0: 9.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಪ್ರಿಯ ಕೇಳುಗರೆ, ನಮ್ಮ ಭಾರತೀಯ ಸಾಹಿತ್ಯದ ಇತಿಹಾಸದಲ್ಲಿ ಕೆಲವು ಹೆಸರುಗಳು ಕಾಲದ ಮಿತಿಯನ್ನು ಮೀರಿ ಶಾಶ್ವತವಾಗಿ ಉಳಿದಿವೆ. ಅಂತಹ ಹೆಸರುಗಳಲ್ಲಿ ರವೀಂದ್ರನಾಥ ಟ್ಯಾಗೋರ್ ಅವರದ್ದು ಪ್ರಮುಖವಾದದ್ದು. 1861 ಮೇ 7 ಕೋಲ್ಕತ್ತಾದಲ್ಲಿ ಜನಿಸಿದ ಟ್ಯಾಗೋರ್ ಅವರು ಕವಿ, ಕಾದಂಬರಿಕಾರ, ನಾಟಕಕಾರ, ಸಂಗೀತ ಸಂಯೋಜಕ ಹಾಗೂ ಶಿಕ್ಷಣ ತಜ್ಞರಾಗಿ ಸಾಹಿತ್ಯ ಮತ್ತು ಸಂಸ್ಕೃತಿಯ ಹಲವು ಕ್ಷೇತ್ರಗಳಲ್ಲಿ ತಮ್ಮ ಕೊಡುಗೆಯನ್ನ ನೀಡಿದವರು.

0: 13ರಲ್ಲಿ ಗೀತಾಂಜಲಿ ಕವನ ಸಂಕಲನಕ್ಕಾಗಿ ಸಾಹಿತ್ಯ ಕ್ಷೇತ್ರದ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಏಷ್ಯನ್ ಎಂಬ ಗೌರವ ಅವರಿಗೆ ಸಂದಿದೆ. ಭಾರತದ ರಾಷ್ಟ್ರಗೀತೆ ಜನಗಣಮನ ಹಾಗೂ ಬಾಂಗ್ಲಾದೇಶದ ರಾಷ್ಟ್ರಗೀತೆ ಅಮರ್ ಶೋನಾರ್ ಬಾಂಗ್ಲಾ ಅವರ ಸೃಜನಶೀಲತೆಗೆ ಹಿಡಿದ ಕನ್ನಡಿಯಾಗಿದೆ. ಸಾಹಿತ್ಯವನ್ನು ಬರೀ ಬರವಣಿಗೆಯಾಗಿ ಅಲ್ಲದೆ ಜೀವನವನ್ನು ಅರ್ಥೈಸುವ ಒಂದು ಸಾಧನವಾಗಿ ಕಂಡ ಟ್ಯಾಗೋರ್ ಅವರ ಚಿಂತನೆಗಳು ಇಂದಿಗೂ ಪ್ರಸ್ತುತ. ಅವರ ಕೃತಿಗಳು ಭಾಷೆ ಗಡಿ ಎಲ್ಲವನ್ನ ಮೀರಿ ವಿಶ್ವದಾದ್ಯಂತ ಓದುಗರನ್ನ ತಲುಪಿದೆ. ಅವರ ಇಂತಹ ಅಮರ ಕೃತಿಗಳಲ್ಲಿ ಒಂದಾದ ಅಂಚೆ ಮನೆ ನಾಟಕವು ವಿಶೇಷ ಸ್ಥಾನವನ್ನೇ ಪಡೆದುಕೊಂಡಿದೆ. ಆಶಾಭಾವನೆ, ಕನಸುಗಳು ಮತ್ತು ಮುಕ್ತ ಜೀವನದ ಹಂಬಲವನ್ನು ಮನಮುಟ್ಟುವ ರೀತಿಯಲ್ಲಿ ಚಿತ್ರಿಸುವ ಈ ಕೃತಿ ಇಂದಿಗೂ ತನ್ನ ಪ್ರಸ್ತುತತೆಯನ್ನ ಉಳಿಸಿಕೊಂಡಿದೆ. ಪ್ರಿಯ ಕೇಳುಗರೆ, ಈಗ ಕೇಳೋಣ ರವೀಂದ್ರನಾಥ ಟ್ಯಾಗೋರ್ ಅವರ ಅಂಚೆ ಮನೆ ರೇಡಿಯೋ ನಾಟಕವನ್ನ. ಇದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಭಂಡಾರ್ಕರ್ಸ್ ಕಾಲೇಜಿನ ವಿದ್ಯಾರ್ಥಿಗಳು. ಈಗ ಪಾತ್ರಧಾರಿಗಳ ಪರಿಚಯ. ಅಮಲನಾಗಿ ಧೃತಿ ಬಿ ಗೌಡ, ಮಾಧವದತ್ತನಾಗಿ ಅನಂತಕೃಷ್ಣ ನಾವ್ಡ, ತಾತಯ್ಯನಾಗಿ ರಿಷಿರಾಜ್ ಬಿ ಪೂಜಾರಿ, ವೈದ್ಯನಾಗಿ ರಜ್ವಲ್ ಶೆಟ್ಟಿ, ಮೊಸರಿನವನ ಪಾತ್ರದಲ್ಲಿ ವೈಭವ್ ಶೆಟ್ಟಿ, ಪಹರೆಯವನಾಗಿ ಸತ್ಯನ್, ಮುಖಂಡನ ಪಾತ್ರದಲ್ಲಿ ದೀಕ್ಷಿತ್ ಮತ್ತು ತನ್ಮಾಯ್, ಸುಧಾ ಎಂಬ ಹೂವಿನ ಹುಡುಗಿಯಾಗಿ ಭೃಂಗಾಕೆ ಉಡುಪ, ರಾಜದೂತನಾಗಿ ಪ್ರತೀಕ್, ರಾಜವೈದ್ಯನಾಗಿ ಸುದೀಕ್ಷಾ, ನಿರ್ದೇಶಕರಾಗಿ ಮೀನಾಕ್ಷಿ ಎನ್. ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಇಂಗ್ಲಿಷ್ ವಿಭಾಗದ ಪ್ರಾಧ್ಯಾಪಕರು. ಈ ಅಂಚೆಮನೆ ನಾಟಕದ ನಾಯಕ ಅಂತಾನೆ ಹೇಳ್ಬಹುದು ಅಮಲ ಅನ್ನೋ ಸಣ್ಣ ಹುಡುಗ. ಆ ಹುಡುಗನ ಸುತ್ತನೆ ಈ ಅಂಚೆಮನೆ ನಾಟಕ ಸುತ್ತತಾ ಇರುತ್ತೆ. ಯಾಕೆ ಸುತ್ತತಾ ಇರುತ್ತೆ ಅಂದ್ರೆ, ಈ ಇಡೀ ನಾಟಕದ ಜೀವಾಳ ಅಮಲ ಆಗಿರ್ತಾನೆ. ಯಾಕಂದ್ರೆ ಅಮಲ ಶ್ರೀಮಂತ ಪಂಡಿತನೊಬ್ಬನ ದತ್ತು ಮಗ. ಅವನ್ ಕಾಯಿಲೆ ಬಿದ್ದಾಗ ಹೊರಗಡೆ ಹೋಗ್ಬಾರ್ದು ಅಂತ ವೈದ್ಯರು ಕಟ್ಟಾಜ್ಞೆ ಮಾಡಿರ್ತಾರೆ. ಆದ್ರೆ ಜೀವನ ಪ್ರಪಂಚಕ್ಕೆ ಹೊಸದಾಗಿ ಬಂದ ಆ ಎಳೆಯ ಮಗುವಿಗೆ ಪ್ರಪಂಚವನ್ನ ಕಾಣಬೇಕು ಅಂತ ತುಂಬಾ ಆಸೆ. ತನ್ನ ಮನೆ ಹತ್ತಿರದ ಕಿಟಕಿ ಹತ್ರ ಕೂತ್ಕೊಂಡು ದಾರಿಯಲ್ಲಿ ಹೋಗುವ ಮೊಸರಿನವರನ್ನ, ಪಹರೆಯವರನ್ನ, ಭಿಕ್ಷುಕರನ್ನ, ಫಕೀರನನ್ನ, ಊರಿನ ಮುಖಂಡನನ್ನ, ಸುಧಾ ಎಂಬ ಹೂವಿನ ಹುಡುಗಿಯನ್ನ, ಅಷ್ಟೇ ಯಾಕೆ ಠಾಕೂರ್ ತಾತ ಅನ್ನೋರನ್ನು ಮಾತಾಡಿಸಿ ಮಾತಾಡಿಸಿ ಸ್ನೇಹ ಬೆಳೆಸಿಕೊಳ್ಳೋ ಹುಡುಗ ಅಮಲ ಆಗಿರ್ತಾನೆ. ಅವ್ರು ಹೇಳುವ ಕತೆಗಳನ್ನ ಕೇಳ್ತಾನೆ, ಅವ್ರ ಹಾಗೆ ತಾನೂ ಆಗ್ಬೇಕು ಅಂತ ಆಸೆ ಪಡ್ತಾನೆ. ತನ್ನ ಮನೆಯ ಮುಂದೆ ಹೊಸದಾಗಿ ಕಟ್ಟಿದ ಕೆಂಪು ಬಣ್ಣದ ಮನೆಯೇನೆಂದು ಪಹರೆಯವನನ್ನ ಕೇಳ್ತಾನೆ. ಅದು ಅವನ್ ರಾಜ ಕಟ್ಟಿಸಿದ ಹೊಸ ಅಂಚೆ ಮನೆ ಅಂತ ಗೊತ್ತಾದಾಗ ತಾನೂ ಒಂದಿನ ರಾಜನ ಅಂಚೆಯವನಾಗ್ತಾನೆ ಅನ್ನೋ ಕನಸು ಕಾಣ್ತಾನೆ. ತನಗೂ ರಾಜನಿಂದ ಕಾಗದ ಬರಬಹುದಾ ಅಂತ ಠಾಕೂರ್ ತಾತನನ್ನ ಕೇಳ್ತಾನೆ. ಬರಬಹುದು ಅಂತ ಠಾಕೂರ್ ತಾತ ಹೇಳಿದಾಗ ಈ ಚಿಕ್ಕ ಹುಡುಗನ ಸಂತೋಷಕ್ಕೆ ಪಾರವೇ ಇರೋದಿಲ್ಲ. ಇದು ಬರಿಯ ಹುಚ್ಚಂತ ಊರಿನ ಮುಖಂಡ ಮುಂತಾದವರು ಪರಿಹಾಸ್ಯ ಮಾಡ್ತಾರೆ. ಆದ್ರೆ ಕಡೆಗೂ ಅಮಲನಿಗೆ ರಾಜನಿಂದ ಕಾಗದ ಬರುತ್ತೆ. ಅಮಲನ ಚಿಕಿತ್ಸೆಗಾಗಿ ರಾಜ ವೈದ್ಯರೂ ಬರ್ತಾರೆ. ಆದ್ರೆ ಯಾರಿಂದ ಅಮಲನನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಈ ಕೃತಿಯನ್ನ ಓದ್ತಾ ಹೋದಾಗೆ ಅಥವಾ ಈ ನಾಟಕವನ್ನ ನೀವು ಕೇಳ್ತಾ ಹೋದಾಗೆ ಯಾವುದೋ ಒಂದು ಭಾವಪೂರ್ಣವಾದ ಆಧ್ಯಾತ್ಮಿಕ ಪ್ರಪಂಚದ ಕಡೆಗೆ ನಮ್ಮ ಮನಸ್ಸು ಸಾಗುತ್ತೆ. ಅದು ಹೌದೋ ಅಲ್ವೋ ಅದನ್ನ ಪರೀಕ್ಷಿಸಿಕೊಳ್ಳಿಕ್ಕೆ ಈ ನಾಟಕವನ್ನ ಕೇಳೋದಕ್ಕೆ ಶುರು ಮಾಡಿ. ಕೇಳಿ ಈಗ ರವೀಂದ್ರನಾಥ ಟ್ಯಾಗೋರ್ ಬರೆದ ನಾಟಕ ಅಂಚೆ ಮನೆ.
1: ಮೊಯ್ದ್ರೆ, ಇದೊಳ್ಳೆ ಕಷ್ಟ ಆಯ್ತಲ್ಲ. ಅವನಿಲ್ದೇ ಇದ್ದಿದ್ರೆ ಎಷ್ಟೋ ಒಳ್ಳೇದಾಗ್ತಿತ್ತು. ಆಗ ನಮ್ಗೆ ಏನೂ ಚಿಂತೆನೆ ಇರ್ತಿರ್ಲಿಲ್ಲ. ಈಗ ಅವನ ಅದೆಲ್ಲಿಂದ ಬಂದು ನನ್ನ ಮನೆಗೆ ಬೆಳಕಾದ್ನೋ ಏನೋ. ಅವನು ಹೊರಟು ಹೋದ ಅಂದ್ರೆ ಈ ಮನೆ ಮನೆಯಿಂದೇ ಎನಿಸುವುದಿಲ್ಲ. ಡಾಕ್ಟ್ರೆ, ನೀವು ಹೇಳುದು
2: ತುಂಬಾ ಚಿಂತೆ ಮಾಡಬೇಡಿ. ಅವನ ಹಣೆಯಲ್ಲಿ ಆಯಸ್ಸು ಗಟ್ಟಿಯಾಗಿ ಬರೆದಿದ್ರೆ ಬಹಳ ಕಾಲ ಬದುಕಲುಬಹುದು. ಆದ್ರೆ ಆಯುರ್ವೇದದಲ್ಲಿ ಬರೆದಿರುವಂತೆ ಆದರೂ
1: ಇದೇನು ಹೇಳ್ತಾ ಇದ್ದೀರಿ?
2: ಶಾಸ್ತ್ರ ಹೀಗೆಂದು ಹೇಳುತ್ತದೆ, ಪೈಪ್ತಿಕಾನ್ ಸನ್ನಿಪಾತ ಜಾನ್ ಕಫವಾತ ಸಮೋದ್ಭವಾನ್.
1: ಸಾಕ್ ಬಿಡಿ, ಆ ಶ್ಲೋಕವನ್ನು ಮಾತ್ರ ಹೇಳಬೇಡಿ. ಇದರಿಂದ ನನ್ನ ಭಯ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಈಗ ಏನ್ ಮಾಡ್ಬೇಕೆಂದು ಮೊದಲು ಹೇಳಿ, ಅಷ್ಟೇ ಸಾಕು.
2: ಒಂದ್ ನಿಮಿಷ, ಸ್ವಲ್ಪ ನಶ್ಯವನ್ನು ಏರ್ಸ್ಕೊಳ್ತೀನಿ. ನಿಮ್ ಮಗ್ನನ್ನ ಬಹಳ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು.
1: ವೈದ್ರೆ, ಚಿಕ್ಕ ಹುಡುಗ ಅವನು, ಹಗಲು ರಾತ್ರಿ ಮನೆಯಲ್ಲೇ ಕಟ್ಟಿ ಹಾಕಬೇಕಂದ್ರೆ ಕಷ್ಟ ಆಗುವುದಿಲ್ವೇ?
2: ಹೌದು ಕಷ್ಟ, ಆದರೆ ಮಾಡುವುದೇನು? ಈ ಶರತ್ಕಾಲದ ಗಾಳಿ ಬಿಸಿಲು ಎರಡೂ ಸಹ ಹುಡುಗನಿಗೆ ವಿಷದಂತೆ. ಇದಕ್ಕೆ ಕಾರಣವನ್ನು ಶಾಸ್ತ್ರ ಕೂಡ ಹೇಳಿದೆ. ಅಪಸ್ಮಾರೆ ಜ್ವರೆ ಕಾಶೆ ಕಾಮಲಾಯಂ ಹಲೀಮಕೆ.
1: ಅಯ್ಯೋ ವೈದ್ರೆ, ನಿಮ್ಮ ಆ ಶಾಸ್ತ್ರದ ವಿಚಾರವನ್ನು ತೆಗಿಬೇಡಿ. ಹಾಗಾದ್ರೆ ಅವನನ್ನ ಮನೆಯಲ್ಲೇ ಕಟ್ಟಾಕಬೇಕೆ? ಬೇರೆ ಉಪಾಯವೇ ಇಲ್ವೇ?
2: ಇಲ್ವೇ ಇಲ್ಲ. ಕಾರಣವೇನಂದ್ರೆ ಪವನೇ ತಪನೇ ಚೈವ.
1: ಅಯ್ಯೋ ನಿಮ್ಮ ಚೈವ ಕಟ್ಟಿಕೊಂಡು ನನಗಾಗುವ ಲಾಭವಾದ್ರೂ ಏನು ಹೇಳಿ, ಅದನ್ನ ಬದಿಗಿರಿಸಿ. ಸದ್ಯಕ್ಕೆ ನಾವು ಏನ್ ಮಾಡಬೇಕು ಅಂತ ಹೇಳಿ. ಆದ್ರೆ ನಿಮ್ಮ ಚಿಕಿತ್ಸೆ ಅಂತೂ ಬಹಳ ಕಠೋರವಾಗಿದೆ. ರೋಗದ ಎಲ್ಲಾ ಸಂಕಟವನ್ನಾದ್ರೂ ಆ ಚಿಕ್ಕ ಹುಡುಗ ಮೌನವಾಗಿ ಸಹಿಸಿಯಾನು. ಆದ್ರೆ ನಿಮ್ಮ ಔಷಧಿಯನ್ನು ಕುಡಿಯುವಾಗ ಅವನು ಪಡುವ ಪಾಡು ಮಾತ್ರ, ಅದನ್ನು ನೋಡಿದ್ರೆ ನನ್ನ ಎದೆ ಮಾತ್ರ ಬಿರಿಯುವಂತಾಗ್ತದೆ.
2: ಕಷ್ಟಪಟ್ಟರೆ ಒಂದಕ್ಕೆರಡು ಪದ ಇದ್ದೇ ಇದೆ. ಆದ್ದರಿಂದಲೇ ಮಹರ್ಷಿ ಚ್ಯವನನು ಹೀಗೆಂದು ಹೇಳಿರುವನು, ಭೇಷಜಂ ಹಿತವಾಕ್ಯಂ ಚ ತಿಕ್ತಮಾಶು ಫಲಪ್ರದಂ. ಸರಿ ಒಳ್ಳೇದು, ನಾನಿನ್ ಹೊರಡ್ತೇನೆ.
1: ಅಯ್ಯೋ ಈ ತಲೆನೋವು ಮಧ್ಯೆ ಈ ಠಾಕೂರ್ ತಾತ ಯಾಕೆ ಬಂದ?
3: ಯಾಕೆ ನೀನ್ ನನ್ಗಾಕೆ ಹೆದರ್ತೀಯ?
1: ನೀವು ಮಕ್ಕಳನ್ನ ಮಾತಿನಲ್ಲಿ ಮರಳು ಮಾಡುವುದರಲ್ಲಿ ಸರ್ದಾರ ಅಲ್ವಾ?
3: ನೀನೇನು ಮಗುವಲ್ಲ, ಅಥವಾ ನಿನ್ ಮನೆಯಲ್ಲೂ ಮಕ್ಕಳಿಲ್ಲ. ಮಾತಿಗೆ ಮರಳಾಗುವ ಚಿಕ್ಕ ವಯಸ್ಸಿನವನು ನೀನಲ್ಲ. ಅಂದಮೇಲೆ ನಿನಗೆ ಯಾಕೆ ಇಷ್ಟು ಕಳವಳ?
1: ಮನೆಗೆ ಒಂದ್ ಮಗುವನ್ ಕರೆತಂದು ಸಾಕ್ತಿದ್ದೇನೆ ತಾತ ನಾನೀಗ.
3: ಓ ಹಾಗೋ.
1: ನನ್ನ ಹೆಂಡತಿ ಒಬ್ಬ ಹುಡುಗನನ್ನ ದತ್ತಗೊಳ್ಬೇಕಂತ ಹಂಬಲಿಸ್ತಿದ್ಲು.
3: ಅದನ್ನೇನೋ ಬಹಳ ದಿನಗಳಿಂದ ಕೇಳ್ತಾ ಇದ್ದೆ, ಆದ್ರೆ ನಿನಗೆ ಇಷ್ಟ ಇರಲಿಲ್ಲ ಅಂತ ಕೇಳ್ಪಟ್ಟೆ ನಾನು.
1: ತಾತ ತುಂಬಾ ಕಷ್ಟಪಟ್ಟು ಹಣ ಸಂಪಾದಿಸಿದ್ದೇನೆ ನಾನು, ಇದು ನಿನಗೂ ಗೊತ್ತಿದೆ ಅಲ್ವಾ? ಆದ್ರಿಂದ ಕಂಡು ಕೇಳದ ಯಾವನೋ ಒಬ್ಬ ಹುಡುಗ ಬಂದು ನಾನು ಬೆವರು ಸುರಿಸಿ ಕಷ್ಟಪಟ್ಟು ಗಳಿಸಿದ ಹಣನೆಲ್ಲ ಪೋಲು ಮಾಡಿ ಹಾಳು ಮಾಡಿಬಿಟ್ರೆ ಅದೇ ನನಗೆ ಭಯವಾಗ್ತಿತ್ತು. ಆದ್ರೆ ಈ ಹುಡುಗ ಆಗಲ್ಲ ತಾತ, ನನಗೆ ಇವನನ್ನು ಕಂಡ್ರೆ ತುಂಬಾ ಪ್ರಾಣ.
3: ಆದ್ದರಿಂದಲೇ ಇರಬೇಕು, ಇವನಿಗಾಗಿ ಹಣವನ್ನು ಖರ್ಚು ಮಾಡಿದಷ್ಟು ಹಣದ ಸದುಪಯೋಗವಾಗ್ತಿದೆ ಎಂದು ಯೋಚಿಸ್ತಾ ಇದ್ದೆ ಅಲ್ಲ?
1: ಹಿಂದೇನೋ ಹಣ ಸಂಪಾದಿಸ್ತಿದ್ದೆ ತಾತ, ಅದು ಬರೀ ಒಂದು ಗೀಳಿನಂತಿತ್ತು. ಸಂಪಾದಿಸಿದ ವಿನಃ ಒಂದು ನಿಮಿಷವೂ ಇರಲಾಗ್ತಿರಲಿಲ್ಲ. ಆದ್ರೆ ಈಗ ನಾನು ದುಡಿದ ಧನವೆಲ್ಲ ಈ ಹುಡುಗನಿಗೆ ಸೇರುವುದೆಂದು ನನಗೆ ನಿಜವಾಗಿ ಬಹಳ ಸಂತೋಷವಾಗ್ತಾ ಇದೆ.
3: ಭಲೇ ಭಲೇ, ಆದ್ರೆ ಈ ಹುಡುಗನನ್ನ ನೀವೆಲ್ಲಿ ಪಡೆದಿರಿ?
1: ತಾತ ನನ್ನ ಹೆಂಡತಿಗೆ ಹಳ್ಳಿಯವಾರೆಯಲ್ಲಿ ಈ ಹುಡುಗ ಅಣ್ಣನ ಮಗನಾಗಬೇಕು. ಬಾಲ್ಯದಲ್ಲಿಯೇ ತಾಯಿಯನ್ನೂ ಕಳೆದುಕೊಂಡ, ಆಮೇಲೆ ಕೆಲವು ದಿನಗಳ ಹಿಂದೆ ತಂದೆಯನ್ನೂ ಸಹ ಕಳೆದುಕೊಂಡ. ಪಾಪ ತಬ್ಬಲಿಯಾಗ್ಬಿಟ್ಟ.
3: ಹಾಗಾದ್ರೆ ಅವನಿಗೆ ನನ್ನ ಅವಶ್ಯಕತೆ ಇದ್ದೇ ಇದೆ.
1: ತಾತ ಪಂಡಿತರು ಹೇಳಿದ್ರು ಅವನಿಗೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ವಾತ ಪಿತ್ತ ಕಫ ಎಲ್ಲವೂ ಒಟ್ಟಿಗೆ ಸೇರಿ ಪ್ರಕೋಪಗೊಂಡಿದೆ ಅಂತೆ. ಅದನ್ನು ಕೇಳಿದಾಗಿನಿಂದಂತೂ ನನಗೆ ಮತ್ತಷ್ಟು ನಿರಾಶೆಯಾಗ್ಬಿಟ್ಟಿದೆ. ಇನ್ನು ಉಳಿದಿರುವುದೊಂದೇ ಉಪಾಯ, ಅವನನ್ನ ಶರತ್ಕಾಲದ ಬಿಸಿಲು ಗಾಳಿಗೆ ಬಿಡದೆ ಮನೆಯಲ್ಲೇ ಕಟ್ಟಾಕಬೇಕಂತೆ. ಆದ್ರೆ ನಿನಗೆ ಮಕ್ಕಳನ್ನ ಮನೆಯಿಂದ ಹೊರಗೆ ಕರ್ಕೊಂಡು ಹೋಗಿ ಆಟ ಆಡಿಸುವುದೇ ಒಂದು ಕೆಲಸವಲ್ವಾ? ಆದ್ರಿಂದಲೇ ನಾನು ಇಷ್ಟು ಹೆದರ್ತಾ ಇದ್ದೇನೆ.
3: ನೀನ್ ಹೇಳುವುದು ಸುಳ್ಳೇನಲ್ಲ, ನಾನು ಶರತ್ ಕಾಲದ ಬಿಸಿಲುಗಾಳಿಯಂತೆ ಭಯಾನಕನಾಗಿದ್ದೇನೆ ನಿಜವೇ. ಆದ್ರೆ ತಮ್ಮ ಮನೆಯೊಳಗೆ ಆಡಿಸುವುದನ್ನು ಅಲ್ಪ ಸ್ವಲ್ಪ ಬಲ್ಲೆ. ನನ್ನ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು ಬಂದು ಈ ಹುಡುಗನನ್ನ ಸ್ನೇಹ ಮಾಡಿಕೊಳ್ತೇನೆ.
4: ಮಾವ.
1: ಏನು ಅಮಲ?
4: ನಾನು ಅಂಗಳಕ್ಕೂ ಹೋಗ್ಬಾರ್ದ?
1: ಹೋಗ್ಬಾರ್ದಪ್ಪ,
4: ಅಲ್ಲಿ ಬೀಸೋ ಕಲ್ ಹತ್ರ ಅತ್ತೆ ಬೇಳೆನೆಲ್ಲ ಬೀಸ್ತಾ ಇದ್ದಾರೆ. ಅಲ್ಲಿ ನೋಡಿ, ಅಳಿಲು ಆ ಚಿಕ್ಕ ಚಿಕ್ಕ ತುಂಡುಗಳನ್ನೆಲ್ಲ ಆರಿಸ್ಕೊಂಡು ಹೇಗೆ ಗಬಗಬ ತಿಂತಾ ಇದೆ ಅಂತ. ಅಲ್ಲಿಗೂ ಹೋಗ್ಬಾರ್ದ? ನಾನು
1: ಹೋಗ್ಬಾರ್ದು ಮಗು.
4: ನಾನು ಅಳಿಲಾಗಿ ಹುಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು, ಆದ್ರೆ ನನ್ನ ಯಾಕೆ ಯಾರು ಹೊರಗಡೆ ಬಿಡ್ತಾ ಇಲ್ಲ?
1: ವೈದ್ಯರು ಹೇಳಿದಾರಲ್ವಾ, ಹೊರಕ್ಕೆ ಹೋದ್ರೆ ನಿನ್ ಕಾಯಿಲೆ ಜಾಸ್ತಿ ಆಗ್ತದಂತೆ.
4: ಹೌದಾ? ವೈದ್ಯರಿಗೆ ಹೇಗೆ ಗೊತ್ತಾಯ್ತು?
1: ಏನಂತ ಮಾತಾಡ್ತೀಯ ಅಮಲ, ವೈದ್ಯರಿಗೆ ತಿಳಿಯುವುದಿಲ್ವೇ? ಹಾಗಾದ್ರೆ ಅವರು ದೊಡ್ಡ ದೊಡ್ಡ ಪುಸ್ತಕಗಳನ್ನೆಲ್ಲ ಓದಿ ತಿಳ್ಕೊಂಡಿದ್ದಾರೆ ಮಗು.
4: ಬರೀ ಪುಸ್ತಕಗಳನ್ನ ಓದಿದ್ರೆ ಎಲ್ಲ ಗೊತ್ತಾಗುತ್ತ ಮಾವ?
1: ಏನಂತ ಮಾತಾಡ್ತೀಯ ಅಮಲ?
4: ನಾನು ಯಾವ ಪುಸ್ತಕಗಳನ್ನು ಓದಿಲ್ಲ, ಹಾಗಾಗಿ ನನ್ಗೇನು ಗೊತ್ತಿಲ್ಲ.
1: ದೊಡ್ಡ ದೊಡ್ಡ ಪಂಡಿತರು ನಿನ್ನ ಹಾಗೆ ಇರ್ತಾರೆ ಅಮಲ, ಅವರಂತೂ ಮನೆಯಿಂದ ಹೊರಕ್ಕೇ ಹೋಗುವುದಿಲ್ಲ.
4: ಏನು, ಹೊರಗಡೆನೆ ಹೋಗಲ್ವಾ?
1: ಯಾವಾಗ ಹೋಗ್ತಾರೆ ಹೇಳಿ ನೋಡೋಣ. ಅವರು ಪುಸ್ತಕಗಳನ್ನ ಓದುತ್ತಾ ಓದುತ್ತಾ ಮನೆಯಲ್ಲೇ ಕುಳಿತಿರ್ತಾರೆ, ಅವರಿಗೆ ಬೇರೆ ಕಡೆ ದೃಷ್ಟಿಯೇ ಇರುವುದಿಲ್ಲ. ನೋಡಪ್ಪ ಅಮಲ, ದೊಡ್ಡವನಾದ ಮೇಲೆ ನೀನೂ ಪಂಡಿತನಾಗುತ್ತಿ, ದೊಡ್ಡ ದೊಡ್ಡ ಪುಸ್ತಕಗಳನ್ನೆಲ್ಲ ಓದುತ್ತಿ, ಜನರೆಲ್ಲ ನಿನ್ನನ್ನು ನೋಡಿ ದಂಗಾಗಿ ಮೂಗಿನ ಮೇಲೆ ಬೆಳೆಯಿಡ್ತಾರೆ ಮಗು.
4: ಇಲ್ಲ ಇಲ್ಲ, ನಾನಂತೂ ಪಂಡಿತನಾಗಲ್ಲ ಮಾವ, ನಾನಂತೂ ಪಂಡಿತನಾಗಲ್ಲ.
1: ಇದೆಂತ ಮಾತು ಅಮಲ, ನನಗೂ ಈಗ ಪಂಡಿತ ಆಗುವಂತ ಹೇಳಿದ್ರೆ ಖಂಡಿತ ಬಿಡ್ತಿರ್ಲಿಲ್ಲ.
4: ಇಲ್ಲಪ್ಪ, ನಾನಂತೂ ಪಂಡಿತ ಆಗಲ್ಲ, ನಾನು ಈ ಜಗತ್ತನ್ನ ನೋಡ್ಬೇಕು, ಇಲ್ಲಿರೋ ವಸ್ತುಗಳನ್ನೆಲ್ಲ ನೋಡ್ತಾನೇ ಇರ್ಬೇಕು.
1: ಏನು ಮಗು, ನೋಡುವಂತದ್ ಎಷ್ಟಿದೆ ಹೇಳು.
4: ಅಲ್ ನೋಡಿ, ಆ ಕಿಟಕಿಯಿಂದ ಆಚೆಗೆ ದೂರದಲ್ಲಿ ಒಂದ್ ಗುಡ್ಡ ಕಾಣಿಸ್ತಾ ಇದೆಯಲ್ಲ, ನನಗಂತೂ ಅದನ್ನ ಹತ್ತಿ ಅದ್ರ ಆಚೆಗೆ ಹೋಗ್ಬೇಕು ಅಂತ ಬಹಳ ಆಸೆ.
1: ಅಯ್ಯೋ ಹುಚ್ಚೆ, ಕೆಲಸ ಇಲ್ಲ ಕಾರ್ಯ ಇಲ್ಲ ಸುಮ್ಮನೆ ಗುಡ್ಡದ ಆಚೆಗೆ ಹೋಗ್ತಿ. ನೀನು ಹೇಳುವುದೇನೆಂದು ನಂಗ್ ಗೊತ್ತಾಗುದಿಲ್ಲ ಅಂತ ಅನ್ಕೊಂಡ್ಯಾ? ಗುಡ್ಡ ನಮ್ಮ ಎದುರಿಗೆ ಒಂದು ದೊಡ್ಡ ಗೋಡೆ ಇದ್ದಂತೆ, ಅದು ಯಾಕೆ ಹಾಗೆ ನಿಂತಿದೆ ಹೇಳು, ಹೇಳು ನೋಡೋಣ. ಏಕೆಂದ್ರೆ ಅದನ್ನು ದಾಟಿ ಹೋಗಬಾರದು ಅಂತ, ಇಲ್ಲದೆ ಇದ್ರೆ ಇಷ್ಟು ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಸೇರಿ ಹೀಗೆ ದೊಡ್ಡ ಗುಡ್ಡ ಬೇಕೆ ಆಗಬೇಕಿತ್ತು.
4: ಇದೇನು ಹೇಳ್ತಿದೀರ ಮಾವ ನೀವು, ಆ ಗುಡ್ಡದ ಆಚೆಗ್ ನಾವು ಹೋಗ್ಬಾರ್ದು ಅಂತ ಗುಡ್ಡ ತಡೆಗೋಡೆಯಾಗಿ ನಿಂತಿದ್ಯಾ? ನನ್ಗೇನು ಹಾಗನ್ನಿಸ್ತಿಲ್ವಲ್ಲ, ಭೂಮಿಗೆ ಮಾತಾಡಕ್ ಬರಲ್ಲ, ಅದಕ್ಕಾಗೆ ಆ ನೀಲಿ ಬಣ್ಣದ ಆಕಾಶದ ಹತ್ರ ತನ್ನ ಕೈ ಎತ್ತಿ ಕೂಗ್ತಾ ಇದೆ. ಬಹಳ ದೂರದಲ್ಲಿರೋ ಜನರು ಮತ್ತೆ ಯಾವಾಗ್ಲೂ ಮನೇಲೇ ಇರ್ತಾರಲ್ಲ, ಅವರೆಲ್ಲರೂ ಮಧ್ಯಾಹ್ನ ಕಿಟಕಿ ಹತ್ರ ಹೋಗಿ ಆ ಗುಡ್ಡದ ಕೂಗನ್ನ ಕೇಳ್ತಾರಲ್ವಾ? ಪಂಡಿತರಿಗೆ ಇದೆಲ್ಲ ಗೊತ್ತಾಗಲ್ಲ ಬಿಡಿ.
1: ಅವರೇನು ನಿನ್ನ ಹಾಗೆ ಹುಚ್ಚರಲ್ಲ ಮಗು, ಅದನ್ನ ಕೇಳಲು ಅವರು ಇಚ್ಛಿಸುವುದು ಇಲ್ಲ.
4: ಏನು ನನ್ನಂತೆ ಹುಚ್ಚರಲ್ವಾ? ಹೌದು, ನಿನ್ನೆ ಇದೇ ರೀತಿ ಒಬ್ಬ ಮನುಷ್ಯನನ್ನ ನಾನು ನೋಡಿದ್ದೆ.
1: ಹೌದಾ, ಅವನು ಹೇಗಿದ್ದ?
4: ಅವನ ಹೆಗಲ ಮೇಲೆ ಒಂದು ಬಿದಿರಿನ ದೊಣ್ಣೆ ಇತ್ತು, ದೊಣ್ಣೆ ಒಂದು ತುದಿಗೆ ಒಂದು ಗಂಟನ್ನ ಸಿಕ್ಸ್ಕೊಂಡಿದ್ದ, ಅವನ ಎಡಗೈಯಲ್ಲಿ ಒಂದು ಲೋಟವಿತ್ತು, ಹಳೆಯದಾದ ಪಂಜಾಬಿ ಮೋಜುಗಳನ್ನ ಮೆಟ್ಟುತ್ತಾ ಅವನು ಆ ದಾರಿಲಿ ಗುಡ್ಡದ ಕಡೆಗೆ ಹೋಗ್ತಾ ಇದ್ದ. ನಾನು ಅವನನ್ನ ಹತ್ರ ಕರೆದು ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ದೆ. ಅದಕ್ಕೆ ಅವನ್ ಹೇಳ್ದ, ನನ್ಗಂತೂ ಗೊತ್ತಿಲ್ಲ, ಎಲ್ಲಿಗಾದ್ರೂ ಸರಿ ಅಂತಾನೆ. ನಾನ್ ಕೇಳ್ದೆ ಯಾಕ್ ಹೋಗ್ತಿದ್ಯಾ ಅಂದ್ರೆ, ಅವನ್ ಹೇಳ್ದ ಕೆಲ್ಸ ಹುಡ್ಕೋಕೆ ಅಂತಾನೆ. ಮಾವ, ಹಾಗಾದ್ರೆ ಎಲ್ರೂ ಕೆಲ್ಸ ಹುಡುಕ್ಬೇಕಾ?
1: ಹುಡುಕ್ಲೇಬೇಕಲ್ವಾ, ಎಷ್ಟು ಜನ ಕೆಲ್ಸ ಹುಡುಕ್ತಾರೆ.
4: ಹಾಗಾದ್ರೆ ನಾನು ಅವನಂತೆ ಕೆಲ್ಸ ಹುಡುಕ್ತೀನಿ.
1: ಹುಡುಕಿದ್ರು ಸಿಗದೆ ಇದ್ರೆ?
4: ಹುಡುಕಿದ್ರು ಸಿಕ್ತಿದ್ರೆ ಮತ್ತೆ ಮತ್ತೆ ಹುಡುಕ್ತೀನಿ. ಆಮೇಲೆ ಆ ಪಂಜಾಬಿ ಮೋಜು ತೊಟ್ಟಿದ್ದ ಮನುಷ್ಯ ಹೊರಟು ಹೋದ. ನಾನು ಬಾಗ್ಲ ಹತ್ರ ನಿಂತು ನೋಡ್ತಾ ಇದ್ದೆ, ಅಲ್ಲಿ ದೂರದ ಅತ್ತಿ ಮರದ ಕೆಳಗೆ ಪುಟ್ಟ ತೊರೆ ಹರಿತಾ ಇದೆಯಲ್ಲ, ಅಲ್ಲಿ ಅವನು ತನ್ನ ಕೋಲನ್ನ ಇಟ್ಟು ತೊರೆ ನೀರಲ್ಲಿ ಕೈಕಾಲುಗಳನ್ನ ತೊಳೆದುಕೊಂಡ. ನಂತರ ಅವನ ಆ ಹಿಟ್ಟಿನ ಗಂಟಿಂದ ಹುರಿ ಹಿಟ್ಟನ್ನ ತೆಗೆದುಕೊಂಡು ಅಲ್ಲೇ ನೀರಲ್ಲಿ ನೆನೆಸಿ ತಿಂತಾ ಇದ್ದ. ತಿಂದ ಮೇಲೆ ಮತ್ತೆ ತನ್ನ ಗಂಟನ್ನ ಕಟ್ಟಿ ಹೆಗಲ ಮೇಲೆ ಇಟ್ಕೊಂಡು ಆ ಮಂಡಿಯವರೆಗೂ ಬಟ್ಟೆಯನ್ನ ಮಡಚ್ಕೊಂಡು ಆ ತೊರೆಗೆ ಅಡ್ಡಲಾಗಿ ನೀರಿನಲ್ಲಿ ಒಂದೊಂದೇ ಹೆಜ್ಜೆ ಇಡ್ತಾ ಬಲು ಸಂತೋಷದಿಂದ ತೊರೆಯಿಂದ ಆಚೆಗೆ ಹೋಗ್ತಾ ಇದ್ದ ಮಾವ. ನಾನು ಸಹ ತೊರೆ ಬಳಿಯಲ್ಲಿ ಕುತ್ಕೊಂಡು ಒಂದಿನ ಹುರಿ ಹಿಟ್ಟನ್ನ ತಿಂತೀನಿ ಅಂತ ಅತ್ತೆ ಹತ್ರ ಹೇಳ್ದೆ.
1: ಅತ್ತೆ ಏನಂದ್ರು ಅದಕ್ಕೆ?
4: ಜ್ವರ ಹೋದ್ಮೇಲೆ ಅವರೇ ನನ್ನ ಅಲ್ಲಿ ಕರ್ಕೊಂಡು ಹೋಗ್ತಾರಂತೆ. ನನ್ಗಿನ್ನ ಜ್ವರ ಯಾವಾಗ ಕಡಿಮೆ ಆಗುತ್ತೋ ಏನೋ.
1: ಇನ್ನೇನು ಹೆಚ್ಚು ದಿನ ಇಲ್ಲ ಅಮಲ.
4: ಹೆಚ್ಚು ದಿನ ಇಲ್ವಾ? ಹಾಗಾದ್ರೆ ನಾನ್ ಬೇಗ ಹುಷಾರಾಗ್ತೀನ ಮಾವ. ಹುಷಾರಾದ್ಮೇಲೆ ನಾನ್ ಖಂಡಿತ ಹೋಗ್ತೀನಿ ಅಲ್ಲಿಗೆ.
1: ಎಲ್ಲಿಗೆ ಹೋಗ್ತೀನಿ ಮಗು?
4: ಅಲ್ಲೇ ಅಂಕು ಡೊಂಕಾಗಿ ಹರಿದು ಹೋಗ್ತಾ ಇದೆಯಲ್ಲ, ಆ ಎಲ್ಲ ತೊರೆಗಳಲ್ಲೂ ನನ್ನ ಪುಟ್ ಪುಟ್ಟ ಕಾಲನ್ನ ಇಟ್ಕೊಂಡು ದಾಟ್ಕೊಂಡು ಹೋಗ್ತೀನಿ. ಮಧ್ಯಾಹ್ನ ಎಲ್ಲರೂ ತಮ್ಮ ಮನೆಯಲ್ಲಿ ಬಾಗ್ಲನ್ನ ಮುಚ್ಕೊಂಡು ಮಲಗಿರುವಾಗ ನಾನ್ ಎಷ್ಟೋ ದೂರದಲ್ಲಿ ಅದೆಲ್ಲೆಲ್ಲೋ ಕೆಲ್ಸವನ್ನ ಹುಡುಕ್ತಾ ಅಲಿತಾ ಇರ್ತೀನಿ.
1: ಸರಿ ಸರಿ, ಮೊದಲು ನಿನ್ಗೆ ಕಾಯಿಲೆ ಗುಣವಾಗ್ಲಿ, ಆಮೇಲೆ ನೀನು
4: ಆಮೇಲೆ ಪಂಡಿತ ಆಗುವಂತ ಮಾತ್ರ ನೀವ್ ಹೇಳ್ಬಾರ್ದು ಆಯ್ತಾ?
1: ಹಾಗಾದ್ರೆ ನೀ ಏನಾಗ್ಲಿ ಇಷ್ಟಪಡ್ತಿ?
4: ನಾನು ಈಗ ಏನು ಹೇಳಲ್ಲ, ಯೋಚನೆ ಮಾಡಿ ಹೇಳ್ತೀನಿ.
1: ಆದ್ರೆ ನೀನ್ ಮಾತ್ರ ಹೀಗೆ ಯಾರ್ಯಾರನ್ನೆಲ್ಲ ಕರೆದು ಮಾತಾಡ್ತಾ ಇರ್ಬೇಡ.
4: ನನ್ಗೆ ವಿದೇಶಿ ಜನ ಅಂದ್ರೆ ತುಂಬಾ ಇಷ್ಟ.
1: ಅವರೆಲ್ಲಾದ್ರೂ ನಿನ್ನ ಹಿಡ್ಕೊಂಡು ಹೋಗ್ಬಿಟ್ರೆ?
4: ಹಿಡ್ಕೊಂಡು ಹೋದ್ರೆ ನನ್ಗಂತೂ ತುಂಬಾ ಖುಷಿ ಆಗುತ್ತೆ, ಆದ್ರೆ ಯಾರು ನನ್ನ ಕರ್ಕೊಂಡೇ ಹೋಗಲ್ಲ, ಎಲ್ರು ಮನೇಲೇ ನನ್ನ ಕೂರ್ಸ್ಬಿಡ್ತಾರಲ್ಲ, ಅದೇ ಬೇಜಾರು.
1: ಸರಿ ಸರಿ, ನಂಗೀಗ ಕೆಲ್ಸ ಇದೆ, ನಾ ಹೋಗ್ತೇನೆ. ಆದ್ರೆ ನೋಡು, ಹೊರಗ್ ಮಾತ್ರ ಹೋಗ್ಬಾರ್ದು.
4: ಇಲ್ಲ, ಹೊರಗಡೆ ಹೋಗಲ್ಲ, ಆದ್ರೆ ರಸ್ತೆ ಹತ್ರದ ಆ ಕೊಠಡಿಯ ಕಿಟಕಿ ಪಕ್ಕನೇ ನಾನಿರ್ತೀನಿ.
5: ಮೊಸರು ಮೊಸರು ಮೊಸರು ಬೇಕೆ ಮೊಸರು?
4: ಓ ಮೊಸರಿನವನೇ, ಮೊಸರು.
5: ಯಾಕ್ ಸುಮ್ನೆ ಕೂಗ್ತಾ ಇದೀಯ, ತಗೋತಿ ಏನು?
4: ಹೇ ತಗೊಳ್ಳಿ, ನನ್ ಹತ್ರ ದುಡ್ಡೇ ಇಲ್ವಲ್ಲ.
5: ಎಂತ ಹುಡುಗನಪ್ಪ ನೀನು, ತಗೊಳಲ್ಲ ಅಂದ್ಮೇಲೆ ಯಾಕೆ ಸುಮ್ನೆ ಕರೆದು ಕಾಲಹರಣ ಮಾಡ್ತೀಯ?
4: ನಾನು ನಿನ್ ಜೊತೆ ಬರೋ ಹಾಗಿದ್ರೆ ಬರ್ತಿದ್ದೆ ನೋಡು.
5: ನನ್ ಜೊತೆನಾ?
4: ಹೌದು, ನೀನ್ ಅಷ್ಟ್ ದೂರದಿಂದ ಕೂಕೊಂಡ್ ಬರ್ತಿರೋದನ್ನ ನಾನ್ ನೋಡ್ದೆ. ಅವಾಗ ನನ್ ಮನ್ಸು ಹೇಗೆಗೋ ಆಗುತ್ತೆ.
5: ಮಗು, ನೀನ್ ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ಯಪ್ಪ?
4: ವೈದ್ಯರು ನಾನ್ ಹೊರಗಡೆ ಹೋಗ್ಬಾರ್ದು ಅಂತ ಕಟ್ಟುನಿಟ್ಟು ಮಾಡಿದ್ದಾರೆ. ಅದಕ್ಕಾಗೆ ನಾನ್ ಹಗ್ಲೆಲ್ಲ ಇಲ್ಲೇ ಕುತ್ಕೊಂಡಿರ್ತೀನಿ.
5: ನಿನಗೇನಾಗಿದೆ ಮಗು?
4: ಅದೇ ನನಗ್ ಗೊತ್ತಾಗ್ತಾ ಇಲ್ಲ. ನಾನು ಏನು ಓದಿಲ್ಲ, ಹಾಗಾಗಿ ನನ್ಗೇನು ಗೊತ್ತಾಗಲ್ಲ. ನೀನು ಎಲ್ಲಿಂದ ಬರ್ತಿದ್ಯಾ?
5: ನಾನು ನನ್ನ ಹಳ್ಳಿಯಿಂದ ಬರ್ತಾ ಇದ್ದೀನಿ.
4: ನಿನ್ನ ಹಳ್ಳಿಯಿಂದನ? ಬಹಳ ದೂರನ?
5: ನನ್ನ ಹಳ್ಳಿ ಅಗೋ ನೋಡು, ಆ ಗುಡ್ಡದ ತಪ್ಪಲಲ್ಲಿದೆ. ಶ್ಯಾಮಲಿ ನದಿ ದಂಡೆ ಇದೆಯಲ್ಲ ಅಲ್ಲಿ.
4: ಏನು, ಆ ಗುಡ್ಡದ ಕೆಳಗೆ ಶ್ಯಾಮಲಿ ನದಿ ದಂಡೆ ಮೇಲೆನಾ? ಹಿಂದೆ ಯಾವಾಗ್ಲೋ ಒಮ್ಮೆ ನೋಡಿದೇನೋ ಏನೋ, ನೆನ್ಪಿಲ್ಲ.
5: ಏನು, ನೀನ್ ನೋಡಿದೀಯಾ? ಹಾಗಾದ್ರೆ ಆ ಗುಡ್ಡದ ಕೆಳಗೆ ಯಾವಾಗಾದ್ರೂ ಹೋಗಿದ್ದೀಯಾ?
4: ಇಲ್ಲ, ಯಾವಾಗ್ಲೂ ಹೋಗ್ಲಿಲ್ಲ. ಆದ್ರೆ ನನ್ಗೆ ನೋಡಿರೋ ಹಾಗೆ ಅನ್ಸುತ್ತಪ್ಪ. ಬಹಳ ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ಮರಗಳ ಕೆಳಗೆ ಕೆಂಪು ಮಣ್ಣಿನ ದಾರಿ ಪಕ್ಕದಲ್ಲೇ ಅಲ್ವಾ ನಿನ್ ಹಳ್ಳಿ?
5: ಹೌದೌದು, ಅಲ್ಲೇ.
4: ಅಲ್ಲಿ ಗುಡ್ಡ ತಪ್ಪಲಲ್ಲಿ ಯಾವಾಗ್ಲೂ ದನಗಳು ಮೇಯ್ತಾ ಇರುತ್ತೆ ಅಲ್ವಾ?
5: ಹೌದೌದು, ನಿಮ್ಗೆಲ್ಲ ಗೊತ್ತಲ್ಲ, ನಮ್ ಹಳ್ಳಿಲಿ ನಿಜವಾಗಿಯೂ ಬಹಳ ದನಗಳಿವೆ.
4: ನಿಮ್ ಹಳ್ಳಿ ಹುಡ್ಗಿರು ನದಿಲಿ ಗಡ್ಗೆಯಿಂದ ನೀರ್ ತುಂಬಿಕೊಂಡು ತಲೆ ಮೇಲೆ ಇಟ್ಕೊಂಡು ಮನೆಗ್ ಹೋಗ್ತಾರೆ. ಅವರ ಸೀರೆ ಕೆಂಪು ಬಣ್ಣದ್ದು ಅಲ್ವಾ?
5: ಭಲೆ ಭಲೆ, ನಮ್ಮೂರಿನ ಎಲ್ಲಾ ಹುಡುಗಿರು ನದಿಯಿಂದ ನೀರ್ ತರೋದೇನೋ ನಿಜ, ಆದ್ರೆ ಎಲ್ಲರ ಸೀರೆನು ಕೆಂಪು ಬಣ್ಣ ಆಗಿರೋದಿಲ್ಲ. ಆದ್ರೂ ಮಗು, ನೀನ್ ಎಂದೋ ಒಮ್ಮೆ ಅಲ್ಲಿ ಖಂಡಿತ ಹೋಗಿರಬಹುದು.
4: ಇಲ್ಲ, ನಾನ್ ನಿಜವಾಗ್ಯೂ ಅಲ್ಲಿಗ್ ಹೋಗಿಲ್ಲ ಮೊಸರಿನವನೆ. ನಾನು ಹೊರಗಡೆ ತಿರುಗಾಡೋದಕ್ ಹೋಗ್ಬಹುದು ಅಂತ ವೈದ್ಯರು ಹೇಳಿದ್ಮೇಲೆ ನೀನು ನನ್ನನ್ನು ನಿನ್ನ ಹಳ್ಳಿಗೆ ಕರೆದುಕೊಂಡು ಹೋಗ್ತೀಯಾ?
5: ಆಗಲಿ ಮಗು, ಖಂಡಿತ ಕರ್ಕೊಂಡು ಹೋಗ್ತೀನಿ.
4: ನನಗೂ ಸಹ ನಿನ್ನಂತೆ ಮೊಸರು ಮಾರುವುದನ್ನ ಕಲಿಸ್ಬೇಕು. ನಿನ್ ಹತ್ರ ಇದೆಯಲ್ಲ ಅಂತಹದೇ ಒಂದು ಗಡಿಗೆನ ತೆಗೆದುಕೊಂಡು ನಾನು ಮೊಸರು ಮಾರ್ತೀನಿ. ಆ ದೂರದ ರಸ್ತೆಯಲ್ಲಿ ಮೊಸರು ಮೊಸರು ಎಂದು ಕೂಗುತ್ತಾ ಹೋಗ್ತೀನಿ.
5: ಚೇಚೆ, ಇದೆಂತ ಮಾತು ಮಗು, ನೀನ್ ಯಾಕಪ್ಪ ಮೊಸರು ಮಾರ್ಬೇಕು? ದೊಡ್ಡ ದೊಡ್ಡ ಪುಸ್ತಕಗಳನ್ನು ಓದಿ ನೀನು ಪಂಡಿತನಾಗ್ಬೇಕು.
4: ಇಲ್ಲ ಇಲ್ಲ, ನಾನು ಪಂಡಿತನಾಗಲ್ಲ. ನಾನು ಕೆಂಪು ಮಣ್ಣಿನ ದಾರಿಯ ಪಕ್ಕದಲ್ಲಿ ಹಳೆ ಆಲದ ಮರದ ಕೆಳಗಿರುವ ನಿನ್ನ ಗೊಲ್ಲರ ಪಾಳೆಯದಿಂದ ಮೊಸರನ್ನ ತಂದು ದೂರ ದೂರದ ಹಳ್ಳಿಗಳಲ್ಲಿ ಮಾರುತ್ತಾ ತಿರುಗ್ತಾ ಇರ್ತೀನಿ. ನೀನ್ ಕೂಗೋದ್ ಹೇಗೆ? ಮೊಸರು ಮೊಸರು, ದೈಂಡಿ ಮೊಸರು, ಹೀಗೆ ಅಲ್ವಾ? ಅದರ ದನಿಯನ್ನು ನನ್ಗೆ ಸರಿಯಾಗಿ ಹೇಳ್ಕೊಡು.
5: ಅಯ್ಯೋ ಹಣೆ ಬರವೆ, ಈ ದನಿನ ನೀನ್ಯಾಕೆ ಕಲಿಬೇಕು ಮಗು?
4: ಯಾಕಂದ್ರೆ ಇದ್ರ ಧ್ವನಿ ನನಗ್ ಬಹಳ ಇಂಪೆನಿಸುತ್ತೆ. ಆಕಾಶದ ಕಡೆಯಿಂದ ಕೇಳಿ ಬರುವ ಹಕ್ಕಿಯ ಕೂಗು ಮನಸ್ಸನ್ನ ಕಲಕುವಂತೆ, ಹಾದಿಯ ಮೂಲೆಯಲ್ಲಿ ಅಲ್ಲಿ ಕಾಣಿಸುವ ಮರಗಳ ಮರೆಯಿಂದ ಕೇಳಿ ಬರುವ ನಿನ್ನ ಕೂಗನ್ನು ಆಲಿಸುತ್ತಾ ನನ್ನ ಮನಸ್ಸು ಖುಷಿಯಾಗುತ್ತದೆ.
5: ಮಗು, ನೀನೊಂದು ಬಟ್ಟಲು ಮೊಸರು ಕುಡಿತೀಯಾ?
4: ಆದ್ರೆ ನನ್ನ ಹತ್ರ ಒಂದ್ ಕಾಸು ಇಲ್ವಲ್ಲ.
5: ಚೇಚೆ, ನೀನೇನು ಕಾಸು ಕೊಡೋದ್ ಬೇಡ. ಈ ಮೊಸರನ್ನ ಸ್ವಲ್ಪ ಆದ್ರೂ ಕುಡಿಲೇಬೇಕು, ಇಲ್ಲದಿದ್ರೆ ನಂಗೆ ಬಹಳ ಬೇಜಾರಾಗುತ್ತೆ.
4: ಆದ್ರೆ ನಿನಗ್ ಬಹಳ ಹೊತ್ತಾಯ್ತು ಅಲ್ವಾ?
5: ಹೊತ್ತೇನು ಆಗಿಲ್ಲ ಮಗು, ಹೊತ್ತಾದ್ರೂ ನನಗೇನು ನಷ್ಟ ಇಲ್ಲ. ಮೊಸರು ಮಾರೋದ್ರಲ್ಲಿಯೂ ಎಷ್ಟು ಆನಂದ ಇದೆ ಎಂದು ಇವತ್ತು ನಿನ್ನಿಂದ ಕಲ್ತೆ. ನಾನಿನ್ನು ಬರ್ಲಾ?
4: ಮೊಸರು ಮೊಸರು ಮೊಸರು, ದೈಂಡಿ ಮೊಸರು, ಮುಂದಿನ ಗುಡ್ಡದ ತಪ್ಪಲಿನ ಶ್ಯಾಮಲಿ ನದಿಯ ದಂಡೆಯ ಗೊಲ್ಲರ ಹಟ್ಟಿಯ ಮೊಸರು. ಅವರು ಮುಂಜಾವಿನಲ್ಲೇ ತಮ್ಮ ತಮ್ಮ ದನಗಳನ್ನು ಕರೆಯುತ್ತಾರೆ. ಸಂಜೆ ಅವರ ಹೆಂಗಸರು ಅದನ್ನು ಹೆಪ್ಪು ಹಾಕಿ ಮೊಸರು ಮಾಡುತ್ತಾರೆ. ಅದೇ ಮೊಸರು, ಆ ಮೊಸರೇ ಮೊಸರು, ಒಳ್ಳೆಯ ಮೊಸರು. ಓಹೋ, ಪಹರೆಯವನು, ಪಹರೆ, ಓ ಪಹರೆ, ನನ್ನ ಮಾತನ್ನು, ಒಂದೇ ಒಂದು ಮಾತನ್ನು ಕೇಳಿ ಹೋಗು ಪಹರೆ.
6: ಹೀಗೆ ಕೂಗ್ತಿದ್ಯಾ? ನನ್ನನ್ ಕಂಡ್ರೆ ನಿಂಗೆ ಭಯೋಗೋದಿಲ್ವಾ?
4: ಏಕೆ, ನಿನಗೇಕೆ ಹೆದರ್ಬೇಕು ನಾನು?
6: ಒಂದು ವೇಳೆ ನಿನ್ನನ್ ನಾನು ಹಿಡ್ಕೊಂಡು ಹೋದ್ರೆ?
4: ಹಿಡ್ದುಕೊಂಡು ಎಲ್ಲಿಗ್ ಹೋಗ್ತೀಯಾ? ಬಹಳ ದೂರ ಕರ್ಕೊಂಡು ಹೋಗ್ತೀಯಾ? ಅಲ್ಲಿ ಆ ಗುಡ್ಡ ಕಾಣಿಸ್ತಿದ್ಯಲ್ಲ, ಅದ್ರ ಆಚೆಗ್ ಕರ್ಕೊಂಡು ಹೋಗ್ತೀಯಾ?
6: ಒಮ್ಮೆಲೆ ರಾಜನ್ ಬಳಿ ಹಿಡ್ಕೊಂಡು ಹೋದ್ರೆ?
4: ಏನು, ರಾಜನ್ ಬಳಿಗ? ಹಾಗಾದ್ರೆ ಬೇಗ ಹಿಡ್ಕೊಂಡು ಹೋಗು. ಆದ್ರೆ ವೈದ್ಯರು ನನಗೆ ಹೊರಗ್ ಹೋಗ್ಬಾರ್ದು ಅಂತ ಆದೇಶ ಮಾಡಿದ್ದಾರೆ. ಯಾರು ನನ್ನ ಹಿಡ್ದುಕೊಂಡು ಹೋಗೋದೇ ಇಲ್ಲ. ಹಗಲು ರಾತ್ರಿ ನಾನು ಇಲ್ಲೇ ಕೂತ್ಕೊಂಡಿರ್ಬೇಕು.
6: ವೈದ್ಯರು ನಿಷೇಧಿಸುವರೆ. ಅಯ್ಯೋ ಪಾಪ, ಅದರಿಂದಲೇ ನಿನ್ನ ಮುಖ ಕಪ್ಪುಗಟ್ಟಿದೆ, ಕಣ್ಣುಗಳು ಗುಳಿಬಿದ್ದಿವೆ, ನಿನ್ನ ಎರಡು ಕೈನ ನರಗಳು ಎದ್ದು ತೋರುತ್ತಿದೆಯಲ್ಲ.
4: ಪಹರೆಯವನೇ, ನೀನೀಗ ಗಂಟೆಯನ್ನು ಹೊಡೆಯೋದಿಲ್ವೇನು?
6: ಇನ್ನೂ ಹೊತ್ತಾಗಿಲ್ಲ.
4: ಹೊತ್ತು ಹೋಯ್ತೆಂದು ಒಬ್ಬ ಹೇಳ್ತಾನೆ, ಮತ್ತೊಬ್ನು ಇನ್ನೂ ಹೊತ್ತೇ ಆಗಿಲ್ಲ ಅಂತಾನಲ್ಲ. ಒಳ್ಳೇದು, ನೀನೀಗ ಗಂಟೆಯನ್ನು ಹೊಡೆದರೆ ಹೊತ್ತಾಗೋದಿಲ್ವೇ ಪಹರೇ?
6: ಹಾಗಲ್ಲ ಮಗು, ಹೊತ್ತಾದ್ಮೇಲೆ ಗಂಟೆ ಹೊಡಿತೇನೆ.
4: ನಿನ್ನ ಗಂಟೆ ನನಗೆ ಬಹಳ ಇಷ್ಟ, ಅದರ ಧ್ವನಿಯು ಬಲು ಇಂಪು. ಮಧ್ಯಾಹ್ನದ ಹೊತ್ತು ನಮ್ಮ ಮನೆಯಲ್ಲಿ ಎಲ್ಲರೂ ಊಟ ಮಾಡಿದ್ಮೇಲೆ ನಮ್ಮ ಮಾವ ತಮ್ಮ ಕೆಲ್ಸದ ಮೇಲೆ ಹೊರಗಡೆ ಹೋದಾಗ ಅತ್ತೆಯವರು ರಾಮಾಯಣವನ್ನು ಓದ್ತಾ ಓದ್ತಾ ನಿದ್ದೆ ಹೋದ ನಂತರ ನಮ್ಮ ಮನೆಯ ಪುಟ್ಟ ನಾಯಿ ಮರಿ ಅಂಗಳದಾಚೆಗೆ ನೆರಳಿನಲ್ಲಿ ಬಾಲದಲ್ಲಿ ಮುಖವನ್ನು ಮುದುಡಿಕೊಂಡು ಮಲಗಿರುವಾಗ ನಿನ್ನ ಗಂಟೆ ಬಾರಿಸುತ್ತದೆ, ಟನ್ ಟನ್ ಟನ್ ಟನ್ ಟನ್ ಟನ್. ಪಹರೇ, ನಿನ್ನ ಗಂಟೆ ಏಕೆ ಬಾರಿಸುತ್ತದೆ?
6: ಗಂಟೆಯು ಎಲ್ಲರಿಗೂ ಒಂದೇ ಮಾತನ್ನು ಎಚ್ಚರಿಸುತ್ತದೆ, ಹೊತ್ತು ಕುಳಿತಿಲ್ಲ, ಕಳೆದು ಹೋಗುತ್ತಿದೆ ಎಂದು.
4: ಎಲ್ಲಿಗೆ ಹೋಗುತ್ತಿದೆ? ಯಾವ ದೇಶಕ್ಕೆ ಹೋಗುತ್ತಿದೆ?
6: ಇದಾರಿಗೂ ತಿಳಿಯದು.
4: ಆ ದೇಶವನ್ನು ಬಹುಶಃ ಯಾರೂ ನೋಡಿಲ್ವೇನೋ ಅಲ್ವಾ? ಹೊತ್ತಿನೊಡನೆ ನಾನು ಆ ದೇಶಕ್ಕೆ ಹೋಗ್ಬೇಕು ಅಂತ ನಂಗ್ ಬಹಳ ಆಸೆ ಆಗ್ತಾ ಇದೆ. ಯಾರೂ ತಿಳಿಯದ ಆ ದೇಶಕ್ಕೆ, ಬಹಳ ದೂರದಲ್ಲಿರುವ ಆ ದೇಶಕ್ಕೆ ನಾನೂ ಹೋಗ್ಬೇಕು.
6: ಆ ದೇಶಕ್ಕೆ ಎಲ್ಲರೂ ಒಂದಲ್ಲ ಒಂದು ದಿನ ಹೋಗಲೇಬೇಕು ತಮ್ಮ.
4: ಹಾಗಾದ್ರೆ ನಾನೂ ಹೋಗ್ಬೇಕಾ?
6: ಯಾಕಿಲ್ಲ, ನೀನೂ ಹೋಗ್ಬೇಕು.
4: ಆದರೆ ವೈದ್ಯರು ನಾನು ಹೊರಗಡೆ ಹೋಗ್ಬಾರದು ಅಂತ ಕಟ್ಟುಪಾಡು ಮಾಡಿದಾರಲ್ಲ.
6: ಒಂದಾನೊಂದು ದಿನ ಸ್ವತಃ ವೈದ್ಯರೇ ನಿನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ ನೋಡು.
4: ಇಲ್ಲ ಇಲ್ಲ, ನಿನ್ಗೆ ಅವ್ರ ವಿಚಾರ ಇನ್ನು ಗೊತ್ತಿಲ್ಲ. ಅವರು ಕೈ ಹಿಡಿದು ಕೂರಿಸ್ತಾರೆ ವಿನಃ ಕರ್ದ್ಕೊಂಡಂತೂ ಹೋಗಲ್ಲ.
6: ಅಯ್ಯೋ, ಅವರಿಗಿಂತಲೂ ದೊಡ್ಡ ವೈದ್ಯರು ಬಂದು ನಿನ್ನ ಕರ್ಕೊಂಡು ಹೋಗ್ತಾರೆ ತಮ್ಮ.
4: ಅವರಿಗಿಂತ ದೊಡ್ಡ ವೈದ್ಯರು ಎಲ್ಲಿದ್ದಾರೆ? ಅವ್ರು ಬಂದು ನನ್ನ ಕರ್ದ್ಕೊಂಡು ಹೋಗೋದ್ ಯಾವಾಗ ಪಹರೆ? ನನಗಂತೂ ಕೂತ್ಕೊಂಡು ಕೂತ್ಕೊಂಡು ಬೇಸರ ಬಂದ್ ಹೋಗಿದೆ.
6: ಹಾಗೆ ಹೇಳ್ಬಾರ್ದು ಮಗು.
4: ನೋಡು ಪಹರೆ, ನಾನಂತೂ ಕೂತ್ಕೊಂಡ್ ಜಾಗದಲ್ಲೇ ಇದ್ದೀನಿ, ಕೂರಿಸಿರೋ ಜಾಗದಿಂದ ಒಂದಿಂಚು ಅಲ್ಗಾಡಿಲ್ಲ. ಆದ್ರೆ ನಿನ್ ಗಂಟೆ ಮಾತ್ರ ಠಣ್ ಠಣ್ ಅಂತ ಬಾರಿಸ್ತಾನೇ ಇದೆ. ನನ್ ಮನ್ಸಿಗೆಲ್ಲ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಪಹರೆ?
6: ಏಂತಮ್ಮ?
4: ಅಲ್ಲಿ ರಸ್ತೆ ಆಚೆ ದೊಡ್ಡ ಬಂಗ್ಲೆ ಮೇಲೆ ಬಾವುಟ ಹಾರ್ತಾ ಇದೆ ನೋಡು. ಅಲ್ಲಿ ಏಕೆ ಅಷ್ಟು ಜನ ಹೋಗ್ ಬರ್ತಿದ್ದಾರೆ? ಅವ್ರಿಗ ಅಲ್ಲೇನ್ ಕೆಲ್ಸ?
6: ಅಲ್ಲಿ ಹೊಸದಾಗಿ ಅಂಚೆ ಮನೆಯೊಂದು ತೆರೆದಿದೆ ತಮ್ಮ.
4: ಅಂಚೆಯ ಮನೆಯೇ? ಯಾರ ಅಂಚೆ ಮನೆ?
6: ಅಂಚೆ ಮನೆ ಮತ್ತೆ ಯಾರದು? ರಾಜನದು. ನೀನಂತೂ ವಿಚಿತ್ರ ಹುಡುಗ.
4: ಹಾಗಾದ್ರೆ ರಾಜನ ಅಂಚೆ ಮನೆಗೆ ರಾಜನಿಂದ ಕಾಗದ ಬರುತ್ತೆ ಅಲ್ವಾ?
6: ಹೌದು, ರಾಜನಿಂದಲೇ ಬರುತ್ತವೆ. ನೋಡ್ತಾ ಇರು, ಒಂದು ದಿನ ನಿನ್ನ ಹೆಸರಿಗೂ ಕಾಗದ ಬಂದೇ ಬರುತ್ತದೆ.
4: ನನಗೆ ಕಾಗದ ಬರುತ್ತಾ? ಆದ್ರೆ ನಾನಿನ್ನು ಚಿಕ್ಕ ಮಗು.
6: ಮಕ್ಕಳಿಗೆ ರಾಜನು ಪುಟ್ಟ ಪುಟ್ಟ ಕಾಗದಗಳನ್ನು ಬರೆಯುತ್ತಾನೆ ತಮ್ಮ.
4: ಭಲೇ, ಹಾಗಾದ್ರೆ ನನ್ಗೆ ಯಾವಾಗ ಕಾಗದ ಬರುತ್ತೆ? ರಾಜನು ನನಗೂ ಕಾಗದ ಬರೀತಾನಾ? ನಿನಗೆ ಗೊತ್ತು ಇದೆಲ್ಲ.
6: ಅವನು ನಿನಗೆ ಕಾಗದ ಬರೆಯದಿದ್ದರೆ ನಿನ್ನ ಮನೆಯ ಕಿಟಕಿ ಎದುರಿಗೆ ಇಷ್ಟು ದೊಡ್ಡ ಬಣ್ಣದ ಬಾವುಟವನ್ನು ನೆಟ್ಟು ಅವನೇಕೆ ಅಂಚೆಯ ಮನೆಯನ್ನು ತೆರೆಸಬೇಕಿತ್ತು?
4: ಸರಿ, ರಾಜನಿಂದ ಕಾಗದ ಬಂದ್ಮೇಲೆ ಅದನ್ನ ನಂಗೆ ಯಾರ್ ತಂದ್ಕೊಡ್ತಾರೆ?
6: ರಾಜನ ಕೈ ಕೆಳಗೆ ಸುಮಾರು ಜನರಿರುತ್ತಾರೆ ಮಗು, ನೀನು ನೋಡಿಲ್ಲ ಅಷ್ಟೇ. ಎದೆ ಮೇಲೆ ಚಿನ್ನದ ದುಂಡು ದುಂಡು ಬಿಲ್ಲೆಗಳನ್ನು ಸಿಕ್ಕಿಸಿಕೊಂಡು ಅವರು ಎಲ್ಲಾ ಕಡೆಯಲ್ಲೂ ತಿರುಗುತ್ತಾರೆ ಮಗು.
4: ಹಾಗೇನು? ಹಾಗಾದ್ರೆ ಅವರು ಎಲ್ಲೆಲ್ಲೇ ತಿರುಗುತ್ತಾರೆ?
6: ಮನೆ ಮನೆಗೂ, ಹಳ್ಳಿ ಹಳ್ಳಿಗೂ, ದೇಶ ದೇಶದಲ್ಲೂ ಅವರು ತಿರುಗುತ್ತಾರೆ. ಇವನ ಪ್ರಶ್ನೆಯನ್ನು ಕೇಳಿದರೆ ನಗು ಬರುತ್ತದೆ.
4: ದೊಡ್ಡವನಾದ್ಮೇಲೆ ನಾನು ರಾಜನ ಅಂಚೆ ಮನುಷ್ಯನಾಗ್ತೀನಿ.
6: ಅಂಚವನಾಗುತ್ತೀಯ? ಅದು ಬಹಳ ಕಷ್ಟದ ಕೆಲಸ ಮಗು. ಬಿಸಿಲು, ಮಳೆ, ಚಿಕ್ಕವರು ದೊಡ್ಡವರು ಏನನ್ನು ಲೆಕ್ಕಿಸದೆ ಮನೆ ಮನೆಗೆ ಹೋಗಿ ಕಾಗದಗಳನ್ನು ಹಂಚಿ ಬರಬೇಕು. ಅದು ಬಹಳ ಕಠಿಣವಾದ ಕೆಲಸ ತಮ್ಮ, ಬಹಳ ಕಷ್ಟದ ಕೆಲಸ.
4: ನೀನ್ ಯಾಕೆ ನಗ್ತಾ ಇದೀಯ? ನನಗಂತೂ ಈ ಕೆಲಸನೇ ಎಲ್ಲಕ್ಕಿಂತ ತುಂಬಾ ಚೆನ್ನಾಗನ್ಸುತ್ತಪ್ಪ. ಹಾಗೆಯೇ ನಿನ್ ಕೆಲ್ಸನೂ ಚೆನ್ನಾಗಿದೆ. ಮಧ್ಯಾಹ್ನದ ಸುಡು ಬಿಸಿಲಲ್ಲಿ ನಿನ್ ಗಂಟೆ ಬಾರಿಸುತ್ತೆ, ಠಣಕ್ ಠಣಕ್ ಠಣ್ ಠಣ್. ಒಮ್ಮೊಮ್ಮೆ ರಾತ್ರಿ ಹಾಸಿಗೆಯಲ್ಲಿ ಮಲಗಿರುವಾಗ ಅಕಸ್ಮಾತ್ ನಿದ್ದೆ ಹರಿದು ಎಚ್ಚರವಾದಾಗ ದೀಪ ಆರ್ ಹೋಗಿರುತ್ತೆ. ಹೊರಗಿನ ಗಂಭೀರವಾದ ಕತ್ತಲಿಂದ ಗಂಟೆಯ ಸದ್ದು ಕೇಳಿ ಬರುತ್ತೆ, ಠಣಕ್ ಠಣಕ್ ಠಣ್ ಠಣ್.
6: ಅದು ಮುಖಂಡ ಬಂದು ಬಿಟ್ಟ, ನಾನೀಗ ಹೋಗುತ್ತೇನೆ. ನಿನ್ನೊಡನೆ ನಾನು ಹೀಗೆ ಮಾತಾಡುವುದನ್ನು ಅವನು ನೋಡಿದ್ರೆ ನಾನ್ ಬಹಳ ತೊಂದರೆ ಸಿಲುಕಬೇಕಾಗುತ್ತೆ.
4: ಎಲ್ಲಿದ್ದಾನೆ ಮುಖಂಡ ಪಹರೆ? ಅವನೇ, ಅವನ್ ಎಲ್ಲಿದ್ದಾನೆ ತೋರ್ಸು.
6: ಅಲ್ಲಿ ನೋಡು, ದೂರದಲ್ಲಿ ತಲೆ ಮೇಲೆ ತಾಳಿಯ ಗರಿಯ ದುಂಡನೆಯ ಛತ್ರಿಯನ್ನು ಹಿಡಿದುಕೊಂಡು ಇತ್ತಲೇ ಬರುತ್ತಿದ್ದಾನೆ.
4: ಅವನನ್ನು ರಾಜನೇ ಬಹುಶಃ ಮುಖಂಡನನ್ನಾಗಿ ಮಾಡಿರಬೇಕು ಅಲ್ವಾ?
6: ಅಲ್ಲ ಮಗು, ಅವನು ತಾನೇ ಮುಖಂಡನಾಗಿ ಕುಳಿಸಿದ್ದಾನೆ. ಇವನ ಮಾತನ್ನು ಯಾರು ಕೇಳದಿದ್ದರೂ ಅವನು ಅವರ ಬೆನ್ನು ಹೊತ್ತಿ ಬೇತಾಳದಂತೆ ಅವರನ್ನು ಪೀಡಿಸುತ್ತಾನೆ. ಇದರಿಂದ ಎಲ್ಲರಿಗೂ ಅವನನ್ನು ಕಂಡರೆ ಬಹಳ ಭಯ. ಎಲ್ಲರೊಂದಿಗೂ ವೈರವನ್ನು ಬೆಳೆಸಿಕೊಂಡೇ ಅವನು ತನ್ನ ವೃತ್ತಿಯನ್ನು ನಡೆಸುತ್ತಾನೆ. ಸರಿ, ನಾನಿನ್ನು ಹೋಗುತ್ತೇನೆ. ನನ್ನ ಕೆಲಸಕ್ಕೂ ಅಡ್ಡಿಯಾಗುತ್ತಿದೆ. ನಾ ಬೆಳಗ್ಗೆ ಮತ್ತೆ ಬಂದು ನಿನಗೆ ಪಟ್ಟಣದ ಎಲ್ಲಾ ವಿಚಾರವನ್ನು ಹೇಳುತ್ತೇನೆ.
4: ರಾಜನಿಂದ ಪ್ರತಿದಿನನೂ ಒಂದೊಂದು ಕಾಗದ ಬರ್ತಾ ಇದ್ರೆ ಎಷ್ಟು ಚೆನ್ನಾಗಿತ್ತು. ಈ ಕಿಟಕಿ ಹತ್ರ ಅದನ್ನು ಓದ್ತಾ ಕುತ್ಕೋಬೋದಿತ್ತು. ಆದ್ರೆ ನಂಗೆ ಓದಕ್ ಬರಲ್ವಲ್ಲ, ಯಾರ ಹತ್ರ ಓದ್ಸೋದು? ಅತ್ತೆ ಏನೋ ರಾಮಾಯಣವನ್ನ ಓದ್ತಾರೆ, ಆದ್ರೆ ಅವ್ರಿಗೆ ರಾಜನ ಬರಹವನ್ನ ಓದಕ್ ಬರುತ್ತೋ ಇಲ್ವೋ? ಒಳ್ಳೇದು, ಯಾರಿಗೂ ಓದಕ್ ಬರ್ದೇ ಇದ್ರೆ ಆ ಕಾಗದಗಳನ್ನೆಲ್ಲ ಜೋಪಾನವಾಗಿಟ್ಕೊಂಡು ದೊಡ್ಡನಾದ್ಮೇಲೆ ಓದ್ತೀನಿ. ಆದ್ರೆ ಅಂಚೆಯವನಿಗೆ ನನ್ನ ಗುರುತು ತಿಳಿಯದಿದ್ದರೆ ಏನ್ ಮಾಡೋದು? ಮುಖಂಡರೇ, ಓ ಮುಖಂಡರೇ, ಒಂದ್ ಮಾತನ್ ಕೇಳ್ಬೇಕು, ದಯವಿಟ್ಟು ಇಲ್ಲಿಗ್ ಬನ್ನಿ.
7: ಯಾರಯ್ಯ ಅದು ನಡುದಾರಿಯಲ್ಲಿ ನನ್ನನ್ನು ಹೀಗೆ ಕೂಗುತ್ತಿರುವನಲ್ಲ, ಎಲ್ಲಿಯ ಮಂಗ ಅವನು?
4: ತಾವು ಹಳ್ಳಿಯ ಮುಖಂಡರು, ಎಲ್ಲರೂ ತಮ್ಮ ಮಾತನ್ನು ಕೇಳುತ್ತಾರೆ ಅಲ್ಲವೇ?
7: ಹೌದು ಹೌದು, ಕೇಳುತ್ತಾರೆ, ಎಲ್ಲರೂ ಕೇಳುತ್ತಾರೆ.
4: ರಾಜನ ಅಂಚೆಯವನು ನಿನ್ನ ಮಾತನ್ನು ಕೇಳುತ್ತಾನಾ?
7: ಕೇಳದಿದ್ದರೆ ಅವನ ಜೀವ ಉಳಿಯಬೇಕಲ್ಲ, ಹುಡುಗಾಟವಲ್ಲ.
4: ಹಾಗಾದ್ರೆ ತಾವು ದಯವಿಟ್ಟು ಅವನಿಗೆ ಹೇಳಿಬಿಡಿ ನಾನೇ ಅಮಲ ಅಂತ. ನಾನು ಇಲ್ಲಿ ಕಿಟಕಿಯ ಹತ್ರ ಯಾವಾಗ್ಲೂ ಕೂತ್ಕೊಂಡಿರ್ತೀನಿ.
7: ಏಕೆ, ಏನು ಸಮಾಚಾರ?
4: ನನ್ನ ಹೆಸರಿಗೆ ಯಾವ್ದಾದ್ರೂ ಕಾಗದ ಬಂದರೆ?
7: ನಿನ್ನ ಹೆಸರಿಗೆ ಕಾಗದವ? ನಿನಗೆ ಯಾರು ಕಾಗದ ಬರೀತಾರೆ?
4: ರಾಜನಿಂದ ಕಾಗದ ಬಂದ್ರೆ?
7: ಈ ಹುಡುಗ ನೀನು ಕಡಿಮೆ ಇಲ್ಲ, ರಾಜ ನಿನಗೆ ಕಾಗದ ಬರೆಯಬೇಕೇನೋ? ಹೌದು ಹೌದು, ಖಂಡಿತ ಬರೆಯಬೇಕು. ನೀನು ಅವನಿಗೆ ಪರಮ ಸ್ನೇಹಿತ ತಾನೆ? ಕೆಲವಾರು ದಿನಗಳಿಂದ ರಾಜನು ನಿನ್ನನ್ನು ನೋಡಲೇ ಇಲ್ಲವಂತೆ. ಆದ್ದರಿಂದ ಅವನು ಗಳಿಗೆ ಗಳಿಗೆಗೂ ಕೊರಗಿ ಕೊರಗಿ ಸೋತು ಸೊರಗಿ ಹೋಗುತ್ತಿರುವನೆಂದು ಈಗ ತಾನೇ ಕೇಳಿದೆ. ಇನ್ನೇನು ಹೊತ್ತಿಲ್ಲ, ಇಂದೋ ನಾಳೆಯೋ ಅವನಿಂದ ಪತ್ರ ಬಂದು ಬಿಡುತ್ತದೆ. ನೀನೇನು ಯೋಚನೆ ಮಾಡಬೇಡ.
4: ಮುಖಂಡರೇ, ನೀವ್ ನನ್ನ ಹತ್ರ ಯಾಕೆ ಹೀಗ್ ಮಾತಾಡ್ತಾ ಇದ್ದೀರಾ? ನಿಮ್ಗೆ ನನ್ ಮೇಲೆ ಸಿಟ್ಟು ಬಂದಿದ್ಯಾ?
7: ಅಯ್ಯಪ್ಪ, ನಿನ್ನ ಮೇಲೆ ಸಿಟ್ಟಾಗಲೇ, ರಾಜನ ಪರಮ ಸ್ನೇಹಿತನ ಮೇಲೆ. ನನ್ನಲ್ಲಿ ಅಷ್ಟು ಸಾಹಸವಿದೆಯೇ? ರಾಜನಿಗೂ ನಿನಗೂ ಪತ್ರ ವ್ಯವಹಾರ ನಡೆಯುತ್ತದೆ. ಆ ಮಾಧವದತ್ತ ಬಹಳ ಕೊಬ್ಬಿದ್ದಾನೆ, 4 ಕಾಸು ಕೈಯಲ್ಲಿ ಸೇರೋಯ್ತು. ಇನ್ನೇನು, ಮನೆಯಲ್ಲಿ ರಾಜರು ಮಹಾರಾಜರ ವಿನಃ ಬೇರೆಯ ಮಾತೇ ಇಲ್ಲವೆಂದು ತೋರುತ್ತದೆ. ಇರಲಿ, ತಾಳು, ಅವನಿಗೆ ತಕ್ಕ ಶಾಸ್ತಿ ಮಾಡುತ್ತೇನೆ. ಏ ಹುಡುಗ, ರಾಜನ ಕಾಗದ ನಿನ್ನ ಮನೆಗೆ ಬೇಗನೆ ಬರುವಂತೆ ವ್ಯವಸ್ಥೆ ಮಾಡ್ತೇನೆ.
4: ಬೇಡ ಬೇಡ, ನೀವೇನ್ ಮಾಡೋದು ಬೇಡ.
7: ಯಾಕೋ, ನಿನ್ನ ಸ್ಥಿತಿಯನ್ನು ರಾಜನಿಗೆ ಹೋಗಿ ತಿಳಿಸುತ್ತೇನೆ. ಅವನು ಇನ್ನು ಸ್ವಲ್ಪವೂ ಹೊತ್ತು ಮಾಡದೆ ನಿನ್ನ ಸಮಾಚಾರವನ್ನು ತಿಳಿಯಲು ಒಡನೆಯೇ ಒಂದು ಪೇದೆಯನ್ನು ಕಳಿಸುತ್ತಾನೆ. ಮಾಧವದತ್ತನಿಗೆ ಎಷ್ಟು ಗರ್ವ! ರಾಜನ ಕಿವಿಗೆ ಈ ಮಾತು ಬಿದ್ರೆ ಎಲ್ಲ ಸರಿಯಾಗ್ತದೆ.
2: ಆಗ ಪಾಲಿಕೆಯೋರ್ವಳು ಪ್ರವೇಶಿಸುವಳು.
4: ಬಡಗುತ್ತ ಹೋಗ್ತಿದ್ಯಲ್ಲ, ಯಾರ್ ನೀನು? ಸ್ವಲ್ಪ ನಿಲ್ಬಾರ್ದಾ?
8: ನನ್ಗೆ ನಿಲ್ಲೋಕ್ ಸಮಯವಿಲ್ಲ, ತುಂಬಾ ಹೊತ್ತಾಗ ಹೋಗಿದೆ.
4: ನಿಂಗೆ ನಿಲ್ಲೋಕ್ ಇಷ್ಟ ಇಲ್ಲ ಅಂತ ಹೇಳು, ನನಗೂ ಇಲ್ಲಿರೋಕ್ ಇಷ್ಟ ಇಲ್ಲ.
8: ನಿನ್ನ ನೋಡಿದ್ರೆ ಮುಂಜಾನೆಯ ನಕ್ಷತ್ರದ ತರ ಕಾಣಿಸ್ತಿದ್ಯಾ, ನಿನ್ಗೇನಾಗಿದೆ?
4: ಏನಾಗಿದ್ಯೋ ಯಾರಿಗ್ ಗೊತ್ತು, ವೈದ್ಯರಂತೂ ಹೊರಗಡೆನೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ.
8: ಓಹೋ, ಹಾಗಾದ್ರೆ ಹೊರಗೆ ಬರ್ಬೇಡ, ವೈದ್ಯರು ಹೇಳಿದಂತೆ ಕೇಳುವುದೊಳ್ಳೆದು. ಚೇಷ್ಟೆ ಮಾಡಬಾರ್ದು, ಇಲ್ಲವಾದ್ರೆ ಜನ ತುಂಟ ಎನ್ನುತ್ತಾರೆ. ಹೊರಗಡೆ ನೋಡಿ ನೋಡಿ ನಿನ್ನ ಮನಸ್ಸು ಚಂಚಲವಾಗಿದೆ. ಆದ್ರಿಂದ ನಾನು ಈ ಬಾಗಿಲನ್ನ ಮುಚ್ಚಿಬಿಡುತ್ತೇನೆ.
4: ಮುಚ್ಚಬೇಡ ಮುಚ್ಚಬೇಡ, ಹೊರಗಡೆ ಅಂತೂ ಹೋಗಕ್ ಬಿಡಲ್ಲ. ಕೊನೆ ಪಕ್ಷ ಈ ಒಳಗಡೆ ಕಿಟಕಿಯಿಂದನಾದ್ರೂ ಹೊರಗಿನ ಪ್ರಪಂಚನ ನೋಡ್ತೀನಿ. ಹೌದು, ನೀನ್ ಯಾರು ಅಂತ ಹೇಳೇ ಇಲ್ವಲ್ಲ, ನನ್ಗೆ ನಿನ್ ಪರಿಚಯನೇ ಇಲ್ಲ.
8: ನನ್ನ ಹೆಸರು ಸುಧಾ ಅಂತ.
4: ಏನು ಸುಧಾನಾ?
8: ನಿನ್ ಗೊತ್ತಿಲ್ವಾ, ನಾನು ಇಲ್ಲಿನ ತೋಟಗಾರನ ಮಗಳು.
4: ತೋಟಗಾರನ ಮಗಳ? ನೀನ್ ಏನ್ ಮಾಡ್ತೀಯಾ?
8: ಬುಟ್ಟಿ ತುಂಬಾ ಹೂವನ್ ಕೊಯ್ತೀನಿ, ಮಾಲೆ ಕಟ್ತೀನಿ, ಈಗ ಹೂವನ ಕೊಯ್ಯಕ್ ಹೋಗ್ತಿದ್ದೀನಿ.
4: ಹೂ ಕೊಯ್ಯಕ್ ಹೋಗ್ತಿದ್ಯಾ? ಅದಕ್ಕಾಗೆ ನೀನ್ ಅವಾಗಿಂದ ಇಷ್ಟು ಗಡಿ ಬಿಡಿ ಮಾಡ್ತಿದ್ಯಾ. ನೀನ್ ನಡೆಯುವಾಗ ನಿನ್ ಕಾಲಿನ ಖಡ್ಗಗಳು ಜಣ ಜಣ ಅಂತ ಶಬ್ದ ಮಾಡುತ್ತೆ. ನಾನು ನಿನ್ ಜೊತೆ ಬರೋ ಹಾಗಿದ್ದಿದ್ರೆ ನಿನ್ ಕೈಗೆ ಸಿಲುಕ್ದಿರುವಂತಹ ಎತ್ತರದ ಕೊಂಬೆಗಳಲ್ಲಿರೋ ಹೂಗಳನ್ನೆಲ್ಲ ಕಿತ್ಕೊಡ್ತಿದ್ದೆ.
8: ಹೌದು, ಹೂವಿನ ವಿಚಾರದಲ್ಲಿ ನನಗಿಂತ ನಿನಗೆ ಚೆನ್ನಾಗ್ ಗೊತ್ತಿದೆ.
4: ಹೌದು, ಬಲ್ಲೆ, ಚೆನ್ನಾಗ್ ಬಲ್ಲೆ. ನಾನು ಸಂಪ್ಗೆ ಹೂವಿನ 7 ಮಂದಿ ತಮ್ಮಂದಿರ ಕಥೆಗಳನ್ನ ಬಲ್ಲೆ. ಎಲ್ಲರೂ ನನ್ನನ್ನು ಬಿಟ್ಟು ಬಿಟ್ರೆ ಎಂತಹ ದಟ್ಟವಾದ ದಾರಿಯೇ ತಿಳಿಯದ ಕಾಡಿನಲ್ಲಾದ್ರೂ ಹೋಗ್ತೀನಿ. ಚಿಕ್ಕ ಚಿಕ್ಕ ತೆಳ್ಳನೆಯ ಕೊಂಬೆಗಳ ಅಂಚಿನಲ್ಲಿ ಮೈನಾ ಹಕ್ಕಿಗಳು ತೊಟ್ಟಿಲು ತೂಗುತ್ತಾ ಕುಳಿತಿರೋ ಜಾಗದಲ್ಲಿ ನಾನು ಸಂಪ್ಗೆ ಹೂವಾಗಿ ಅರಳಬಲ್ಲೆ. ನೀನು ನನ್ನ ಪಾರನಳ ಅಕ್ಕ ಆಗ್ತೀಯಾ?
8: ನಿನಗೆ ಬುದ್ಧಿ ಇಲ್ವಾ? ನಾನ್ ಹೇಗೆ ಪಾರನಳ ಅಕ್ಕ ಆಗಬಲ್ಲೆ? ನಾನು ಸುಧಾ, ಶಶಿ ತೋಟಗಾರನ ಮಗಳು. ನಾನು ಪ್ರತಿದಿನವೂ ತುಂಬಾ ಹೂವಿನ ಮಾಲೆಯನ್ನು ಕಟ್ಟಬೇಕು. ನನಗೆ ಪುರ್ಸೋತೆ ಇಲ್ಲ. ನಿನ್ನ ಹಾಗೆ ನಾನು ಕೊಠಡಿಯಲ್ಲೇ ಹಗಲೆಲ್ಲ ಕುಳಿತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು.
4: ಹಾಗಾದ್ರೆ ನೀನ್ ಹಗಲೆಲ್ಲ ಏನ್ ಮಾಡ್ತೀಯಾ?
8: ನನ್ನ ಹತ್ರ ಚೈನೀಸ್ ಸೊಸೆ ಎಂಬ ಗೊಂಬೆ ಇದೆ. ಅದಕ್ಕೆ ದಿನಾನು ಮದುವೆ ಮಾಡ್ತೀನಿ ನನ್ನ ಮಿಯಾವ್ನೊಂದಿಗೆ.
4: ಹ್ಮ್,
8: ನಾನ್ ಹೊರಟೆ. ಹೊತ್ತಾಯ್ತು, ಕಡೆಗೆ ಹೂ ಸಿಗೋದಿಲ್ಲ.
4: ನನ್ನ ಹತ್ರ ಇನ್ನೊಂದ್ ಸ್ವಲ್ಪ ಹೊತ್ ಮಾತಾಡ್ಬಾರ್ದ? ನಿನ್ ಮಾತು ನಂಗ್ ತುಂಬಾ ಇಷ್ಟ.
8: ಆಗ್ಲಿ, ಆದ್ರೆ ಚೇಷ್ಟೆ ಮಾತ್ರ ಮಾಡ್ಬೇಡ. ಒಳ್ಳೆ ಹುಡುಗನಂತೆ ಶಾಂತವಾಗಿ ಕುತ್ಕೋ. ಹೂವನ್ನ ಕೊಯ್ದುಕೊಂಡು ಮನೆಗೆ ಹೋಗುವಾಗ ನಿನ್ ಜೊತೆ ಮಾತಾಡ್ತೀನಿ.
4: ಹೋಗ್ತಾ ನನಗೂ ಒಂದ್ ಹೂವನ್ನ ಕೊಟ್ಟು ಹೋಗ್ಬೇಕು.
8: ಹೂವನ್ನ ಹಾಗೆ ಕೊಡ್ಬೇಕಾ? ಅದಕ್ಕೇನು ಬೆಲೆ ಇಲ್ವಾ?
4: ದೊಡ್ಡನಾದ್ಮೇಲೆ ಅದ್ರ ಬೆಲೆನ ಕೊಡ್ತೀನಿ. ಆ ಮುಂದೆ ಕಾಣೋ ತೊರೆ ಆಚೆಗೆ ಕೆಲ್ಸ ಹುಡ್ಕೋಕ್ ಹೋಗ್ತೀನಲ್ಲ, ಅವಾಗ ನಿನ್ಗೆ ಅದ್ರ ಬೆಲೆನ ಕೊಟ್ಟು ಹೋಗ್ತೀನಿ.
8: ಒಳ್ಳೇದು, ಹಾಗೆ ಮಾಡು.
4: ಹಾಗಾದ್ರೆ ನೀನ್ ಹೂವನ್ನ ಕೊಯ್ಕೊಂಡು ಬರ್ತೀಯ ತಾನೆ?
8: ಬರ್ತೀನಿ ಬರ್ತೀನಿ.
4: ಖಂಡಿತ ಬರ್ತೀಯ ಅಲ್ವಾ?
8: ಖಂಡಿತ ಬರ್ತೀನಿ.
4: ನನ್ನನ್ನ ಮರ್ತ್ ಬಿಡಲ್ಲ ತಾನೆ? ನನ್ ಹೆಸರು ಅಮಲಾ ಅಂತ. ನಿನ್ಗೆ ನೆನ್ಪಿರುತ್ತೆ ಅಲ್ವಾ?
8: ಇರುತ್ತೆ, ಖಂಡಿತ ಇರುತ್ತೆ. ನಾನಂತೂ ಮರೆಯಲ್ಲ.
4: ನೀವೆಲ್ಲ ಎಲ್ಲಿಗೆ ಹೋಗುತ್ತಿದ್ದೀರಿ? ಒಂದ್ ಬಾರಿ ಬಂದ್ ಹೋಗಿ ಇಲ್ಲಿ.
2: ನಾವೆಲ್ಲ ಆಟ ಆಡ್ಲು ಹೋಗ್ತಿದ್ದೇವೆ.
4: ನೀವೆಲ್ಲ ಯಾವ ಆಟ ಆಡ್ತಿದ್ದೀರಾ?
8: ನಾವೆಲ್ಲರೂ ಉಳ್ಮೆಯ ಆಟವನ್ನ ಆಡ್ತೇವೆ.
2: ಈ ಕೋಲ್ ಇದೆ ನೋಡು, ಇದೇ ನಮ್ ನೇಗಿಲು.
8: ನಾವಿಬ್ಬರು ಎತ್ತುಗಳಾಗ್ತೇವೆ.
4: ಹೌದಾ? ಹಗಲೆಲ್ಲ ಆಟ ಆಡ್ತೀರಾ?
2: ಹೌದು, ಸಂಜೆವರೆಗೂ ಕೂಡ ಆಡ್ತೇವೆ.
4: ಆಮೇಲೆ ನದಿ ದಡದಲ್ಲೇ ಮನೆಗ್ ಹೋಗ್ತೀರಿ ಅಲ್ವಾ?
8: ಹೌದು, ಕತ್ತಲಾಗುವ ಹೊತ್ತಿಗೆ ಹೋಗ್ತೇವೆ.
4: ಸಂಜೆ ಹೋಗುವಾಗ ನಮ್ಮನೆ ಮುಂದೆನೆ ಹೋಗ್ತೀರ ತಾನೆ?
2: ನೀನು ಕೂಡ ಹೊರಗಡೆ ಬಾ, ಆಡೋಣ.
4: ವೈದ್ಯರು ಹೊರಗಡೆ ಹೋಗ್ಬಾರ್ದು ಅಂತ ಹೇಳಿದಾರೆ ನಂಗೆ.
8: ವೈದ್ಯರು?
2: ವೈದ್ಯರ ಮಾತನ್ನೆಲ್ಲ ಕೇಳ್ತೀಯ ನೀನು? ಒಳ್ಳೇದು, ನಡೀರಿ, ನಾವು ಹೋಗೋಣ.
4: ಬೇಡ ಸೋದರರೇ, ನೀವ್ ಹೋಗ್ಬೇಡಿ. ಇಲ್ಲೇ ನನ್ನ ಕಿಟಕಿ ಎದುರಿಗೆ ರಸ್ತೆ ಮೇಲೆ ಸ್ವಲ್ಪ ಹೊತ್ತ ಆಟ ಆಡಿ, ನಾನ್ ನೋಡ್ತೀನಿ.
9: ಇಲ್ಲಿ ನಮಗೆ ಆಡೋಕೇನಿದೆ?
4: ಇಲ್ ನೋಡಿ, ನನ್ನ ಆಟದ ಸಾಮಾನೆಲ್ಲ ಸುಮ್ನೆ ಬಿದ್ದಿದೆ. ಇದನ್ನೆಲ್ಲ ನೀವು ತೆಗೆದ್ಕೊಳ್ಳಿ. ಮನೆ ಒಳಗೆ ಒಂಟಿಯಾಗ ಆಟಾಡೋಕೆ ನಂಗ್ ಮನ್ಸೇ ಬರಲ್ಲ. ಈ ಆಟದ ಸಾಮಾನುಗಳಿಂದ ನನ್ಗ್ ಯಾವ ಉಪಯೋಗನೂ ಇಲ್ಲ.
9: ಅರೆ, ಎಷ್ಟು ಚೆನ್ನಾಗಿದೆ ಈ ಆಟದ ಸಾಮಾನುಗಳು. ಇದು ಜಹಾಜು, ಇಲ್ಲಿ ನೋಡು ಅಜ್ಜಿ, ಎಷ್ಟು ಚೆನ್ನಾಗಿದೆ ಈ ಸಿಪಾಯಿಯ ಗೊಂಬೆ.
2: ಇದನ್ನೆಲ್ಲ ನೀನ್ ನಮಗ್ ಕೊಟ್ಬಿಡ್ತೀಯಾ? ನಿನ್ಗೆ ಬೇಜಾರಾಗುದಿಲ್ವೇನು?
4: ಇಲ್ಲಪ್ಪ, ನಂಗ್ ಸ್ವಲ್ಪನೂ ಬೇಜಾರಾಗಲ್ಲ. ಇದೆಲ್ಲಾನು ನಿಮ್ಗೆ ಕೊಟ್ಬಿಡ್ತೀನಿ.
9: ಆದ್ರೆ ಮತ್ತೆ ಇದನ್ನ ನಾ ಹಿಂದಕ್ಕೆ ಕೊಡುವುದಿಲ್ಲ.
4: ಬೇಡ ಬೇಡ, ಇದೆಲ್ಲಾನು ನೀವೇ ಇಟ್ಕೊಳ್ಳಿ, ನಂಗ್ ಕೊಡೋದ್ ಬೇಡ.
2: ಇದರಿಂದ ಯಾರಿಗೂ ಸಿಟ್ಟು ಬರಲ್ಲ ತಾನೆ?
4: ಇಲ್ಲ, ಯಾರು ಸಿಟ್ಟಾಗಲ್ಲ. ಆದ್ರೆ ಪ್ರತಿದಿನ ಬೆಳಿಗ್ಗೆ ನೀವು ಈ ಆಟದ ಸಾಮಾನುಗಳನ್ನೆಲ್ಲ ತಂದು ನಮ್ಮ ಮನೆ ಬಾಗಿಲ ಮುಂದೆ ಸ್ವಲ್ಪ ಹೊತ್ತು ಆಟಾಡ್ಬೇಕು. ಈ ಆಟದ ಸಾಮಾನುಗಳೆಲ್ಲ ಹಳೇದಾಗಿ ಮಾಸ ಹೋದ್ಮೇಲೆ ನಾನ್ ಮತ್ತೆ ಹೊಸ ಆಟದ ಸಾಮಾನುಗಳನ್ನ ತರ್ಸ್ಕೊಡ್ತೀನಿ ನಿಮ್ಗೆ.
9: ಒಳ್ಳೇದು ತಮ್ಮ, ನಾವು ನಿತ್ಯವೂ ಇಲ್ಲೇ ಆಟ ಆಡುತ್ತೇವೆ. ಆ ಸಿಪಾಯಿಗಳನ್ನೆಲ್ಲ ಇಲ್ಲೇ ತಂದು ಇರಿಸಿ, ನಾವು ಯುದ್ಧದ ಆಟವನ್ನಾಡೋಣ. ಬಂದೂಕುಗಳನ್ನ ಎಲ್ಲಿಂದ ತರುವುದು? ಈ ಕೋಲನ್ನೇ ಬಂದೂಕನ್ನಾಗಿ ಮಾಡಿಕೊಳ್ಳೋಣ. ಆದರೆ ತಮ್ಮ, ನಿನಗೆ ನಿದ್ದೆ ಬರುತ್ತದೆ ಎಂದು ತೋರುತ್ತಿದೆಯಲ್ಲ.
4: ಹೌದು, ನಂಗ್ ತುಂಬಾ ನಿದ್ದೆ ಬರ್ತಿದೆ. ಯಾಕಂತನೇ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ ನಿದ್ದೆ ಬರುತ್ತೆ. ತುಂಬಾ ಹೊತ್ತಿಂದ ಕುಳಿತುಕೊಂಡೇ ಇದ್ದೀನಿ, ಇನ್ನೂ ನನ್ನ ಕೈಲಿ ಕೂರಕ್ಕಾಗಲ್ಲಪ್ಪ. ನನ್ ಬೆನ್ನಕೋ ಬಹಳ ನೋವುತ್ತಿದೆ.
5: ಇನ್ನು ಒಂದ್ ಗಂಟೆನೆ ಆಗ್ಲಿಲ್ಲ, ಆಗ್ಲೇ ನಿಂಗ್ ನಿದ್ದೆ ಬರ್ತಿದೆ ಅಲ್ಲ. ಓ ಕೇಳಲಿ, ಒಂದ್ ಗಂಟೆ ಆಯ್ತನ್ಸುತ್ತೆ.
4: ಹೌದು, ಗಂಟೆ ಬಾರಿಸ್ತಿದೆ, ನನ್ಗೆ ನಿದ್ದೆ ಮಾಡೋಕ್ ಹೇಳ್ತಿದೆ. ಹಾಗಾದ್ರೆ ನಾವೀಗ ಹೋಗ್ತೀವಿ, ನಾಳೆ ಬೆಳಗ್ಗೆ ಬರ್ತೀವಿ ಆಯ್ತಾ? ತಡೀರಿ ತಡೀರಿ, ಹೋಗೋ ಮೊದ್ಲು ನಿಮ್ಗೊಂದ್ ಮಾತನ್ ಕೇಳಲ ಸಹೋದರರೇ. ನೀವೆಲ್ಲರೂ ಹೊರಗಡೆನೆ ಇರ್ತೀರಿ, ನಿಮ್ಮಲ್ಲಿ ಯಾರಿಗಾದ್ರೂ ರಾಜನ ಅಂಚೆಯವರ ಪರಿಚಯ ಇದೆಯಾ?
5: ಇದೆ, ಚೆನ್ನಾಗಿದೆ.
4: ಯಾರು ಯಾರಿದ್ದಾರೆ, ಅವರ ಹೆಸರೇನು?
8: ಒಬ್ಬನ ಹೆಸರು ಮೇಘವೆಂದು, ಇನ್ನೊಬ್ಬನ ಹೆಸರು ಶರತ್, ಇನ್ನು ಬಹಳ ಜನ ಇದ್ದಾರೆ.
4: ಹೌದಾ, ಹಾಗಾದ್ರೆ ನನ್ನ ಹೆಸರಿಗೆ ಕಾಗದ ಬಂದ್ರೆ ಅವರು ನನ್ನನ್ನ ಗುರುತಿಸ್ತಾರೆ ಅಲ್ವಾ?
5: ಗುರುತಿಸ್ದೇನು, ಕಾಗದದ ಮೇಲೆ ನಿನ್ ಹೆಸರು ಇರ್ತದೆ ಅಲ್ಲ, ಅಷ್ಟೇ ಸಾಕು, ಅದರಿಂದಲೇ ಅವ್ರು ಗುರುತಿಸ್ಬಿಡ್ತಾರೆ.
4: ಹಾಗಾದ್ರೆ ನಾಳೆ ಬೆಳಿಗ್ಗೆ ನೀವು ಇಲ್ಲಿಗೆ ಬರ್ತೀರಲ್ಲ, ಅವಾಗ ಅವರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಕರ್ತ್ಕೊಂಡ್ ಬಂದು ನಂಗೆ ತೋರಿಸ್ತೀರಾ?
10: ಆಗ್ಲಿ, ತೋರಿಸ್ತೀವಿ.
4: ಮಾವ, ಈ ದಿನ ನಾನು ನನ್ನ ಕಿಟಕಿ ಹತ್ರನು ಹೋಗ್ಬಾರ್ದಾ? ವೈದ್ಯರು ಬೇಡ ಅಂತ ಹೇಳಿದಾರ?
1: ಹೌದ್ ಮಗು, ನಿತ್ಯ ನೀನ್ ಅಲ್ಲೇ ಕೂತ್ಕೊಂಡು ನಿನ್ ಕಾಯಿಲೆ ಹೆಚ್ಚಾಗ್ಬಿಟ್ಟಿದೆ.
4: ಇಲ್ಲ ಮಾವ ಇಲ್ಲ, ನನ್ ಕಾಯಿಲೆ ವಿಚಾರ ನಂಗೇನು ತಿಳಿದಿಲ್ಲ, ಆದ್ರೂ ಅಲ್ಲಿ ಕೂತ್ಕೊಂಡಾಗ ನನ್ಗೆ ಹಾಯನಿಸುತ್ತೆ.
1: ಮಗು, ದಿನಾ ನೀನ್ ಅಲ್ಲೇ ಕೂತ್ಕೊಂಡು ಪಟ್ಟಣದ ಹುಡುಗರು ಮುದುಕರನ್ನೆಲ್ಲ ಸ್ನೇಹಿತರನ್ನಾಗಿ ಮಾಡ್ಕೊಂಡಿದ್ಯಾ. ಮನೆ ಮುಂದೆ ನೋಡು, ದಿನಾ ಸಂತೆ ಸೇರದಂತೆ ಜನ ಸೇರ್ತಾ ಇದ್ದಾರೆ. ಹೀಗೆ ಮಾತಾಡ್ತಾ ಇದ್ರೆ ನಿನ್ನ ಆರೋಗ್ಯ ಹೇಗಿರುತ್ತೆ ಹೇಳು ನೋಡು. ಈ ದಿನ ನಿನ್ ಮುಖ ಎಷ್ಟು ಕುಂದಿ ಹೋಗಿದೆ ನೋಡು.
4: ಮಾವ, ನನ್ನ ಆ ಫಕೀರ ತಾತ ಇದಾನಲ್ಲ, ನಾನು ಕಿಟಕಿ ಹತ್ರ ಕೂತ್ಕೊಳ್ದೆ ಇದ್ರೆ ಅದನ್ ನೋಡಿ ಅವ್ನ್ ಹಾಗೆ ಹೊರಟೋಗ್ಬಿಡ್ತಾನೆ ಅಲ್ವಾ?
1: ಯಾರು ಯಾರ ಫಕೀರ ತಾತ?
4: ಅವನೇ, ದಿನಾನು ನನ್ ಹತ್ರ ಬಂದು ದೇಶ ವಿದೇಶಗಳ ಎಲ್ಲಾ ಕತೆಗಳನ್ನು ಹೇಳ್ತಾನಲ್ಲ, ಅವನೇ. ಅವನ ಕತೆಗಳಂದ್ರೆ ನಂಗ್ ತುಂಬಾ ಇಷ್ಟ ಮಾವ.
1: ಯಾರವನು? ನನ್ಗೆ ಯಾವ ಫಕೀರನ್ ಪರಿಚಯವೂ ಇಲ್ವಲ್ಲ.
4: ಇನ್ನೇನು, ಅವನೀಗ ಬರೋ ಹೊತ್ತಾಯ್ತು. ಮಾಮ, ನಿನ್ ಕಾಲಿಗ್ ಬೇಕಾದ್ರೂ ಬೀಳ್ತೀನಿ, ನನ್ ಕೊಠಡಿಗ್ ಬಂದ್ ಕೂತ್ಕೊಳ್ಬೇಕು ಅಂತ ಅವನಿಗೆ ಹೇಳ್ತೀರಾ?
11: ನಾನು ತಾತಯ್ಯ ಈಗ ಫಕೀರನ್ ವೇಷದಲ್ಲಿ ಹೋಗ್ತಾ ಇದ್ದೇನೆ.
4: ಇವನೇ ಮಾವ, ಇವನೇ ಆ ಫಕೀರ. ಬಾ ತಾತ, ನನ್ ಹಾಸಿಗೆ ಮೇಲೆ ಕೂತ್ಕೋ ಬಾ.
1: ಇದೇನು ಇವನು?
11: ಹೌದಪ್ಪ, ನಾನೇ ಫಕೀರ.
1: ಏನ್ ತಾತ, ಯಾವ ಯಾವ ವೇಷದಲ್ಲ ಬರ್ತೀಯೋ ನೀನು?
4: ಈ ಬಾರಿ ನೀನು ಎಲ್ಲಿಗ್ ಹೋಗಿದ್ದೆ ತಾತ?
11: ಈ ಬಾರಿ ನಾನು ಕ್ರೌಂಚ ದ್ವೀಪಕ್ಕೆ ಹೋಗಿದ್ದೆ, ಅಲ್ಲಿಂದನೇ ನೇರವಾಗಿ ಬರ್ತಾ ಇದ್ದೇನೆ.
1: ಏನು ಕ್ರೌಂಚ ದ್ವೀಪಕ್ಕ?
11: ಇದರಲ್ಲಿ ಆಶ್ಚರ್ಯ ಪಡಲೇನಿದೆ, ನೀನು ನನ್ನನ್ನ ನಿನ್ನ ಹಾಗಂತ ತಿಳ್ಕೊಂಡಿದೀಯಾ? ನನಗೆ ಹೋಗಲು ಯಾವ ಖರ್ಚೂ ಇಲ್ಲ, ಎಲ್ಲಿಗೆ ಬೇಕಾದ್ರೂ ಅಲ್ಲಿಗೆ ನಾನು ಧಾರಾಳವಾಗಿ ಹೋಗ್ಬಲ್ಲೆ.
4: ನಿನ್ನ ಅದೃಷ್ಟವೇ ಅದೃಷ್ಟ ತಾತ. ತಾತ, ನನ್ಗೆ ಗುಣ ಆದ್ಮೇಲೆ ನೀನು ನನ್ನ ನಿನ್ ಶಿಷ್ಯನನ್ನಾಗಿ ಮಾಡ್ಕೊಳ್ತೀಯ ಅಂತ ಹೇಳಿದ್ದೆ, ನೆನ್ಪಿದ್ಯಾ?
11: ನೆನಪಿದೆ ಮಗು, ಗುಡ್ಡ ಬೆಟ್ಟ ಸಮುದ್ರ ನದಿ ಅಡವಿ ಅರಣ್ಯ ಎಲ್ಲಿ ಬೇಕೆಂದ್ರಲ್ಲಿ ಯಾವ ತಡೆಯೂ ಇಲ್ಲದೆ ತಿರುಗಾಡುವಂತಹ ಮಂತ್ರಗಳನ್ನೆಲ್ಲ ನಿನ್ ಕಲಿಸ್ತೇನೆ.
1: ಏನಿದು, ಏನ್ ಮಾತಾಡ್ತಾ ಇದ್ದೀರಿ ನೀವು? ಎಲ್ಲರೂ ಹುಚ್ಚರಂತೆ ಮಾತಾಡ್ತಿದ್ದೀರಲ್ಲ.
11: ಮಗು ಅಮಲ, ನನಗೆ ಗುಡ್ಡದ ಭಯವಿಲ್ಲ, ಬೆಟ್ಟದ ಭಯವಿಲ್ಲ, ಸಮುದ್ರದ ಭಯವೂ ಇಲ್ಲ, ಯಾವ ಭಯವೂ ಇಲ್ಲ. ಆದ್ರೆ ನಿನ್ನ ಮಾವನೊಡನೆ ಆ ವೈದ್ಯರು ಬಂದು ಸೇರಿಬಿಟ್ರೆ ಮಾತ್ರ ನನ್ನ ಮಂತ್ರವೂ ಸೋಲನ್ನೊಪ್ಪಬೇಕಾಗುವುದು, ಇದೊಂದೇ ಭಯ ನನಗಿರೋದು.
4: ಇಲ್ಲ ಇಲ್ಲ ಮಾವ, ನೀವು ವೈದ್ಯರು ಏನು ಹೇಳ್ಬೇಡಿ, ಇನ್ನು ನಾನು ಇಲ್ಲೇ ಮಲ್ಗಿರ್ತೀನಿ, ಯಾವ ಚೇಷ್ಟೇನೂ ಮಾಡಲ್ಲ. ಆದ್ರೆ ನನಗೆ ಗುಣ ಆದ್ಮೇಲೆ ತಾತನಿಂದ ಮಂತ್ರವನ್ನು ಕಲಿತು ಹೊರಗಡೆ ಹೋಗೇ ಹೋಗ್ತೀನಿ, ನದಿ ಪರ್ವತ ಸಮುದ್ರ ಇದ್ಯಾವುದು ನನ್ನನ್ನ ತಡೆಯಲ್ಲ.
1: ಚೀಚಿ, ಯಾವಾಗ್ಲೂ ಹೋಗ್ತೇನೆ ಹೋಗ್ತೇನೆ ಅಂತ ಹೇಳಬಾರ್ದಪ್ಪ, ಇದ್ರಿಂದ ನನಗೆ ಎಷ್ಟು ದುಃಖ ಆಗ್ತದೆ ಗೊತ್ತಾ?
4: ಕ್ರೌಂಚ ದ್ವೀಪ ಹೇಗಿದೆ ತಾತ, ಹೇಳು ನೋಡೋಣ.
11: ಅದು ಬಹಳ ವಿಚಿತ್ರವಾದ ಸ್ಥಳ, ಅದು ಹಕ್ಕಿಗಳ ನಾಡು. ಅಲ್ಲಿ ಮನುಷ್ಯರು ಇರುವುದೇ ಇಲ್ಲ, ಮನುಷ್ಯರಂತೆ ಅವು ಮಾತನಾಡುವುದೂ ಇಲ್ಲ, ನಡೆಯುವುದೂ ಇಲ್ಲ. ಅವು ಹಾರಾಡುತ್ತವೆ, ಹಾರುತ್ತಾ ಹಾರುತ್ತಾ ಹೋಗುತ್ತವೆ.
4: ಆಹಾ, ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ. ಅದು ಸಮುದ್ರದ ದಂಡೆಯಲ್ಲಿದ್ಯಾ ತಾತ?
11: ಹೌದು ಮಗು, ಅದು ಸಮುದ್ರದ ತೀರದಲ್ಲಿಯೇ ಇದೆ.
4: ಅಲ್ಲಿನ ಗುಡ್ಡಗಳು ನೀಲಿ ಬಣ್ಣದಾಗಿದೆಯಾ ತಾತ?
11: ನೀಲಿ ಬಣ್ಣದ ಗುಡ್ಡಗಳ ಮೇಲೆಯೇ ಅವುಗಳ ಗೂಡುಗಳಿವೆ ಮಗು.
3: ಸಂಜೆಯ ಹೊತ್ತು ಆ ಬೆಟ್ಟಗಳ ಮೇಲೆ ಮುಳುಗುವ ಸೂರ್ಯನ ಹುಂಬಿಸಿಲು ಬಿದ್ದಾಗ ಆ ಹಸಿರು ಹಕ್ಕಿಗಳ ಸಾಲು ತಮ್ಮ ಗೂಡುಗಳಿಗೆ ಹಿಂದಿರುಗುತ್ತದೆ. ಆಗ ಗುಡ್ಡದ ಬಣ್ಣ, ಮುಳುಗುವ ಸೂರ್ಯನ ಶಾಂತಿ, ಹಕ್ಕಿಗಳ ಬಣ್ಣ ಇವೆಲ್ಲವೂ ಸೇರಿ ಅದೊಂದು ರೀತಿಯ ವಿಚಿತ್ರವಾದ ಸೊಬಗನ್ನು ಬೀರುತ್ತವೆ.
4: ತಾತ, ಗುಡ್ಡದ ಮೇಲೆ ತೊರೆಗಳಿದ್ಯಾ?
3: ಭಲೆ, ತೊರೆಗಳಿಲ್ಲದಿದ್ರೆ ಹೇಗಾದೀತು? ಅದರ ಕುಣಿತವಂತೂ ಅಪೂರ್ವವಾದದು. ಅದು ಕುಣಿಯುತ್ತಾ ಕುಣಿಯುತ್ತಾ ವಜ್ರದ ಚೆಂಡುಗಳನ್ನು ಕಟ್ಟಿ ಅತ್ತಿತ್ತ ಎಸೆಯುತ್ತಿದೆ ಎಂದೆನಿಸುತ್ತದೆ. ಕಲ್ಲು ಬಂಡೆಗಳ ಸಂದಿನಿಂದ ನುಸುಳಿ ಬಂದು ಕಲಕಲ ಶಬ್ದದಿಂದ ಮೆಲ್ಲ ಮೆಲ್ಲನೆ ಜಾರಿ ಕೆಳಕ್ಕೆ ಬೀಳುವ ಆ ಪುಟ್ಟ ತೊರೆ ಸಮುದ್ರವನ್ನು ಸೇರಿದೆ. ಏನಾದರೊಂದು ತಡೆಯನ್ನುಂಟು ಮಾಡಿ ಅದನ್ನು ನಿಲ್ಲಿಸುವ ಶಕ್ತಿ ಯಾವ ವೈದ್ಯನ ತಾತನಿಗೂ ಇಲ್ಲ. ನನ್ನನ್ನು ಆ ಹಕ್ಕಿಗಳು ಸರ್ವತಾ ತುಚ್ಛ ಮನುಷ್ಯರೆಂದು ಭಾವಿಸಿ ತಮ್ಮ ಜಾತಿಯಿಂದ ಹೊರಹಾಕಿದ್ದರೆ ನಾನು ಆ ತೊರೆಯ ತೀರದಲ್ಲೇ ಅದರ ಸಾವಿರಾರು ಚಿಕ್ಕ ಪುಟ್ಟ ಹಕ್ಕಿಯ ಗೂಡುಗಳ ಬಳಿಯಲ್ಲೇ ಒಂದೆಡೆ ಕುಳಿತು ಸಮುದ್ರದಲ್ಲಿ ಗಳಿಗೆ ಗಳಿಗೆಯಲ್ಲೂ ಏರಿ ಇಳಿಯುತ್ತಿದ್ದ ತೆರೆಯ ಮಾಲೆಯನ್ನು ನೋಡುತ್ತಲೇ ದಿನವನ್ನೆಲ್ಲ ಕಳೆಯುತ್ತಿದ್ದೆ.
4: ನಾನು ಹಕ್ಕಿಯಾಗಿ ಹುಟ್ಟಿದ್ದರೆ?
3: ಹಾ, ಆಗ ಕಷ್ಟವೇತ್ ನೋಡು. ನೀನು ಮೊಸರಿನವನೊಡನೆ ದೊಡ್ಡವನಾದ ಮೇಲೆ ಮೊಸರು ಮಾರ್ತೇನೆ ಅಂತ ಹೇಳಿದ್ದೆ ಅಂತ ಕೇಳ್ಪಟ್ಟೆ. ಹಕ್ಕಿಗಳಲ್ಲಿ ನಿನ್ನ ಮೊಸರಿನ ವ್ಯಾಪಾರ ಅಷ್ಟು ಚೆನ್ನಾಗಿ ನಡೆಯೋದಿಲ್ಲ, ಆಗ ನಿನಗೆ ಸ್ವಲ್ಪ ನಷ್ಟವೇ ಆದೀತು.
1: ಇನ್ನನ್ನಿಂದ ಸಹಿಸಕ್ ಸಾಧ್ಯ ಇಲ್ಲ. ನೀವಿಬ್ರು ಸೇರಿ ನನ್ನನ್ನ ಹುಚ್ಚರನ್ನಾಗಿ ಮಾಡ್ತೀರಿ ಅಂತ ಕಾಣ್ತದೆ. ನಾನಂತೂ ಹೊರಡ್ತೆ.
4: ಮಾವ, ನನ್ ಆ ಮೊಸರಿನವನು ಬಂದು ಹೋಗ್ಬಿಟ್ನ?
1: ಹೌದು, ಹೊರಟೋದ. ಆ ಫಕೀರನ್ ಮಾತು ಕೇಳ್ತಾ ಕ್ರೌಂಚ ದ್ವೀಪಕ್ಕೆ ಹೋದ್ರೆ ಅವನ ಹೊಟ್ಟೆ ತುಂಬುವುದಿಲ್ಲ. ಅವನು ನಿನಗಾಗಿ ಒಂದ್ ಬಟ್ಲಲ್ಲಿ ಮೊಸರನ್ನಿಟ್ಟು ಹೋಗಿದ್ದಾನೆ. ಅವನ ಹಳ್ಳಿಯಲ್ಲಿ ಅವನ ತಂಗಿ ಮಗಳಿಗೆ ಮದುವೆಯಂತೆ, ಶಹನಾಯಿ ಅವರಿಗೆ ಹೇಳಿ ಬರಬೇಕಂತೆ. ಆದ್ರಿಂದ ಅವನು ಅವಸರವಾಗಿ ಹೊರಟು ಹೋಗ್ಬಿಟ್ಟ.
4: ಅವಳನ್ನ ನನಗೆ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅವನು.
3: ಹಾಗಾದ್ರೆ ಬಹಳ ಅನರ್ಥ ಆಯ್ತು.
4: ಅವನ್ ಹೇಳಿದ್ದ ಅವಳು ಬಹಳ ಚೆಲುವೆಯಾದ ಮದುವಣಗಿತ್ತಿ ಅಂತೆ. ಅವಳ ಮೂಗಿನಲ್ಲಿ ಚಿನ್ನದ ಮೂಗುತಿ ಇದೆ, ಲಾಲ್ ಪಾಡದ ಸುಂದರವಾದ ಸೀರೆಯನ್ನುಟ್ಟಿದ್ದಾಳಂತೆ. ಮುಂಜಾವಿನಲ್ಲಿ ಅವಳು ತನ್ನ ಕೈಯಿಂದಲೇ ಕಪ್ಪು ಆಕಳನ್ನು ಕರೆಸಿ ಹೊಸದಾದ ಮಣ್ಣಿನ ಬಟ್ಟಲಲ್ಲಿ ನನಗೆ ಹಾಲು ಕುಡಿಯಲು ಕೊಡುತ್ತಾಳಂತೆ. ಸಂಜೆ ಗೋಶಾಲೆಯಲ್ಲಿ ಹಣತೆಯ ದೀಪವನ್ನಿಟ್ಟು ಬರುತ್ತಾಳಂತೆ. ಆಮೇಲೆ ನನ್ನ ಹತ್ತಿರ ಬಂದು ಕುಳಿತು ಸಂಪಿಗೆ ಮತ್ತು ಅದರ ಏಳು ಜನ ತಮ್ಮಂದಿರ ಕಥೆಯನ್ನೂ ಹೇಳುತ್ತಾಳಂತೆ.
3: ಭೇಷ್ ಭೇಷ್, ಮದುವಣ ಗಿತ್ತಿಯೇನೋ ಬಹಳ ಚೆನ್ನಾಗಿದ್ದಾಳೆ. ನಾನು ಬೈರಾಗಿ ಆದ್ರೆ ನನಗೂ ಸಹ ಇದನ್ನು ಕೇಳಿ ಲೋಭ ಉಂಟಾಗ್ತಾ ಇದೆ. ಮಗು, ಅವನು ಆ ಹುಡುಗಿಯ ಮದುವೆ ಮಾಡ್ಲಿ, ಅದ್ರಿಂದ ನಿನಗೇನೂ ನಷ್ಟ ಇಲ್ಲ. ಯಾಕಂದ್ರೆ ನಿನಗೆ ಯಾವತ್ತಿಗೆ ಬೇಕಾದ್ರೂ ಆ ಮನೇಲಿ ನಿಂಗೆ ಹುಡುಗಿಯರಿಗೆ ಏನೂ ಕೊರತೆ ಇಲ್ಲ. ನೀನೇನು ಹೆದರ್ಬೇಡ.
1: ಅಯ್ಯೋ, ಬಹಳವಾಯ್ತು. ಇನ್ನು ನನ್ನ ಕೈಯಲ್ಲಿ ಸಹಿಸಲು ಸಾಧ್ಯವೇ ಇಲ್ಲ. ನಾನಂತೂ ಹೊರಟೋಗ್ತೇನೆ.
4: ಮಾವ ಹೊರಟೋದ್ರು, ಈಗ್ಲಾದ್ರೂ ನನಗ್ ಮೆಲ್ಲನೆ ಹೇಳು, ಅಂಚೆ ಮನೆಯಲ್ಲಿ ನನ್ನ ಹೆಸರಿಗೆ ರಾಜನಿಂದ ಯಾವ್ದಾದ್ರು ಕಾಗದ ಬಂದಿದ್ಯಾ?
3: ರಾಜನಂತೂ ಅದನ್ನ ಕಳಿಸಿದ್ದಾನೆಂದು ಕೇಳ್ಪಟ್ಟೆ. ದಾರಿಯಲ್ಲಿ ಬಹುಶಃ ಬರ್ತಿರಬಹುದು.
4: ದಾರಿಯಲ್ಲೇ? ಯಾವ ದಾರಿಲಿ? ಅಲ್ಲಿ ಮಳೆ ಬಿದ್ಮೇಲೆ ಆಕಾಶವೆಲ್ಲ ಶುಭ್ರವಾದೊಡನೆ ದೂರದಲ್ಲಿ ಕಾಣಿಸ್ತಿದ್ಯಲ್ಲ ದಟ್ಟವಾದ ಆ ಕಾಡಿನ ಕೆಂಪು ಹಾದಿಯಲ್ಲೇ.
3: ಹಾಗಾದ್ರೆ ನಿನಗೆಲ್ಲವೂ ಗೊತ್ತೇ ಇದೆ. ಹೌದು, ಆ ಹಾದಿಯಲ್ಲೇ.
4: ಹೌದು ತಾತ, ನನ್ಗೆಲ್ಲವೂ ಗೊತ್ತಿದೆ.
3: ಹೌದು, ನಿನಗೆಲ್ಲವೂ ಗೊತ್ತೇ ಇದೆ. ಹೇಗೆ ಗೊತ್ತಾಯ್ತು ಮಗು?
4: ಅದು ಮಾತ್ರ ನನಗೆ ಗೊತ್ತಿಲ್ಲ, ಆದ್ರೆ ಅದು ನನ್ನ ಕಣ್ಣ ಮುಂದೆ ಕಾಣಿಸ್ತಿದೆ. ಅದೆಷ್ಟೋ ಬಾರಿ ನೋಡಿರೋ ಹಾಗೆ ನನ್ಗನ್ಸುತ್ತೆ, ಬಹಳ ದಿನಗಳ ಹಿಂದೆ. ಆದ್ರೆ ಎಷ್ಟು ದಿನಗಳ ಹಿಂದೆ ಅಂತ ನಂಗೆ ಮಾತ್ರ ಗೊತ್ತಿಲ್ಲ, ಅದು ಮಾತ್ರ ನೆನಪು ಇಲ್ಲ. ಹೇಳ, ರಾಜನ ಅಂಚೆಯವನು ಮುಂದಿನ ಬೆಟ್ಟದಿಂದ ಇಳಿದು ಇಳಿದು ಬರ್ತಿದ್ದ. ಅವನ ಎಡಗೈಯಲ್ಲಿ ಲಾಂದ್ರವಿತ್ತು, ಬಲಗೈಯಲ್ಲಿ ಕಾಗದಗಳ ಚೀಲ. ಎಷ್ಟೋ ಹಗಲುಗಳಿಂದ, ಎಷ್ಟೋ ರಾತ್ರಿಗಳಿಂದ ಅವನು ಗುಡ್ಡದಿಂದ ಇಳಿಯುತ್ತಲೇ ಇದ್ದಾನೆ. ಗುಡ್ಡದ ಕೆಳಗೆ ತೊರೆ ದಾರಿ ಮುಗಿದ ಮೇಲೆ ಅವನು ಬಳಸಿ ಸುತ್ತಿ ಸೊಟ್ಟು ಸೊಟ್ಟಾಗಿ ಹರಿತಿರುವ ನದಿ ದಂಡೆ ಮೇಲೆ ನಡೀತಾ ಬರ್ತಾ ಇದ್ದಾನೆ. ನದಿ ದಂಡೆ ಬಳಿ ಜೋಳದ ಹೊಲಗಳಿವೆ. ಅವನು ಆ ಜೋಳದ ಸಸಿಗಳ ನಡುವೆ ತೆಳು ಹಾದಿಯೊಳಗೆ ನಡೆದು ಬರ್ತಾ ಇದ್ದಾನೆ. ಆಮೇಲೆ ಕಬ್ಬಿನ ಗದ್ದೆ, ಆ ಕಬ್ಬಿನ ಗದ್ದೆ ಅಂಚಲ್ಲಿ ಎತ್ತರವಾದ ದಿನ್ನೆ ಇದೆ ಅಲ್ವಾ, ಅವನು ಆ ದಿನ್ನೆ ಮೇಲೆ ಬರ್ತಾ ಇದ್ದಾನೆ. ಹಗಲು ರಾತ್ರಿ ಅವನೊಬ್ನೇ ಬರ್ತಿದ್ದಾನೆ. ಗದ್ದೆಯಲ್ಲಿ ದುಂಬಿಗಳು ಮಾತನಾಡ್ತಾ ಇದೆ, ನದಿ ದಂಡೆಯಲ್ಲಿ ಒಬ್ಬ ಮನುಷ್ಯನೂ ಇಲ್ಲ. ನಾಯಿಯೊಂದು ಮಾತ್ರ ತನ್ನ ಬಾಲವನ್ನಲ್ಲಾಡಿಸ್ಕೊಂಡು ಅತ್ತ ಇತ್ತ ತಿರುಗ್ತಾ ಇದೆ. ನನ್ಗೆ ಎಲ್ಲವೂ ಕಣ್ಮುಂದೆ ತೋರ್ತಿದ್ದೆ ತಾತ. ಅವನು ಮುಂದೆ ಮುಂದೆ ಬಂದಂತೆ ನನ್ನ ಮನಸ್ಸೆಲ್ಲ ಸಂತೋಷದಿಂದ ತುಂಬತಾ ಇದೆ.
11: ನಿನ್ನ ಹಾಗೆ ನನಗೆ ನವೀನವಾದ ದೃಷ್ಟಿಯೇನೋ ಇಲ್ಲ, ಆದ್ರೂ ನಾನು ನೀನು ನೋಡುವುದ್ರೊಳಗೆ ಎಲ್ಲವನ್ನೂ ನೋಡ್ತಾ ಇದ್ದೇನೆ.
4: ತಾತ, ಈ ಅಂಚೆ ಮನೆ ಯಾರಿಗ್ ಸೇರಿದ್ಯೋ ಆ ರಾಜನನ್ನ ನೀನು ಬಲ್ಲೆಯಾ?
11: ಚೆನ್ನಾಗಿ ಬಲ್ಲೆ. ಅವನ ಬಳಿಗೆ ನಾನು ಪ್ರತಿದಿನ ಭಿಕ್ಷೆ ಬೇಡಲು ಹೋಗ್ತೇನೆ.
4: ಹಾಗಾದ್ರೆ ಸರಿ, ನನ್ಗೆ ಗುಣ ಆದ್ಮೇಲೆ ನಾನು ನಿನ್ನೊಡನೆ ಭಿಕ್ಷೆ ಬೇಡಲು ಬರ್ತೇನೆ. ನಾನು ಬರಬಹುದು ಅಲ್ವಾ?
11: ನೀನೇನು ಭಿಕ್ಷೆ ಬೇಡಬೇಕಾಗಿಲ್ಲ ಮಗು, ರಾಜನು ನಿನಗೆ ಕೊಡುವುದನ್ನ ತಾನಾಗೇ ಕೊಡ್ತಾನೆ.
4: ಬೇಡ ಬೇಡ, ನಾನು ಅವನ್ ಮನೆ ಬಾಗ್ಲೆದ್ರಿಗೆ ದಾರಿ ಅಂಚಲ್ಲಿ ನಿಂತು ಜಯವಾಗಲಿ ಅಂತ ಹೇಳಿ ಭಿಕ್ಷೆ ಬೇಡ್ತೀನಿ. ಖಂಜರಿಯನ್ನು ಬಾರಿಸುತ್ತಾ ನಾನು ಕುಣಿತೀನಿ, ಸರಿ ತಾನೆ?
11: ಸರಿಯೇ, ನನ್ನೊಡನೆ ನಿನ್ನನ್ನು ಕರೆದುಕೊಂಡು ಹೋದ್ರೆ ನನಗೂ ಹೊಟ್ಟೆ ತುಂಬಾ ಅನ್ನ ಸಿಗ್ತದೆ. ನೀನ್ ಏನನ್ನು ಭಿಕ್ಷೆ ಬೇಡುವೆ ಮಗು?
4: ನಾನ್ ಏನಂತ ಬೇಡ್ತೀನಿ ಅಂದ್ರೆ, ನನ್ನನ್ನ ನಿನ್ನ ಅಂಚೆಯವನನ್ನಾಗಿ ಮಾಡ್ಕೋ. ನಾನು ಅದೇ ರೀತಿ ಕೈಯಲ್ಲಿ ಲಾಂದ್ರವನ್ನು ಹಿಡಿದು ಮನೆ ಮನೆಗೂ ಕಾಗದವನ್ನ ಹಂಚ್ ಬರ್ತೀನಿ ಅಂತ ಕೇಳ್ಕೊಳ್ತೀನಿ. ನಿನಗ್ ಗೊತ್ತಾ ತಾತ, ಒಬ್ಬ ಭಿಕ್ಷುಕ ನನ್ಗೆ ಭಿಕ್ಷೆ ಬೇಡದಿನ ಕಳಿಸ್ತೀನಿ ಅಂತ ಹೇಳಿದಾನೆ. ಅವನೊಡನೆ ನಾನು ಮನಸ್ಸು ಬಂದಲ್ಲಿಗೆ ಭಿಕ್ಷೆ ಬೇಡಲು ಹೊರಟು ಹೋಗ್ತೀನಿ.
11: ಯಾರ ಮಗು ಆ ಮನುಷ್ಯ?
4: ಅವನ್ ಹೆಸರು ಚಿದಾಮ ಅಂತ.
11: ಯಾವ ಚಿದಾಮ?
4: ಅವನೇ ಇಲ್ಲಿಗ್ ಭಿಕ್ಷೆ ಬೇಡಕ್ ಬರ್ತಾನಲ್ಲ, ಅವನಿಗೆ ಕಣ್ ಕಾಣಿಸಲ್ಲ, ಕಾಲುಗಳು ಇಲ್ಲ. ಅವನೇ ಎರಡು ಚಕ್ರ ಇರೋ ಗಾಡಿ ಮೇಲೆ ಅವನ್ ಕೂತ್ಕೊಂಡಿರ್ತಾನೆ. ಅವನ್ ಹಿಂದೆ ನನ್ ಹಾಗೆ ಇರೋ ಒಬ್ಬ ಹುಡ್ಗ ಆ ಗಾಡಿನ ತೊಳ್ಕೊಂಡ್ ಹೋಗಲ್ವಾ? ನಾನು ಅವನಿಗೆ ಆಗ್ಲೇ ಹೇಳ್ಬಿಟ್ಟಿದೀನಿ, ನನಗ್ ಗುಣ ಆದ್ಮೇಲೆ ನಾನೇ ಅವನ್ ಗಾಡಿನ ತಳ್ತಾ ಅವನನ್ನ ಎಲ್ಲ ಕಡೆಗೂ ಸುತ್ತಾಡಿಸ್ತೀನಿ ಅಂತ.
11: ಹಾಗಾದ್ರೆ ಬಹಳ ಚೆನ್ನಾಗಿರತ್ತೆ.
4: ಹೇಗ್ ಭಿಕ್ಷೆ ಬೇಡ್ಬೇಕು ಅಂತಾನು ತಿಳಿಸ್ತೀನಿ ಅಂತ ಅವನು ನನ್ಗ್ ಹೇಳಿದಾನೆ. ಮಾವನೊಡನೆ ಅವ್ರಿಗೇನಾದ್ರೂ ಭಿಕ್ಷೆ ಕೊಡಿ ಅಂತ ಹೇಳಿದ್ರೆ ಅದಕ್ಕವ್ರು ಇವರೆಲ್ಲ ಕುರುಡ್ರು ಅಲ್ಲ ಕುಂಟ್ರು ಅಲ್ಲ, ಸುಳ್ಳು ಸುಳ್ಳೇ ತಾವು ಕುರುಡ್ರು ಅಂತ ಹೇಳಿ ಭಿಕ್ಷೆ ಬೇಡ್ತಾರೆ ಅಂತ ಅವ್ರನ್ನ ಬೈತಾರೆ. ಸುಳ್ಳು ಸುಳ್ಳೇ ಆಗ್ಲಿ, ಅವರಿಗಂತೂ ಕಣ್ ಕಾಣಿಸಲ್ಲ, ಅದಂತೂ ನಿಜ ತಾನೆ?
11: ನೀನ್ ಹೇಳೋದು ಸರಿಯಾಗಿದೆ ಮಗು. ಅವರಿಗೆ ಕಣ್ಣು ಕಾಣಿಸುವುದಿಲ್ಲವೆಂಬುದಂತೂ ಖಂಡಿತ ನಿಜವಾದ ಮೇಲೆ ಅವನನ್ನು ಕುರುಡನೆಂದು ಹೇಳಿ ಅಥವಾ ಬಿಡಿ, ಅವನಿಗೆ ಭಿಕ್ಷೆ ಸಿಗುವುದಾದ್ರೆ ಅವನೇಕ್ ನಿಮ್ ಬಳಿ ಬಂದು ಕೂರ್ತಿದ್ದ?
4: ನಾನು ಅವನಿಗೆ ಎಲ್ಲೆಲ್ಲಿ ಏನೇನ್ ನಡೀತೆಂದು ಎಲ್ಲ ವಿಚಾರಗಳನ್ನ ಹೇಳ್ತೀನಿ. ಪಾಪ ಅವನಿಗೆ ಕಣ್ ಕಾಣಿಸೋದಿಲ್ವಲ್ಲ. ನೀನು ನನಗ್ ಬೇರೆ ದೇಶಗಳ ಮಾತುಗಳನ್ನೆಲ್ಲ ಹೇಳ್ತೀಯಲ್ವಾ, ಅದನ್ನೆಲ್ಲ ನಾನ್ ಅವನಿಗೆ ಹೇಳ್ತೀನಿ. ನೀನು ಆ ದಿನ ಹಗುರವಾದ ದೇಶದ ಕಥೆಯನ್ನು ಹೇಳಲಿಲ್ವಾ? ಅಲ್ಲಿ ಯಾವ ವಸ್ತುನು ಭಾರವಾಗಿರೋದೇ ಇಲ್ಲ. ಅಲ್ಲಿ ನಾವು ಸ್ವಲ್ಪ ನೆಗೆದ್ರು ಸಹ ಗುಡ್ಡವನ್ನು ಹಾರಿ ಆಚೆಗ್ ಹೋಗ್ಬಿಡ್ಬಹುದು ಅಂತೆಲ್ಲ ನೀನ್ ಹೇಳಿದ್ದೆ ಅಲ್ವಾ? ಆ ಕಥೆನ ಅವನಿಗೆ ಹೇಳ್ದೆ, ಅವನಿಗೆ ಬಹಳ ಸಂತೋಷ ಆಯ್ತು. ಸರಿ ತಾತ, ಆ ದೇಶಕ್ಕೆ ಯಾವ ದಾರಿಲಿ ಹೋಗ್ಬೇಕು?
11: ಒಳದಾರಿ ಒಂದಿದೆ, ಆದ್ರೆ ಅದನ್ನ ಹುಡುಕುವುದು ಕಷ್ಟ.
4: ಅವನು ಪಾಪ ಕುರುಡ, ಅವನಿಗೆ ಬಹುಶಃ ಕಾಣಿಸೋದೇ ಇಲ್ಲ ಅಂತ ಅನ್ಸುತ್ತೆ. ಅವನು ಜೀವಮಾನ ಎಲ್ಲ ಭಿಕ್ಷೆನೇ ಬೇಡ್ತಿರ್ಬೇಕು, ಅದಕ್ಕಾಗೆ ಅವನ್ ಬಹಳ ಅಳ್ತಿದ್ದ. ನಾನು ಅವನಿಗೆ ಹೇಳಿದ್ದೆ, ಭಿಕ್ಷೆ ಬೇಡ್ತಾ ನೀನ್ ಎಷ್ಟು ಬೇಕಾದ್ರೂ ತಿರ್ಗಾಡಬಹುದು, ಎಲ್ರಿಗೂ ಹೀಗ್ ತಿರ್ಗಾಡೋಕ್ ಸಾಧ್ಯ ಆಗೋದೇ ಇಲ್ಲ ಅಂತ.
11: ಮನೆಯಲ್ಲೇ ಕುಳಿತಿದ್ರು ಸಹ ನಿನಗೆ ಎಂತಹ ದುಃಖವಿದೆಯಪ್ಪ?
4: ಇಲ್ಲ ಇಲ್ಲ, ಮೊದ್ಮೊದ್ಲು ನನ್ನನ್ನ ಈ ಮನೇಲಿ ಕೂಡ ಹಾಕ್ದಾಗ ನನ್ ಕಾಲನೇ ಕಳಿತಿರ್ಲಿಲ್ಲ. ಆದ್ರೆ ರಾಜನ ಅಂಚೆ ಮನೆ ನೋಡಿದ್ಮೇಲೆ ನನಗ್ ಮನೇಲಿರೋಕೆ ಖುಷಿ ಅನ್ಸುತ್ತೆ. ಒಂದಿನ ನನಗೂ ರಾಜನಿಂದ ಕಾಗದ ಬರುತ್ತೆ ಅಂತ ಯೋಚಿಸಿ ನನಗ್ ಸಂತೋಷ ಆಗ್ತಿದೆ. ಆದ್ರೆ ರಾಜನ ಕಾಗದದಲ್ಲಿ ಏನ್ ಬರೆದಿರುತ್ತೆ ಅಂತ ಮಾತ್ರ ನನಗ್ ಗೊತ್ತಿಲ್ಲ.
11: ತಿಳಿಯದಿದ್ರು ನಿನಗೆ ಇದರಿಂದ ಯಾವುದೇ ತೊಂದರೆಯೂ ಇಲ್ಲ ಮಗು. ನಿನ್ನ ಹೆಸರು ಬರೆದಿರುತ್ತದೆ ಅಲ್ವೇ, ಅಷ್ಟೇ ಸಾಕು, ಅದೇ ಹೆಚ್ಚೆಂದು ತಿಳಿ.
1: ನೀವಿಬ್ರು ಸೇರಿ ಇದೆಂತ ಗಲಾಟೆ ಎಬ್ಬಿಸಿದ್ದೀರಿ?
11: ಏನಾಯ್ತು?
1: ರಾಜನು ನಿಮ್ಮಿಬ್ಬರಿಗೆ ಕಾಗದ ಬರೆಯುವುದಕ್ಕಾಗಿಯೇ ಅಂಚೆ ಮನೆಯನ್ನ ಕಟ್ಟಿಸಿದ್ದಾನೆಂದು ನೀವೆಲ್ಲರಿಗೂ ಹೇಳಿರುವಿರಂತೆ, ಇದು ನಿಜವೇನು?
11: ಹೌದು ಹೇಳಿದೆ. ಹೇಳಿದ್ರೆ ಏನಾಯ್ತು?
1: ನಮ್ಮ ಹಳ್ಳಿಯ ಪಂಚಾಯಿತಿಯ ಮುಖಂಡನಿದ್ದಾನಲ್ಲ, ಅವನು ರಾಜನಿಗೆ ಹೆಸರಿಲ್ಲದ ಒಂದು ಕಾಗದ ಬರೆದು ಅದರಲ್ಲಿ ಇದನ್ನೆಲ್ಲ ಬರೆದಿದ್ದಾನಂತೆ.
11: ರಾಜನ ಕಿವಿಗೆ ಎಲ್ಲ ಮಾತುಗಳು ಬೀಳುತ್ತವೆ, ಇದು ನಿಮ್ಗೆ ತಿಳಿಯದೇನು?
1: ಹಾಗಾದ್ರೆ ಎಚ್ಚರಿಕೆಯಿಂದ ಯಾಕಿರಬಾರದು? ರಾಜರು ಆ ಮಹಾರಾಜರ ಹೆಸರಿನ ಮೇಲೆ ಬಾಯಿಗೆ ಬಂದಂತಲ್ಲ ಏಕೆ ಮಾತಾಡಬೇಕು? ನೀವುಗಳು ನನ್ನನ್ನ ಆಪತ್ತಿಗೆ ನೂಕ್ತಾ ಇದ್ದೀರಿ.
4: ತಾತ, ರಾಜನು ಇದರಿಂದ ಸಿಟ್ಟುಗೊಳ್ತಾನಾ?
11: ಮಾತನಾಡಿದ ಮಾತ್ರಕ್ಕೆ ಸಿಟ್ಟಾಗುತ್ತಾನೋ, ಹೇಗೆ ಸಿಟ್ಟಾಗುತ್ತಾನೆಂದು ನೋಡ್ತೇನೆ. ನನ್ನಂತಹ ಅಭಿಕಾರಿ ನಿನ್ನಂತಹವನು ಅರಿಯದ ಮಗು ಇಬ್ಬರ ಮೇಲೂ ಸಿಟ್ಟಾಗಿ ಅವನು ತನ್ನ ಅಸುರತನವನ್ನು ತೋರೋದಾದ್ರೆ ತೋರ್ಲಿ ನೋಡೋಣ.
4: ನೋಡು ತಾತ, ಈ ದಿನ ಬೆಳಗಿನಿಂದ ನನ್ನ ಕಣ್ಣ ಮುಂದೆ ಮಬ್ಬು ಕವಿತಾ ಇದೆ. ಎಲ್ಲದೂ ಕನಸು ಅಂತ ತೋರ್ತಾ ಇದೆ. ಮಾತಾಡೋಕ್ ಮನ್ಸೇ ಬರ್ತಿಲ್ಲ. ರಾಜನ ಕಾಗದ ಹಾಗಾದ್ರೆ ಬರಲ್ವಾ? ಈ ಕ್ಷಣವೇ ಈ ಮನೆಯೆಲ್ಲ ಹಾರ್ ಹೋದ್ರೆ ಈ ಕ್ಷಣವೇ
11: ಬರ್ತದೆ ಮಗು, ಬರ್ತದೆ. ಈ ದಿನವೇ ಕಾಗದ ಬರ್ತದೆ ಮಗು.
2: ಹುಡುಗ, ಈ ದಿನ ಆರೋಗ್ಯ ಹೇಗಿದೆ?
4: ವೈದ್ಯರೇ, ಈ ದಿನ ಬಹಳ ಹಾಯಿ ಅನಿಸ್ತಾ ಇದೆ. ಎಲ್ಲ ನೋವು ಮಾಯವಾದಂತೆ ಅನಿಸ್ತಾ ಇದೆ.
2: ಮಾಧವ, ಇವನ್ ನಗ್ತಾ ಇರೋದು ಯಾಕೋ ಸರಿ ಅನಿಸ್ತಾ ಇಲ್ಲ. ಈ ದಿನ ಬಹಳ ಒಳ್ಳೇದಾಗಿದೆ ಅಂತ ಹೇಳ್ತಿದಾನಲ್ಲ, ಇದೇ ಬಹಳ ಕೆಡುಕೆನಿಸ್ತದೆ. ನಮ್ ಚಕ್ರಧರ ಹೇಳಿದ್ದಾನೆ.
1: ನನ್ನಾಣೆ ವೈದ್ಯರೇ, ಆ ಚಕ್ರಧರನ್ ಮಾತೊಂದು ಬಿಟ್ಟುಬಿಡಿ. ವಿಚಾರ ಏನಂತ ಹೇಳಿ.
2: ಇವನನ್ನು ಇನ್ನೂ ಬಹುಶಃ ತಡೆಯಲಾಗುದಿಲ್ವಾ ಅಂತ ನಾನು ನೂರ್ ನೂರ್ ಸಾರಿ ಹೇಳಿದ್ದೆ. ಆದ್ರೆ ಇವನಿಗೆ ಹೊರಗಿನ ಗಾಳಿ ಮೈಗೆ ತಾಗಿದೆ.
1: ಇಲ್ಲ ವೈದ್ಯರೇ, ನಾನು ಅವನನ್ನ ಬಲು ಎಚ್ಚರಿಕೆಯಿಂದ ನೋಡಿಕೊಂಡಿದ್ದೆ. ಅವನಿಗೆ ಹೊರಗ್ ಹೋಗ್ಲಿಕ್ಕೆ ಸ್ವಲ್ಪವೂ ಅವಕಾಶ ಕೊಡ್ಲಿಲ್ಲ. ಬಾಗಿಲನ್ನ ಪ್ರಾಯಶಃ ಯಾವಾಗ್ಲೂ ಮುಚ್ಚಿಯೇ ಇಡ್ತಿದ್ದೆ.
2: ಈ ದಿನ ಅದೇಕೋ ಒಂದು ಬಗೆ ಗಾಳಿ ಬೀಸುತ್ತಿದೆ. ನಾನು ಈಗ ತಾನೇ ನೋಡಿ ಬಂದೆ. ನಿಮ್ಮ ಮನೆಯ ತಲೆ ಬಾಗಿಲಿನಿಂದ ಆ ಗಾಳಿ ಬಿರುಸಾಗಿ ಒಳಗೆ ನುಗ್ಗುತ್ತಿತ್ತು. ಈ ಗಾಳಿ ಮೈಗೆ ಒಳ್ಳೇದಲ್ಲ. ಈ ಬಾಗಿಲನ್ನು ಮುಚ್ಚಿ ಅದಕ್ಕೆ ಬೀಗ ಹಾಕಿಬಿಡಿ. ಅದೂ ಅಲ್ಲದೆ ನಾಲ್ಕಾರು ದಿನ ನಿಮ್ಮ ಮನೆಗೆ ಜನರು ಕಾಲಿಡದಿದ್ದರೆ ಒಳ್ಳೆಯದು. ಅಲ್ಲಿ ನೋಡು, ಆ ಕಿಟಕಿಯಿಂದ ಸೂರ್ಯನ ಕಿರಣ ಒಳಕ್ಕೆ ಬರುತ್ತಿದೆ. ಅದರ ಬಾಗಿಲನ್ನು ಮುಚ್ಚಿಬಿಡು, ಇಲ್ಲವಾದರೆ ಬೆಳಕಿನಿಂದ ಅವನಿಗೆ ಎಚ್ಚರವಾದೀತು.
1: ವೈದ್ಯರೇ, ಅಮಲ ಈಗ ನಿದ್ರಿಸ್ತಾ ಇದ್ದಾನೆ. ಅವನ ಮುಖ ನೋಡಿದ್ರೆ ವೈದ್ಯರೇ ನನಗಂತೂ ಬಹಳ ದುಃಖವಾಗ್ತದೆ. ಬೇರೆಯವರ ಹುಡುಗನನ್ನ ಕರೆ ತಂದೆ, ಪಾಲಿಸಿದೆ, ಲಾಲಿಸಿದೆ, ಪ್ರೀತಿಸಿದೆ. ಆದ್ರೂ ಅವನನ್ನ ಉಳಿಸಿಕೊಳ್ಳಲಾಗುವುದಿಲ್ಲ ಅಂತ ತೋರ್ತಾ ಇದೆ.
2: ಎಲ್ಲ ಇದೇನು, ನಿಮ್ಮ ಮನೆಗೆ ಮುಖಂಡನೇಕೆ ಬರುತ್ತಿದ್ದಾನೆ? ಇದೆಲ್ಲಿಯ ಗ್ರಹಚಾರ? ನಾನು ಹೋಗುತ್ತೇನೆ. ಬಾಗಿಲು, ಕಿಟಕಿ ಎಲ್ಲವನ್ನು ಬೇಗ ಮುಚ್ಚಿಬಿಡು. ಮನೆಗೆ ಹೋದೊಡನೆ ಔಷಧಿಯನ್ನು ಕಳಿಸುತ್ತೇನೆ, ಅದನ್ನು ಕುಡಿಸಿ ನೋಡಿರಿ. ಬದುಕೋದಾದ್ರೆ ಅವನ್ ಅದ್ರಿಂದಲೇ ಬದುಕ್ತಾನೆ.
7: ಏನೋ ಹುಡುಗ,
11: ಗಲಾಟೆ ಮಾಡಬೇಡಿ.
4: ಇಲ್ಲ ತಾತ, ನನ್ಗೆ ನಿದ್ದೆ ಬಂದಿದೆ ಅಂತ ಅನ್ಕೊಂಡ್ರ? ನನ್ಗೆ ನಿದ್ದೆ ಬಂದಿಲ್ಲ, ನಾನ್ ಎಲ್ಲಾನು ಕೇಳಿಸ್ಕೊಂಡೆ. ನನ್ಗಂತೂ ಬಹಳ ದೂರದ ಮಾತ್ ಕೇಳಿಸ್ತಾ ಇದ್ಯಪ್ಪ. ನನ್ನ ಅಮ್ಮ ಅಪ್ಪ ಇಬ್ಬರು ನನ್ನ ತಲೆ ಭಾಗದಲ್ಲಿ ಕುಳಿತು ಮಾತಾಡ್ತಿದ್ದಾರೇನೋ ಅಂತ ಅನಿಸ್ತಿದೆ.
1: ಮಗು,
7: ಏನಯ್ಯ ಮಾಧವದತ್ತ, ಇತ್ತೀಚೆಗೆ ದೊಡ್ಡ ದೊಡ್ಡ ಮನುಷ್ಯರೊಡನೆ ನಿನ್ ಒಡನಾಟ ಅಲ್ವೇ?
1: ಇದೇನ್ ಹೇಳ್ತೀರಿ ಮುಖಂಡರೆ, ನಾವೇಕೆ ಹಾಸ್ಯ ಮಾಡ್ತಾ ಇದ್ದೀರಿ? ನಾನಂತೂ ಸರ್ವತಾ ಸಾಮಾನ್ಯ ಜನರು.
7: ಮತ್ತೆ ನಿನ್ನ ಹುಡುಗ ರಾಜನ ಕಾಗದವನ್ನೇ ನಿರೀಕ್ಷಿಸುತ್ತಾನೆ.
1: ಅವನು ಇನ್ನೂ ಹುಡುಗ, ಏನೂ ಅರಿಯದ ಮಗು.
7: ಇಲ್ಲ ಇಲ್ಲ, ಇದರಲ್ಲಿ ಆಶ್ಚರ್ಯ ಪಡ್ಲಿಕ್ಕೆ ಏನಿದೆ? ನಿನ್ನ ಮನೆ ಅಂತ ಯೋಗ್ಯವಾದ ಮನೆ ರಾಜನಿಗೆ ಎಲ್ಲಿ ದೊರಕಿತು? ಆದ್ರಿಂದಲೇ ನಿನ್ನ ಮನೆಯ ಮುಂದೆ ರಾಜನ ಹೊಸ ಅಂಚೆ ಮನೆ ತೆರೆದಿದೆ. ಏ ಹುಡುಗ, ನಿನ್ನ ಹೆಸರಿಗೆ ರಾಜನಿಂದ ಕಾಗದ ಬಂದಿದೆ.
4: ನಿಜವಾಗಿಯೂ
7: ನಿನಗೂ ರಾಜನಿಗೂ ಬಹಳ ಸ್ನೇಹ ಅಲ್ವೇ? ಇದು ಸುಳ್ಳೇಕಾಗುತ್ತದೆ. ತಗೋ ಇಲ್ಲಿ ನೋಡು, ರಾಜನ ಕಾಗದ.
4: ನನ್ನೊಡನೆ ತಮಾಷೆ ಮಾಡ್ತಾ ಇದ್ದಾರೆ. ತಾತ ತಾತ, ನೀನ್ ಹೇಳು ತಾತ, ಇದ್ ನಿಜವಾಗ್ಲೂ ರಾಜನಿಂದ ಬಂದಿರೋ ಕಾಗದನಾ?
11: ಹೌದ್ ಮಗು, ನಾನೊಬ್ಬ ಬೈರಾಗಿ ನಿಜವಾಗಿ ಹೇಳುತ್ತೇನೆ, ಇದು ರಾಜನಿಂದಲೇ ಬಂದಿರೋ ಕಾಗದ.
4: ಆದ್ರೆ ನನ್ಗ ಅಕ್ಷರನೇ ತೋರ್ತಿಲ್ವಲ್ಲ,

0: ತಾತ ನಿನಗೂ ಹುಚ್ಚು ಹಿಡಿತಾಯೇನು?
1: ಹೌದು, ನನಗೆ ಹುಚ್ಚೇ ಹಿಡಿದಿದೆ. ಆದ್ರಿಂದಲೇ ಇಂದು ನನಗೆ ಈ ಬರಿಯ ಕಾಗದದ ಮೇಲೆ ಅಕ್ಷರಗಳು ತೋರ್ತಾ ಇವೆ. ರಾಜನು ಸ್ವಯಂ ಅಮಲನನ್ನು ನೋಡಬರುವನೆಂದು ಬರೆದಿದ್ದಾನೆ. ಅವನು ರಾಜವೈದ್ಯನನ್ನು ತನ್ನೊಡನೆ ಕರೆದುಕೊಂಡು ಬರ್ತಾನಂತೆ.
2: ತಾತ ಕೇಳಿಲ್ಲಿ, ರಾಜನ ಮಂಗಳ ವಾದ್ಯ ಬಾರಿಸ್ತಾ ಇದೆ, ನಿನಗೆ ಕೇಳಿಸ್ತಿಲ್ವಾ?
3: ಈ ಫಕೀರ್ನಿಗೆ ಇನ್ನೂ ಸ್ವಲ್ಪ ಹುಚ್ಚಿಡಿದ್ರೆ ಆಗ ವಾದ್ಯವೂ ಕೇಳುತ್ತದೆ.
2: ಮುಖಂಡ್ರೆ, ನಿಮ್ಗೆ ನನ್ ಮೇಲ್ ಸಿಟ್ಟು, ಆದ್ರಿಂದಲೇ ನೀವ್ ನನ್ನ ಪ್ರೀತಿಸೋದಿಲ್ಲ ಅಂತ ನಾನು ಯೋಚಿಸಿದ್ದೆ. ಆದ್ರೆ ನೀವ್ ನಿಜವಾಗ್ಲೂ ರಾಜನ್ ಕಾಗದವನ್ನೇ ತಂದ್ಬಿಟ್ಟಿದ್ದೀರಿ. ದಯವಿಟ್ಟು ತಮ್ಮ ಪಾದ ಧೂಳಿನ ನನಗ್ ಕೊಡಿ.
3: ಇಲ್ಲ, ಈ ಹುಡುಗನಲ್ಲಿ ಶ್ರದ್ಧಾ ಭಕ್ತಿಗಳಿವೆ ಎಂದು ಒಪ್ಪಲೇಬೇಕು. ಬುದ್ಧಿ ಇಲ್ಲದಿರಬಹುದು, ಆದರೆ ಮನಸ್ಸು ಮಾತ್ರ ಬಲು ಒಳ್ಳೆಯದು.
2: ಬಹುಶಃ ಈಗ ಸಂಜೆ ಆಗಿರಬಹುದು. ಅಲ್ಲಿ ಕೇಳಿ, ಠನ್ ಠನ್ ಠನ್, ಸಂಜೆಯ ತಾರೆ ಆಕಾಶದಲ್ಲಿ ಮೂಡಿದ್ಯಾ ತಾತ? ನನಗ್ಯಾಕೆ ತೋರ್ತಾನೇ ಇಲ್ಲ.
1: ಅವರು ಕಿಟಕಿಯ ಬಾಗಿಲುಗಳನ್ನೆಲ್ಲ ಮುಚ್ಚಿಲ್ಲವೆ ಮಗು, ಆದ್ದರಿಂದಲೇ ತೋರ್ತಾ ಇಲ್ಲ. ತಾಳು, ನಾನೀಗ ಎಲ್ಲ ಬಾಗಿಲುಗಳನ್ನ ತೆರೆದು ಬಿಡ್ತೇನೆ.
0: ಏನದು, ಯಾರಲ್ಲಿ? ಅಯ್ಯೋ, ಮತ್ಯಾವ ಉಪದ್ರವ ಬಂತಪ್ಪ.
4: ಬಾಗಿಲು ತೆಗೆ.
0: ಯಾರು ನೀವು?
4: ಬಾಗಿಲು ತೆಗೆ.
0: ಮುಖಂಡ್ರೆ, ಇವರೆಲ್ಲ ಯಾರು? ಡಾಕುಗಳಲ್ವಲ್ಲ?
3: ಯಾರೋ ಅಲ್ಲಿ, ನಾನ್ ಯಾರೆಂದು ತಿಳಿದಿದ್ದೀರಾ? ಪಂಚ ನನ್ನ ಮುಖಂಡ, ನಿಮಗೆ ಭಯವಾಗುದಿಲ್ವೇನು? ನೋಡಿದ್ಯಾ ಹೇಗೆ ಒಮ್ಮೆಲೆ ಸದ್ದು ಅಡಗಿ ಹೋಯ್ತು? ಪಂಚ ನನ್ನ ಗರ್ಜನೆ ಅಂದ್ರೆ ಎಲ್ಲರೂ ತಲ್ಲಣಿಸಿ ಹೋಗ್ತಾರೆ. ಅವನು ಎಂತ ಡಾಕು ಆಗಿದ್ರೆ ನನಗೇನು?
0: ಅಯ್ಯೋ, ಬಾಗಿಲನ್ನೇ ಮುರಿದು ಬಿಟ್ರು, ಆದ್ರಿಂದಲೇ ಕೂಗು ಕೇಳ್ತಾ ಇಲ್ಲ.
4: ನಾನು ರಾಜದೂತ, ನಿಮಗಾಗಿ ಒಂದು ಸಂದೇಶ ತಂದಿದ್ದೇನೆ. ಮಹಾರಾಜರು ಈ ದಿನ ರಾತ್ರಿ ಇಲ್ಲಿಗೆ ಚಿತ್ತೈಸುವರು.
3: ಅಯ್ಯಪ್ಪ,
2: ದೂತ ರಾತ್ರಿ ರಾಜ ಎಷ್ಟೊತ್ತಿಗೆ ಬರ್ತಾರೆ?
4: ರಾತ್ರಿ ಎರಡನೇ ಜಾವಕ್ಕೆ ಇಲ್ಲಿಗೆ ಬರುವರು.
2: ನನ್ನ ಪಹರೆ ಬಂದು ಪಟ್ಟಣದ ಸಿಂಹದ್ವಾರದಲ್ಲಿ ಗಂಟೆಯನ್ನು ಬಾರಿಸುವಾಗ ಠನ್ ಠನ್ ಠನ್ ಆಗ ಅಲ್ವಾ?
4: ಹೌದು, ಆಗ್ಲೇ ಅರಸರು ತಮ್ಮ ಬಾಲಕ ಬಂಧುವನ್ನು ನೋಡಲು ತಮ್ಮ ರಾಜ್ಯ ವೈದ್ಯರನ್ನು ಕಳಿಸಿದ್ದಾರೆ.
5: ಇದೇನು, ನಾಲ್ಕು ಕಡೆಯಲ್ಲೂ ಬಾಗಿಲು ಕಿಟಕಿಗಳೆಲ್ಲ ಮುಚ್ಚಿವೆಯಲ್ಲ, ತೆಗೀರಿ ಎಲ್ಲ ಬಾಗಿಲು ಕಿಟಕಿಗಳೆಲ್ಲ ತೆಗೀರಿ. ಮಗು ಹೇಗಿದ್ಯಪ್ಪ?
2: ಬಹಳ ಹಾಯಿನಿಸ್ತಾ ಇದೆ ವೈದ್ಯರೇ. ಈಗ ನನ್ನಲ್ಲಿ ಯಾವ ಕಾಯಿಲೆನೂ ಇಲ್ಲ, ನನ್ಗೆ ಯಾವ ಕಷ್ಟನೂ ಇಲ್ಲ. ಆಹಾ, ಎಲ್ಲ ಬಾಗಿಲುಗಳು ತೆರೆದಿದೆ, ಎಲ್ಲ ಕಿಟಕಿಗಳು ತೆರೆದಿದೆ, ಎಲ್ಲ ತಾರೆಗಳು ಕಾಣಿಸ್ತಾ ಇದೆ, ಕತ್ತಲಲ್ಲಿರುವ ನಕ್ಷತ್ರಗಳು ಸಹ ಕಾಣಿಸ್ತಾ ಇದೆ ನನ್ಗೆ.
5: ಅರ್ಧರಾತ್ರಿಗೆ ಅರಸರು ಬಂದಾಗ ಹಾಸಿಗೆಯಿಂದ ಎದ್ದು ಅವ್ರ ಬಳಿ ಹೋಗ್ತೀಯ ಮಗು, ಆಗುತ್ತಾ ನಿನಗೆ?
2: ಓಹೋ, ಖಂಡಿತ ಹೋಗ್ಬಲ್ಲೆ. ಹಾಸಿಗೆನ್ ಬಿಟ್ಟು ಹೊರಗ್ ಹೋದ್ರೆ ಸಾಕು, ನನ್ ಮನಸ್ಸಿಗೆ ಶಾಂತಿ ದೊರಕುತ್ತೆ. ಆ ಶರತ್ ತಾರೆಯನ್ನು ನಾನು ಅನೇಕ ಸಾರಿ ನೋಡಿದ್ದೇನೆ, ಆದ್ರೆ ಅದು ಯಾವ್ದೆಂದು ಮಾತ್ರ ನನಗೆ ಗೊತ್ತಾಗ್ತಾ ಇಲ್ಲ.
5: ಅದನ್ನ ರಾಜರು ತಿಳಿಸ್ತಾರೆ ಮಗು. ರಾಜನ ಆಗಮನಕ್ಕೆ ಯೋಗ್ಯವಾಗುವಂತೆ ಈ ಮನೆಯನ್ನು ಹೂವಿನಿಂದ ಸಿಂಗರಿಸಿ. ಈ ಮನುಷ್ಯ ಮುಖಂಡನಿದ್ದಾನಲ್ಲ, ಇವನ್ ಮಾತ್ರ ಇಲ್ಲಿರಬಾರ್ದು.
2: ಇಲ್ಲ ಇಲ್ಲ ವೈದ್ಯರೇ, ಅವರು ನನ್ ಸ್ನೇಹಿತರು. ನೀವು ಬರೋಕ್ಕಿಂತ ಮುಂಚೆ ಇವರೇ ನನಗೆ ರಾಜನ್ ಕಾಗದನ ತಂದ್ಕೊಟ್ಟವ್ರು.
5: ಸರಿ, ಹಾಗೆ ಆಗಲಿ ಮಗು. ನಿನ್ ಸ್ನೇಹಿತ ಅಂತಿದ್ಯಲ್ಲ, ಅವನು ಇಲ್ಲೇ ಇರಲಿ ಬಿಡು.
0: ಮಗು, ಅರಸರು ನಿನ್ನ ಪ್ರೀತಿಸ್ತಾ ಇದ್ದಾರೆ, ಆದ್ರಿಂದಲೇ ಅವರು ತವಕದಿಂದ ಬರ್ತಾ ಇದ್ದಾರೆ. ಅವರೊಡನೆ ನೀನು ಏನ್ ಬೇಕಾದ್ರೂ ಕೇಳಿಕೋ. ನಿನ್ನ ಸ್ಥಿತಿ ಚೆನ್ನಾಗಿಲ್ಲವೆಂಬುದು ನೀನು ಬಲ್ಲೆ ಅಲ್ವಾ?
2: ಅದನ್ನ ನಾನು ಆಗ್ಲೇ ನಿರ್ಧಾರ ಮಾಡ್ಕೊಂಡಿದ್ದೀನಿ ಮಾವ, ನೀವೇನು ಯೋಚನೆ ಮಾಡಬೇಡಿ.
0: ಏನಂತ ನಿರ್ಧಾರ ಮಾಡಿದ್ಯಾ ಮಗು?
2: ಅವರನ್ನ ನಾನು ಏನಂತ ಕೇಳ್ತೀನಿ ಅಂದ್ರೆ, ದಯವಿಟ್ಟು ನನ್ನನ್ನ ನಿಮ್ಮ ಅಂಜೆಯವನನ್ನಾಗಿ ಮಾಡ್ಕೊಳ್ಳಿ ಅಂತ. ಎಲ್ಲಾ ಕಡೆನೂ ಅವ್ರ ಕಾಗದನ ಹಂಚ್ತೀನಿ.
0: ಅಯ್ಯೋ, ನನ್ನ ಅದೃಷ್ಟವೇ.
2: ಮಾವಯ್ಯ, ರಾಜರಿಗೆ ಮನೆಯಲ್ಲಿ ಯಾವ ಭಕ್ಷ್ಯವನ್ನ ಮಾಡ್ತೀರಾ?
4: ಅವರಿಗೆ ಅಕ್ಕಿಯಲ್ಲೇ ಸಿಹಿ ತಿಂಡಿ ಮಾಡ್ಬೇಕಂತ ಹೇಳಿದ್ದಾರೆ.
2: ಅಕ್ಕಿಯಲ್ಲೇ? ಮುಖಂಡರೇ, ನಮಗೆ ರಾಜರ ವಿಚಾರಗಳೆಲ್ಲ ಗೊತ್ತೆಂದು ನೀವು ಆಗ ಹೇಳಿದ್ದೀರಿ, ಆದ್ರೆ ನಮ್ಗೆ ಇದೊಂದು ಗೊತ್ತೇ ಇಲ್ವಲ್ಲ.
3: ನಮ್ಮನೆಗೆ ಯಾರನ್ನಾದ್ರೂ ಕಳಿಸಿ, ನಾನು ರಾಜನಿಗೆ ಅಲ್ಲೇ.
5: ಬೇಡ ಬೇಡ, ಏನು ಅಗತ್ಯವಿಲ್ಲ. ನೀವಿನ್ನು ಸುಮ್ಮನಿರಿ, ಇವನಿಗೆ ನಿದ್ದೆ ಬರ್ತಿದೆ. ನಾನು ಬಾಲಕನ ತಲೆ ಭಾಗದಲ್ಲಿ ಕುಳಿತಿರುತ್ತೇನೆ, ಆ ದೀಪ ಆರಿಸ್ಬಿಡಿ. ಇನ್ನು ಮುಗಿದ ತಾರೆಗಳ ಬೆಳಕನ್ನು ಒಳಬರದಾಗೆ ನೋಡ್ಕೊಳ್ಳಿ.
0: ತಾತ, ನೀನ್ ಯಾಕೆ ಹೀಗೆ ಮೂರ್ತಿ ತರ ನಿಶ್ಚಲವಾಗಿ ನಿಂತ್ಕೊಂಡಿದ್ಯಾ? ನನ್ಗೇಕೋ ಒಂದ್ ರೀತಿ ಭಯವಾಗ್ತಿದೆ. ನಾನು ಇಲ್ಲಿ ನೋಡುತ್ತಿರುವುದೆಲ್ಲ ಶುಭ ಲಕ್ಷಣಗಳೇ, ಇವರೆಲ್ಲ ನನ್ ಮನೆಯೇಕೆ ಕತ್ತಲು ಮಾಡ್ತಾ ಇದ್ದಾರೆ? ತಾರೆಗಳ ಬೆಳಕಿನಿಂದ ನನಗೇನಾದೀತು?
1: ಸುಮ್ಮನಾಗೋ ಅವಿಶ್ವಾಸಿ.
6: ಅಮಲ ಅಮಲ,
5: ಅವನಿಗೆ ನಿದ್ದೆ ಬಂದಿದೆ ಅಮ್ಮ.

0: ನಾನು ಅವನಿಗೆ ಹೂವನ್ನ ತಂದಿದ್ದೆ, ಇದನ್ನು ಕೊಡ್ಬೇಕಿತ್ತಲ್ಲ.
1: ಒಳ್ಳೇದು, ಇಲ್ಲಿ ಕೊಡಿ.
0: ಅಲ್ಲ, ಅವನಿನ್ ಯಾವಾಗ ಹೇಳ್ತಾನೆ?
1: ರಾಜರು ಬಂದು ಅವನ ಕರ್ದಾಗ.
0: ಹಾಗಾದ್ರೆ ನೀವು ಅವನ್ ಕಿವಿಯಲ್ಲಿ ಒಂದ್ ಮಾತನ್ನ ಹೇಳ್ತೀರಾ?
1: ಏನ್ ಹೇಳ್ಬೇಕಮ್ಮ?
0: ಈ ಸುಧಾ ನಿಮ್ಮನ್ನ ಯಾವತ್ತೂ ಮರೆತಿಲ್ಲ ಅಂತ ಹೇಳಿಬಿಡಿ.
2: ಪ್ರಿಯ ಕೇಳುಗ್ರೆ, ಇಲ್ಲಿ ಅಮಲಗುಪ್ತಾ ಕೇವಲ ಮಲಗಿಲ್ಲ, ರಾತ್ರಿಯ ನಕ್ಷತ್ರಗಳೊಂದಿಗೆ ಚಿರನಿದ್ರೆಗೆ ಜಾರಿದ್ದಾನೆ. ಪುಟ್ಟ ಹುಡುಗನ ಕನಸುಗಳು, ಆಸೆಗಳು ಮತ್ತು ಈ ಮುಕ್ತ ಜಗತ್ತನ್ನು ಕಾಣುವ ಹಂಬಲವು ಅವನೊಂದಿಗೆ ಅನಂತತೆಯತ್ತ ಪಯಣ ಬೆಳೆಸಿದೆ. ಅಮಲನ ಅಂತ್ಯವು ಕೇವಲ ದುಃಖದ ಕ್ಷಣವಲ್ಲ, ಅದು ನೋವು, ಅನಾರೋಗ್ಯ ಮತ್ತು ಎಲ್ಲ ಬಂಧನಗಳಿಂದ ಬಿಡುಗಡೆಯಾಗಿ ವಿಶಾಲವಾದ ಬದುಕಿನತ್ತ ಸಾಗುವ ಮುಕ್ತಿಯ ಸಂಕೇತವಾಗಿದೆ. ಜೀವನ ಪೂರ್ತಿ ಕಿಟಕಿಯಾಚೆಯ ಜಗತ್ತನ್ನ ಕಾಣಲು ಹಂಬಲಿಸಿದ್ದ ಅಮಲ ಕೊನೆಗೆ ಯಾವುದೇ ಗೋಡೆಗಳೂ ಇಲ್ಲದ, ಯಾವುದೇ ಮಿತಿಗಳೂ ಇಲ್ಲದ ಅನಂತ ಲೋಕದತ್ತ ತೆರಳಿದ್ದಾನೆ. ಅಮಲ ನಮ್ಮನ್ನು ಬಿಟ್ಟು ಹೋಗಿಲ್ಲ. ಅವನ ಕುತೂಹಲ, ನಿರ್ಮಲ ಮನಸ್ಸು, ಸರಳ ಕನಸುಗಳು ಮತ್ತು ಜೀವನವನ್ನು ಪ್ರೀತಿಸುವ ಅವನ ದೃಷ್ಟಿಕೋನ ನಮ್ಮ ಹೃದಯಗಳಲ್ಲಿ ಸದಾ ಜೀವಂತವಾಗಿರುತ್ತದೆ. ಅವನು ನಮಗೆ ಕಲಿಸುವುದು ಏನೆಂದರೆ, ಬದುಕಿನ ಮೌಲ್ಯವು ಎಷ್ಟು ದಿನ ಬದುಕಿದ್ದೇವೆ ಅನ್ನುವುದರಲ್ಲಿ ಅಲ್ಲ, ಹೇಗೆ ಬದುಕಿದ್ದೇವೆ ಎಂಬುದರಲ್ಲಿ ಅಡಗಿದೆ ಅಂತ. ಬಹುಶಃ ಕೆಲವು ಕನಸುಗಳು ಈ ಭೂಮಿಯ ಮೇಲೆ ಪೂರ್ಣಗೊಳ್ಳೋದಿಲ್ಲ, ಅವು ನಕ್ಷತ್ರಗಳ ನಡುವೆ ಅನಂತ ಆಕಾಶದ ಕೆಳಗೆ ತಮ್ಮ ಗಮ್ಯವನ್ನ ಕಂಡುಕೊಳ್ಳುತ್ತವೆ. ಅಂತ ಒಂದು ಕನಸಿನ ಹೆಸರೇ ಅಮಲ. ಅವನ ಪಯಣ ಮುಗಿದಿರಬಹುದು, ಆದರೆ ಅವನ ಕನಸುಗಳ ಬೆಳಕು ಎಂದೆಂದಿಗೂ ಮಸುಕಾಗುವುದಿಲ್ಲ. ಅಂಚೆ ಮನೆ ನಾಟಕವನ್ನ ಕೇಳಿದ ತಮ್ಗೆಲ್ರಿಗೂ ಧನ್ಯವಾದಗಳು. ಇಲ್ಲಿಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪ್ರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ದೀರಾ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡಿ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕಾಗಿ ನನ್ನೊಟ್ಟಿಗೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಚ್ಚಟ್ಟು ಇಲ್ಲಿನ ವಿದ್ಯಾರ್ಥಿಗಳು ರೆಡಿಯಾಗಿದ್ದಾರೆ. ಮಕ್ಕಳೇ, ಕಾರ್ಯಕ್ರಮವನ್ನ ಶುರು ಮಾಡೋಣಲ್ವಾ?
2: ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀಲತಾ ಪೂಜಾರಿ, ಸಹ ಶಿಕ್ಷಕರು, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಚ್ಚಟ್ಟು. ಇಲ್ಲಿ ಇಂದು ರೇಡಿಯೋ ಕುಂದಾಪುರ 89.6 FM ಸಮುದಾಯ ಬಾನುಲಿ ಕೇಂದ್ರ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮ ಆಯೋಜಿಸಿದ್ದು, ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಒಂದು ದೋಣಿ ಸಾಗಬೇಕಾದರೆ ಹುಟ್ಟು ಎಷ್ಟು ಮುಖ್ಯವೋ ಹಾಗೆಯೇ ನಮ್ಮ ಈ ಕಾರ್ಯಕ್ರಮ ಸಾಂಗವಾಗಿ ನೆರವೇರಲಿ ಎಂದು ಗಣಪತಿಯನ್ನು ಪ್ರಾರ್ಥಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳಾದ ಸಾನಿಧ್ಯ 7ನೇ ತರಗತಿ, ವಿದ್ಯಾಶ್ರೀ 6ನೇ ತರಗತಿ, ಅಶ್ವಿನಿ 6ನೇ ತರಗತಿ.

0: ಕುಂದಾಪುರ ಕನ್ನಡದ ಗಾದೆಗಳು ಕೇವಲ ಭಾಷೆಯ ಸೊಬಗಲ್ಲ, ಕರಾವಳಿಯ ಜನಜೀವನದ ಹಿರಿಯರು ತಲೆಮಾರುಗಳಿಂದ ಸೋಸಿ ತಂದ ಬದುಕಿನ ಅನುಭವದ ಸಾರವಾಗಿದೆ. ಪ್ರಕೃತಿ, ಸ್ಥಳೀಯ ಜೀವನ ಶೈಲಿ ಮತ್ತು ನೇರ ನಿಸ್ಸುರತೆಯನ್ನು ಒಳಗೊಂಡಿರುವ ಈ ಗಾದೆಗಳು ಭಾಷೆಯ ಶ್ರೀಮಂತಿಕೆಯನ್ನು ಎತ್ತಿ ಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಸ್ಥಳೀಯ ನದಿ, ಸಮುದ್ರ, ಕಾಡು, ಗುಡ್ಡಗಳನ್ನು ರೂಪಕವಾಗಿ ಬಳಸುವ ಈ ಗಾದೆಗಳು ಕುಂದಾಪುರದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಬಿಂಬಿಸುತ್ತವೆ. ಹಿರಿಯರು ತಮ್ಮ ಬದುಕಿನ ನೋವು, ನಲಿವು, ಏಳು ಬೀಳುಗಳನ್ನು ಕೇವಲ ಒಂದೆರಡು ವಾಕ್ಯಗಳಲ್ಲಿ ಮುತ್ತಿನಂತೆ ಪೋಣಿಸಿ ಹೇಳಿರುವ ಜೀವನ ಪಾಠಗಳಾಗಿವೆ. ಇದೀಗ ಕುಂದಾಪುರ ಕನ್ನಡ ಗಾದೆ ಮಾತನ್ನು ಹೇಳಲು ಬರುತ್ತಿದ್ದಾರೆ ಅಶ್ವಿನಿ, ಆರನೇ ತರಗತಿ.
1: ಪಾಪಿ ಸಮುದ್ರ ಕಿಳಿದ್ರು ಮುಂಗಾರ ಗಂಟಿಗ್ ನೀರ್, ಆಡಿ ಕೋಕಂಸ್ಕಂಕಿಂತ ಆಡೆ ಮೂಕಂಸ್ಕೊಳ್ಳೇ, ಮಾತಾಡಿ ತಪ್ಪು ಕಾದ್ದೆ ಓಡಿ ಹೋಯ್ ಸಿಕ್ಕು ಕಾದ್ದೆ, ಕೊಣಕ್ಕೆಡಿದ್ದನ ರಂಗಸ್ಥಳವೂ ಆರಿ ಅಂತ ನಂಬ್ರೆ, ಮನಸ್ಸು ಜೊತೆಗಿದ್ದ ಕಾಣ್ಕ ನೀರಿನಾಳಕ್ಕಿಳಿದ ಕಾಣ್ಕ, ಕೆಟ್ಟ ಚಾಳಿ ಗಟ್ಟ ಹೊತ್ತು ಬಿಡುವುದಿಲ್ಲ,

0: ಹೇಳಿದಂಬ್ರೆ, ಹಸು ಆದನಿಗೆ ಪದಾರ್ಥ ಬೇಡ, ನೆತ್ರಿ ಬತ್ತನಿಗೆ ಹಸಿ ಬೇಡ. ಗುಮ್ಳಕಾಯಿ ಪಳ್ಳ ಅಂದ್ರೆ ಹೊಗಲ್ ಮುಟ್ಕಂಡ, ದೇವ್ ಕೊಟ್ಟರು ಪೂಜಾರಿ ಬಿಡ. ಉರಿದ ಗಾಯಕ್ಕೆ ಉಪ್ಪು ಸುರ್ದಂಗ, ನಾಯಿ ಹತ್ರ ಹೇಳ್ರೆ ನಾಯಿ ತನ್ ಬಾಲ್ ಹತ್ರ ಹೇಳ್ತಂಬ್ರೆ. ಉಂಡೆ ಬಡ ಅಂತ ಕೇಳ್ರೆ ಮುಂಡಸ್ ಮೂವತ್ ಮೊಳ ಅಂತಿತ್ತು. ಇದ್ದಂಗೆ ಹೇಳ್ರೆ ಎತ್ ಬಂದಿ ಅದಿ ಹೊಡ್ದಂಗೆ.
1: ಧನ್ಯವಾದಗಳು ಪುಟಾಣಿಗಳೇ. ವೈವಿಧ್ಯತೆಯಲ್ಲಿ ಏಕತೆ, ಸಾಮೂಹಿಕ ಶಕ್ತಿ ಮತ್ತು ದೇಶದ ಅಭಿವೃದ್ಧಿಗಾಗಿ ಎಲ್ಲರೂ ಒಗ್ಗೂಡಬೇಕು. ಪ್ರತ್ಯೇಕವಾಗಿರುವ ಬೆರಳುಗಳು ಹೇಗೆ ಮುಷ್ಟಿಯಾದಾಗ ಅಪಾರ ಬಲವನ್ನು ಪಡೆಯುತ್ತವೆಯೋ ಹಾಗೆಯೇ ದೇಶದ ಪ್ರತಿಯೊಬ್ಬ ಪ್ರಜೆಯು ಒಗ್ಗೂಡಿದಾಗ ಯಾವುದೇ ಕಷ್ಟವನ್ನು ಎದುರಿಸಬಹುದು. ಭಾರತದ ಬಹುತ್ವವನ್ನು ಬಿಂಬಿಸುತ್ತಾ ಭಿನ್ನ ಜಾತಿ, ಧರ್ಮ ಮತ್ತು ಭಾಷೆಯ ಜನರೆಲ್ಲರೂ ಭಾರತ ಮಾತೆಯ ಮಕ್ಕಳು ಎಂದು ದೇಶಭಕ್ತಿ ಗೀತೆಯ ಮೂಲಕ ಸಾರಲು ಬರುತ್ತಿದ್ದಾರೆ ಸಾಂಧ್ಯ, ಸಾನಿ, ವಿದ್ಯಾಶ್ರೀ, ಆಶಿಕ್, ಶ್ರೀಪ್ರಸಾದ್, ವೀಣಾ, ಶ್ರಾವಣ್.

0: ಪುಟಾಣಿಗಳಿಗೆ ಧನ್ಯವಾದಗಳು. ಕವನವು ಕೇವಲ ಪದಗಳ ಜೋಡಣೆಯಲ್ಲ, ಬದಲಿಗೆ ಭಾಷೆಯ ಸೌಂದರ್ಯ ಮತ್ತು ಭಾವನಾತ್ಮಕತೆಯನ್ನು ತರುವ ಕಲೆಯಾಗಿದೆ. ಇದು ನಮ್ಮ ಮೌನ ಮತ್ತು ಭಾವನೆಗಳಿಗೆ ಜೀವ ತುಂಬುತ್ತದೆ. ಕವನವು ಹೃದಯದ ಆಳದ ದುಃಖ, ಸಂತೋಷ, ಪ್ರೀತಿ ಮತ್ತು ನೋವನ್ನು ನೇರವಾಗಿ ಮತ್ತು ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸಲು ಸಹಾಯ ಮಾಡುತ್ತದೆ. ಇದೀಗ ಕವನ ವಾಚನ ನಮ್ಮ ಶಾಲೆಯ 5ನೇ ತರಗತಿಯ ವಿದ್ಯಾರ್ಥಿ ಸೃಷ್ಟಿ ಇವರಿಂದ.
1: ಕವನದ ಶೀರ್ಷಿಕೆ ಗುರುವೇ ಜ್ಞಾನ ದಿನಮಣಿ. ಚಿನ್ನರೆಲ್ಲ ಸೇರಿಕೊಂಡು ಶಾಲೆಯತ್ತ ಸಾಗುವ, ಸ್ಲೇಟುಗಳ ಕೈ ಹಿಡಿದುಕೊಂಡು ಅಕ್ಷರಗಳ ತಿದ್ದುವ, ಪಾಟಿ ಹಿಡಿದು ಪಾಠ ಓದಿ ಜ್ಞಾನವನ್ನು ಗಳಿಸುವ, ರಾಗ ಹಾಕಿ ಕವಿತೆ ಓದಿ ಜಾಣ ಮಕ್ಕಳೆನಿಸುವ, ಗುರು ನಮಗೆ ಅರಿವು ನೀಡುವವರು ಅಂದಿನ, ವಿದ್ಯೆ ಕಲಿಸಿ ಬುದ್ಧಿ ಹೇಳಿ ತಿದ್ದುವರು ಮನುಕ್ಷಣ, ಪುಸ್ತಕದ ಜ್ಞಾನವೆಲ್ಲ ಮಸ್ತಕದಲ್ಲಿ ಉಳಿಯಲಿ, ಕಲಿತ ವಿದ್ಯೆ ಜೀವನದಲ್ಲಿ ದಾರಿದೀಪವಾಗಲಿ, ಗುರುವೇ ನಿಮಗೆ ಕೋಟಿ ನಮನ ಎಂದು ನಾನು ಚಿರಋಣಿ, ನಿಮ್ಮ ನುಡಿಯು ನಿಮ್ಮ ನಡೆಯು ನಮಗೆ ಜ್ಞಾನ ದಿನಮಣಿ.
0: ಧನ್ಯವಾದಗಳು. ಕುಂದಾಪುರ ಕನ್ನಡದ ಭಕ್ತ ಕುಟ್ಟುವ ಹಾಡು ಕೇವಲ ಮನೋರಂಜನೆಯಲ್ಲ, ಇದು ಕುಂದಾಪುರದ ಕೃಷಿ ಸಂಸ್ಕೃತಿ ಸಮುದಾಯದ ಬಾಂಧವ್ಯ ಮತ್ತು ಹಳೆಗನ್ನಡದ ಸೊಗಡನ್ನು ಸಾರುವ ಜೀವಂತ ಜಾನಪದ ಕಲೆಯಾಗಿದೆ. ಈ ಹಾಡು ಗ್ರಾಮೀಣ ಮಹಿಳೆಯರ ಕಠಿಣ ಪರಿಶ್ರಮವನ್ನು ಹಗುರಾಗಿಸುತ್ತವೆ. ಸಾಂಪ್ರದಾಯಿಕವಾಗಿ ಭತ್ತ ಕುಟ್ಟುವಾಗ ಹೇಳುವ ಹಾಡನ್ನು ಹೇಳಲು ಬರುತ್ತಿದ್ದಾರೆ ಅಶ್ವಿನಿ, ವಿದ್ಯಾಶ್ರೀ, ಸಾನಿಧ್ಯ, ಸಾಮಿ, ವೀಣಾ, ಶ್ರಾವಣಿ.

ಪ್ರಾರ್ಥನೆಗೆ ಧನ್ಯವಾದಗಳು. ಧಾರ್ಮಿಕ ಪಠಣವು ಮನಸ್ಸಿಗೆ ಏಕಾಗ್ರತೆ, ಆಂತರಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನ ಒದಗಿಸುತ್ತದೆ. ಇದು ನರಮಂಡಲವನ್ನು ಶಾಂತಗೊಳಿಸಿ ಒತ್ತಡವನ್ನು ಕಡಿಮೆ ಮಾಡುವುದಲ್ಲದೆ ದೈಹಿಕ ಸಂಪರ್ಕವನ್ನು ಹೆಚ್ಚಿಸಲು ಮತ್ತು ಜೀವನದಲ್ಲಿ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ಇದೀಗ ಧಾರ್ಮಿಕ ಪಠಣವನ್ನು ಮಾಡಲಿದ್ದಾರೆ 6ನೇ ತರಗತಿಯ ವಿದ್ಯಾರ್ಥಿ ವಿದ್ಯಾಶ್ರೀ.

0: ಧನ್ಯವಾದಗಳು. ಮಾನವನ ಬದುಕಿನಲ್ಲಿ ಕಥೆಗಳು ಅತ್ಯಂತ ಪ್ರಭಾವಶಾಲಿ ಪಾತ್ರವನ್ನು ವಹಿಸುತ್ತದೆ. ಕೇವಲ ಮನೋರಂಜನೆ ಮಾತ್ರವಲ್ಲದೆ ಸಾಂಸ್ಕೃತಿಕ ಮೌಲ್ಯಗಳನ್ನು ಬಿತ್ತುವ ಹಾಗೂ ವ್ಯಕ್ತಿತ್ವ ವಿಕಸನಕ್ಕೆ ಅಗತ್ಯವಾದ ಜ್ಞಾನವನ್ನು ಗ್ರಹಿಸಲು ನೆರವಾಗುತ್ತದೆ. ಕಥೆ ಎಂದರೆ ಯಾರಿಗೆ ಇಷ್ಟವಿಲ್ಲ ಹೇಳಿ? ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕಥೆ ಎಂದರೆ ಇಷ್ಟ. ಇದೀಗ ಕಥೆ ಹೇಳಲು ಬರುತ್ತಿದ್ದಾರೆ ನಾಲ್ಕನೇ ತರಗತಿ ವಿದ್ಯಾರ್ಥಿ ಶಿರೀಶಾ.
1: ನಮಸ್ಕಾರಗಳು, ನನ್ನ ಹೆಸರು ಶಿರೀಶಾ. ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈಗಿನ ಜಾಣಹುಂಜ ಎಂಬ ಕಥೆಯನ್ನು ನಾನು ನಿಮಗೆ ಹೇಳುತ್ತಿದ್ದೇನೆ. ಒಂದಾನೊಂದು ಊರಿನಲ್ಲಿ ಒಂದು ತೋಟವಿತ್ತು. ಆ ತೋಟದಲ್ಲಿ ಒಂದು ಮನೆ ಇತ್ತು. ಮನೆಯ ಮೇಲೊಂದು ಹುಂಜವಿತ್ತು. ಹಸಿದನರು ಅಲ್ಲಿಗೆ ಬಂದಿತು. ಅದು ಹುಂಜವನ್ನು ಕಂಡು ಅದನ್ನು ತಿನ್ನಲು ಒಂದು ಉಪಾಯ ಮಾಡಿತು. ಹುಂಜ ಹುಂಜ, ನೀನು ನೋಡಲು ತುಂಬಾ ಸುಂದರವಾಗಿರುವೆ, ನಾನು ನೀನು ಗೆಳೆಯರಾಗೋಣವೆ ಎಂದು ಹೇಳಿತು. ದೂರದಲ್ಲಿದ್ದ ಬೇಟೆ ನಾಯಿಗಳನ್ನು ಕಂಡ ಹುಂಜವು ನರಿಯ ಉಪಾಯವನ್ನು ತಿಳಿದು, ಬೇಟೆ ನಾಯಿಗಳು ಬರುತ್ತಿವೆ, ಎಲ್ಲರೂ ಸೇರಿ ಗೆಳೆಯರಾಗೋಣವೆ ಎಂದು ಹೇಳಿತು. ಬೇಟೆ ನಾಯಿಗಳು ಬರುತ್ತಿರುವುದನ್ನು ಕಂಡು ನರಿ ಹೆದರಿ ದೂರ ಓಡಿ ಹೋಯಿತು. ಹಾಗೆ ಹುಂಜವು ಅಪಾಯದಿಂದ ಪಾರಾಯಿತು. ನೀತಿ, ಉಪಾಯ ಬಂದವನಿಗೆ ಅಪಾಯವಿಲ್ಲ. ಧನ್ಯವಾದಗಳು.
0: ಧನ್ಯವಾದಗಳು. ಭಾವಗೀತೆ ಕವಿಯ ಅಂತರಂಗದ ಭಾವನೆಗಳನ್ನು ರಾಗ, ತಾಳ ಮತ್ತು ಲಯಬದ್ಧವಾಗಿ ಅಭಿವ್ಯಕ್ತಗೊಳಿಸುವ ಸಾಹಿತ್ಯ ಪ್ರಕಾರವಾಗಿದೆ. ಕವಿಯು ತನ್ನ ಸ್ವಂತ ಅನುಭವಗಳು, ನೋವು ನಲಿವುಗಳು ಮತ್ತು ಪ್ರೀತಿಯನ್ನು ನೇರವಾಗಿ ಭಾವಗೀತೆಗಳ ಮೂಲಕ ವ್ಯಕ್ತಪಡಿಸುತ್ತಾರೆ. ಇದೀಗ ನಮ್ಮ ಶಾಲಾ ವಿದ್ಯಾರ್ಥಿಯಾದ ಸಾನಿಧ್ಯ ಇವರು ಭಾವರಾಂತರಾಳದಲ್ಲಿ ಎಂಬ ಭಾವಗೀತೆಯನ್ನು ಹಾಡಲಿದ್ದಾರೆ.

ಮನಸ್ಸನ್ನು ಮುದಗೊಳಿಸಿದ ತಮಗೆ ಧನ್ಯವಾದಗಳು. ಭಕ್ತಿಗೀತೆಗಳು ಮನಸ್ಸಿಗೆ ಶಾಂತಿ, ಏಕಾಗ್ರತೆ ಮತ್ತು ದೈವಿಕ ಅನುಭೂತಿಗಳನ್ನು ನೀಡುತ್ತವೆ. ಇದು ಭಕ್ತರನ್ನು ದೇವರೊಂದಿಗೆ ಬೆಸೆಯುವ ಮಾಧ್ಯಮವಾಗಿದ್ದು ಒತ್ತಡದ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತುಂಬಲು ಅತ್ಯಂತ ಪ್ರಭಾವಶಾಲಿಯಾಗಿವೆ. ಭಕ್ತಿಗೀತೆಗಳು ನಮ್ಮ ಸಂಸ್ಕೃತಿ ಮತ್ತು ನೈತಿಕ ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಎಂದು ಸಾರುವ ಈ ಭಕ್ತಿಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ನಿರೂಪ.

0: ಧನ್ಯವಾದಗಳು. ಕಥೆಗಳು ಮಕ್ಕಳ ಕಲ್ಪನಾ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಸಾಮಾನ್ಯ ವಿಷಯಗಳನ್ನು ಸಹ ಆಸಕ್ತಿದಾಯಕವಾಗಿ ಗ್ರಹಿಸುವ ಶಕ್ತಿಯನ್ನು ಬೆಳೆಸುತ್ತವೆ. ಇದೀಗ ನಿಮಗೆಲ್ಲ ಕತೆ ಹೇಳಲು ಬರುತ್ತಿದ್ದಾರೆ ಅಶ್ವಿನಿ, 6ನೇ ತರಗತಿ.
1: ಮುನ್ನಿ ಕಪ್ಪೆ ಜಾನುವಿರುವೆ. ಒಂದು ದಿನ ಮುನ್ನಿ ಕಪ್ಪೆ ಹಾಗೂ ಜಾನುವಿರುವೆ ನಡುವೆ ಮಾತಿಗೆ ಮಾತು ಬೆಳೆದು ಜಗಳ ನಡೆಯಿತು. ಏಕೆಂದರೆ ಹಿಂದೊಂದು ದಿನ ಮುನ್ನಿ ಕಪ್ಪೆಯು ಇರುವೆಗಳನ್ನು ಆಟಕ್ಕೆ ಕರೆದಾಗ, ನಮಗೆ ಕೆಲಸವಿದೆ, ನಾವು ಈಗ ಬರೋದಿಲ್ಲ ಎಂದು ಇರುವೆಗಳು ಹೇಳಿದ್ದವು. ಇರುವೆಗಳ ಮಾತು ಕೇಳಿ ಮುನ್ನಿ ಕಪ್ಪೆಗೆ ಬೇಸರವಾಗಿತ್ತು. ಅದರ ಬೆಚ್ಚು ಮೊರೆಯನ್ನು ನೋಡಿ ಜಾನು ಇರುವೆ ಕಿಸಕ್ಕೆಂದು ನಕ್ಕಿತು. ಹಾಗಾಗಿ ಜಾನು ಇರುವೆಗೆ ಪಾಠ ಕಲಿಸಲು ಮುನ್ನಿ ಕಪ್ಪೆ

ಎಂದಿತು. ಮಾತು ಮುಂದುವರೆಸುತ್ತಾ, ನಾನು ಉಫ್ ಎಂದು ಊದಿದರೆ ನೀನು ಅಷ್ಟು ದೂರ ಹಾರಿ ಹೋಗುತ್ತಿ. ನನ್ನನ್ನು ನೋಡು, ನಾನು ಎಷ್ಟು ದೊಡ್ಡವನಿದ್ದೇನೆ ಎಂದು ಅಣಕಿಸಿತು. ಜಾರು ಇರುವೆಗೆ ಮುನ್ನಿ ಕಪ್ಪೆಯ ಮಾತುಗಳನ್ನು ಕೇಳಿ ಅಳು ಬಂದಿತು, ಗಳಗಳನೆ ಹತ್ತಿತು. ಜಾರು ಇರುವೆ ಅಳುತ್ತ ತನ್ನ ಮನೆಯ ಕಡೆಗೆ ಓಡಿತು.

ಬರುತ್ತಿದೆ ಎಂದಿತು. ಅಮ್ಮ ಇರುವೆಯು ಜಾರು ಇರುವೆಯ ತಲೆ ಸವರಿ ಸಮಾಧಾನ ಪಡಿಸಿತು. ಮಾತು ಮುಂದುವರೆಸಿ, ನೋಡು ಮಗ, ಆ ಮುನ್ನಿ ಕಪ್ಪೆಗೆ ನಮಗಿರುವಷ್ಟು ಶಕ್ತಿ ಇಲ್ಲ. ಹೌದಾ, ಅದು ಹೇಗೆ? ಹೌದು ಮಗ, ನೀನು ಅದರ ಬಳಿಗೆ ಹೋಗಿ ಹೀಗೆಂದು ಸವಾಲು ಮಾಡು. ನಾಳೆಯೇ ನಾವೊಂದು ಸ್ಪರ್ಧೆ ಏರ್ಪಡಿಸೋಣ. ಜಾನು ಇರುವೆ ಕುಣಿಯುತ್ತಾ ಮುನ್ನಿ ಕಪ್ಪೆಯ ಬಳಿ ಬಂದು, ನಿನಗಿಂತ ನಾನೇ ಶಕ್ತಿವಂತ, ಬೇಕಿದ್ದರೆ ನಾಳೆಯೇ ಪರೀಕ್ಷೆ ಮಾಡೋಣ ಎಂದು ಸವಾಲು ಹಾಕಿತು. ಮರುದಿನ ಇಬ್ಬರ ನಡುವೆ ಸ್ಪರ್ಧೆ ಆರಂಭವಾಯಿತು. ಪಾರು ಚಿಟ್ಟೆ, ಸಾರಿ ಜೇನುನೊಣ, ಲಾಳಿ ಕಂಬಳ ಹುಳ, ಹೀಗೆ ಎಲ್ಲರೂ ಕುತೂಹಲದಿಂದ ಅಲ್ಲಿಗೆ ಬಂದು ಸೇರಿದ್ದರು. ಮೂಗಿಲಿಯು ಸ್ಪರ್ಧೆಯ ತೀರ್ಪಿಗೆ ತಯಾರಾಗಿ ಕುಳಿತಿತು. ಮೊದಲಿಗೆ ಜಾರು

0: ಜಾನು ಇರುವೆಯನ್ನು ಸ್ಪರ್ಧೆಯ ವಿಜಯಿ ಎಂದು ಹೇಳಿ ಅದರ ಕೈಯನ್ನು ಮೇಲಕ್ಕೆತ್ತಿತ್ತು. ಈ ಸ್ಪರ್ಧೆಯಲ್ಲಿ ಮುನ್ನಿ ಕಪ್ಪೆಗೆ ತನ್ನ ತಪ್ಪಿನ ಅರಿವಾಯಿತು. ಜಾನು ಇರುವೆಯ ಬಳಿ ಬಂದು ಕ್ಷಮೆ ಕೇಳಿತು. ನಂತರ ಅವರಿಬ್ಬರು ಆತ್ಮೀಯ ಗೆಳೆಯರಾದರು. ಅಮ್ಮ ಇರುವೆಯು ಜಾನು ಇರುವೆಗೆ ಅಭಿನಂದನೆ ಹೇಳಿತು. ಇರುವೆಯ ಪರಿವಾರವೆಲ್ಲವೂ ಸಂತಸದಿಂದ ನಲಿದಾಡಿದವು.
1: ಕಥೆಯನ್ನು ಹೇಳಿ ನಮ್ಮ ಮನಸ್ಸನ್ನು ಮುದಗೊಳಿಸಿದ ನಿಮಗೆ ಧನ್ಯವಾದಗಳು. ಈಗ ಅಭಿನಯ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ಶರಣ್ಯ, 4ನೇ ತರಗತಿ.

ಧನ್ಯವಾದಗಳು ಪುಟಾಣಿಗಳಿಗೆ. ಭಾರತದಲ್ಲಿ ನೂರಾರು ಭಾಷೆಗಳು ಮತ್ತು ಉಪಭಾಷೆಗಳಿದ್ದರೂ ಅವೆಲ್ಲವೂ ತಾಯಿ ಶಾರದೆ ಹಾಗೂ ಭಾರತ ಮಾತೆಯ ರೂಪಗಳೇ ಎಂಬುದನ್ನು ತಿಳಿಸುವ ದೇಶಭಕ್ತಿ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ಆಶಿತ್, ಸಾತ್ವಿಕ್, ಅಶ್ವಿನಿ, ಶ್ರಾವಣಿ, ವೀಣಾ, ಸಾನ್ವಿ, ಸಾನಿಧ್ಯ, ಶ್ರೀಪ್ರಸಾದ್.

0: ಧನ್ಯವಾದಗಳು ಪುಟಾಣಿಗಳಿಗೆ. ಇದೀಗ ಮಿಮಿಕ್ರಿ ಮಾಡಿ ನಿಮ್ಮ ಮನಸ್ಸನ್ನು ಮುದಗೊಳಿಸಲು ಬರುತ್ತಿದ್ದಾರೆ ಮನ್ವಿ 6ನೇ ತರಗತಿ.
1: ಇವಾಗ ನಮ್ಮ ಶಾಲೆ ರಾಜಿ ಎಂತ ಕಾಲದ ಭಾನುವಾರ ನಾನು

0: ಹೋಗಿತ್ತು. ಮುಳ್ಚಿತ್ರಕೊಳ್ಳ ಅವೆಲ್ಲ ಕೂಗಂತ ಕೂಗಾಡ್ಕೊಳ ಅವನ ಗಿಳಿ ಮರಿ ಕೂಗಿನಿತ್ತ. ಆಮೇಲೆ ಸ್ವಲ್ಪ ಆತ ನಡಿ ಅಂದಿ ಅಮ್ಮ ಸ್ವಲ್ಪ ನಡ್ದ. ಆಮೇಲೆ ನಡೆದುಕೊಳ್ಳ ಅಮ್ಮ ಮತ್ತೆ ನಂಗೆ ಆಗಿಲ್ಲ ಅಂದ. ಅದಕ್ಕೆ ನಾ ಕೂಕೊಂಡ್ ಬಂದ್ವಿ. ಅದಕ್ಕೆ ಎರಡೆರಡು ಹಕ್ಕಿಗಳು ಸಿಕ್ತು, ಒಂದು ಕೋಗಿಲೆ ಒಂದು ಪಾರಿವಾಳ. ಪಾರಿವಾಳ ಹಿಂಗ್ ಕುಕ್ಕಿನಿ. ಏನು ಕೊಳ್ಳ ಹೆಸರು ಕೋಗಿಲೆ, ಕೋಗಿಲೆ ಹಿಂಗ್ ಕುಕ್ಕಿನಿ. ಆಮೇಲೆ ಅಂತೂ ಇಂತ ದೇವಸ್ಥಾನ ಬಂತಂದ ಹಾಕೋ ಇಲ್ಲಪ್ಪ ಇನ್ನೂ ಆಯ್ಲ. ಆಮೇಲೆ ನಮ್ಮ ಫ್ರೆಂಡ್ ಹಾತ ಹಾತ ಎಂತ ಮಾಡ್ದ, ಸೀದಾ ನಾಯ್ಕೊಂಡ್ ನಾ ಹಿಂಕು. ಆಮೇಲೆ ಅದ್ರ ಅಮ್ಮ ಬಂದ ನಮ್ಮ ಓಡ್ಸತ್ತೆ ಓಡ್ಸದ್. ಆಮೇಲೆ ಅದ್ರ ಅಮ್ಮ ಹೆಂಗ್ ಕೂಕ್ತಿತ್ತಂದ್ರೆ ಅವ್ರ ಹೊಟ್ಟೆ ಸ್ವರ್ದಂತು. ಆಮೇಲೆ ಓಡಿ ಓಡಿ ಸಾಕಾಯಿ ಹಂತ ದೇವಸ್ಥಾನಕ್ಕೆ. ದೇವಸ್ಥಾನದಲ್ಲಿ ಎಂತ ದೇವಸ್ಥಾನ ಮಾಡಿದೆ, ಅಷ್ಟು ಚಂಡಿ.
1: ಧನ್ಯವಾದಗಳು. ಭೌತಿಕ ಸುಖಗಳಿಗಿಂತ ಭಗವಂತನ ನಾಮಸ್ಮರಣೆಯಿಂದ ಸಿಗುವ ನೆಮ್ಮದಿಯೇ ಶ್ರೇಷ್ಠ ಎಂಬ ಸಂದೇಶವನ್ನು ಸಾರುವ ಭಕ್ತಿಗೀತೆಯನ್ನು ಹಾಡಲು ಬರುತ್ತಿದ್ದ

0: ಧನ್ಯವಾದಗಳು. ಇಷ್ಟು ಹೊತ್ತು ತಮ್ಮ ಅಮೂಲ್ಯ ಸಮಯವನ್ನ ಮೀಸಲಿಟ್ಟು ಕಾರ್ಯಕ್ರಮವನ್ನ ಆಲಿಸಿದ ತಮಗೆ ವಂದಿಸುತ್ತಾ, ಈ ಗ್ರಾಮೀಣ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿಕೊಳ್ಳಲು ಒಂದು ಸುಂದರವಾದ ಒಂದು ಅವಕಾಶ ಮಾಡಿಕೊಟ್ಟ ರೇಡಿಯೋ ಕುಂದಾಪುರ 89.6 FM ಸಮುದಾಯ ಬಾನುಲಿ ಕೇಂದ್ರ ಚಿನ್ನರ ಚಿಲಿಪಿಲಿ ಇವರಿಗೆ ಶಾಲೆಯ ಪರವಾಗಿ, ಎಸ್ಡಿಎಂಸಿ ಮತ್ತು ಪೋಷಕರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಥ್ಯಾಂಕ್ ಯು.
1: ಇಂದಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ಭಾಗವಹಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಚ್ಚಟ್ಟು ಇಲ್ಲಿನ ಮುದ್ದು ಕಂದಮ್ಮಗಳು ನಡೆಸಿಕೊಟ್ಟಂತ ವೈವಿಧ್ಯಮಯ ಕಾರ್ಯಕ್ರಮ ಕೇಂದ್ರ ಅಲ್ದ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಚಂದ್ರಿಕಾ ಸಿ, ಅತಿಥಿ ಶಿಕ್ಷಕರಾದ ಶ್ರೀಲತಾ, ಅಶ್ವಿನಿ, ವಿನೋದ, ಸಂಧ್ಯಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳ ಪರವಾಗಿ ಶಾಲೆಗೆ ಸ್ಮರಣಿಕೆ ನೀಡಿ ಗೌರವಿಸಿದ ಬ್ರಹ್ಮಶ್ರೀ ಆಟೋ ವರ್ಕರ್ಸ್ನ ಮಾಲೀಕರಾದ ಕಿಶೋರಾಚಾರ್ಯ ತಲ್ಲೂರು ಕೋಟಿಬಾಗಿಲು, ನೆರವು ನೀಡಿದ ಚಂದ್ರಮಗವೀರ ಕಟ್ಪೆಲ್ತೂರು ಇವರೆಲ್ಲರಿಗೂ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಮ್ಮ ಇವರ ಕಡೆಯಿಂದ ತುಂಬುರದೇದ ಧನ್ಯವಾದಗಳನ್ನು ಹೇಳ್ತಾ ನಾನು ನಿಮಗೆ ಸಿಕ್ತೆ ಇನ್ನೊಂದು ಶಾಲೆಯ ಮುದ್ದು ಕಂದಮ್ಮಗಳೊಂದಿಗೆ. ಅಲ್ಲಿವರೆಗೆ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪುಜರಿಕುಂದ ಬರಂದಾಡಿ.
2: ಹೋಯ್, ನಂಗೊಂದ್ ಘನ ಸೀರಿ ತಕಂಕಿತ್ತೆ. ಈ ಆಸಡಿ ತಿಂಗಳಿಗೆ ನಮ್ ಕುಂದಾಪುರದಾಗೆ ಎಲ್ ಘನ ಸೇಲಿತ್ತೆ?
3: ಇಲ್ಲ ಇತ್ತಲ, ನಮ್ಮ ಶರಣ್ ಹೋಟೆಲ್ ಕುಂದಾಪುರದಲ್ಲಿ ಇದೇ ಜುಲೈ 25 ಮತ್ತು 26 ಮಲಾರ್ ಫ್ಯಾಷನ್ ಮೇಳ 2026. ಬ್ರಾಂಡೆಡ್ ಸೀರೆಗಳು, ಸಲ್ವಾರ್, ಕುರ್ತೀಸ್, ಮಕ್ಕಳ ಮತ್ತು ಪುರುಷರ ಬಟ್ಟೆಗಳು, ಕೊರಿಯನ್ ಆಭರಣಗಳು, ಆಂಟಿಕ್ ಆಭರಣಗಳು, 1 ಗ್ರಾಮ್ ಆಭರಣಗಳು, ಬ್ಯಾಗ್ಗಳು, ಬೆಡ್ಶೀಟ್ ಗಳು, ಹಲವಾರು ಬಗೆಯ ಆಕರ್ಷಕ ತಿಂಡಿ ತಿನಿಸುಗಳು.
2: ಹಾಂಗಾರ್ಸ್ ನಾ ಹೊರಟೆ ಮರ್ರೆ, ನೀವು ಬತ್ರಿಯಾ?
3: ಕುಂದಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಮಲಾರ್ ಫ್ಯಾಷನ್ ಮೇಳ ಬೆಳಿಗ್ಗೆ 9:30 ರಾತ್ರಿ 8 ಗಂಟೆಯವರೆಗೆ.
4: ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ಈಗ ಜಗದೋದ್ಧಾರನ ಹಾಡು ಕೊಳಲು ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಈಗ ರಾಗ್ ರಂಗ್ ಕೊಳಲ್ ನುಡಿಸ್ತಾರೆ. ರಾಗ್ ರಂಗ್ಗೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ಕೇಳುಗ್ರೆ, ಈಗ ಮುರುಳಿ ಗಾನವನ್ನ ಕೇಳುವ ಹೊತ್ತು. ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ ಇವರಿಂದ ಕೊಳಲು ವಾದನ, ಭೂಪಾಲಿ ರಾಗದಲ್ಲಿ ಸ್ವಾಗತಂ ಕೃಷ್ಣ.

0: ನಂಗೊಂದ್ ಗನ ಸೀರಿ ತಕಂಕಿತ್ತೆ. ಈ ಆಸಡಿ ತಿಂಗಳಿಗೆ ನಮ್ ಕುಂದಾಪುರದಾಗೆ ಎಲ್ ಗನ ಸೇಲಿತ್ತೆ?
1: ಇಲ್ಲ ಇತ್ತಲ್ಲ, ನಮ್ಮ ಶರಣ್ ಹೋಟೆಲ್ ಕುಂದಾಪುರದಲ್ಲಿ ಇದೇ ಜುಲೈ 25 ಮತ್ತು 26 ಮಲಾರ್ ಫ್ಯಾಷನ್ ಮೇಳ 2026 ಬ್ರಾಂಡೆಡ್ ಸೀರೆಗಳು, ಸಲ್ವಾರ್, ಕುರ್ತೀಸ್, ಮಕ್ಕಳ ಮತ್ತು ಪುರುಷರ ಬಟ್ಟೆಗಳು, ಕೊರಿಯನ್ ಆಭರಣಗಳು, ಆಂಟಿಕ್ ಆಭರಣಗಳು, 1 ಗ್ರಾಮ್ ಆಭರಣಗಳು, ಬ್ಯಾಗ್ಗಳು, ಬೆಡ್ಶೀಟ್ಗಳು, ಹಲವಾರು ಬಗೆಯ ಆಕರ್ಷಕ ತಿಂಡಿ ತಿನಿಸುಗಳು.
0: ಹಾಂಗಾರ್ ಸೈ, ನಾ ಹೊರಟೆ ಮರ್ರೆ, ನೀವು ಬತ್ರಿಯಾ?
1: ಕುಂದಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಮಲಾರ್ ಫ್ಯಾಷನ್ ಮೇಳ ಬೆಳಿಗ್ಗೆ 9:30 ರಾತ್ರಿ 8 ಗಂಟೆಯವರೆಗೆ.
2: ಪ್ರಿಯ ಕೇಳುಗ್ರೆ, ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ನಾಗಮಂಡಲ ಚಿತ್ರದ ಹಸಿರು ಸೀರೆಯಲ್ಲಿ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ, ಗಂಗೊಳ್ಳಿ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6.

0: ಎಫ್ಎಂ, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ, ಆರೋಗ್ಯವೇ ಭಾಗ್ಯದಲ್ಲಿ ನಮ್ಮೊಟ್ಟಿಗೆ. ವಾಯ್, ತುಂಬಾ ಇಂಪಾರ್ಟೆಂಟ್ ದಿನವೇ ಇವತ್ತ. ಎಂತ ಇಂಪಾರ್ಟೆಂಟ್ ಕೇಂದ್ರೆ, ನಮ್ಮನೆಲ್ಲ ಲೆಕ್ಕ ಹಾಕ್ತಾರೆ, 1, 2, 3, 4. ಮನೆಗೆ ಎಷ್ಟು ಜನ ಇದ್ರ, ಊರಗೆ ಎಷ್ಟು ಜನ ಇದ್ರ, ಕೇರೆಗೆ ಎಷ್ಟು ಜನ ಇದ್ರ, ತಾಲೂಕಿಗೆ ಎಷ್ಟು ಜನ ಇದ್ರ, ಜಿಲ್ಲೆಗೆ ಎಷ್ಟು ಜನ ಇದ್ರ, ಈ ರಾಜ್ಯದಲ್ಲಿ ಎಷ್ಟು ಜನ ಇದ್ರ, ಈ ದೇಶದಲ್ಲಿ ಎಷ್ಟು ಜನ ಇದ್ರ. ಯಾಕೆಂದ್ರೆ ಜನರೇ ಸಂಪತ್ತು. ಆ ಸಂಪತ್ತನ್ನ ಲೆಕ್ಕ ಹಾಕೋದು ಮಾತ್ರ ಅಲ್ಲ, ಈ ಸಂಪತ್ತು ಸ್ವಲ್ಪ ಜಾಸ್ತಿ ಯಾರು ತಲೆಬಿಸಿ ಎತ್ತ, ಕಮ್ಮಿ ಯಾರು ತಲೆಬಿಸಿ ಎತ್ತ. ಹಾಂಗಾಗಿ ಆರೋಗ್ಯ ಇಲಾಖೆಯಿಂದ ವರ್ಲ್ಡ್ ಪಾಪ್ಯುಲೇಷನ್ ಡೇ, ಇವತ್ತು ಜುಲೈ 11 ವಿಶ್ವ ಜನಸಂಖ್ಯಾ ದಿನನ ಆಚರಿಸುತ್ತ, ನಮ್ದೆಲ್ಲ ಆಚರಿಸುದೆ, ಬೇಜಾರು ಆಚರಿಸುದು, ಖುಷಿಯಾರು ಆಚರಿಸುದು, ಜನಸಂಖ್ಯೆ ಸ್ಫೋಟ ಆರು ಆಚರಿಸುದು, ಕಮ್ಮಿ ಆದ್ರೂ ಆಚರಿಸುದು. ಆದ್ರೆ ಜನಸಂಖ್ಯೆ ಜಾಸ್ತಿಯೂ ಆಪಕಾಗಂಬ್ರು, ಕಮ್ಮಿಯೂ ಆಪಕಾಗಂಬ್ರು, ಬ್ಯಾಲೆನ್ಸ್ ಆಗಿ ಸಮತೋಲಿತವಾಗಿ ಹೊಯ್ಕಂಬ್ರ. ಹಾಂಗಾಗಿ ವರ್ಲ್ಡ್ ಪಾಪ್ಯುಲೇಷನ್ ಡೇ ಸೆಲೆಬ್ರೇಟ್ ಮಾಡ್ತಾ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಉಡುಪಿ ಜಿಲ್ಲೆ ಹಾಗೂ ಜಿಲ್ಲಾ ಕುಟುಂಬ ಕಲ್ಯಾಣ ವಿಭಾಗ ಉಡುಪಿ ಜಿಲ್ಲೆ ಇವರೆಲ್ಲರ ಕಡೆಯಿಂದ ವಿಶ್ವ ಜನಸಂಖ್ಯಾ ದಿನದ ಅಂಗವಾಗಿ ಒಂದು ವಿಶೇಷ ಕಾರ್ಯಕ್ರಮವಾಗಿ ನಮ್ಮೊಟ್ಟಿಗೆ ಮರವಂತೆ ಪ್ರೈಮರಿ ಹೆಲ್ತ್ ಸೆಂಟರ್ನ ಡಾಕ್ಟರ್ ಕೆ ಗಣೇಶ್ ಭಟ್ ಅವರು ಇದ್ದಾರೆ. ಡಾಕ್ಟ್ರೇ, ವೆಲ್ಕಮ್ ಟು ದ ಶೋ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಎಲ್ರಿಗೂ ನಮಸ್ಕಾರ. ಕುಂದಾಪುರ ಕನ್ನಡ ರೇಡಿಯೋ ಚಾನೆಲ್ ಅಲ್ಲ, ಕುಂದಾಪುರ ಕನ್ನಡದಲ್ಲಿ ಮಾತಾಡ್ತಿದ್ರೆ ಹೆಂಗಲ್ಲ ಹಾಯ್.
0: ನಮ್ ಡಾಕ್ಟರ್ ಅಂತೂ ಹತ್ತ ಕುಂದಾಪುರ ಕನ್ನಡ, ಬಾರಿ ಖುಷಿಯ ಡಾಕ್ಟರ್ ನಿಮ್ ಕನ್ನಡ ಕಿಂಬಿಕೆ. ಎಲ್ಲಿಯವ್ರು ನೀವು, ಕುಂದಾಪುರದಲ್ಲಿ ಎಲ್ಲಿಯವ್ರು ಅಂತ?
1: ಇಲ್ಲೇ ಕಿರಿಮಂಜೇಶ್ವರದವ್ರ, ಮರವಂತೆ ಆಸ್ಪತ್ರೆಗೆ ಡಾಕ್ಟರ್ ಆಗಿ ಕೂಕೊಂಡಿತ್ ಕಣಿ.
0: ನಮ್ಗೆ ನಮ್ಮೂರವ್ರ ಅದ್ರಲ್ಲಿ ನಮ್ಮ ಡಾಕ್ಟರ್ ಅವರೆಲ್ಲ ಕುಂದಾಪುರ ಕನ್ನಡ ಮಾತಾಡಿದಾಗ ಭಾರಿ ಖುಷಿ ಆಯ್ತು. ಯಾಕಂದ್ರೆ ಯೂಶುವಲಿ ಡಾಕ್ಟರ್ ಸಿಟಿಗೆಲ್ಲ ಹೋದ್ರೆಲ್ಲ ಕುಂದಾಪುರ ಕನ್ನಡ ಸುಲಭದಾಗ ಮಾತಾಡುದಿಲ್ಲ, ಆದ್ರೆ ನಮ್ ಕೆ ಗಣೇಶ್ ಭಟ್ ಅವರು ಭಯಂಕರ ಕುಂದಾಪುರ ಕನ್ನಡ ಮಾತಾಡ್ತಾ ಇದ್ರು. ಸರಿ, ವಿಶ್ವ ಜನಸಂಖ್ಯಾ ದಿನ ಇವತ್ತ, ಸೊ ಈ ಎಂತಕ್ಕೆ ವಿಶ್ವ ಜನಸಂಖ್ಯಾ ದಿನನ? ಜನಸಂಖ್ಯೆನ ಲೆಕ್ಕ ಹಾಕುಕ, ಅಥವಾ ಇದ್ದ ಜನ ಎಲ್ಲ ಸರಿ ಇದ್ರಂದಳೆ ಕಾಂಬುಕ, ಅಥವಾ ಜನಸಂಖ್ಯೆ ಹೆಚ್ಚಾಯ್ತಪ್ಪ ಎಂತಾರು ಮಾಡ್ಕಂತನ, ಯಾವ ಕಾರಣಕ್ಕೆ ಈ ದಿನ ಆಚರಿಸುದ್ ಸರ್?
1: ಆಚರಣೆ ಅಂತಕ್ಕಂತ ಹೇಳುದಾರ, ಈಗ ನೀವೊಂದು ಮನೇಲಿ ಒಂದ್ ಫಂಕ್ಷನ್ ಇಟ್ಕೊಂಡಿರಿ ಅನ್ಕೊಂಡಿ, ಒಂದ್ 10 ಜನ ಅಡಿಗೆ ಮಾಡಿರಿ, 30 ಜನ ಬಂದ್ರ ಎಂತ ಮಾಡ್ತೀರಿ?
0: ಎಂತ ಮಾಡು, ಸಾರಿಗೆ ಒಂಚೂರು ನೀರ್ ಹಾಕುದ್, ಪಾಯಸಕ್ಕೆ ಇನ್ನೊಂಚೂರು ನೀರ್ ಹಾಕುದ್,
1: ನೆಕ್ಸ್ಟ್ ಸತಿ ಫಂಕ್ಷನ್ ಕರೆದ್ರೆ ಬತ್ತೇ ಇಲ್ಲ ಜನ.
0: ಎಂತ ಮಾಡ್ಕೀಗ?
1: ಅದೇ ಅಡ್ಗೆ ಮಾಡ್ಕರ್ ಮುಂಚೆ ಎಷ್ಟಿದ್ರು ಜನ ಗೊತ್ತಿರ್ಕ ಅಲ್ಲ. ಅಡ್ಗೆ ಅಂತ ಹೇಳ್ರೆ ನಮ್ ರಿಸೋರ್ಸಸ್ ಅಂತ ಅನ್ಕಂಗ್, ಸಂಪನ್ಮೂಲಗಳು. ಭೂಮಿ ಅಕ್ಷಯ ಪಾತ್ರೆ ಎಲ್ಲಾ ವಿಷಯದಲ್ಲೂ ಇರುದಿಲ್ಲ, ಕೆಲವೊಂದ್ರಲ್ಲೆಲ್ಲ ಲಿಮಿಟೆಡ್ ರಿಸೋರ್ಸಸ್ ಅಂತ ಇರತ್, ಅವುಗಳನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊ, ಅಥವಾ ಇರುವಂತ ಜನಸಂಖ್ಯೆಗೆ ಸರಿಯಾಗಿ ಸಿಕ್ಕಕ್ಕ ಅಂತ ಹೇಳ್ರೆ ಒಂದ್ ಹದ ಜನಸಂಖ್ಯೆ ಇರ್ಕ. ಅತಿ ಜಾಸ್ತಿ ಅಪ್ಕೋವಾಗ ಕಡಿಗೊತಿ, ಕಮ್ಮಿ ಅಪ್ಕಾಗ, ಆದ್ರೆ ಒಂದ್ ಹದದಲ್ಲಿ ಪಾಪ್ಯುಲೇಷನ್ ಇರ್ಕಂತ ಹೇಳಿ ಈ ದಿನಾಚರಣೆಯನ್ನ ಶುರು ಮಾಡೋದು.
0: ಸೊ ಅದ್ರ ಪರವಾಗಿ ಎಂತಲ್ಲ ಕಾರ್ಯಕ್ರಮ ಈ ಸಲದ ಧ್ಯೇಯನ ಕಂಡೆ, ಅದೆಂತಂದ್ರೆ ಸರಿಯಾದ ಸಮಯದಲ್ಲಿ ಗರ್ಭಧಾರಣೆ ಮತ್ತು ಅಂತರ ಕಾಪಾಡುವುದರಿಂದ ತಾಯಿ ಮತ್ತು ಮಗುವಿನ ಆರೋಗ್ಯವನ್ನ ಉತ್ತಮಗೊಳಿಸುವುದಂಬ್ರ. ಘೋಷವಾಕ್ಯ ಎಂತ ಕೇಂದ್ರೆ, ಅಭಿವೃದ್ಧಿ ಹೊಂದಿದ ಭಾರತದ ಹೊಸ ಗುರುತಿಗಾಗಿ ಕುಟುಂಬ ಯೋಜನೆಯನ್ನ ಅಳವಡಿಸಿಕೊಳ್ಳುವುದು, ಇದು ಪ್ರತಿ ದಂಪತಿಗಳ ಹೆಮ್ಮೆ ಆಯ್ಕ ಅಂತ ಹೇಳಿ. ಸೊ ಇವೆಲ್ಲ ಇಟ್ಕೊಂಡಿರೋ ಉದ್ದೇಶ ಎಂತ ಈ ಸಲದ್ದು, ಅಥವಾ ಎನಿ ಟೈಮ್ ನೀವು ಸೆಲೆಬ್ರೇಷನ್ ಮಾಡುವುದಾದ್ರೆ ಯಾವ ಕಾರಣಕ್ಕೆ ಅಂತ?
1: ಎಂತಕ್ಕಂದ್ರೆ ಈಗ ಆಚರಣೆ ಮಾಡೋದು ಎಂತಕ್ಕಂದ್ರೆ ನಾವು ದಿನೂ ಅದನ್ನ ಮಾಡ್ಕ, ಆರ್ ವನ ಮಹೋತ್ಸವ ಅಂತ ಹೇಳಿ ಮಾಡೋದು ಅಂತ ಕೇಳಿ, ಸುಮ್ನೆ ಒಂದ್ ದಿವಸ ಅಷ್ಟೇ ಗಿಡ ನೆಟ್ಟು ಉಳದ ದಿವಸ ವನ ಮಹೋತ್ಸವ ಮಾಡೋಕ
0: ಅಲ್ಲ
1: ಅಲ್ಲ. ಹಾಂಗೆ ಒಂದ್ ದಿವಸಕ್ಕೆ ಅದ್ರದ್ದು ಇಂಪಾರ್ಟೆನ್ಸ್ ಹೇಳ್ದವಳಿಗೆ ಆ ದಿವಸ ಆರು ಒಂಚೂರು ಒಂದಷ್ಟು ಮಾಹಿತಿಗಳು ಹೋಯ್ಲಿ, ಜನರಿಗೆ ಆಲೋಚನೆ ಬರ್ಲಿ, ಮನಸ್ಸು ಪರಿವರ್ತನೆ ಆಯ್ಲಿ ಅಂತ ಹೇಳಿ. ಇಡೀ ವಿಶ್ವದಲ್ಲೇ ಜನಸಂಖ್ಯೆ ನಿಯಂತ್ರಣ ಬಗ್ಗೆ ಕಾನೂನು ಆಯ್ಲಿ ಒಂದು ಪ್ರೋಗ್ರಾಮ್ ಆಯ್ಲಿ ತಂದದ್ದೇ ಭಾರತದಲ್ಲಿ.
0: ಓಹೋ,
1: ಹೌದು. 1957 ಫಸ್ಟ್ ನಮ್ಮಲ್ಲೇ ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತಂದಿರದ್. ಆದ್ರೂ ಎಂತ ಅಂದ್ರೆ ನಮ್ಮಲ್ಲಿ ಎಲ್ಲ ಒಂಚೂರು ಹಿಂಜರಿಕೆ ಮಾರ್ರೆ. ಅದಕ್ಕೆ ಅದರಲ್ಲಿ ಈಗ ಕಾಣಿ ಈ ಸತಿ ಘೋಷವಾಕ್ಯದಲ್ಲಿ ಅಂತ ಹೇಳಿತ್ತ,
0: ಘೋಷವಾಕ್ಯದಲ್ಲಿ ಇದೆ ಅಭಿವೃದ್ಧಿ ಹೊಂದಿದ ಭಾರತದ ಹೊಸ ಗುರುತಿಗಾಗಿ ಕುಟುಂಬ ಯೋಜನೆ ಅಳವಡಿಕೆ ಅಂತ, ಅದು ಪ್ರತಿ ದಂಪತಿಗಳ ಹೆಮ್ಮೆ ಆಯ್ತು.
1: ಅದೇ ಹೆಮ್ಮೆ ಆಯ್ಕೋದು, ಹಿಂಜರಿಕೆ ಅಪ್ಕಾಗ ಗೊತ್ತಾಯ್ತಾ, ಆ ವಿಚಾರ ಬದಲಾವಣೆ ಆಗ್ಲಿ ಒಂದ್ಸತಿ ಅಲ್ಲಿ ಪ್ರತಿ ವರ್ಷ ಮಾಡಿ ಮಾಡಿ ಯಾರು ಒಂದಷ್ಟು ಜನರ ಆಲೋಚನೆ ಬದಲಾಗ್ಲಿ, ಅವರೇ ಬಂದ ಆ ರಿಸೋರ್ಸಸ್ ಅನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಆಚರಣೆ ಮಾಡುದು.
0: ಸೊ ವಿಶ್ವ ಜನಸಂಖ್ಯಾ ದಿನಕ್ಕೂ ಕುಟುಂಬ ಯೋಜನೆ ಅಳವಡಿಕೆಗೂ ನೀವು ಬಿಡಿಸಲಾಗದ ಸಂಬಂಧ, ಎಂತ ಮಾಡೋಕಿಲ್ಲ, ಅವೆರಡು ಒಟ್ಟೊಟ್ಟಿಗೆ ಹೊಯ್ಕ. ಅದ್ರ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆ ಗಣೇಶ್ ಭಟ್ ಅವರೊಟ್ಟಿಗೆ ಮಾತಾಡುವ. ಕಿಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಕುಚ್ಚಕ್ಕಿ ಗಂಜಿಗೆ ಉಪ್ಪಿನ ಹೊಡಿ, ತೆಳಿಂದಾಸಿಗೆ ಕೋಳಿಗಸಿ, ಮಾತಿನ ಮೂಡಿಗೆ ರೇಡಿಯೋ ಕುಂದಾಪುರ. ಕೇಳಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
3: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
0: ನೀವು ಕೇಳ್ತಿದ್ರೆ ಈ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ನಮ್ಮೊಟ್ಟಿಗಿದ್ದಾರೆ. ಇವತ್ತು ವರ್ಲ್ಡ್ ಪಾಪ್ಯುಲೇಷನ್ ಡೇ ಸ್ಪೆಷಲ್ ಶೋ ಆರೋಗ್ಯವೇ ಭಾಗ್ಯದಲ್ಲಿ ಮರವಂತೆ ಪ್ರೈಮರಿ ಹೆಲ್ತ್ ಸೆಂಟರ್ನ ಡಾಕ್ಟರ್ ಕೆ ಗಣೇಶ್ ಭಟ್ಟ ಅವರು. ಸೊ ಈ ಜನಸಂಖ್ಯೆಗೂ ಮತ್ತು ಕುಟುಂಬ ಕಲ್ಯಾಣ ಯೋಜನೆಗಳಿಗೂ ಅವಿನಾಭಾವ ಸಂಬಂಧ. ಸೊ ಹಾಂಗಾಗಿ ಡಾಕ್ಟರ್, ಈ ಕುಟುಂಬ ಯೋಜನೆ ಅಳವಡಿಕೆ ಪ್ರತಿ ದಂಪತಿಗಳ ಹೆಮ್ಮೆ ಅಂತ ಆಗ ಹೇಳುತ್ತ ನಾವು. ಸೊ ಯಾಕೆ ಅದು ಹೆಮ್ಮೆ ಆಯ್ಕೋದು, ಯಾಕೆ ಇಂಪಾರ್ಟೆಂಟ್ ಅಂತ?
1: ಎಂತಕ್ಕಂದ್ರೆ ಈಗ ಹಬ್ಬದ ಮಕ್ಕಳಿದ ಎಲ್ಲ ಆರೋಗ್ಯಕ್ಕೆ ಒಳ್ಳೆ ರೀತಿ ಆಲೋಚನೆ ಮಾಡ್ಕೊಂಡೇ ಗರ್ಭಧಾರಣೆ ಆಯ್ಕ. ಹಿಂಗ ಹೇಳಿದ್ರ ಗಂಡ ತೆತ್ತು ತೆತ್ತು ಕಲಿತ್ತು, ಹೆಣ್ಣು ಹೆತ್ತು ಹೆತ್ತು ಕಲಿತ್ತು, ಹಳತಿನ ಕಾಲಕ್ಕೆ ಮಸ್ತ್ ಹೆರ್ತಿದ್ರು. ಈಗೆಲ್ಲ ಹಂಗಿತ್ತ
0: ಇಲ್ಲ?
1: ಈಗ ಉಡುಪಿಲೆಲ್ಲ ಹೆಂಗ ಅಂತ ಹೇಳ್ರೆ, ಉಡುಪಿ ಕುಂದಾಪುರದಲ್ಲೆಲ್ಲ ಜನಸಂಖ್ಯೆ ಪ್ರಮಾಣ ಬ್ಯಾಲೆನ್ಸ್ ಅಲ್ಲಿ ಇತ್ತು, ಅಂದ್ರೆ ಒಂದು ಜನನ ಒಂದು ಮರಣ ಹಿಂಗೆ. ಆದ್ರೆ ಈಗ ಎರಡು ಗರ್ಭಿಣಿ ಅಪ್ಪ ಮಧ್ಯೆ ಗ್ಯಾಪ್ ಇತ್ತಲ್ಲ, ಗ್ಯಾಪ್ ಒಂದ್ 3 ವರ್ಷ ಆರು ಕೊಡ್ಕೊಂಡ್ ಇತ್ತು. ಯಾಕಂದ್ರೆ ತಾಯಿ ಆರೋಗ್ಯ ಇಂಪಾರ್ಟೆಂಟ್ ಅಲ್ಲ. ಮಗು ಅಂತ ಹೇಳ್ರಿ ಒಂದ್ ಪ್ಯಾರಾಸೈಟ್ ಇದ್ದಂಗ ಅಂತ ಹೇಳಿ, ತಾಯಿ ಹ್ಯಾಂಗಾರು ಇರ್ಲಿ ಎಲ್ಲ ಹಿರ್ಕಣತ್ತಮ್. ನೀವು ಗ್ಯಾಪ್ ಕಮ್ಮಿ ಕೊಟ್ರಕೊಳೆ ಅಂತ ಅತ್ತ ಅಬ್ಬಿಲಿ ಪೂರ್ಣ ಸತ್ವಾಗಿತ್ತು ಎಲ್ಲ ಮಗಿಗ್ ಹೊತ್ತು. ಮಗಿ ಹೆಂಗ ಆತ್ 9 ತಿಂಗಳ ಆದ್ಮೇಲೆ ಹೊರ ಬತ್ತು ಆರಾಮತ್. ಆದ್ರೆ ತಾಯಿ ಆರೋಗ್ಯ ಅಥವಾ ತುಂಬಾ ತಾಯಿ ಆರೋಗ್ಯ ಮೊದ್ಲೇ ಹದಗಟ್ಟಿದ್ರೆ ಮಗುನು ಗರ್ಭಿಣಿ ಟೈಮಲ್ಲೂ ವ್ಯತ್ಯಾಸಗಳಾಗೋದು, ಮಗುಗೂ ಹೆಚ್ಚು ಕಮ್ಮಿ ಆಗೋದು ಆಗ್ತದ. ಒಂದು ಇದು ಆರೋಗ್ಯ ದೃಷ್ಟಿಕೋನದಿಂದ. ಇನ್ನೊಂದು ನಮ್ಮ ಡಾಟಾಗಳನ್ನು ನೋಡಿದ್ರೆ ನಮ್ಮಲ್ಲಿ ಗರ್ಭಪಾತ ಆಗ್ತಾ ಇರೋ ಸಂಖ್ಯೆ ಜಾಸ್ತಿ ಇದೆ ಉಡುಪಿಲಿ. ಅದು ಸ್ಪೇಸಿಂಗ್ ಪ್ರಾಬ್ಲಮ್ ಆಯ್ತು, ಎರಡು ಗರ್ಭದ ಮಧ್ಯೆ ಗ್ಯಾಪ್ ಕೊಡ್ಬೇಕಲ್ಲ, ಆ ಗ್ಯಾಪ್ ಅಲ್ಲಿ ಪ್ಲಾನಿಂಗ್ ಇಲ್ಲದೆ ಗರ್ಭಿಣಿ ಆದಾಗ MTP ಅಥವಾ ಗರ್ಭಪಾತಕ್ಕೆ ಅವ್ರು ಒಳಗಾಗ್ತಾರಲ್ಲ, ಆ ಸಂಖ್ಯೆ ಜಾಸ್ತಿ ಇದೆ. ಮತ್ತೆ ಎರಡು ಗರ್ಭಿಣಿ ಅವ್ರು ಕಂಟಿನ್ಯೂ ಮಾಡಿದ್ರು ಎರಡು ಗರ್ಭದ ಮಧ್ಯೆ ಗ್ಯಾಪು ತುಂಬಾ ಜಾಸ್ತಿ ಇಲ್ಲ, ಕಮ್ಮಿ ಇದೆ ತುಂಬಾ. ಅದಕ್ಕೋಸ್ಕರ ಕುಟುಂಬ ಕಲ್ಯಾಣ ಯೋಜನೆಗಳು ಬೇಕು,
0: ಅದಕ್ಕೋಸ್ಕರ ಬೇಕು. ಅದ್ರ ಒಟ್ಟಿಗೆ ತಿಳುವಳಿಕೆ ಕೂಡ ಬೇಕೆ. ಈಗ ಎಂತಂದ್ರೆ ಕೆಲವರು ಕಲ್ತಾರೆ, ಈ ಕಲ್ತಾರೆ ಇಂಥದೆಲ್ಲ ತಪ್ಪುಗಳನ್ನ ಜಾಸ್ತಿ ಮಾಡುದು. ಮಗು ಹುಟ್ಟಿ 1 ವರ್ಷದೊಳಗೆ ಕೆಮ್ಮೋದು ಮೊದಲ ಸಲ ಪ್ರೆಗ್ನೆಂಟ್ ಅಂದ್ರೆ ಹೆಂಗಾಯ್ತು ಗೊತ್ತಾಯ್ಲ ಮಾರ್ರೆ ಅಂತ ಹೇಳಿ ಹೇಳುವಂತ ಪರಿಸ್ಥಿತಿ. ಸೊ ಇದರಲ್ಲಿ ಇಫೆಕ್ಟ್ ಆಗೋದು ಯಾರಿಕೆಂದ್ರೆ ನಮ್ ಡಾಕ್ಟರ್ ಹೇಳ್ದಂಗ ಮಗಿಗಾಯ್ತಲ್ಲ, ಮಗಿಗಿಂತ ಜಾಸ್ತಿ ಮಗಿನ ಅಬ್ಬಿಗೆ. ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾತಾಡುವ. ಇವತ್ತು ವರ್ಲ್ಡ್ ಪಾಪ್ಯುಲೇಷನ್ ಡೇ, ಅದಕ್ಕಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಉಡುಪಿ ಜಿಲ್ಲೆ, ಜಿಲ್ಲಾ ಕುಟುಂಬ ಕಲ್ಯಾಣ ವಿಭಾಗ ಉಡುಪಿ ಜಿಲ್ಲೆ, ಇವರು 3 ಜನ ಸೇರಿ ವಿಶ್ವ ಜನಸಂಖ್ಯಾ ದಿನಾನ ಆಚರಿಸ್ತಾ ಇದೀವಿ ನಮ್ಮ ಉಡುಪಿ ಜಿಲ್ಲೆ, ನಮ್ಮ ಕುಂದಾಪುರ ತಾಲೂಕಿನಲ್ಲಿ. ಅದಕ್ಕಾಗಿ ಡಾಕ್ಟರ್ ಕೆ ಗಣೇಶ್ ಭಟ್ಟ ಅವರು ನಮ್ಮೊಟ್ಟಿಗೆ ವಿಶ್ವ ಜನಸಂಖ್ಯಾ ದಿನ ಅಂದ್ರೆ ಎಂತ, ಕುಟುಂಬ ಕಲ್ಯಾಣ ಯೋಜನೆ ಅಂದ್ರೆ ಎಂತ, ಕುಟುಂಬ ಯೋಜನೆ ಅಳವಡಿಕೆ ಅಂದ್ರೆ ಎಂತ, ಇಂಪಾರ್ಟೆಂಟ್ಲಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ರು. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
4: ದ್ಯಾಸಿ ತಿಂಗಳ ಜಕ್ಣಿ, ಸ್ವಾಣಿ ತಿಂಗಳಲ್ ಅಜ್ಜಿ, ಕೊಚ್ಚಕ್ಕಿ ಕೂಳಿಗೆ ಚಟ್ಲಿ ಹಾಕದ್ ಬಜ್ಜಿ.
3: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
0: ನೀವು ಕೇಳ್ತಿದ್ರಿ ಈ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ನಮ್ಮೊಟ್ಟಿಗೆ. ಇವತ್ತು ವರ್ಲ್ಡ್ ಪಾಪ್ಯುಲೇಷನ್ ಡೇ ವಿಶೇಷ ಕಾರ್ಯಕ್ರಮವಾಗಿ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆ ಗಣೇಶ್ ಭಟ್ ಅವರು ಇದ್ದಾರೆ, ಮರವಂತೆ ಪ್ರೈಮರಿ ಹೆಲ್ತ್ ಸೆಂಟರ್ನ ಮೆಡಿಕಲ್ ಆಫೀಸರ್. ಅಂಡ್ ಇವತ್ತು ವರ್ಲ್ಡ್ ಪಾಪ್ಯುಲೇಷನ್ ಡೇ, ನಾನು ಆಗ್ಲೇ ಹೇಳ್ದಂಗೆ ಜುಲೈ 11. ಹಾಂಗಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಉಡುಪಿ ಜಿಲ್ಲೆ, ಜಿಲ್ಲಾ ಕುಟುಂಬ ಕಲ್ಯಾಣ ವಿಭಾಗ ಉಡುಪಿ ಜಿಲ್ಲೆ ಇವರೆಲ್ಲ ಸೇರಿ ಇವತ್ತು ವಿಶ್ವ ಜನಸಂಖ್ಯಾ ದಿನಾನ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕುಂದಾಪುರ ತಾಲೂಕಲ್ಲಿ ಜನರಿಗೆ ತಿಳುವಳಿಕೆ ಬರೋ ಹಾಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಪಂಗೆ, ಸರಿಯಾದ ಸಮಯದಲ್ಲಿ ಗರ್ಭಧಾರಣೆ ಮತ್ತು ಅಂತರ ಕಾಪಾಡುವುದರಿಂದ ತಾಯಿ ಮತ್ತು ಮಗುವಿನ ಆರೋಗ್ಯ ಉತ್ತಮಗೊಳಿಸೋದು, ಅದರೊಟ್ಟಿಗೆ ಒಂದು ಘೋಷವಾಕ್ಯ ಇಟ್ಕೊಂಡಿರು, ಅಭಿವೃದ್ಧಿ ಹೊಂದಿದ ಭಾರತದ ಹೊಸ ಗುರುತಿಗಾಗಿ ಕುಟುಂಬ ಯೋಜನೆ ಅಳವಡಿಕೆ, ಇದು ಪ್ರತಿ ದಂಪತಿಗಳ ಹೆಮ್ಮೆ ಆಯ್ಕೆ ಅಂತ ಡಾಕ್ಟರ್ ಗಣೇಶ್ ಭಟ್ ಅವರು ಅದನ್ನೇ ಹೇಳ್ತಾ ಇದ್ರು. ಯಾಕೆಂದ್ರೆ ನಮ್ಮಲ್ಲಿ ಈ ಕುಟುಂಬ ಯೋಜನೆ ಅಳವಡಿಕೆ ಮಾಡ್ಕೊಂಬದೆ ದಂಪತಿಗಳ ಹೆಮ್ಮೆ ಆಯ್ಕೆ, ಹಿಂಜರಿಕೆ ಆಪಕಾಗ ಅಂತ. ಸೊ ಡಾಕ್ಟ್ರೆ, ಇವತ್ತಿನ ದಿನದಲ್ಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕುಂದಾಪುರ ತಾಲೂಕಲ್ಲಿ ಈ ಅಂತರ ಇಟ್ಕಂಬ್ದ ಅಥವಾ ಇವತ್ತಿನ ಪರಿಸ್ಥಿತಿಯ ಜನರು ಅರ್ಥ ಮಾಡ್ಕೊಂಡು ಕುಟುಂಬ ಯೋಜನೆಯನ್ನ ಅಳವಡಿಸಿಕೊಂಡ ಅದರ ಸ್ಥಿತಿಗತಿ ಹೆಂಗಿತ್ತು?
1: ಸ್ಥಿತಿಗತಿ ಹೆಂಗಿತ್ತು ಅಂತ ಕೇಳ್ರೆ, ನಾ ಆಗ್ಲೇ ಹೇಳ್ದೆ, ನಮ್ದು ಸ್ಪೇಸಿಂಗ್ ಅಂತರ ಇತ್ತಲ್ಲ ಎರಡು ಗರ್ಭದ ನಡುವೆ, ಅಲ್ಲೇ ಸಮಸ್ಯೆ ಆಗ್ತಾ ಇತ್ತು. ಉಡುಪಿ ಆಗ್ಲಿ, ಕುಂದಾಪುರ, ದಕ್ಷಿಣ ಕನ್ನಡ, ಯಾವ್ದೇ ಈ ವಿಭಾಗದಲ್ಲಿ ಅಂತರ ಕಾಯ್ದುಕೊಳ್ಳೋಕೆ ಸಾಕಷ್ಟು ವಿಧಾನಗಳಿದೆ. ಅದು ಯಾವುದನ್ನು ಮನಸ್ಫೂರ್ತಿಯಾಗಿ ಅಥವಾ ಅವರೇ ಸ್ವಯಂ ಪ್ರೇರಣೆಯಿಂದ ಯಾರು ಅದನ್ನ ಅಳವಡಿಸ್ಕೊಳ್ಳೋದಿಲ್ಲ. ನಾವೇ ಒತ್ತಾಯ ಮಾಡಿ ಅವ್ರಿಗೆ ಹೇಳಿ ಹೇಳ್ರು, ಅದನ್ನ ಕೇಳಿಸ್ಕಂಬ್ಕಾತಿಲ್ಲ. ಆಚೀಚ್ಕಾಂತ್ರಿ ಯಾರು ಕೇಳಿಸ್ಕಂತಿದ್ರು. ಲೈಂಗಿಕ ಸಂಬಂಧದ ಒಂದು ಟಾಪಿಕ್ ಬಂದ್ಬಿಟ್ರೆ ಹಿಂಜರಿಕೆ ಅದಕ್ಕೆ ರಿಲೇಟೆಡ್ ಅಲ್ಲ ಇದೀಗ ಕುಟುಂಬ ಕಲ್ಯಾಣ ಅಂತ. ಅದ್ರ ಬಗ್ಗೆ ಒಂದು ಮುತುವರ್ಜಿಯಿಂದ ಯಾರು ಅದನ್ನ ಅಳವಡಿಸ್ಕಂತ ಇಲ್ಲ. ಯಾಕೆ ಅದೆಲ್ಲ ಹೆಂಗ್ ಗೊತ್ತಾತ್ ನಮ್ಗೆ? 1400 ಗರ್ಭಪಾತ ಆತ ಇತ್ತು ಉಡುಪಿ ಜಿಲ್ಲೆಯಲ್ಲಿ. ಅದು ಅಂತರ ಕಾಯ್ದುಕೊಳ್ಳದೆ ಈಗ ಒಂದ್ ಗರ್ಭಿಣಿ ಆಗಿರತ್ರ, ಮಗು ಇನ್ನು 9 ತಿಂಗಳ, 1 ವರ್ಷ 2 ತಿಂಗಳ ಹಿಂಗೆಲ್ಲ ಆರ್ಕೊಳ ಗರ್ಭಿಣಿ ಆಪದ. ಆವಾಗ ಹೆಂಗೆ ಮಗು ಶಾಣದ ಅವ್ರಿಗೆ ಕಾರಣ ಎಲ್ಲ ಇರತ್ತಲ್ಲ, ಅದು ಸ್ವಾಭಾವಿಕ. ಯಾರಾದ್ರೂ ಅದನ್ನ ಮಾಡ್ಕೊಂಡು ಒಪ್ಕಾತಿಲ್ಲ. ಸಣ್ಣ ಮಗು ಹಾಲ್ ಕುಡಿಸ್ಕ, ಮನೇಲಿ ಹಳಿಯೋರಿಲ್ಲ, ಕಣ್ಕಂಬ್ಕೆ ಗಂಡ ಕೆಲ್ಸಕ್ಕೆ ಹೋಯ್ಕು, ನಾನು ಕೆಲ್ಸಕ್ಕೆ ಹೋಯ್ಕ, ಈಗ ರಜೆ ಹಾಕಿದೆ, ಇನ್ನೆಲ್ಲಾರು ಕೆಲ್ಸ ಹುಡುಕ ಕಷ್ಟದಾಗಿತ್ತ, ಇದೆಲ್ಲ ಪಸ್ಟಿಗೆ ಗೊತ್ತಿರೋದಿಲ್ಲ ಅವ್ರಿಗೆ. ಹಂಗಾರೆ ಇನ್ನು ಸನ್ನಿವೇಶ ನೀವು ಸ್ಥಿತಿಗತಿ ಕೇಳ್ರೆ ಇನ್ನು ಲಾಯ್ಕ್ ಹೇಳಕ್ ಹೆಂಗ ಹೇಳಿ. ಈಗ ಕಣೆ ಗರ್ಭಿಣಿ ಇರ್ತರ, ಡೆಲಿವರಿ ವರೆಗೆ ಚೆಕಪ್ ವರೆಗೆ ಸಿಸ್ಟರ್ ಹೇಳತ್ರು, ತಾಯಿ ಕಾರ್ಡ್ ತಕಂಬ್ ಹೋದಲ್ ಡಾಕ್ಟರ್ ಹೇಳತ್ರು, ಎಲ್ಲ ಹೇಳತ್ರು. ಆಲೋಚನೆ ಮಾಡ್ತು ಸರ್, ಆಲೋಚನೆ ಮಾಡ್ತು ಅಂತರ. ಅಕ್ಕ ಹೆರಿಗೆಗೆ ಅಡ್ಮಿಟ್ ಆಗಿ ಹೆರಿಗೆ ನೋವು ಶುರು ಆಯ್ತಾ? ಅಯ್ಯೋ ನನ್ನ ಕೈಯಲ್ಲಿ ಇನ್ನ ಆತಿಲ್ಲ, ನಂಗೆ ಒಂದೇ ಮಗು ಸಾಕಿದ್ರು, ಡೆಲಿವರಿ ಯಾರ್ಕೊಳ ಆಪರೇಷನ್ ಮಾಡಿ ಕೊಟ್ಬಿಡಿ ಡಾಕ್ಟ್ರೆ ಅಂತ. ಡೆಲಿವರಿ ಟೇಬಲ್ ಮೇಲೆ ಮಲ್ಕ ಮಗು ಹೊರಬಪ್ಪತ್ತಿಗೆ, ಅಯ್ಯೋ ನನ್ನ ದೋಸ್ತಿ ಒಬ್ರು ಕಾಪರ್ಟಿ ಹಾಕೊಂಡಿರು, ಅದು ಎದಿಗೆ ಹೋಯ್ತು ತಲೆಗೆ ಹೋಯ್ತು ಅಂದೆಲ್ಲ ಹೇಳಿರು. ಅದು ಆತಿಲ್ಲ, ಅವ್ರಿಗೇನು ಬಿಳಿ ಮುಟ್ಟಾಯ್ತಂಬ್ರು, ಮೊಸ್ತ್ರ ಆಗ್ತು ಆಯ್ತಂಬ್ರ ಅಂದ. ಅದೆಲ್ಲ ಆಯಿ ಡೆಲಿವರಿ ಆಯಿ, ಮಗುನ ಹಿಡ್ಕೊಂಡು ಕೂತಲ್ಲ. ಈಗ ಡೆಲಿವರಿ ಸುಸ್ತೆ ನೋವೇ ಜಾಸ್ತಿ ಇತ್ತು. ನಾ ಯಾವುದು ನಾವು ನಾನು ಗಂಡ ಕಣ್ಕಂತು, ನಾನೀಗ ಗಂಡನ ಮನೆಗೆ ಹೋಗ್ತಿಲ್ಲ, ಅಬ್ಬಿ ಮನೆಗೆ ಹೋಗ್ದ, ಗಂಡ ಇಲ್ಲಿ ಇಪ್ಪದಿಲ್ಲ, ದುಬೈಯಲ್ಲಿ ಇಪ್ಪದ, ಹೀಗೆಲ್ಲ ಹೇಳ್ತರು. ಕಡೆಗೆ 9 ತಿಂಗಳ 1 ವರ್ಷ ಅಪ್ಪ ಒಳಗೆ ಮುಖ ಸಪ್ಪಿ ಮಾಡ್ಕ ಬತ್ರು. 1.5 ತಿಂಗಳಾಯ್ತು ಡಾಕ್ಟ್ರೆ, ಮುಟ್ಟ ಇಲ್ಲ, ಯೂರಿನ್ ಟೆಸ್ಟ್ ಮಾಡ್ದ, ಅದು ಪಾಸಿಟಿವ್ ತೋರಿಸ್ತಿತ್ತು, ಅದು ಹ್ಯಾಂಗಾಯ್ತು ಗೊತ್ತಿಲ್ಲ ಅಂತ್ರಿ. ಏನ್ ಹೇಳ್ಕೇಳಿ ನೀವೇ ಹೇಳಕ್ಕೆ, ಈಗ ಅದು ಘೋಷವಾಕ್ಯ ಸಮಯ ಇತ್ತ ಇಲ್ಲ ಹೇಳಿ.
0: ಕರೆಕ್ಟ್ ಇತ್ತು, ಇದು ಪ್ರತಿ ದಂಪತಿಗಳ ಹೆಮ್ಮೆ ಆಯ್ಕು, ಕುಟುಂಬ ಯೋಜನೆ ಅಳವಡಿಕೆ ಅಂತ. ಸೊ ಇದಂತೂ ಡಾಕ್ಟರ್ ಎಕ್ಸ್ಪ್ಲೇನ್ ಮಾಡೋದು ಈ ಸೀನ್ ಇತ್ತಲ್ಲ, ಇದು ಹೆಚ್ಚಾಗಿ ನಮ್ಮನೆ ಸುತ್ತಮುತ್ತನು ಅಥವಾ ನಮ್ಮನೆ ಒಳಗೋ ನಾವು ಕಣ್ಣಂತ ಸೀನ್ಗಳೇ ಇದು. ಸೊ ಅದರಿಂದಾನೆ ಅವ್ರು ಹೇಳಿದ್ರು, ಅದರಿಂದ ಗರ್ಭಪಾತಗಳು 1300 ಜಾಸ್ತಿ 1 ವರ್ಷಕ್ಕೆ ಆತಿತ್ತು, ಅದು ಗೊತ್ತಾದದ್ದಿದ್ದು ನಂಬರ್ಸ್ ಗೊತ್ತಾಯ್ತಿದ್ದು, ಇನ್ನೆಷ್ಟಿರುತ್ತೋ ಅದು ಗೊತ್ತಿಲ್ಲ. ಸೊ ಹಾಂಗಾಗಿ ವರ್ಲ್ಡ್ ಪಾಪ್ಯುಲೇಷನ್ ಡೇ, ವಿಶ್ವ ಜನಸಂಖ್ಯಾ ದಿನ ಇವತ್ತು, ಅದ್ರ ಬಗ್ಗೆನೆ ಈ ಕುಟುಂಬ ಯೋಜನೆ ಅಳವಡಿಕೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಅದನ್ನ ಪ್ರತಿ ದಂಪತಿಗಳು ಪ್ರೌಡ್ ಆಗಿ ಹೆಮ್ಮೆಯಿಂದ ಇಲ್ಲ ನಾವು ಕುಟುಂಬ ಯೋಜನೆಯನ್ನ ಅಳವಡಿಸಿಕೊಂಡಿದ್ದೀವಿ, ಅದನ್ನ ಫಾಲೋ ಮಾಡ್ತೀವಿ ಎಂಬುದು ಎಷ್ಟು ಮುಖ್ಯ ಎಂಬುದ್ರ ಬಗ್ಗೆ ಒಂದು ತಿಳುವಳಿಕೆ ಮೂಡಿಸುಕೆ. ಡಾಕ್ಟರ್ ಇನ್ನೊಂಚೂರು ಮಾತಾಡ್ತಾರಂದ್ರೆ ಹೇಳಿ.
1: ಎಂತ ಗೊತ್ತಿತ್ತಾ, ಈಗ ಒಂದು ಅಂಗಡಿಗೆ ಹೋಗಿ ತರಕಾರಿ ತಕ ಬಂದ್ರೆ, ತರಕಾರಿ ಒಳ್ಳೆ ಇದಿತ್ತು ಅಂತ ಹೇಳಿ ಪಕ್ಕದ ಮನೆ, ಆ ಅಂಗಡಿಲಿ ತಕೊಂಡಿ ತರಕಾರಿ ಫ್ರೆಶ್ ಇತ್ತು, ಕಡಿಮೆ ರೇಟಿಗೂ ಇತ್ತು ಅಂತ ಹೇಳ್ತಾರೆ. ಅದೇ ನಮ್ಮ ಕುಟುಂಬ ಕಲ್ಯಾಣ ಯೋಜನೆ ಉಪಯೋಗಿಸಿ 3 ವರ್ಷ ಗ್ಯಾಪ್ ಕೊಟ್ಕೊಂಡಿರ್ತಾರೆ, ಏನೂ ತೊಂದರೆ ಇರುವುದಿಲ್ಲ, ಕಾಪರ್ಟಿ ಹಾಕೊಂಡಿರೋ ಒಂದು ಉದಾಹರಣೆಗೆ ತಕೊಂಡಿ ಆಯ್ತಾ. ಅವ್ರ ಒಂದ್ 10 ಜನಕ್ಕೆ ಹೇಳಿ ಅವ್ರನ್ನಾರು ಕರ್ಕ ಬಂದು ಹಾಕಿಸ್ತರ ಇಲ್ಲ, ಅವ್ರ ಎಲ್ಲೂ ಬಾಯ ಬಿಡುದಿಲ್ಲ, ಅದೊಂಥರ ಎಂತ ಹೇಳಿ ಹಿಂಜರಿಕೆ, ಅದೆಲ್ಲ ಮಾತಾಡಕ್ಕಾಗ ಅಯ್ಯೋ ಅದೆಲ್ಲ ಹೇಳುದು ಅಂತ ಇಲ್ಲ. ಹಂಗೆ ಗೊತ್ತಾಯ್ತಾ, ಅದೇ ಏನಾರು ಒಂದು ಬಾಣಂತಿಗೆ ಕಾಪರ್ಟಿ ಹಾಕಿ ಒಂಚೂರು ಬಿಳಿ ಮುಟ್ಟಾಯ್ತು, ಕೆಲವರಿಗೆ ಹತ್ತು 1000ದಲ್ಲೊಬ್ರಿಗೆ ಹತ್ತು, ಕೆಲವರಿಗೆ ಹೆವಿ ಬ್ಲೀಡಿಂಗ್ ಹತ್ತು ಕಾಪರ್ಟಿ ಆರ್ ಮೇಲೆ ಹತ್ತು, ಎಲ್ಲದಕ್ಕೂ ಅದರದ್ದೇ ಆದ ಸಾಧಕ ಬಾಧಕಗಳು ಇರತ್ತೆ, ಹೌದಾ ಅಲ್ಲ?
0: ಹೌದು.
1: ಹಂಗೆ ಆ ಬಾಧಕ ಅದನ್ನ ಪ್ರಚಾರ ಮಾಡುದಿತ್ತಲ್ಲ, ಅವ್ರು ಪ್ರಚಾರ ಮಾಡಿದ್ರು ಅಥವಾ ಜನರ ಮನಸ್ಥಿತಿ ಹಂಗೇನು ಕೆಟ್ಟದನ್ ಬೇಗ ಹೇಳ್ಕಂತರು.
0: ಅದಂತೂ ಹೌದು. ಇನ್ನಷ್ಟು ಇನ್ಫಾರ್ಮೇಶನ್ ಇವತ್ತು ವರ್ಲ್ಡ್ ಪಾಪ್ಯುಲೇಷನ್ ಡೇ ಪ್ರಯುಕ್ತ ಕುಟುಂಬ ಕಲ್ಯಾಣ ಯೋಜನೆ ಇದನ್ನ ಅಳವಡಿಸಿಕೊಳ್ಳೋದು ಹೆಂಗ್ ಅಂಬುದ್ರ ಬಗ್ಗೆ ಮಾಹಿತಿ ಸಿಕ್ಕತ್ತೆ. ಎಲ್ಲೂ ಹೋಗ್ಬೇಡಿ, ಕೇಂತಾಯಿರಿ ರೇಡಿಯೋ ಕುಂದ ಪ್ರಾಯಿಟಿ 9.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
4: ಮತ್ತೆಂತ ಅಲ್ದೆ ಬದುಕು ಹೆಂಗೆ ಇರ್ಲಿ, ಸರ್ತಿರ್ಲಿ, ವಾರಿ ಇರ್ಲಿ, ಮ್ಯಾಲೆ ಇರ್ಲಿ, ಕೌಂಚೆ ಬಿದ್ದಿರ್ಲಿ, ಆರ್ ನಾವ್ ಮಾತ್ರ ರೇಡಿಯೋ ಕುಂದಪ್ರ ಕೇಂತಿಪ್ಪಕ್ಕ.
3: ರೇಡಿಯೋ ಕುಂದಪ್ರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
0: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ನಮ್ಮೊಟ್ಟಿಗೆ ಮರವಂತೆಯ ಪ್ರೈಮರಿ ಹೆಲ್ತ್ ಸೆಂಟರ್ ನ ಮೆಡಿಕಲ್ ಆಫೀಸರ್ ಡಾಕ್ಟರ್ ಕೆ ಗಣೇಶ್ ಭಟ್ ಅವರಿದ್ದಾರೆ. ಸೊ ವರ್ಲ್ಡ್ ಪಾಪ್ಯುಲೇಷನ್ ಡೇ ಇವತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಷ್ಟೀಯ ಆರೋಗ್ಯ ಅಭಿಯಾನ ಉಡುಪಿ ಜಿಲ್ಲೆ ಮತ್ತು ಜಿಲ್ಲಾ ಕುಟುಂಬ ಕಲ್ಯಾಣ ವಿಭಾಗ ಉಡುಪಿ ಜಿಲ್ಲೆ ಇವರೆಲ್ಲ ಸೇರಿ ಇವತ್ತು ವಿಶ್ವ ಜನಸಂಖ್ಯಾ ದಿನದಂದು ಒಂದು ಧ್ಯೇಯ ಇದೆ. ಸರಿಯಾದ ಸಮಯದಲ್ಲಿ ಗರ್ಭಧಾರಣೆ ಮತ್ತು ಅಂತರ ಕಾಪಾಡೋದ್ರಿಂದ ತಾಯಿ ಮತ್ತು ಮಗುವಿನ ಆರೋಗ್ಯ ಉತ್ತಮಗೊಳಿಸೋದು ಒಂದು ಘೋಷವಾಕ್ಯನ ಇಟ್ಕೊಂಡಿರೋ ಅಭಿವೃದ್ಧಿ ಹೊಂದಿದ ಭಾರತದ ಹೊಸ ಗುರುತಿಗಾಗಿ ಕುಟುಂಬ ಯೋಜನೆ ಅಳವಡಿಕೆ ಪ್ರತಿ ದಂಪತಿಗಳ ಹೆಮ್ಮೆ ಆಯ್ಕೆ ಅಂತೇಳಿ ಅದ್ರ ಬಗ್ಗೆನೆ ಡಾಕ್ಟರ್ ಹೇಳ್ತಾ ಇದ್ರು. ಎಷ್ಟು ಹಿಂಜರಿಕೆ ಇದೆ ನಮ್ಮಲ್ಲಿ, ಒಂದು ಕಾಪರ್ ಟೀನ ಹಾಕೊಂಡಿದೆ ಅಂತ ನಾವು ಬಾಯಿ ಬಿಟ್ಟು ಯಾರ ಹತ್ರ ಹೇಳುದಿಲ್ಲ. ಯಾಕಂಬಕ್ಕೂ ಹೆದರ್ಕೊಂಡು ಅವ್ರಿಗೆ ಹಂಗಾಯ್ತಂಬ್ರು, ಇವ್ರಿಗೆ ಮತ್ತೊಂದಾಯ್ತಂಬ್ರು, ಅಲ್ಲ ಅವ್ರಿಗೆ ಬ್ಲೀಡಿಂಗ್ ಜಾಸ್ತಿ ಆಯ್ತಂಬ್ರು, ಬಿಳಿ ಮುಟ್ಟು ಜಾಸ್ತಿ ಹಾತಿತ್ತಂಬ್ರು, ಇಂಥದ್ದೆಲ್ಲ ಇಟ್ಕೊಂಡು ನಾವು ಅದನ್ನ ಮಾತಾಡೋದು ಇಲ್ಲ. ಹಾಕೊಂಡ್ರು ಹಾಂಗಂಬ್ರು ಹಿಂಗಂಬ್ರು ಅಂದ್ಕೊಂಡು ಹಾಕಂಬಕ್ಕೂ ಹೆದರ್ಕೊಂಡು ಡಾಕ್ಟ್ರೆ ನಾವು ಜಾಗೃತಿ ಮಾಡ್ತೋ ಅಂತ ಹೇಳಿ ಹೋದರು. ಮತ್ತು ಮಗಿನ ಹೆರಿಗೆ ಆಗಿ 9 ತಿಂಗಳಿಗೆ ವಾಪಸ್ ಬಂದ, ಡಾಕ್ಟ್ರೆ ನಾನು ಪ್ರೆಗ್ನೆಂಟ್ ಅಂತ ಹೇಳೋ ಪರಿಸ್ಥಿತಿ. ಅದರಿಂದ ಅವ್ರ ಆರೋಗ್ಯ ಮಾತ್ರ ಅಲ್ಲ, ಈ ಗರ್ಭಪಾತಗಳು ಕೂಡ ಜಾಸ್ತಿ ಆಗ್ತಿದೆ ಅನ್ನೋದನ್ನೆಲ್ಲ ಡಾಕ್ಟರ್ ಹೇಳ್ರೆ. ಈಗ ಡಾಕ್ಟ್ರೆ, ಈ ಕುಟುಂಬ ಯೋಜನೆ ಅಂತ ಇದೆಯಲ್ಲ, ಅಂದ್ರೆ ಅದರಲ್ಲಿ ಅದರ ಅಂಡರ್ ಎಂತಲ್ಲ ಬರ್ತದೆ, ಅದನ್ನೊಂಚೂರು ಎಕ್ಸ್ಪ್ಲೈನ್ ಮಾಡಿ ಹೇಳಿ. ಯಾಕಂದ್ರೆ ನಮ್ಮಲ್ಲಿ ಹೆಚ್ಚಿನವರಿಗೆ ಗೊತ್ತಿಲ್ಲ ಎಂತಲ್ಲ ಮಾಡೋಕಿತ್ತು, ಒಂದ್ ಮಾತ್ರೆ ತಕೊಂಡ್ಕಂತಾನ ಅನ್ಕಂತ್ರ, ಇಲ್ಲ ಕಾಪಾಟಿ ಅನ್ಕೋ, ಅದ್ರ ಆಚೆಗೂ ಇನ್ನು ಸುಮಾರು ಇತ್ತು. ಅದರ ಬಗ್ಗೆ ತಿಳುವಳಿಕೆ ಇಲ್ಲ, ಒಂಚೂರು ಆ ತಿಳುವಳಿಕೆಯನ್ನ ಕೊಟ್ಬಿಡಿ ನೀವು.
1: ಒಳ್ಳೆ ಪ್ರಶ್ನೆ ಕೇಳ್ರಿ ಕಣಿಗ. ಈಗ ಕುಟುಂಬ ಕಲ್ಯಾಣ ಅಂದ್ರೆ ಎಂತ ಗೊತ್ತಿತ್ತಾ, ಎಲ್ಲರೂ ಗರ್ಭ ನಿಯಂತ್ರಣ ಅಂದೇಳಿ ಅನ್ಕಂತರು. ಹಂಗಲ್ಲ, ಕುಟುಂಬ ಕಲ್ಯಾಣ ಅಂತಂದ್ರೆ ಬೇಕಾದಾಗಳಿ ಗರ್ಭ ಧರಿಸ್ಕ, ಬೇಡ ಅಂದಾಗ ಗರ್ಭ ಧರಿಸ್ಬಾರ್ದು, ಎರಡು ಗರ್ಭದ ನಡುವೆ ಅಂತರ ಇಡ್ಕ. ಅದ್ರ ಜೊತೆಗೆ ಲಾಸ್ಟ್ ಇನ್ನೊಂದಿತ್ತು, ಅನಪೇಕ್ಷಿತ ಗರ್ಭ ಅದಳಿಕೆ, ಒಳ್ಳೆ ರೀತಿಯಲ್ಲ ಗರ್ಭಪಾತ, ಸುರಕ್ಷಿತ ಗರ್ಭಪಾತ ಪಡೆಯೋದು, ಇವು ನಾಲ್ಕು ಇತ್ತು, ಗೊತ್ತಾಯ್ತಾ. ಈಗ ನೀವು ಹೇಳದ್ದೆಂತ, ಆ 9 ತಿಂಗಳ ಒಂದು ವರ್ಷ 2 ತಿಂಗಳಿಗೆ ಬಂದು ಡಾಕ್ಟ್ರೆ ಹಿಂಗ ಆಯ್ಬಿಡ್ತು ಅಂತ ಹೇಳ್ರಾರು ಒಡ್ಡಿಲ್ಲ, ಅಷ್ಟೊತ್ತಿ ಸಮ ವ್ಯವಸ್ಥೆ ಯಾರು ಆಗ್ತದಕ್ಕೆ. ಅದ್ರ ನಂತರ ನಾವು ಕುಟುಂಬ ಕಲ್ಯಾಣ ಯೋಜನೆ ಬಗ್ಗೆ ಹೇಳಿ ಅವಾಗ ಅವರು ಚೂರು ರೆಸೆಪ್ಟಿವ್ ಇರ್ತಾರೆ, ಒಂದ್ಸತಿ ಪೆಟ್ಟು ತಿಂದಿರ್ತಾರಲ್ಲ, ಬುದ್ಧಿ ಬಂದಿರತ್. ಇನ್ ಕೆಲವ್ರು ಎಂತ ಮಾಡ್ತಾರ, ಬೇರೆ ಎಲ್ಲಾರು ಮೆಡಿಕಲ್ಲಿಗೆ ಹೋಗ್ದು, ಅಥವಾ ಅವ್ರ ದೋಸ್ತಿ ಎಲ್ಲೋ ಇರ್ತಾರ, ಅಲ್ಲೆಲ್ಲೋ ಒಂದು ಮಾತ್ರೆ ಕೊಡ್ತಾರ, ಅಲ್ಲೆಲ್ಲ ಹೋಗಿ ತಕಂ. ಹಾಂಗಾದಾಗ ಆ ಗರ್ಭಿಣಿ ಮಹಿಳೆಯ ಆರೋಗ್ಯಕ್ಕೆ ಬಹಳ ಸಮಸ್ಯೆಗಳು ಬರೋ ಸಾಧ್ಯತೆ ಇರುತ್ತೆ. ಒಂದು ಇನ್ಫೆಕ್ಷನ್ಗಳು ಜಾಸ್ತಿ ಆಗುತ್ತೆ, ರಕ್ತಸ್ರಾವದಿಂದ ಅವರ ಆರೋಗ್ಯ ತುಂಬ ಹದಗೆಡುತ್ತೆ, ಕೆಲವೊಂದು ಸಂದರ್ಭಗಳಲ್ಲಿ ಜೀವಹಾನಿಯೂ ಆಗುವಂಥ ಸಾಧ್ಯತೆ ಇರುತ್ತೆ. ಇದು ನಮ್ಮ ಕುಟುಂಬ ಕಲ್ಯಾಣ ಯೋಜನೆ ಮಹತ್ವ. ಅದರ ನಂತರ ಅದರಲ್ಲಿ ಏನೇನು ವಿಧಾನಗಳಿದೆ ಅಂತ ನಿಮ್ಮ ಪ್ರಶ್ನೆ ಮುಂದುವರಿದ ಭಾಗ.
0: ಹೌದು, ಕರೆಕ್ಟ್.
1: ಈ ಮುಂದುವರಿದ ಭಾಗದಲ್ಲಿ ಏನು, ಈಗ ಸರ್ಕಾರದ ಯೋಜನೆ ಇದೆ, ಸರ್ಕಾರ ಕೆಲವೊಂದು ಯೋಜನೆಗೆ ಬಹಳಷ್ಟು ಖರ್ಚು ವೆಚ್ಚಗಳನ್ನು ಮಾಡುತ್ತೆ, ಸಾಕಷ್ಟು ವಿಧಾನಗಳನ್ನ ಕೊಡುತ್ತೆ. ಈಗ ನೀವು ಬಟ್ಟಿ ಶಾಪಿಗೆ ಹೋತ್ರಿ ಸೀರೆ ತಕಂಬ್ಕನ್ ಕಣಿ, ಆ ಶಾಪ್ ಅಲ್ಲಿ ಬರೀ ರೇಷ್ಮೆ ಸೀರೆ ಇದ್ರೆ ಹೋತ್ರಿಯಾ?
0: ಇಲ್ಲ, ನಮ್ಗಲ್ಲಿ ವೆರೈಟಿ ಬೇಕು.
1: ವೆರೈಟಿ ಬೇಕು, ಕಲರ್ ಬೇಕು, ಮ್ಯಾಚಿಂಗ್ ಬೇಕು ಅಲ್ಲಿಯಾ?
0: ಹೌದು.
1: ನೀವು ಹೈಕಂಬ್, ನೇಲ್ ಪಾಲಿಶ್, ಲಿಪ್ಸ್ಟಿಕ್, ಸ್ಟಿಕ್ಕರ್, ಕಲರ್ ಇದು ಸೀರೆ ಬೇಕು, ಹಂಗೆ ಮ್ಯಾಚಿಂಗ್ ಬೇಕಲ್ಲ ಮಸ್ತ್.
0: ಹೌದೌದು,
1: ಹಂಗೆ ವೆರೈಟಿ ಇಪ್ಪದು ಬೇಕಂದೇಳಿ ಸರ್ಕಾರ ಅದನ್ನು ವ್ಯವಸ್ಥೆ ಮಾಡಿತ್ತು. ಒಂದ ಎರಡ ಕಣಿ, ನುಂಗು ಮಾತ್ರ ಇಲ್ಲ, ದಿನ ನುಂಗು ಮಾತ್ರ ಇತ್ತ, ವಾರಕ್ಕೆ 2 ಸತಿ, ವಾರಕ್ಕೆ 1 ಸತಿ ನುಂಗು ಮಾತ್ರ ಇತ್ತ, ಕಾಂಡಮ್ ಇತ್ತ, ಮತ್ತೊಂದ್ಸತಿ ಈಗ ಕಾಂಡಮ್ ಉಪಯೋಗಿಸ್ತಾ ಇದ್ರ ಎಂತೋ ಮಿಸ್ ಆಯ್ತು, ಇಲ್ಲ ಒಂದ್ ದಿವಸ ಅದು ಕಾಂಡಮ್ ಕಾಂಬತ್ತಿಗೆ ಡ್ಯಾಮೇಜ್ ಆಯ್ತು ಅಂತ ಹೇಳ್ರೆ, ಎಮರ್ಜೆನ್ಸಿಗೆ ಅಂತ ಹೇಳಿ ಒಂದ್ ಮಾತ್ರೆ ಇತ್ತ, ಆಯ್ತಾ. ಮೂರು ತಿಂಗಳಿಗೆ ತಕಂಬ್ಕೊಂದ್ ಇಂಜೆಕ್ಷನ್ ಇತ್ತ, ಒಂದ್ಸತಿ ಡಾಕ್ಟರ್ ಹತ್ರ ಬಂದು ಅದನ್ನ ಅಳವಡಿಸ್ಕೊಂಡ ಆಮೇಲೆ ಅದ್ರ ಬಗ್ಗೆ ತಲೆ ಬಿಸಿಯೇ ಬಿಟ್ಟು ಹಾಕುವಂತದ್ ಕಾಪರ್ಟಿ ಇತ್ತ. ಇನ್ನ ನಮ್ಗ ಫ್ಯಾಮಿಲಿ ನಮ್ದು ಕಂಪ್ಲೀಟ್, ಮಕ್ಳು ಸುಮಾರಿಕೆ ಬಲ ಇರ, ಅವ್ರಿಗೆ ಎಂತ ತೊಂದ್ರೆ ಇದ್ದಂಗಿಲ್ಲ, ನಮ್ಗೆ ಸಾಕಿನ್ನ ಅಂತ ಹೇಳ್ರೆ ಆಪರೇಷನ್ ಇತ್ತು. ಆಪರೇಷನ್ ಅಲ್ಲ, ನಾವು ಕುಂದಾಪುರ ಕನ್ನಡದಲ್ಲಿ ಹೇಳ್ಕಲ್ಲ. ಈಗ ಹೆಂಗೆ ಕರೆಂಟ್ ಆಪರೇಷನ್ ಇತ್ತು, ಕೈ ಆಪರೇಷನ್ ಇತ್ತು.
0: ಕರೆಂಟ್ ಆಪರೇಷನ್ ಅಂದ್ರೆ ಟ್ಯೂಬೆಕ್ಟಮಿಯಾ ಅಲ್ಲ, ಕೈ ಆಪರೇಷನ್ ಅಂದ್ರೆ ಟ್ಯೂಬೆಕ್ಟಮಿ.
1: ಹೌದೌದು, ಟ್ಯೂಬೆಕ್ಟಮಿ.
0: ಕರೆಂಟ್ ಆಪರೇಷನ್ ಅಂದ್ರೆ
1: ಲ್ಯಾಪ್ರೋಸ್ಕೋಪಿಕ್ ಸ್ಟೆರಿಲೈಸೇಷನ್. ಗೊತ್ತಾಯ್ತಾ? ಹಂಗೆ ಅಷ್ಟೆಲ್ಲ. ಈಗ ಕಾಣಿ, ಬರೀ ಹೆಂಗಸರಿಗೆ ಎಲ್ಲ ಕೊಟ್ರೆ ಹೆಂಗೆ?
0: ಗಂಡಸ್ರಿಗೆ ಬೇಡ.
1: ಹೌದು, ಮದುವೆ ಗರ್ಭಿಣಿ ಆಪ್ದು ಅವ್ರೆ, ಹೆರುವರು ಅವ್ರೆ, ಮಕ್ಕಳನ್ನ ಸಾಕೋದು ಅವ್ರೆ.
0: ಕರೆಕ್ಟ್ ಹೇಳ್ರಿ.
1: ಕಡೆಗೆ ಗಂಡಸ್ರಿಗೂ ಇತ್ತ ನೋ ಸ್ಕ್ಯಾಲ್ಪಲ್ ವ್ಯಾಸೆಕ್ಟಮಿ ಅಂತ ಹೇಳಿ. ಮುಂಚೆ ಎಲ್ಲ ಅದ ನಮ್ಮ ವೀರ್ಯದ ನಾಳನ ಆಪರೇಷನ್ ಮಾಡೋದು. ಈಗ ಹೆಂಗಸ್ರಲ್ಲ ಟ್ಯೂಬೆಕ್ಟಮಿ ಮಾಡ್ತಾರಲ್ಲ, ಅದೇ ಕಾಣಂಗೆ. ವೀರ್ಯ ಏನು ಉತ್ಪತ್ತಿ ಆಯ್ತು ರಕ್ಷಣ ಚೀಲದಲ್ಲಿ, ಅದು ಸಂಭೋಗ ಕ್ರಿಯೆಯಲ್ಲಿ ಹೊರಗೆ ಬರೆದಿರೋ ತರದಲ್ಲಿ ಒಂದು ಆಪರೇಷನ್ ಮಾಡ್ತಾರೆ. ಅದಕ್ಕೊಂದು ಹಿಂಜರಿಕೆ ಇತ್ತು ದೇವ್ರೆ,
0: ಅದಕ್ಕೆ ತುಂಬಾ ಹಿಂಜರಿಕೆ ಇದೆ.
1: ನಿಮ್ಗೆ ಮಸ್ತ್ ಗೊತ್ತಿದ್ದಂಗೆ ಹಿಂಜರಿಕೆ.
0: ಇದು ನಮ್ಮದೇ ಅನುಭವಗಳನ್ನ ನಿಮ್ಮ ಹತ್ರ ಹೇಳ್ತೇವೆ.
1: ಒಳ್ಳೇದು, ನೀವು ಕಾಣಿ ಇಷ್ಟಾರು ಹೇಳ್ಕಂತಿದ್ರಿ. ಕೆಲವ್ರು ಹೇಳುದು ಇಲ್ಲ, ಅವ್ರು ಹೇಳುದು ಅಯ್ಯೋ ಅದನ್ನ ನರ ಕಟ್ ಮಾಡೋ ಆಪರೇಷನ್ ಅಂಬ್ರ, ಅದು ಆರ ಮೇಲೆ ಗಂಡಸ್ರಿಗೆ ಬಲ ಇಲ್ಲ ಅಂಬ್ರ, ಕೆಲಸ ಮಾಡೋ ಕಾತಿಲ್ಲ ಅಂಬ್ರ ಅಂತ ಹೇಳಿ. ನಮ್ ಇಲಾಖೆಲ್ಲ ಇದ್ರು ಎಲ್ಲ ಫ್ಯಾಮಿಲಿ ಕಂಪ್ಲೀಟ್ ಆದವ್ರು ಮಾಡ್ಕೊಂಡವ್ರ, ಕೆಲಸ ಮಾಡೋದಿಲ್ಲ ಅವ್ರ ಹಂಗಾರೆ. ಈಗ ಅಂತೂ ಅದು ನೋ ಸ್ಕ್ಯಾಲ್ಪಲ್ ವ್ಯಾಸೆಕ್ಟಮಿ. ಮುಂಚೆ ಯಾರು ಬ್ಲೇಡ್ ತಕೊಂಡು ಕುಯ್ದು ಆಪರೇಷನ್ ಮಾಡೋದು, ಈಗ ಹಂಗಲ್ಲ. ಒಂದ್ ಇಕ್ಕಳದ್ ಕಣಂಗಿರತ್, ಇಕ್ಕಳದಲ್ಲಿ ಅದನ್ನಷ್ಟೇ ಹಿಡಿದು ಮೇಲೊಂದು ಸಣ್ಣ ಗಾಯದಲ್ಲೇ ಆ ಆಪರೇಷನ್ ಮುಗಿಸಿ ಕೊಡ್ತಾರೆ. ಅದೇ ದಿವಸ ಮನೆಗೆ ಹೋಗ್ದ, ಮತ್ತ ಒಂದು 24 ಗಂಟೆ ಅಷ್ಟೇ ಎಂತಾರು ರೆಸ್ಟ್ ಮಾಡೋದು. ಎಂತ ಭಾರ ಎತ್ತಕ್ಕಾಗ, ಸೈಕಲ್ ಆಡೋಕಾಗ, ಮೆಟ್ಲ ಮೇಲೆ ಹಾರೋಕಾಗ, ಈ ತರದ್. ಅದ್ರ ನಂತರ ಎಲ್ಲದೂ ಮಾಡ್ಲಕ್ ಇದೆಲ್ಲ ವ್ಯವಸ್ಥೆಗಳು ಅಪ್ಡೇಟ್ ಮಾಡ್ತಾ ಇರೋದ್ ಸರ್ಕಾರ. ಹೆಂಗೆ ಈಗ ನೀವು ಅಲ್ಲಿ ಚಾ ಕುಡು ಕೊಟ್ರಿ ಹೋದ್ರೆ ಎಂತ ತಿಂಡಿ ಇತ್ಕೆಂತಿಲ್ಲ, ಪುನ್ಸು ಇಡ್ಲಿ ವಡ ದೋಸೆ ಎಲ್ಲ ಹೇಳ್ತಾರೆ ಅವ್ರು. ಹಂಗೆ ನಮ್ದು ಇತ್ತು ಒಂದು ರಾಶಿ, ಪ್ಲೆಥೋರ್ ಆಫ್ ಚಾಯ್ಸಸ್ ಅಂತ ಹೇಳಿ ನಾವು ಕೊಡ್ಲಕ್ ಎಲ್ಲ ಆಸ್ಪತ್ರೆಗೂ ಇತ್ತು. ಪ್ರೈಮರಿ ಹೆಲ್ತ್ ಸೆಂಟರ್ ನಮ್ದೀಗ ಮರವಂತ ಇತ್ತು. ಪ್ರೈಮರಿ ಹೆಲ್ತ್ ಸೆಂಟರ್ ಲೆವೆಲ್ ಇಂದ ಜಿಲ್ಲಾಸ್ಪತ್ರೆ, ಇನ್ ಮೆಡಿಕಲ್ ಕಾಲೇಜ್ ಇದ್ರು ಅಲ್ಲೂ ಅಲ್ಲಿವರೆಗೂ ಎಲ್ಲ ವ್ಯವಸ್ಥೆಗಳಿತ್ತು. ಈ ಆಪರೇಷನ್ಗಳ ವ್ಯವಸ್ಥೆ ಎಲ್ಲ ಕ್ಯಾಂಪ್ ಮಾಡಲ್ ಸತೆ ಮಾಡ್ತಾರೆ. ಕ್ಯಾಂಪ್ ಮಾಡೋ ಅಂದ್ರೆ ಗೊತ್ತಾಯ್ತಲ್ಲ,
0: ಶಿಬಿರ ಮಾಡ್ಕೊಂಡು ಮಾಡೋದು. ಒಂದೊಂದ್ ಸಲಕ್ಕೆ ಸುಮಾರು ಜನ ಕರ್ಕೊಂಡು ಹೋಗಿ ಮಾಡಿಸೋದು.
1: ನಾವು ಮಾಡೋಕು ಆರ್ಗನೈಸ್ ಮಾಡೋಕ್ಕೂ ಸುಲಭ ಆತ, ಅವ್ರಿಗೆ ಬಪ್ಪಗೂ ಲಾಯ್ಕ್ ಆತ ಅಂತ ಹೇಳಿ ಕ್ಯಾಂಪ್ ಸತೆ ಮಾಡ್ತಾರೆ. ಎಲ್ಲ CHCL ಮಾಡ್ತಾರೆ, ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಲ್ಲ, ತಾಲೂಕ್ ಆಸ್ಪತ್ರೆ ಅಲ್ಲ, ಜಿಲ್ಲಾ ಆಸ್ಪತ್ರೆಯಲ್ಲೆಲ್ಲ ಕ್ಯಾಂಪ್ ಮಾಡ್ತಾರೆ.
0: ಡಾಕ್ಟ್ರೇ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ಸೊ ನಮ್ಮ ಪ್ಲೇಟ್ ಅಲ್ಲಿ ಯಾವ್ದೆಲ್ಲ ಆಪ್ಷನ್ ಇದೆ ಕುಟುಂಬ ಕಲ್ಯಾಣ ಯೋಜನೆ ಅಂಡರ್, ನಿಮ್ಗೆ ಈಗ ಮಗು ಬೇಡ ಸದ್ಯಕ್ಕೆ, ಅಥವಾ 2 ಮಕ್ಕಳು ಸಾಕು 1 ಮಕ್ಕಳು ಸಾಕು ನಾನು ಆಪರೇಷನ್ ಮಾಡ್ಕಂತೆ ಅಂದ್ರೆ ಎಂತ ಮಾಡ್ಕ, ಇದೆಲ್ಲ ಹೇಳಿದಾಗ ಆಗ್ಲೇ ಹೇಳ್ರಿ ನೀವು ಪ್ರತಿಯೊಂದರಲ್ಲೂ ಸಾಧಕ ಬಾಧಕ ಎರಡೂ ಇರುತ್ತಂತ. ಇದ್ರ ಬಗ್ಗೆ ಕೆಲವು ಪ್ರಶ್ನೆಗಳಿದೆ ಸ್ವಲ್ಪ ಹೊತ್ತಲ್ಲಿ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
4: ಕಲಿನಿ ಕೋಟಿ ಭಾಷೆ, ಮಾತಾಡಿ 1,000 ಭಾಷೆ, ಅರೆ ಎದಿಗುಡೆಗೆ ಬೆಚ್ಚಗಿರ್ಲಿ ನಮ್ಮ ಬಿ ಭಾಷೆ.
3: ರೇಡಿಯೋ ಕುಂದಾಪುರ 89.6 FM, ಕುಂದಕಂಠಗಳ ಪ್ರಕೃತಿಯ ಸ್ವರ.
0: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಆರೋಗ್ಯವೇ ಭಾಗ್ಯದಲ್ಲಿ ವರ್ಲ್ಡ್ ಪಾಪ್ಯುಲೇಷನ್ ಡೇ ಇವತ್ತು July 11th. ಹಾಂಗಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಷ್ಟೀಯ ಆರೋಗ್ಯ ಅಭಿಯಾನ ಉಡುಪಿ ಜಿಲ್ಲೆ ಮತ್ತು ಜಿಲ್ಲಾ ಕುಟುಂಬ ಕಲ್ಯಾಣ ವಿಭಾಗ ಉಡುಪಿ ಜಿಲ್ಲೆ ಇವರೆಲ್ಲ ಸೇರಿ ವಿಶ್ವ ಜನಸಂಖ್ಯಾ ದಿನವನ್ನು ಆಚರಿಸ್ತಾ ಇದ್ದಾರೆ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನಲ್ಲಿ. ಹಾಗಾಗಿ ಇವತ್ತು ರೇಡಿಯೋ ಕುಂದಾಪುರದಲ್ಲಿ ಒಂದು ಸ್ಪೆಷಲ್ ಶೋ. ಆ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ಕೆ ಗಣೇಶ್ ಭಟ್ಟ ಅವರು, PHC ಮರವಂತೆಯ ಮೆಡಿಕಲ್ ಆಫೀಸರ್, ನಮ್ಮೊಟ್ಟಿಗೆ ನಮ್ಮ ಕುಂದಾಪುರ ಕನ್ನಡದಲ್ಲೇ ಸುಂದರವಾದ ಒಳ್ಳೆ ಇನ್ಫಾರ್ಮೇಶನ್ ನ ಕೊಡ್ತಾ ಇದ್ರು. ಸೊ ಡಾಕ್ಟರ್ ನೀವ್ ಹೇಳ್ರಿ, ಇದು ಟ್ಯೂಬೆಕ್ಟಮಿ ಮಾಡ್ಕೊಳ್ಳಕ್ ವ್ಯಾಸೆಕ್ಟಮಿ ಮಾಡ್ಕೊಳ್ಳಕ್ ಪಿನ್ಸ್ಗಳನ್ನ ತಕೊಳ್ಳಕ್ ಕಾಪರ್ ಟೀ ಹಾಕ್ಸ್ಕೊಳ್ಳಕ್ ಎಲ್ಲ ದೊಡ್ಡ ದೊಡ್ಡ ಒಳ್ಳೆ ಇನ್ಫಾರ್ಮೇಶನ್ ನೀವು ಕೊಟ್ರಿ. ಆದ್ರೆ ಈಗ ಪಿಲ್ಸ್ಗಳನ್ನ ತಗೊಳ್ಬಹುದು, ಮಾತ್ರೆಗಳನ್ನ ತಗೊಳ್ಬಹುದು, ಎಲ್ಲೋ ನೀವು ಕಾಂಡಮ್ ಹಾಕಿ ಸಂಭೋಗ ಮಾಡ್ರಿ ಅದೆಲ್ಲೋ ತಪ್ಪಾಗಿ ಹೋಯ್ತು, ಎಲ್ಲೋ ಅದು ಕಾಂಡಮ್ ಒಟ್ಟಿ ಆಯ್ತು ಇನ್ನಂತದ್ದು ಆಯ್ತು, ಕೂಡ್ಲೆ ಅಂತ ಮಾಡ್ಲಕ್ಕ, ಮಾತ್ರೆ ತಕೊಳ್ಳಕ್ಕ, ಇಂಜೆಕ್ಷನ್ ತಕೊಳ್ಳಕ್ಕ, ವಾರಕ್ ತಕೊಳ್ಳಕ್ಕ, ತಿಂಗ್ಳಿ ತಕೊಳ್ಳಕ್ಕ, 3 ತಿಂಗ್ಳಿ ತಕೊಳ್ಳಕ್ಕ ಅಂತೆಲ್ಲ ಇನ್ಫಾರ್ಮೇಶನ್ ಕೊಟ್ರಿ. ಸೊ ಇಲ್ಲಿ ಬರೋ ಪ್ರಶ್ನೆ ಅಂತಾರೆ ಅಂತಂದ್ರೆ, ಇದು ನಾನು ಕೇಳದು ಕೂಡ, ಈ ಮಾತ್ರೆ ಅಥವಾ ಇಂಜೆಕ್ಷನ್ ತಕೊಂಡು ನಮ್ಮ ದೇಹಕ್ಕೆ ಒಳ್ಳೇದಾ? ಕೆಲವರೆಲ್ಲ ಬೊಯ್ಯೋದಿತ್ತು, ಕಾರಣ ನಿಂಗೆ ಮಾತ್ರೆ ತಕೊಂಡ್ ತಕೊಂಡ್ಬೇಡ ತಕೊಂಡ್ಬೇಡ ಅಂದೆ. ಈಗ ನಿಂಗೆ ಮಗು ಬೇಕಂದ್ರೂ ಮಕ್ಕಳಾತಿಲ್ಲ ಕಾಣ. ಅಥವಾ ಇನ್ನೋ ನೀವು ಮಧ್ಯದಲ್ಲಿ ಈಗ ಗರ್ಭಧಾರಣೆಗೊಂದು ಗ್ಯಾಪ್ ಇರಲಿ, ಡಿಸ್ಟೆನ್ಸ್ ಇರಲಿ ಅಂತ ಹೇಳ್ಕೊಂಡು ಈ ಪಿಲ್ಸ್ಗಳನ್ನ ಅಥವಾ ಉಳಿದನ್ನೆಲ್ಲ ಅಳವಡಿಸ್ಕೊಂಡಿರ್ತಾರೆ. ಕಡೆಗೆ ಬೇಕಂದ್ರೆ ಮಗು ಆತಿಲ್ಲ, ಅದಕ್ಕೆ ನೀನು ಅವತ್ತೆಲ್ಲ ತಕೊಂಡಿಯಲ್ಲ ಅದೇ ಕಾರಣ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಅಂತ ಹೇಳ್ತೀರಿ ನೀವು, ಇದೆಷ್ಟು ಸೇಫ್?
1: ಒಳ್ಳೆ ಕ್ವಶನ್ ಕೇಂತಿದ್ರಿ ಮಾರಿ ನೀವು. ಕೇಮ್ ಪ್ರತಿ ಒಂದು ಕ್ವಶನ್ ನಮ್ಗೆ ಒಳ್ಳೆ ಒಳ್ಳೆ ಊಟ ಹಾಕ್ದಂಗ ಆತಿತ್ತೀಗ. ಕಾಕತಾಳಿ ಅಂದ್ರೆ ಎಂತ ಹೇಳಿ ಕಂಬ? ಕಾಕತಾಳಿ ಅಂದ್ರೆ
0: ಆಕ್ಸಿಡೆಂಟಲ್ ಆಕಸ್ಮಿಕ
1: ಕತಿ ಒಂದ್ ಹೇಳ್ತೇವೆ. ಈಗ ಹೇಳಕ್ಕ ಟೈಮ್ ಇತ್ತ
0: ಹೇಳಿ ಹೇಳಿ ಡಾಕ್ಟರ್ ಹೇಳಿ.
1: ಈಗ ಒಂದ್ ಜೋರ್ ಮಳೆಗಾಲ, ಮಾಯಿನ ಕಾಯೆಲ್ಲ ಕೊಯ್ದ ಮಾಯಿನ ಮರದ ಗೆಲ್ಲ, ಒಂದ್ ಕಾಕಿ ಬಂದ್ ಕುತ್ಕಂತ ದೋಸ್ ದೊಡ್ಡ ಗೆಲ್ಲ, ಸಣ್ಣದಲ್ಲ ಅದು, ಕಸಿಮಾವಲ್ಲ ಹುಳಿ ಮಾಯಿನ ಕಾಯಿ, ದೊಡ್ಡ ಮರ ಗೆಲ್ಲ ಹೊರ್ಕ ಬಿತ್ತಂ. ಅಲ್ಲ ಪಕ್ಕದಲ್ಕಿದ್ದ ಒಬ್ಬ ಕುಪ್ಪ ಹೇಳ್ನ, ಅಯ್ಯೋ ಕಾಕಿ ಅಂತ ವಜ್ಜಿ ಮರಯ್ಯ, ಕಾಕಿ ಕೂತದ್ದೇ ಸೈ, ಅದು ಅಷ್ಟು ದೊಡ್ಡ ಗೇಲ್ ಹೊರ್ಕ ಬಿತ್ತಂತ. ಈ ಬದಿ ಕೂತ್ ಮಂಜ ಅವನ್ ಮಂಡಿ ಮೇಲೆ ಒಂದ್ ಎರಡು ಬಿಟ್ಟ ಹೇಳ್ನ, ಎಂತ ಎಲ್ಲಾರು ಇತ್ತ ಮರೆ ಮಳಿಗಾಲದಲ್ಲಿ ಆ ನಮ್ಮನೆ ಮಳಿ ಸುರಿತ್ತು, ಮಂಡಿ ವಜ್ಜಿ ಆಯ್ತು, ಗೆಲ್ ಮುರ್ಕ ಬಿತ್ತು, ಕಾಕಿ ವಜ್ಜಿಗೆ ಯಾವ್ದಾರು ಗೆಲ್ ಬೀಳತ್ತನ, ತಲೆ ಕೆಟ್ಟಿತ್ತ ಅಂದ. ಈಗ ನಾ ಎಂತ ಮುಂದೆ ಹೇಳಕ್ ಇದಕ್ಕೆಲ್ಲ ನಿಮ್ ಪ್ರಶ್ನೆಗೆಲ್ಲ?
0: ಅಲ್ಲ ಒಂಚೂರು ನೀವು ಜನರಿಗೆ ಹೇಳಿ, ಯಾಕೆಂದ್ರೆ ಮಾತ್ರೆಗಳಂತ ಈಗ ನನ್ನ ಹತ್ರ ನೀವು ಹೇಳ್ರೆ ನಾನು ಹೆದರ್ತೆ ಮಾತ್ರೆ ತಕ್ಕಂಬಕ್ಕೆ, ಅಂತದೊಂದು ಈಗ ತಪ್ಪು ಅಭಿಪ್ರಾಯನೇ ಇರತ್ತ, ಅದನ್ನ ಒಂಚೂರು ಹೋಗಲಾಡ್ಸಿ. ಅಲ್ಲ
1: ಅಡ್ಡಿಲ್ಲ ಅಡ್ಡಿಲ್ಲ ಹೇಳು. ಈಗ ಎಂತ ಗೊತ್ತ, ಎಲ್ಲದಕ್ಕೂ ಬಾಧಕಗಳು ಕೆಲವೊಂದ್ ಇರತ್ತ, ಅದರದ್ದ ಅರಿವು ಆರೋಗ್ಯ ಇಲಾಖೆ ಎಲ್ರಿಗೂ ಇರತ್ತ. ನಮ್ಮಲ್ಲೊಂದು ಎಂಇಸಿ ವೀಲ್ ಅಂತ ಇತ್ತ. ಎಂಇಸಿ ವೀಲ್ ಅಂದ್ರೆ ಈಗ ಒಬ್ರು ಫಲಾನುಭವಿಗಳು ಬಂದ್ರು, ಬಂದಾಗ ಅವ್ರದ್ದು ಹಿಸ್ಟ್ರಿ ತಕ್ಕಂತ, ಅವ್ರ ಕೆಲವೊಂದು ಪರ್ಸನಲ್ ಕ್ವಶನ್ ಕೇಳತ್ತ, ಅವ್ರ ಆರೋಗ್ಯ ಸಮಸ್ಯೆಗಳು ಮುಂಚೆ ಇರುವಂತದ್ದು ನೋಟ್ ಮಾಡ್ಕೊಳತ್, ಅದಕ್ಕನುಗುಣವಾಗಿ ಅವರಿಗೆ ಕೊಡಬಹುದಾದ ಯಾವ್ದು ಆಪ್ಷನ್ ಇತ್ತು ಅದನ್ನ ಅವ್ರು ಮುಂದಿಡತ್ತ. ಗೊತ್ತಾಯ್ತ ಹೇಳ್ತಿದ್ದ? ಈಗ ಅದ್ರ ಬಗ್ಗೆ ಏನ್ ಬಾಧಕಗಳಿದೆ ಅದ್ರ ಬಗ್ಗೆ ಹೇಳ್ತೇವೆಕ್ಕಾರ. ಈಗ ದಿನಾ ನುಂಗು ಮಾತ್ರೆ ಅಂತ ಹೇಳ್ತು, ಅದೀಗ ಮಾಲಾ ಎನ್ ಅಂತ ಗೌರ್ಮೆಂಟ್ ಇದು ಸಪ್ಲೈ ಪ್ಯಾಕೆಟ್ ಹೆಸರು ಮಾಲಾ ಎನ್ ಅಂತ ಹೇಳಿ. ಅದು ಯೂಶ್ವಲಿ ಅಂತ ಅಂದ್ರೆ ಈಗ ತುಂಬಾ ಸ್ಮೋಕಿಂಗ್ ಮಾಡೋ ಹೆಂಗಸ್ರಿದ್ರೆ, ತುಂಬಾ ಹೈ ಬಿ ಪಿ ಕಂಟ್ರೋಲ್ ಇಲ್ದಿದ್ದ ಹೆಂಗಸ್ರು, ಇಲ್ಲ 35 ವರ್ಷ 40 ವರ್ಷ ಆಯ್ತು, ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು, ಕಂಟ್ರೋಲ್ ಇಲ್ದಿದ್ದಷ್ಟು ಶುಗರ್, ಇಲ್ಲ ಮುಂಚೆ ರಕ್ತನಾಳಗಳೆಲ್ಲ ಬ್ಲಾಕ್ ಆಗಿರುವಂತವ್ರು ಎಲ್ಲ ಇದ್ರೆ ಅವರಿಗೆ ಹಾರ್ಟಿನ್ ಸಮಸ್ಯೆ, ರಕ್ತನಾಳಗಳು ಬ್ಲಾಕ್ ಆಗುವಂತದ್ದು, ಇಲ್ಲ ಮೆದುಳು ಸ್ಟ್ರೋಕ್ ಆಗುವಂತ ಸಾಧ್ಯತೆ ಇತ್ತು. ಅದನ್ನ ನೀವು ಕಾಕತಾಳಿಯದ ಕಥೆಗೆ ಏನ ಕಂಪೇರ್ ಮಾಡಿ ನೋಡ್ಕಂಗ್ ಹಂಗ ಅಂದೇಳಿ 25 ವರ್ಷದ ಹೆಣ್ಣು ನನ್ಗೆ ಅಯ್ಯೋ ಬೇಡ ಇದು ತಕೊಂಡ್ರೆ ಸ್ಟ್ರೋಕ್ ಆತಂಬ್ರ ಹಾರ್ಟ್ ಅಟ್ಯಾಕ್ ಆತಂದ್ ಹೇಳ್ರೆ ಹೆಂಗಕ್ಕ ಹಂಗೆ. ಇನ್ನೊಂದ್ ಮಾತ್ರಿ ವಾರಕ್ಕೆ 2 ಸತಿ 3 ತಿಂಗಳು ಅದಾದ ಮೇಲೆ ವಾರಕ್ಕೆ 1 ಸತಿ ತಕೊಂಡ್ ಮಾತ್ರಿ ಛಾಯಾ ಅಂತ ಹೇಳಿ ಇತ್ತು. ಆ ಮಾತ್ರೆ ಎಲ್ಲ ಹೆಚ್ಚಂತ ಬಾಧಕ ಇಲ್ಲ, ಆಕ್ಚುಲಿ ಒಳ್ಳೆ ಮಾತ್ರೆ ಅದು. ಎಂತಕ್ಕಂದ್ರೆ ಅದ್ರ ಹಾರ್ಮೋನಲ್ ಮಾತ್ರೆ ಅಲ್ಲ, ನಾನ್ ಹಾರ್ಮೋನಲ್ ಪಿಲ್ ಅಂತ ಹೇಳ್ತೇನ. ಹಾರ್ಮೋನ್ ಅಂಶ ಇಲ್ಲ ಅದು, ಹಾರ್ಮೋನ್ ಅಲ್ದೆ ಅದು ಅದ್ರ ಕೆಲಸ ಮಾಡತ್ ಕರೆಕ್ಟ್ ಆಗಿ ತಕಂಕ ಮಾತ್ರ. ಅದ್ರದ್ದು ಬಾಧಕಗಳು ಬಹಳ ಕಡಿಮೆ. ಹೆಚ್ಚಂದ್ರೆ ಎಂತ ಅಂದ್ರೆ ಈ ಪಿ ಸಿ ಓಡಿ ಸಮಸ್ಯೆ ಇದು ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತಲ್ಲ ಅಂತವ್ರು ಒಂಚೂರು ತಕಂದ್ ಬೇಡ ಅಂತಾರೆ, ಯಾಕಂದ್ರೆ ಅದ್ರಲ್ಲಿ ಸ್ವಲ್ಪ ಬ್ಲೀಡಿಂಗ್ ಕಮ್ಮಿ ಆಗ್ತ. ಮತ್ತೆ ಈ ಅಂತರ ಇಂಜೆಕ್ಷನ್ ಅಂತರ ಅಂತರ ಇಂಜೆಕ್ಷನ್ ಅಂದ್ರೆ ಆ ಹೆಸರು ಎಷ್ಟು ಲಾಕಿ ಇಟ್ಟಿರ್ಕಣೆ ಅಂತರ ಅಂದಳೆ, ಅಂತರ ಕೊಡೋಕೆ ಇಂಜೆಕ್ಷನ್ ಗೊತ್ತಾಯ್ತಾ. 3 ತಿಂಗಳಿಗೆ ಒಂದ್ಸತಿ ತಕಂ ತಕಂ ಆಸ್ಪತ್ರೆ ಬರ್ಕ 3 ತಿಂಗಳಿಗೆ. ಆದ್ರೆ ಅದ್ರದ್ದು ಏನ್ ಬಾಧಕ ಅಂತ ನೀವು ಕೇಳಿದ್ರೆ 1-2 ಕೆಜಿ ಎಷ್ಟು ಜಾಸ್ತಿ ಆಯ್ಲಕ್ ಅವ್ರು ತಕೊಂಡ ಫಲಾನುಭವಿಗಳು. ಮತ್ತೊಂದು ಫಸ್ಟ್ 2 ತಿಂಗಳು ಸ್ವಲ್ಪ ಮುಟ್ಟ ಸಮಸ್ಯೆ ಸೂತ್ರ ಆತಿಲ್ಲ, ಒಂಚೂರು ಬ್ಲೀಡಿಂಗ್ ಸ್ಪಾಟಿಂಗ್ ಮಧ್ಯ ಆತ್, ಹೆಚ್ಚಿನವರೆಲ್ಲ ಆತ್ ಹಂಗೆ. ಅದಾದ್ಮೇಲೆ 2ನೇ ಇಂಜೆಕ್ಷನ್ ಟೈಮ್ ಒಳಗೆ ಅವ್ರಿಗೆ ಮುಟ್ಟಾತಿಲ್ಲ ಅಂದ್ರೆ ಅದು ಮುಟ್ಟ ನಿತ್ತೋಪ್ ಮುಟ್ಟಾತಿಲ್ಲ ಅಲ್ಲ ಗೊತ್ತಾಯ್ತಾ. ನಿಲ್ಸಿದ ಮೇಲೆ 1-6 ತಿಂಗಳಿಂದ 8 ತಿಂಗಳೊಳಗೆ ಮುಟ್ಟು ವಾಪಸ್ ಶುರು ಆತ್, ಮುಟ್ಟಾಗ್ಲಿಕ್ಕೆ ಇಂಜೆಕ್ಷನ್ ನಿಲ್ಸಿ.
0: ಅಂದ್ರೆ 3 ತಿಂಗಳಿಗೆ ಒಂದ್ಸಲ ತಗೊಳ್ಳೋ ಇಂಜೆಕ್ಷನ್ ಅಲ್ಲಿ ಯಾವ ತಿಂಗಳು ಮುಟ್ಟಾತಿಲ್ಲ ಹಂಗೆ
1: ಹಂಗೆ ಹಂಗೆ ಅದು ಕೆಲಸ ಮಾಡೋದೆ ಹಂಗಲ್ಲ ಮಾರ್ರೆ.
0: ಓ ಕಡಿಕದ ನನಗ ಮತ್ತೆ ಗರ್ಭಧಾರಣೆ ಆಯ್ಕಂದ್ರೆ ನಿಲ್ಸಿ
1: 1-6 ರಿಂದ 8 ತಿಂಗಳೊಳಗೆ ಮುಟ್ಟಾಪ್ ಶುರು ಆತ್.
0: ಸೊ ಆ ನಂತರ ಗರ್ಭಧಾರಣೆ ಆಗೋ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ ಹಂಗೆ.
1: ಹೌದೌದೌದು.
0: ಇದೆಲ್ಲ ನಮ್ಗೆ ಆಕ್ಚುಲಿ ಸಹಜವಾಗಿರೋ ಏನು ಪ್ರಕೃತಿ ವ್ಯವಸ್ಥೆ ಏನಿದೆ ಅದಕ್ಕೆಲ್ಲ ಸ್ವಲ್ಪ ಡಿಫ್ರೆಂಟ್ ಇಪ್ಪದಲ್ಲ, ಜನಕ್ಕೆ ಇದನ್ನೆಲ್ಲ ಒಪ್ಪಕ್ಕೆ ನಮಗೆ ಸುಲಭ ಆಗ್ತಾ ಒಂಚೂರು ಹೆದರಿಕೆ ಆಯ್ದೆ ಇರುತ್ತಾ ಅಂತ ಕೇಳಿ.
1: ನಾನೀಗ 4 ಐಟಮ್ ಹೇಳಿದೆ, ಲಾಸ್ಟ್ ಇದೊಂದು ಐಟಮ್ ಗಬಕ್ಕೆ ಹಿಡ್ಕೊಂಡಿದೆ ಅಂತ. ಫಸ್ಟ್ 3 ಐಟಮ್ ಅಲ್ಲಿ ಸಹಜವಾಗಿ ಇರುತ್ತಲ್ಲ ಮುಟ್ಟೆಲ್ಲ.
0: ಹೌದು ಹೌದು, ಆದ್ರೆ ನಾನು ಆಲ್ರೆಡಿ ನನ್ನ ಕೆಲವು ಸರ್ಕಲ್ ಅಲ್ಲಿ ಈ 3 ಒಂದು ಇಂಜೆಕ್ಷನ್ ತಕೊಂಬುದನ್ನು ಕೇಳಿದೆ. ಆದ್ರೆ ಈ ಸಮಸ್ಯೆ ಗೊತ್ತಿಲ್ಲ, ನೀವ್ ಹೇಳ್ರಿ ಸಮಸ್ಯೆ ಅಂತ ನಾ ಹೇಳುದಲ್ಲ, ಇದ್ರಲ್ಲಾಗಿರೋ ಇನ್ನೊಂದು ಈ ಪರಿಣಾಮ ಗೊತ್ತಿಲ್ಲ. ಈ ನಮ್ಮಲ್ಲಿ ಎಷ್ಟೋ ವಿಷಯಗಳು ಓಪನ್ ಆಗಿ ಎಲ್ಲೂ ಡಿಸ್ಕಸ್ ಆತಿಲ್ಲ.
1: ಗೊತ್ತಾಯ್ತು ನಂಗೆ ಅದೀಗ ಎಂತ ಗೊತ್ತಿತ್ತಾ, ನೀವೀಗ ಒಂದು ಟೇಬಲ್ ಎಡ್ಜ್ ಅಲ್ಲಿ ಕೂತೀರಿ ಅನ್ಕೊಣಿ, ನಿಮ್ಮ ಮಗನೋ ಮಗಳೋ ಬಂದು ದೂಡ್ದ, ನೀವು ಬುಡಕ ಬಿದ್ದು ಗಾಬರಿ ಆತ್, ಎದಿ ಬಡ್ತ ಎಲ್ಲ ಡಗ ಡಗ ಡಗ ಆತ್, ಒಂದು 2 ಆರು ಆತ್ ಹೌದಾ ಅಲ್ಲ.
0: ಹೌದು,
1: ಅವ ಬಂದ ಅಂದ್ ದೂಡ್ತ ಅಂದ್ ಗೊತ್ತಿದ್ರೆ ಎದಿ ಡವಡವ ಆತ್ತ
0: ಇಲ್ಲ,
1: ಬೀಳು ನಾಟಕ ಮಾಡ್ರು ಎದಿ ಡವಡವ ಆತ್ತ
0: ಇಲ್ಲ ಇಲ್ಲ.
1: ಅದೇ ಪ್ರಿಯರ್ ಇನ್ಫಾರ್ಮೇಶನ್ ಅನ್ನೋದು ಒಂದ್ ಬೇಕು. ಯಾವುದೇ ಮೆಥಡ್ ಉಪಯೋಗಿಸದ ಇಲ್ಲಿ ಅವರು ಆರೋಗ್ಯ ಇಲಾಖೆ ಸಿಬ್ಬಂದಿಗಳಿಗೂ ಜೊತೆ ಕೂತ್ ಚರ್ಚೆ ಮಾಡಿ ಇವೆಲ್ಲ ಹಿಂಗ ಆತ್ ನನಗೆ ಅಂದ್ ಮುಂಚೆ ಗೊತ್ತಿದ್ರೆ ಅದ್ರ ಬಗ್ಗೆ ಅವರಿಗೇನು ಅಸಮಾಧಾನ ಇರುವುದಿಲ್ಲ. ನೀವು ಕೇಳ್ರಲ್ಲ ಅದು ಮನಸ್ಸಿಗೆ ಒಗ್ಗುತ್ತಾ, ಜನ ಅದನ್ನ ಎಕ್ಸೆಪ್ಟ್ ಮಾಡ್ತಾರಾ ಅಂತ ಹೇಳಿ. ಫಸ್ಟ್ ಗೆ ಗೊತ್ತಿರ್ಕ ಮಗ ಬಂದು ದೂಡ್ತಾ ಅಂತ ಹೇಳಿ, ಫಸ್ಟ್ ಅದೇ ಅವನ ಹತ್ರ ಆಟ ಆಡಿ ಇನ್ನೂ ಬಿದ್ದು ನಾಟಕ ಮಾಡಿ, ಅಯ್ಯೋ ನಿನ್ನ ಕೈ ಶಕ್ತಿ ಅಂತ ಮರೆಯ ನನ್ನನ್ನು ದೂಡಿ ಹಾಕ್ದಲ್ಲ ಅಂತ ಹೇಳಿ ಹೇಳಕ್.
0: ಸೊ ಹಾಂಗಾಗಿ ಇದು ನಿಮ್ಮ PHC ಅಲ್ಲೂ ಸಿಗುತ್ತಾ ಪ್ರಾಥಮಿಕ ಆರೋಗ್ಯ
1: ಕೇಂದ್ರದಲ್ಲಿ?
0: ಹಂಗ್ ಬಂದವರಿಗೆ ನೀವು ಫಸ್ಟ್ ಮಾತ್ರೆ ಕೊಡೋ ಮುಂಚೆ ಕೌನ್ಸಿಲಿಂಗ್ ಮಾಡ್ಕತ್ತ ಅಂತ?
1: ಹೌದು ಹೌದು, ಮಾಡುತ್ತ ಮರ್ರೆ ಎಲ್ಲರು ಮಾಡ್ತಾರ, ನಾನೊಬ್ನೇ ಅಲ್ಲ, ನಮ್ಮ ಸಿಬ್ಬಂದಿಗಳು ಮಸ್ತ್ ಜನ ಇದ್ರು. ಈಗ ಹೇಳಕ್ ಎಲ್ಲ ಲಿಸ್ಟ್ ಇತ್ತ, ಕಮ್ಯುನಿಟಿ ಹೆಲ್ತ್ ಆಫೀಸರ್ ಇದ್ರು, PHCO ಇದ್ರು, ಕಡೆಗೆ LHV ಇದ್ರು, ಕಡೆಗೆ HIO ಇದ್ರು, ಮತ್ತೆ ಎಲ್ಲಕ್ಕಿಂತ ಹೆಚ್ಚು ಈಗ ಎಲ್ಲ ಬದಿಯ ಹೆಚ್ಚು ನ್ಯೂಸ್ ಆಗಿದ್ದು ಯಾರು ಹೇಳಿ?
0: ಯಾರ?
1: ಆಶಾ ಕಾರ್ಯಕರ್ತೆಯರು.
0: 1000
1: ಜನಕ್ಕೆ ಒಬ್ರು ಇದ್ರು ಅಲ್ಲ, ಇಷ್ಟು ಜನ ಇದ್ರು.
0: ಈಗ ನಿಮ್ಮ ಈ ಚಿಕಿತ್ಸೆಗೆಲ್ಲ ರೆಸ್ಪಾನ್ಸ್ ಹೆಂಗಿದೆ ಜನರಿಂದ?
1: ಅದೇ ನಾನು ಕಾರ್ಯಕ್ರಮಕ್ಕೆ ಬಂದು ನೀವು ರಾಮಾಯಣ ಎಲ್ಲ ಆರ ಮೇಲೆ ರಾಮಂಗು ಸೀತೆಗೂ ಎಂತ ಸಂಬಂಧ ಕೇಂದ್ರ, ನಾ ಫಸ್ಟ್ ಇಂದ ಅದೇ ಹೇಳ್ತಾ ಇದ್ದೆ, ಹಿಂಜರಿಕೆ ಇತ್ತು ಅಂತ ಹೇಳಿ.
0: ಹಿಂಜರಿಕೆ ಇತ್ತಂತಾನೆ ಹೇಳ್ತಾ ಇದ್ದದ್ದು. ಸೊ ರೆಸ್ಪಾನ್ಸ್ ಅಂತದ್ದೇನು ಇಲ್ಲ ಅಂತ
1: ಅಲ್ಲ, ಅದು ಕಾಲಕ್ರಮೇಣ ಸ್ವಲ್ಪ ಸ್ವಲ್ಪ ಅದನ್ನ ಅಳವಡಿಸ್ಕೈತಾ ಇದ್ದಾರೆ ಜನರು. ಏನಂದ್ರೆ ಇಂದು ಅದರಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸ್ಲಿಕ್ಕೆ ಬಾಕಿ ಉಂಟು, ಗೊತ್ತಾಯ್ತಾ? ಮತ್ತೆ ನಮ್ಮ ದೃಷ್ಟಿಕೋನದಲ್ಲಿ ಅದು ಇನ್ನು ಕಮ್ಮಿನೇ ಅನ್ಸುತ್ತೆ, ಅದಕ್ಕೆ ನಾವು ಒಂಚೂರು ಕಮ್ಮಿನೇ ಹೇಳು.
0: ಯಾಕೆ ಗೊತ್ತಾ ಡಾಕ್ಟರ್, ನಾ ಇದನ್ನ ಕೇಳದ್ ಈಗ ನಾನು ಸಾಮಾನ್ಯಳಾಗಿ ಈಗ ನಮ್ಗೊಂಚೂರು ವಿದ್ಯೆ ಇದೆ, ವಿದ್ಯಾವಂತರು ಆಗಿ ಕೂಡ ಇಂಥದೆಲ್ಲ ಹೇಳಿದಾಗ ಮಾತ್ರೆ ತಕೊಂಡ್ಕ, ಇಂಜೆಕ್ಷನ್ ತಕೊಂಡ್ಕ, ಇನ್ನೊಂದ್ 3 ಮತ್ತೆ ಒಂದ್ಸಲ ತಕೊಂಬ ಇಂಜೆಕ್ಷನ್, ಆಮೇಲೆ ಮುಟ್ಟಾತಿಲ್ಲ, ಅದನ್ನ ಬಿಟ್ಟರೆ ಮತ್ ಮುಟ್ಟಾಪದು, ಜೀವ ಹಾರಿ ಹೊತ್ತು, ಓ ಇದೆಲ್ಲ ನಮ್ ದೇಹಕ್ಕೆಲ್ಲ ಅಪೋಸಿಟ್ ಇರೋದು ಬೇಡ ನಮ್ಗೆಲ್ಲ ಅಂತೇಳಿ ಅಂಥದ್ದು ಡಿಸಿಷನ್ಗೆ ಹಾಪುದೇ ಜಾಸ್ತಿ ಇರುತ್ತೆ. ಅದಕ್ಕೆ ನಾ ಕೇಳಿದೆ ನಿಮ್ಮ ಕೌನ್ಸಿಲಿಂಗ್ ಸೆಂಟರ್ ಗಳಲ್ಲಿ ಅದನ್ನ ಸರಿಯಾಗಿ ಮಾಡಿ ಅವ್ರಿಗೆ ಅರ್ಥ. ಈಗ ಇದೆಲ್ಲ ಬರೀ ಹೆಣ್ಮಕ್ಳಿಗೆ ಮಾತ್ರ ಇಪ್ಪುದಾ, ಗಂಡಸ್ರಿಗೆ ಇಲ್ಲ ಆತರದ್ದು?
1: ಗಂಡಸ್ರಿಗೆ ಸದ್ಯಕ್ಕೆ ಅಂತರ ಕಾಪಾಡೋದಕ್ಕೆ ಯಾವ್ದು ಮಾತ್ರೆ ಆಗ್ಲಿ, ಇಂಜೆಕ್ಷನ್ ಗಳಾಗ್ಲಿ, ಔಷಧಿಗಳಾಗ್ಲಿ ನಮ್ಮ ಕಾರ್ಯಕ್ರಮಗಳಲ್ಲಿ ಇಲ್ಲ. ಗಂಡಸ್ರದ್ದು ನಮ್ಮಲ್ಲಿ ಈಗ ಸರ್ಜರಿ ಆಪ್ಷನ್ ಒಂದೇ ಇರುವಂತದ್ದು, ಅದೇ ಲಾಸ್ಟ್ ಗೆ ಆಪರೇಷನ್
0: ಮಾಡಿಸ್ಕೊಂಡ್ವಿ,
1: ನೋ ಸ್ಕ್ಯಾಲ್ಪಲ್ ವ್ಯಾಸೆಕ್ಟಮಿ.
0: ಓಕೆ, ಆದ್ರೆ ಈ ವ್ಯಾಸೆಕ್ಟಮಿ ಬಗ್ಗೆ ನೀವು ಹೇಳ್ರಿ, ನಮ್ಮಲ್ಲಿ ಎಷ್ಟೋ ಜನರಿಗೆ ಅದ್ರ ಬಗ್ಗೆ ಸುಮಾರು ಪೂರ್ವಾಗ್ರಹಗಳಿದೆ, ಅಯ್ಯೋ ತಕಂಡ್ರೆ ಮತ್ತವ್ರ ಪುರುಷತ್ವವೇ ಹೋಯ್ ಬಿಡುತ್ತಮ್ರ, ಕೆಲಸ ಮಾಡು ಕಾತಿಲ್ಲಮ್ರ, ಭಾರ ಎತ್ತು ಕಾತಿಲ್ಲಮ್ರ, ಇಂಥದೆಲ್ಲ ನೀವು ಅದನ್ನೆಲ್ಲ ತಪ್ಪು ತಿಳುವಳಿಕೆ 24 ನೀವು ನಾರ್ಮಲ್ ವರ್ಕ್ ಇದೆ ಅದಕ್ಕೆ ಹೈಲಕ್ ಅಂತೆಲ್ಲ ಹೇಳ್ರಿ, ಆದ್ರೂ ಪುರುಷರಿದಕ್ಕೆ ಯಾಕೆ ಹಿಂದೇಟು ಹಾಕ್ತಾರೆ ಡಾಕ್ಟರ್? ನಿಮ್ಗೆ ನನ್ನ ಪ್ರಶ್ನೆ ಇದು.
1: ನೆಗೆಟಿವ್ ಆಟಿಟ್ಯೂಡ್ ಅದನ್ನ ಹೋಗಲಾಡ್ಸಕ್ ಬಹಳ ಕಷ್ಟ ಆಗ್ತಿದೆ ಈಗಲೂ, ಅದು ಒಂದು ಆಡೆಡ್ ಫ್ಯಾಕ್ಟರ್ ಅಂತ ಹೇಳಿ. ಅದು ಇಲ್ದಿದ್ರೆ ಸ್ವಲ್ಪ ಇನ್ನು ಸುಲಭದಲ್ಲಿ ಅಥವಾ ಇನ್ನು ನಾವು ಸಾಧನೆಗಳು ಇನ್ನೂ ಚೆನ್ನಾಗಿ ಮಾಡಬಹುದಿತ್ತೇನೋ ಅನ್ನೋ ಒಂದು
0: ಅನಿಸಿಕೆ
1: ಅಷ್ಟೇ.
0: ಆದ್ರೆ ಇದರೊಟ್ಟಿಗೆ ಇನ್ನೊಂದು ಕೇಮ್ಗೆ ಅಂತ ನನಗೆ ಸ್ವಲ್ಪ ಹೊತ್ತಲ್ಲಿ ಕೇಮ್ದೆ ಅಂತ ಇತ್ತು ಅಂತ ಹೇಳಿದ್ರೆ, ಈ ಕುಟುಂಬ ಕಲ್ಯಾಣ ಯೋಜನೆ ಅಡಿಯಲ್ಲಿ ಕೆಲವೊಂದು ಪಾಪ್ಯುಲರ್ ಪ್ರೋಗ್ರಾಮ್ಗಳಿದ್ದಾವೆ, ಫಾರ್ ಎಕ್ಸಾಂಪಲ್ ಕಾಪರ್ ಟಿ ಹಾಕಂದ್ ಇರ್ಬೋದು, ಟ್ಯೂಬೆಕ್ಟಮಿ ಇರ್ಬೋದು, ಈ ಕೈ ಆಪರೇಷನ್ ಇರ್ಬೋದು, ಲೆಪ್ರೋಸ್ಕೋಪಿ ಇರ್ಬೋದು, ಹೆಚ್ಚಿನವ್ರು ಸ್ವಲ್ಪ ಧೈರ್ಯ ಮಾಡಿ ಬರ್ತಿಪ್ಪುದ ಕಾರ್ಯಕ್ರಮಗಳು, ಅದರಲ್ಲಿ ಏನೆಲ್ಲ ಸಾಧಕ ಬಾಧಕ ನೀವು ಕಂಡಂಗಿತ್ತು ಅಂಬುದ್ರ ಬಗ್ಗೆ ಮಾತಾಡುವ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
4: ನಮ್ಮೂರು ಕಾಂಬುಕ್ ಚಂದ, ನಿನ್ನೆದ್ ಮೀನ್ ಗಸಿ ತಿಂಬುಕ್ ಚಂದ, ಕಡ್ಲೆ ಬದೆಗೆ ಕೂಕಂಕೆ ಚಂದ, ಹಂಗೆ ಕೇಂಬುಕೆ ನಮ್ ರೇಡಿಯೋ ಕುಂದಾಪುರ್ನೇ ಚಂದ.
3: ರೇಡಿಯೋ ಕುಂದಾಪುರ 89.6 FM. ಕುಂದ ಕಂಠಗಳ ಪ್ರಕೃತಿಯ ಸ್ವರ.
0: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಆರೋಗ್ಯ ವಿಭಾಗದಲ್ಲಿ ವರ್ಲ್ಡ್ ಪಾಪ್ಯುಲೇಷನ್ ಡೇ, ಇವತ್ತು ವಿಶ್ವ ಜನಸಂಖ್ಯಾ ದಿನ, ಅದರ ಪ್ರಯುಕ್ತನೆ ಇವತ್ತಿನ ವಿಶೇಷ ಕಾರ್ಯಕ್ರಮ. ಜುಲೈ 11 ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಷ್ಟೀಯ ಆರೋಗ್ಯ ಅಭಿಯಾನ ಉಡುಪಿ ಜಿಲ್ಲೆ ಮತ್ತು ಜಿಲ್ಲಾ ಕುಟುಂಬ ಕಲ್ಯಾಣ ವಿಭಾಗ ಉಡುಪಿ ಜಿಲ್ಲೆ ಸೇರಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕುಂದಾಪುರ ತಾಲೂಕಲ್ಲಿ ಜನರಿಗೆ ಕುಟುಂಬ ಯೋಜನೆ ಅಳವಡಿಕೆ, ಇದು ಪ್ರತಿ ದಂಪತಿಗಳ ಹೆಮ್ಮೆ ಆಯ್ಕೆ ಅನ್ನೋ ಘೋಷವಾಕ್ಯದೊಂದಿಗೆ ಹೆಂಗ್ ಮಾಡ್ಕೊಂಡು ಏನು ತಿಳುವಳಿಕೆ ಬೇಕು, ಏನೆಲ್ಲ ಇದೆ ಆಪ್ಷನ್ಗಳು, ಅದೆಲ್ಲದ್ರ ಬಗ್ಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ಪ್ರೈಮರಿ ಹೆಲ್ತ್ ಸೆಂಟರ್ ಮರವಂತೆಯ ಮೆಡಿಕಲ್ ಆಫೀಸರ್ ಡಾಕ್ಟರ್ ಕೆ ಗಣೇಶ್ ಭಟ್ಟ ಅವರು. ಹೌದು, ನಾವು 3 ತಿಂಗಳಿಗೆ ಇಂಜೆಕ್ಷನ್ ತಗೊಳ್ಳೋದ್ರ ಬಗ್ಗೆ ಮಾತಾಡೋದು, ಯಾಕೆ ನಂಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಯಾಕೆ ಅಂತ ಕೇಳಿದ್ರೆ, ನೀವು ಮತ್ತೆ ತಲೆಬಿಸಿ ಮಾಡ್ಕೊಂಬೇಡ, ಮಾತ್ರೆ ತಕೊಂಬೇಡ, ಇದರಲ್ಲಿ ಸುಮಾರು ಒಳ್ಳೇದು ಇತ್ತಂತ ನಾನು ಕೇಳಿದೆ ಡಾಕ್ಟ್ರೆ, ಅದ್ರ ಬಗ್ಗೆ ಇನ್ನೊಂಚೂರು ಹೈಲೈಟ್ ಮಾಡಿ.
1: ಹೈಲೈಟ್ ಮಾಡೋದಂದ್ರೆ ಒಳ್ಳೇದೇ ಜಾಸ್ತಿ ಇತ್ತು ಆಕ್ಚುಲಿ. ಮತ್ತೊಂದು ಮನುಷ್ಯನ ಸಹಜ ಗುಣ ಎಂತ ಅಂತ ಹೇಳ್ರೆ, ಒಂದು ಒಳ್ಳೆ ಪೇಂಟಿಂಗ್ ಅಲ್ಲಿ ಒಂದು ಕಪ್ಪು ಚುಕ್ಕಿ ಇದ್ರೆ ಅದೇ ಕಾಮ್ದು, ಅಯ್ಯೋ ಆ ಪೇಂಟಿಂಗ್ ಮೇಲೆ ಕಪ್ಪು ಚುಕ್ಕಿ ಇತ್ತು, ಪೇಂಟಿಂಗ್ ಲೈಕ್ ಇತ್ತಂತ ಕಾಣ್ತಿಲ್ಲ ಫಸ್ಟಿಗೆ. ಹಾಗೆ ಅಂತರ ಇಂಜೆಕ್ಷನ್ ಅಂತ ಹೇಳ್ರೆ, ನಾನು ಆಗಲೇ ಹೇಳ್ದಂಗೆ ಒಂದು ಇಂಜೆಕ್ಷನ್ ತಗೊಂಡ್ರೆ 3 ತಿಂಗಳವರೆಗೆ ಇಂಜೆಕ್ಷನ್ ತಗೊಳ್ಬೇಕಾಗಿಲ್ಲ, 3 ತಿಂಗಳ ನಂತರ ತಗೊಂಡು ಅಲ್ಲಿವರೆಗೆ ಗರ್ಭಧಾರಣೆ ಬಗ್ಗೆ ಭಯ ಇಲ್ಲ. ಹೌದಲ್ಲ, ಒಳ್ಳೆ ವೆರಿ ಎಫೆಕ್ಟಿವ್ ಅದು. ನಿಮ್ಮ ಆಪರೇಷನ್ ಅಷ್ಟು ಏನು ಸಕ್ಸಸ್ ರೇಟ್ ಇದೆ ಅಷ್ಟು, ಅದಕ್ಕಿಂತ ಜಾಸ್ತಿ ಸಕ್ಸಸ್ ರೇಟ್ ಅಂತರ ಇಂಜೆಕ್ಷನ್ ಅಲ್ಲಿ ಇದೆ. ಅದರ ಜೊತೆ ಜೊತೆಗೆ ನಾನು ಹೇಳಿದೆ, 3 ತಿಂಗಳು ತಕೊಂಡ ಮೇಲೆ ಮುಟ್ಟು ರೆಗ್ಯುಲರ್ ಆಗುದಿಲ್ಲ, ಮುಟ್ಟೆ ಆಗುದಿಲ್ಲ ಅದು ಇಂಜೆಕ್ಷನ್ ತಕೊಳ್ತಾನೆ ಇದ್ರೆ ಅಂತ. ಅದ್ರದ್ ಬೆನಿಫಿಟ್ ಅಂದ್ರೆ, ಈಗ ಕೆಲವರಿಗೆ ರಕ್ತಹೀನತೆ ಇರುತ್ತೆ, ಈ 2 ಗರ್ಭದ ಮಧ್ಯೆ ಅವರಿಗೆ ಡೆಲಿವರಿ ಆಪತ್ತಿಗೆ ಬಾಣಂತಂದಲ್ಲಿ ರಕ್ತ ಹೋದ್ ಇವೆಲ್ಲ ರಿಕವರಿ ಆಯ್ಕೋಬೇಡ, ಅಂತರ ಕೆಲಸ ಮಾಡತ್, ರಕ್ತಹೀನತೆ ಕಮ್ಮಿ ಆತ. ಗರ್ಭದ ಕೋಶದ ಜೊತೆ ಜೊತೆ ಅಂಡಾಶಯದ ಕೆಲವೊಂದು ಸಮಸ್ಯೆಗಳು, ಏನ್ ಹಾರ್ಮೋನ್ ವ್ಯತ್ಯಾಸದಿಂದ ಎಂಡೋಮೆಟ್ರಿಯೋಸಿಸ್ ಇರ್ಬೋದು, ಫೈಬ್ರಾಯ್ಡ್ ಇರ್ಬೋದು, ಅಡಿನೋಮಯೋಸಿಸ್ ಇರ್ಬೋದು, ಈ ಸಮಸ್ಯೆಗಳಲ್ಲೂ ಈ ಲಕ್ಷಣಗಳಿರುತ್ತಲ್ಲ, ಹೆವಿ ಬ್ಲೀಡಿಂಗ್, ತುಂಬಾ ನೋವು, ಇವುಗಳು ಅಂತರ ಇಂಜೆಕ್ಷನ್ ತಕೊಂಡ್ರೆ ಇರುದೇ ಇಲ್ಲ. ಮುಟ್ಟೆ ಆಯ್ದಿದ್ಮೇಲೆ ಆ ಲಕ್ಷಣಗಳೆಲ್ಲ ಎಲ್ಲಿಂದ ಬತ್, ಇವೆಲ್ಲ ಬೆನಿಫಿಟ್ ಇತ್ತು. ಅದ್ರ ಜೊತೆ ಜೊತೆಗೆ ಈಗ ನಾವು ದಿನಾ ನುಂಗು ಮಾತ್ರೆ ಬಗ್ಗೆ ಹೇಳಕಂದ್ರೆ, ಅದರಲ್ಲೂ ಈ ಮೊಟ್ಟೆ ಚೀಲದಿಂದ ಬರುವಂತ ಕ್ಯಾನ್ಸರ್ಗಳು ಇವುಗಳನ್ನ ತಡೆ ಹಿಡಿತದೆ. ಗರ್ಭಕೋಶದ ಒಳಗಡೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತ ಹೇಳ್ತೇವಲ್ಲ, ಗರ್ಭಕೋಶದ ಒಳಗಡೆ ಲೈನಿಂಗ್ ಅಲ್ಲಿ ಏನು ಕ್ಯಾನ್ಸರ್ ಉತ್ಪತ್ತಿ ಆಗಿ, ಅವುಗಳನ್ನ ಆ ಮಾತ್ರೆಗಳನ್ನು ತಗೊಳ್ಳೋದ್ರಿಂದ ಕಾಲಕ್ರಮೇಣ ಕಡಿಮೆ ಆಗ್ತದೆ ಇನ್ಸಿಡೆನ್ಸ್ ಅಂತ ಹೇಳ್ತಾರೆ.
0: ಈಗ ಇಲ್ಲೊಂದು ಪ್ರಶ್ನೆ ಎಂತ ಗೊತ್ತಾ ಡಾಕ್ಟ್ರೆ, ಫಸ್ಟ್ ಹೆರಿಗೆ ಆದ್ಮೇಲೆ ಈ ಹೆಣ್ಮಕ್ಳಿಗೆ ಗೊತ್ತಿರಲ್ಲ ಈಗ ಯಾವಾಗ ನೆಕ್ಸ್ಟ್ ಮುಟ್ಟತ್ ಅಂತ ಹೇಳ್ಕೊಂಡ, ಕೆಲವ್ರದ್ದು 7 ತಿಂಗಳಿಗಾತು, ಕೆಲವ್ರದ್ದು 10 ತಿಂಗಳಿಗಾತು, ಕೆಲವ್ರದ್ದು 1 ವರ್ಷಕ್ಕಾತ, ಕೆಲವ್ರದ್ದು 1.5 ವರ್ಷಕ್ಕಾತ, ಕೆಲವ್ರದ್ದು ತುಂಬಾ ಲೇಟು ಆತ್. ಸೊ ಇಂಥ ಸಂದರ್ಭದಲ್ಲಿ ಅವರು ಗಂಡ ಹೆಂಡತಿ ಸಂಭೋಗ ಎನಿ ಟೈಮ್ ಆಗ್ಬಹುದು ಅಲ್ಲ, ಅದನ್ನ ಯಾರಿಗೆ ಕಂಟ್ರೋಲ್ ಮಾಡೋಕೆ ಆತಿಲ್ಲ. ಈ ಸಂದರ್ಭದಲ್ಲಿ ಅವ್ರು ಎಷ್ಟೊತ್ತಿಗೆ ಇದಕ್ಕೆಲ್ಲ ಈ ಕಂಟ್ರೋಲ್ ಮಾಡುವ ಈ ನಿಯಂತ್ರಣಗಳನ್ನೆಲ್ಲ ತಕೊಂಡು ಹೆಂಗ್ ಡಿಸೈಡ್ ಮಾಡುದು ಅದನ್ನ?
1: ಅದೇ ಇದು ನೀವು ಇನ್ನೊಂದ್ ಸತಿ ಹೇಳಕ್ಕೆ ಅಂತ ಹೇಳಿ, ಗಂಡ ಹೆಂಡತಿ ಸೇರೋದನ್ನ ಯಾರು ಕಂಟ್ರೋಲ್ ಮಾಡೋಕೆ ಆತಿಲ್ಲ. ಆದ್ರೆ ಅರ್ಧಕ್ಕರ್ಧ ಜನ ಅಥವಾ ಮುಕ್ಕಲ್ವಸಿ ಜನ ಹೇಳೋದೇ ಅದು ಡೆಲಿವರಿ ಆಗಿ ಮನೆಗೆ ಹೋಗ್ಪತಿ, ನಾನು ಗಂಡ ಕಂಟ್ರೋಲ್ ಮಾಡ್ಕಂತ ಅಂದೇಳಿ. ಅಲ್ಲಿ ಮದಿ ಹಾಕಿದ್ರೆ ಒಂದು ಅವಿಭಾಜ್ಯ ಅಂಗ ಎಂತ, ಸಂಸಾರ ಸುಖ ಅಲ್ವಾ? ಅದನ್ನ ಹೇಳೋಕ್ಕೂ ಹಿಂಜರ್ಕಂತ್ರ. ಈ ಕಾಂಟ್ರಸೆಪ್ಷನ್ ಆಪ್ಷನ್ಗಳನ್ನ ಕರೆಕ್ಟ್ ಆಗಿ ತಕೊಂಡ್ರೆ ಆ ಗಂಡ ಹೆಂಡತಿ ಸೇರೋತ್ತಿಗೂ ಬೈದಲ್ಲಿ ಸೇರ್ಕ, ಅಯ್ಯೋ ಗರ್ಭಿಣಿ ಆಗ್ಬಿಡ್ತೇನೋ, ಎಷ್ಟನೇ ದಿವಸ ಮುಟ್ಟ ಇದು, ಅಯ್ಯಯ್ಯೋ ಇವತ್ ಬೇಡ ಹಾಯ್ ಅಂತ ಹೇಳಿ ಹೇಳುವಂತ ಪರಿಸ್ಥಿತಿ ಬೇಕಾ ಅಂತ ಒಂದು.
0: ಈಗ ನನ್ನ ಪ್ರಶ್ನೆ ಇನ್ನೊಂದಿತ್ತು,
1: ಹೇಳಿ.
0: ಅದೇ ನಾ ಹೇಳಿದ್ನಲ್ಲ, ಯಾವ ಟೈಮ್ ಅಲ್ಲಿ ಅವ್ರು ಡಿಸೈಡ್ ಮಾಡ್ಕತ್ತ ಅಂತ.
1: ಕರೆಕ್ಟ್, ನಮ್ದು ಫ್ಲೋ ಅಲ್ಲಿ ಅದು ಮಿಸ್ ಆಯ್ತು ಆ ಕ್ವಶನ್. ಈಗ ಕಣೆ, ಡೆಲಿವರಿ ಆಗಿ 9 ತಿಂಗಳ ಗರ್ಭಿಣಿ ಇದ್ದವರು ಪೂರ್ಣ ಗರ್ಭ ಆದ್ಮೇಲೆ ಡೆಲಿವರಿ ಆದ್ರೆ ಒಳ್ಳೆ ರೀತಿಯಲ್ಲಿ ಹಾಲು ಕುಡಿಸ್ತಾ ಇದ್ರೆ, ಎದೆ ಹಾಲನ್ನ ಬಿಟ್ಟು ಬೇರೆ ಏನೂ ಹಾಲು ನೀರು ಏನೂ ಕುಡಿಸ್ಲಿಕ್ಕಿಲ್ಲ, ರಾತ್ರಿಯೂ ಉತ್ತಮವಾಗಿ ಹಾಲು ಕುಡಿಸ್ಬೇಕು, 6 ತಿಂಗಳವರೆಗೆ ಹಾಲನ್ನ ಬಿಟ್ಟು ಬೇರೆ ಏನು ಮಗು ಕುಡಿಸುದಿಲ್ಲ, ಆತರ ಚೆನ್ನಾಗಿ ಹಾಲು ಕುಡಿಸ್ತಾ ಇದ್ರೆ 3 ತಿಂಗಳವರೆಗೆ ಮಾತ್ರ ಸೇಫ್ಟಿ. 3 ತಿಂಗಳ ನಂತರ ಮುಟ್ಟಾಗದೆ ಇರ್ಬೋದು, ಆದ್ರೆ ಗರ್ಭಿಣಿ ಆಗೋ ಚಾನ್ಸಸ್ ಇರುತ್ತೆ. ಮುಟ್ಟು ಬಂದ ಮೇಲೆ ಗರ್ಭಿಣಿ ಆಯ್ಕಂದಿಲ್ಲ, ಮೊಟ್ಟೆ ರಿಲೀಸ್ ಆದ ಆ ಟೈಮಲ್ಲಿ ಸೇರಿಬಿಟ್ರೆ ಗರ್ಭಿಣಿ ಆಗಿಬಿಡ್ಬೋದು. ಅದೇ ತರ ಹಾಲೇ ಕುಡಿಸುದಿಲ್ಲ ಕೆಲವರು, ಬೇರೆ ಆರೋಗ್ಯ ಸಮಸ್ಯೆಗಳಿರ್ಬೋದು ಅಥವಾ ಏನೋ ಒಂದು ಇನ್ಫೆಕ್ಷನ್ ಇರ್ಬೋದು, ತಾಯಿಗೆ ಮಗುಗೆ ಬರಬಾರ್ದು ಅನ್ನೋ ಉದ್ದೇಶದಿಂದ ಹಾಲು ಕುಡಿಸದೇ ಇರ್ಬೋದು. ಅಂತವ್ರಲ್ಲಿ 3 ವಾರಕ್ಕೆ ಗರ್ಭಿಣಿ ಆಗೋ ಕ್ಷಮತೆಯನ್ನ ಪಡ್ಕೋತಾರ ವಾಪಸ್. ಅದು ನಾನು ಹೇಳ್ತಿರೋದು ಅಂತ ಹೇಳಿ, ಪೂರ್ಣ ಗರ್ಭ ಆದ್ಮೇಲೆ ಈ ಕೆಲವರ ಅಬಾರ್ಷನ್ ಆಗ್ತ ಮೂರ್ ತಿಂಗಳ ಒಳಗೆ ಅಬಾರ್ಷನ್ ಆದವರಿಗೆ ಹತ್ತು ದಿನದಲ್ಲಿ ಗರ್ಭಧಾರಣೆ ಕ್ಷಮತೆ ವಾಪಸ್ ಬರುತ್ತೆ. ಗೊತ್ತಾಯ್ತಾ? ಈಗ ಇಮ್ಯಾಜಿನ್ ಮಾಡಿ ಎಷ್ಟು ಜಾಗ್ರತೆಯಲ್ಲಿ ಇರಬೇಕು, ಎಷ್ಟು ಉತ್ತಮವಾಗಿ ಸಮಾಜ ಇದನ್ನ ಅಳವಡಿಸ್ಕೊಳ್ಬೇಕು, ಎಷ್ಟು ಹುಮ್ಮಸ್ಸಿಂದ ಬರಬೇಕು ಸರ್ಕಾರಿ ಆಸ್ಪತ್ರೆಗೆ. ನನಗೆ ಬೇಕು ಕಾಂಟ್ರಸೆಪ್ಷನ್ ಕೌನ್ಸಿಲಿಂಗ್ ಅಂಡ್ ಅಡ್ವೈಸ್, ನನಗೆ ಬೇಕು ಗರ್ಭ ನಿರೋಧಕ ಸೇವೆಗಳು ಅಂತ ಬರಬೇಕು ಅಲ್ವಾ?
0: ಕರೆಕ್ಟ್ ಆಗಿ ಹೇಳಿದ್ರಿ ಡಾಕ್ಟರ್. ಕಾಂಟ್ರಸೆಪ್ಟಿವ್ಸ್ ಕೌನ್ಸಿಲಿಂಗ್ ಅಂಡ್ ಅಡ್ವೈಸ್ ವೆರಿ ಇಂಪಾರ್ಟೆಂಟ್. ನೀವು ಎಂಥದೇ ಮಾಡೋದಾದ್ರೂ ಫಸ್ಟ್ ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ಕೂಕೊಂಡು, ಡಾಕ್ಟ್ರ ಹಿಂಗೆ ಹಿಂಗೆ ಗಂಡ ಹೆಂಡತಿ ಇಬ್ರು ಹೋಗಿ ಕೂಕೊಂಡು ಡಿಸ್ಕಸ್ ಮಾಡಿ ಅವರಿಂದ ಅಡ್ವೈಸ್ ತಗೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ನಮ್ಮಲ್ಲಿ ಈಗ ಆರೋಗ್ಯ ಸೇವೆಗಳು ಸರ್ಕಾರದಿಂದ ಎಷ್ಟು ಉತ್ತಮವಾಗಿ ಸಿಗ್ತಾ ಇದೆ ಅಂದ್ರೆ ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲೇ ನಿಮ್ಗೆ ಇದು ಸಿಗುತ್ತೆ. ನಾವೇ ಉದಾಸೀನ ಮಾಡ್ಕೊಂಡು ಗೌರ್ಮೆಂಟ್ ಆಸ್ಪತ್ರೆಗೆ ನಾವ್ ಹಾತಿಲ್ಯೇ ಅಂತ ಹೇಳುದು ನಮ್ಮ ಔದಾಸೀನ್ಯ, ಅದು ನಮ್ಮ ಅಸಡ್ಡೆ, ಅದು ನಮ್ಮ ತಪ್ಪು. ವಿಶ್ವ ಜನಸಂಖ್ಯಾ ದಿನ ಇವತ್ತು. ಜನಸಂಖ್ಯೆ ಅನ್ನೋದು ಒಳ್ಳೇದು ಹೌದು, ಕೆಟ್ಟದ್ದು ಹೌದು, ಸಂಪನ್ಮೂಲನೂ ಹೌದು, ತೊಡಕು ಹೌದು. ಇದೆಲ್ಲದಕ್ಕೂ ಒಂದ್ ಒಳ್ಳೆ ಆರೋಗ್ಯಯುತ ಸಮಾಜ ಅಥವಾ ಆರೋಗ್ಯಯುತ ಜನಸಂಖ್ಯೆ ಸಂಪನ್ಮೂಲ ಆಯ್ಕಂದ್ರೆ ಆ ಮಗು ಆ ತಾಯಿ ಇಬ್ರು ಆರೋಗ್ಯವಾಗಿರ್ಕ. ಅದಕ್ಕೋಸ್ಕರನೇ ಈ ಕುಟುಂಬ ಯೋಜನೆ ಅಳವಡಿಕೆ ಬಹಳ ಮುಖ್ಯ. ಅದ್ರ ಬಗ್ಗೆನೆ ಮಾತಾಡ್ತಿದ್ವಿ ಡಾಕ್ಟರ್ ಕೆ ಗಣೇಶ್ ಭಟ್ಟ ಅವ್ರ ಜೊತೆಗೆ. ಮಾತುಕತೆ ಮುಂದುವರಿತು. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
4: ನಮ್ ಕುಂದಾಪುರ ಕಾಮುಕ್ ಚಂದ, ಬೀಚ್ ಬದಿ ತಿರ್ಗುಕ್ ಚಂದ, ತೆಳ್ಳನ್ ದೋಸಿ ಕೋಳಿಗಸಿ ತಿಂಬುಕ್ ಚಂದ. ನಮ್ ಕುಂದಾಪುರ ಕನ್ನಡ ಕೇಂಬುಕೇ ಚಂದ.
3: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
0: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ಆರೋಗ್ಯವೇ ಭಾಗ್ಯದಲ್ಲಿ ನಮ್ಮೊಟ್ಟಿಗೆ ಡಾಕ್ಟರ್ ಕೆ ಗಣೇಶ್ ಭಟ್ಟ ಅವರು ಇದ್ದಾರೆ, ಮರವಂತೆ ಪ್ರೈಮರಿ ಹೆಲ್ತ್ ಸೆಂಟರ್ ನ ಮೆಡಿಕಲ್ ಆಫೀಸರ್. ಇವತ್ತು ವಿಶ್ವ ಜನಸಂಖ್ಯಾ ದಿನ, ಜುಲೈ 11 ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಷ್ಟೀಯ ಆರೋಗ್ಯ ಅಭಿಯಾನ ಉಡುಪಿ ಜಿಲ್ಲೆ ಮತ್ತು ಜಿಲ್ಲಾ ಕುಟುಂಬ ಕಲ್ಯಾಣ ವಿಭಾಗ ಉಡುಪಿ ಜಿಲ್ಲೆ ಸೇರಿ ಈ ವಿಶ್ವ ಜನಸಂಖ್ಯಾ ದಿನದಂದು ಜನರಿಗೆ ಕುಟುಂಬ ಯೋಜನೆ ಅಳವಡಿಕೆ, ಅದು ಪ್ರತಿ ದಂಪತಿಗಳ ಹೆಮ್ಮೆ ಆಯ್ಕಂತ ಹೇಳಿ ಅದ್ರ ಬಗ್ಗೆ ತಿಳುವಳಿಕೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಡಾಕ್ಟರ್ ಗಣೇಶ್ ಭಟ್ರು ತುಂಬಾ ಲೈಕ್ ಕುಂದಾಪುರ ಕನ್ನಡದಗೆ, ನಮ್ಮ ಇಷ್ಟದ ಭಾಷೆಗೆ, ನಮ್ಮ ಮನೆ ನಮ್ಮ ಅಭಿಭಾಷೆಗೆ ಮಾತಾಡ್ತಾ ನಮ್ಗೆಲ್ಲ ತಿಳುವಳಿಕೆ ಮೂಡಿಸ್ತಾ ಇದ್ದಾರೆ. ಈ ಕಾಪರ್ ಟೀ ಹಾಕೊಂಬರಿಗೊಂದು ಇದಿತ್ತು ಮಾರೆ ಪೂರ್ವಾಗ್ರಹ, ಅದು ಹಾಕೊಂಡ್ರ ಹಂಗ ಅತ್ತಂಬ್ರಿ ಹಿಂಗ ಅತ್ತ ಮತ್ತೆ ಇಷ್ಟ ದಿನ ಹಾಕೊಂಡ್ರ ಅಷ್ಟು ದಿನ ಹಾಕಂಕಾಗಂಬ್ರ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಒಳ್ಳೆ ತಿಳುವಳಿಕೆ ಕೊಡಿ ಮಾರ್ರೆ ನಮ್ಗೆ.
1: ಪೂರ್ವಾಗ್ರಹ ಹೋಗಲಾಡನೆ ಆದ್ರೆ ಒಳ್ಳೇದು. ಕಾಪರ್ ಟಿ ಅಂದ್ರೆ ಎಂತ ಇತ್ತು, ಎಲ್ಲರಿಗೂ ತಲೆಯಲ್ಲಿ ಒಂದು ಇಮ್ಯಾಜಿನೇಷನ್ ಇರ್ಬೋದು, ಹಾಕ್ಸ್ಕೊಂಡ್ದೆ ಇದ್ದವ್ರಿಗೆ ಏನೊಂದು ಅಡಿ ಇರ್ಬೋದು, ಇಷ್ಟು ದೊಡ್ಡದಿರ್ಬೋದು ಅಂದೇಳಿ. ಅದು ಇಷ್ಟು ಸಣ್ಣದಿರುತ್ತೆ, ಒಂದು 3 ಇಂಚ್ ಇರುತ್ತೆ. ಗೊತ್ತಾಯ್ತಾ? 3 ಇಂಚ್ ಅದ್ರಲ್ಲಿ ಕಾಪರ್ ಅಂಶ, ತಾಮ್ರ, ನಮ್ದು ಈಗೆಲ್ಲ ಇತ್ತಲ್ಲ ತಾಮ್ರದ ನೀರು ಕುಡಿಕೋ ಅಂದೇಳಿ, ತಾಮ್ರ ಇರುತ್ತೆ. ಏನು ಕೆಲಸ ಹ್ಯಾಂಗ್ ಮಾಡುತ್ತದ, ಗರ್ಭಕೋಶದ ಒಳಗಡೆ ಇಟ್ಟರೆ ತಾಮ್ರ ವೀರ್ಯದ ಕ್ಷಮತೆಯನ್ನ ಕಡಿಮೆ ಮಾಡುತ್ತೆ, ಅಂಡಾಶಯ ಗರ್ಭಕೋಶದ ಒಳಗಡೆ ಗರ್ಭ ಆಗಿ ಬೆಳೀಲಿಕ್ಕೆ ಬಿಡುವುದಿಲ್ಲ. ಗೊತ್ತಾಯ್ತಾ? ಈ ಕಾಪರ್ ಟಿ ಇಷ್ಟು ಸಣ್ಣದು, ಅದರಲ್ಲಿ ಕಾಪರ್ ಇರುತ್ತೆ, ತಾಮ್ರ ಇರುತ್ತೆ. ಅದ್ರ ಕೆಲಸ ಮಾಡುವ ವಿಧಾನ ಗೊತ್ತಾಯ್ತು ನಿಮಗೆ. ಆ ಈ ಪೂರ್ವಾಗ್ರಹಗಳು ಯಾಕೆ ಬರುತ್ತೆ, ಮಿಸ್ಕಮ್ಯುನಿಕೇಶನ್, ತಪ್ಪು ಮಾಹಿತಿ ಬೇರೆ ಬೇರೆ ಕಡೆಯಿಂದ ಬರುತ್ತೆ. ಅದರಲ್ಲಿ 5 ವರ್ಷದ ವಾಯ್ದಿದ್ದು ಇತ್ತು ಕಾಪರ್ಟಿ, 10 ವರ್ಷ ವಾಯ್ದಿದ್ದು ಇರುತ್ತೆ. ಅದ್ರದ್ದು ನಾವು ಪಾಸಿಟಿವ್ ಪೋಸ್ಟ್ ಕಾಂಬ. ಈ ಕಾಪರ್ಟಿ ಎಲ್ಲ ಒಂದ್ಸತಿ ನೀವು ಆಸ್ಪತ್ರೆಗೆ ಹೋಗಿ ಕರೆಕ್ಟಾಗಿ ಹಾಕ್ಸ್ಕೊಂಡ್ರೆ ಅದ್ರ ವಾಯ್ದಿ ಇಪ್ಪಷ್ಟ ಟೈಮ್ ನಿಮ್ಗೆ ತಲೆಬಿಸಿಯೇ ಇಲ್ಲ. ಹೌದಾ? ಅಲ್ಲಿ ಅದ್ರ ಬಗ್ಗೆ ನಮ್ದ್ರಲ್ಲಿ ಮೆಡಿಕಲ್ ಫೀಲ್ಡ್ ಅಲ್ಲಿ ಒಂದು ಕರೆಕ್ಟ್ ಹೇಳ್ತೀರಿ, ಈ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡಿಗೆ ಪುಟ್ ಇಟ್ ಅಂಡ್ ಫಾರ್ಗೆಟ್ ಇಟ್ ಅಂದಾಳೆ. ಕಾಪರ್ಟಿ ಅಂದ್ರೆ ಕುಟುಂಬ ಕಲ್ಯಾಣದ ಬಗ್ಗೆ ಕಾಪರ್ಟಿಗೆ ಸೂಕ್ತವಾದ ಮಹಿಳೆ ಅಂತಾದ್ರೆ ಅವ್ರಿಗೆ ಅದನ್ನ ಹಾಕಿ ಕರೆಕ್ಟ್ ಆಗಿ ಹಾಕಿ ಬಿಟ್ರಿ ಇನ್ನದು ತಲೆಬಿಸಿಯೇ ಇಲ್ಲ ಅಂದೇಳಿ.
0: ವಾಯ್ದೆ ಎಷ್ಟು ಡಾಕ್ಟ್ರೆ?
1: 10 ವರ್ಷ ಗೌರ್ಮೆಂಟ್ ಅಲ್ಲಿ, 10 ವರ್ಷದ್ದು ಬತ್ತು, 5 ವರ್ಷದ್ದು ಬತ್ತು, 10 ವರ್ಷದವರೆಗೆ ವಾಯ್ದೆ, 10 ವರ್ಷದ ನಂತರ ತೆಗಸ್ಲಕ್, 10 ವರ್ಷದ ಒಳಗೂ ತೆಗಸ್ಲಕ್. ಈಗ ನೀವು ಹಾಕ್ಸ್ಕೊಂಡಿರ್ತೀರಿ, 2 ವರ್ಷಕ್ಕೆ ಮಗು ದೊಡ್ಡದಾಯ್ತು, ನಂಗೆ ಇನ್ನೊಂದ್ ಮಗು ಬೇಕು ಡಾಕ್ಟರ್ ತೆಕ್ಕೊಡಿ ಅಂದ್ರೆ ತೆಕ್ಕೊಡ್ಲಕ್. ಅದ್ರಲ್ಲ ಎಂತ ಸಮಸ್ಯೆ ಇತ್ತು? 10 ವರ್ಷ ವಾಯ್ದಿ ಅಂದ್ರೆ 10 ವರ್ಷ ಇಟ್ಕೊಳ್ಳೇಬೇಕಂತೇನಲ್ಲ, 10 ವರ್ಷದವರೆಗೆ ಇಟ್ಕೊಳ್ಬಹುದು ಅಂತ. ಗೊತ್ತಾಯ್ತಾ?
0: ಗೊತ್ತಾಯ್ತು. ಈಗ ನೀವು ಒಂದು ಅಂತರ ಇಟ್ಕೊಳ್ಕ ಅಂತ ಹೇಳ್ರಲ್ಲ, ಈ ಅಂತರ ಇಟ್ಕೊಳ್ಲಿಲ್ಲ ಅಂದ್ರೆ ಆ ತಾಯಿಗಾಗುವ ಆರೋಗ್ಯ ಸಮಸ್ಯೆಗಳು ಯಾವ್ದಲ್ಲ ಅದನ್ನೊಂಚೂರು ಹೇಳಿ.
1: ಏನು ಪೌಷ್ಟಿಕಾಂಶಗಳು, ರಕ್ತ ಎಲ್ಲದು ಕೊರತೆ ಕಾಡತ್ತು. ಗೊತ್ತಾಯ್ತಾ? ಕೊರತೆ ಕಾಡೋದು ಅಂತಂದ್ರೆ ನಿಮ್ಗೆ ಹೇಳೋದು ಆರೋಗ್ಯ ಸಮಸ್ಯೆಗಳೆಲ್ಲ, ಸುಸ್ತು, ಮೈ ಕೈ ನೋವು, ಮಾಂಸದ ಬಲಹೀನತೆ, ರಕ್ತಹೀನತೆ. ರಕ್ತಹೀನತೆಯಿಂದಾಗಿ ಎಲ್ಲ ಏನು ಅಂಗಾಂಗಗಳ ಕೆಲಸದಲ್ಲೂ ಕ್ಷಮತೆ ಕಡಿಮೆ ಆಗೋದು, ಸುಸ್ತಾಗೋದು, ಉಬ್ಬಸ ಬಂದಂಗೆ ಆಗೋದು, ಕಾಲು ದಪ್ಪ ಆಗೋದು, ಕಾಲಲ್ಲಿ ನೀರು ತುಂಬಿಕೊಳ್ಳೋದು. ನಾ ಎಷ್ಟಂದ್ ಹೇಳುದು ಮಾರಿ, ಹೇಳ್ತಾ ಕೂಕೊಂಡ್ರೆ ಇವತ್ತು ಎಪಿಸೋಡ್ ಸಾಕತ್ತಿಲ್ಲ,
0: ಮುಗಿಯುದಿಲ್ಲ. ಅಷ್ಟು ಆರೋಗ್ಯ ಸಮಸ್ಯೆ ಆತ್ ಅಂತ ಹೇಳಿ.
1: ಇದು ತಾಯಿದಾಯ್ತಲ್ಲ, ಮಗುದ ಅಂತರ ಕಡಿಮೆ ಇಟ್ಟು ಮಗು ಆದ್ರೆ ಗರ್ಭಪಾತ ಆಗ್ಬೋದು, ಬೆಳುವ ಮಗುದ ತೂಕ ಕಡಿಮೆ ಆಗ್ಬೋದು, ಮಗುವಿನಲ್ಲೂ ರಕ್ತಹೀನತೆ ಕಾಣ್ಬೋದು, ಮಗು ಬೆಳವಣಿಗೆ ಹೊಟ್ಟೆ ಒಳಗೆ ಕಮ್ಮಿ ಆಗುದಲ್ಲದೆ ಹುಟ್ಟಿದ ಮೇಲೆ ಡೆವಲಪ್ಮೆಂಟಲ್ ಡಿಲೇ ಅಂತ ಹೇಳ್ತೇವೆ. ಸ್ವಲ್ಪ ಏನು ಬುದ್ಧಿಮಾಂದ್ಯತೆ ಒಂದೇ ಅಲ್ಲ, ದೇಹದ ಬೆಳವಣಿಗೆಗಳಲ್ಲೂ ಕುಂಠಿತ ಕಾಣಿಸ್ಬೋದು, ಕಿಡ್ನಿ ಸಮಸ್ಯೆ ಬರ್ಬೋದು ಮಗು, ಬೇಕಂಬಷ್ಟು ಸಮಸ್ಯೆಗಳು ಬರ್ಬೋದು. ಈ ಅಂತರದ ಪ್ರಾಮುಖ್ಯತೆ ತಾಯಿ ಮತ್ತೆ ಮಗುವಿನ ಆರೋಗ್ಯದ ಜೊತೆ ಜೊತೆಗೆ ಅವರದ್ದು ದೇಶದ ಒಂದು ಪ್ರಗತಿಯ ಸೂಚನೆ ಸಹ
0: ಅದರಲ್ಲಿದೆ. ಈಗ ಗರ್ಭಧಾರಣೆಗೆ ಅಂತರ ಎಷ್ಟಿರ್ಕ? 3 ವರ್ಷನ?
1: ಹೌದೌದು, 3 ವರ್ಷ ಇರ್ಕ ಮಾರ್ರೆ.
0: 3 ವರ್ಷ ಇರ್ಕೆ?
1: ಹೌದೌದು, WHO ಹೇಳುದು ಮಿನಿಮಮ್ 3 ವರ್ಷ ಇರ್ಕಂದ ಹೇಳಿ, ಎರಡು ಗರ್ಭಿಣಿ
0: ಎರಡು ಗರ್ಭದ
1: ಧಾರಣೆ. 3 ವರ್ಷ ಕಡಿಮೆ ಅಂದ್ರೆ ಕನಿಷ್ಠ ಅಂದ್ರೆ 3 ವರ್ಷ ಗ್ಯಾಪ್ ಕೊಡಬೇಕು ಅಂತ ಹೇಳುತ್ತೆ WHO ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ.
0: ಆದ್ರೆ ಡಾಕ್ಟ್ರೆ, ಈಗ ಈ ಟ್ಯೂಬೆಕ್ಟಮಿ ಆಪರೇಷನ್ ಮಾಡಿಸ್ಕೊಂಡಿರ್ಬಹುದು ಅಥವಾ ಲೆಪ್ರೋಸ್ಕೋಪಿ ಮಾಡಿಸ್ಕೊಂಡಿರ್ಬಹುದು, ಈ ಕೆಲವರು ಹೇಳಿದ್ರು ಈಗ ಸೆಕೆಂಡ್ ಡೆಲಿವರಿ ಆಯ್ತು, ಮಗು ಸಾಕಿನ್ ಮಕ್ಳು ಸಾಕಂತ ಒಂದು ಡಿಸಿಷನ್ ಆಗಿರತ್ತ, ಅದು ಕೂಡ್ಲೆ ಮಾಡಿಸ್ಕೊಳ್ಳಕ ಅಥವಾ ಅಲ್ಲೂ ಸ್ವಲ್ಪ ಸಮಯ ಆಗಿ ಮಾಡಿಸ್ಕೊಳಕ? ಈ ಲೆಪ್ರೋಸ್ಕೋಪಿ ಆದ್ರೂ ಅಷ್ಟೇ, ಹೆರಿಗೆ ಆದ್ರೂ ಕೂಡ್ಲೆ ಮಾಡಿಸ್ಕೊಳಕ ಅಥವಾ ತಡ್ದ ಹೆಂಗ? ಅದೊಂಚೂರು ಹೇಳಿ.
1: ಆಪರೇಷನ್ ಬಗ್ಗೆ ಬಂತು, ಈಗ ಸ್ತ್ರೀಯರ ಸಂತಾನ ಹರಣ ಚಿಕಿತ್ಸೆ, ಕರೆಕ್ಟ್ ಅಲ್ಲ ನಿಮ್ ಪ್ರಶ್ನೆ, ಅದೇ ಅಲ್ಲ, ಅದ್ರ ಬಗ್ಗೆ ಮಾತಾಡುವ. ಯಾಕಣೆ ಕೈ ಆಪರೇಷನ್ ಅಂತ ಹೇಳಕ್ ಜನಕ್ ಲಾಯಕ್ ಅರ್ಥ ಆಯ್ಕಂದ್ರೆ ಗೊತ್ತಾಯ್ತಾ, ಟ್ಯೂಬೆಕ್ಟಮಿ ಅಂತ ಹೇಳಿದ್ರೆ ಸಮ ಗೊತ್ತ, ಕೈ ಆಪರೇಷನ್ ಕರೆಂಟ್ ಆಪರೇಷನ್ ಅಂತ ಹೇಳಿ. ಆಯ್ತಾ, ಕೈ ಆಪರೇಷನ್ ಅಂದ್ರೆ ಯಾವಾಗ ಬೇಕಾದ್ರೂ ಮಾಡ್ಬೋದು, ಮಗು ಡೆಲಿವರಿ ಆದ್ಮೇಲೆ ಅದೇ ಮರದಿವಸದಲ್ಲೇ ಮಾಡ್ಬೋದು. ಬ್ಲೀಡಿಂಗ್ ಎಲ್ಲ ಸ್ವಲ್ಪ ಕಂಟ್ರೋಲ್ ಇದೆ, ತಾಯಿ ಆರೋಗ್ಯವಾಗಿದ್ದಾರೆ ಅಂತ ಕನ್ಫರ್ಮ್ ಆಗ್ಬೇಕಲ್ಲ. ಕೆಲವು ಸತಿ 24 ಗಂಟೆ ಒಳಗೆ ರಕ್ತಸ್ರಾವ ಆಗೋ ಸಾಧ್ಯತೆಗಳೆಲ್ಲ ಇರುತ್ತೆ. ಅದು ಏನು ಆಗಿಲ್ಲ, ತಾಯಿ ಆರೋಗ್ಯವಾಗಿದ್ದಾರೆ ಅಂತ ಒಂದು ನೋಡ್ಕೊಂಡು ಕೈ ಆಪರೇಷನ್ ಮಾಡ್ಬೋದು. ಎಲ್ಲ ಮಧ್ಯದಲ್ಲೂ ಮಾಡ್ಬೋದು, ಮುಟ್ಟು ಶುರು ಆದ್ಮೇಲೆ ಮುಟ್ಟಾಗಿ ಒಂದನೇ ವಾರದ ಒಳಗಡೆ ಕೈ ಆಪರೇಷನ್ ಮಾಡ್ಬೋದು. ಅಬಾರ್ಷನ್ ಆದ್ಮೇಲೆ ಕೂಡಲೇ ಮಾಡ್ಬೋದು. ಈ ಲ್ಯಾಪ್ರೋಸ್ಕೋಪಿ ಕರೆಂಟ್ ಆಪರೇಷನ್ ಏನಿದೆ, ಅದಕ್ಕೆ ಗರ್ಭಕೋಶದ ಸೈಜ್ ನಾರ್ಮಲ್ ಇರ್ಬೇಕಾದ್ ಇಂಪಾರ್ಟೆಂಟ್. ಯಾಕಂದ್ರೆ ಡೆಲಿವರಿ ಆದ ತಕ್ಷಣ ಹೊಕ್ಕಳವರಿಗೆ ಗರ್ಭಕೋಶನೇ ಇರುತ್ತೆ, ಆಪರೇಷನ್ ಮಾಡೋ ಕಾತಿಲ್ಲ. ಅದಕ್ಕೆ ಮಿನಿಮಮ್ 6 ವಾರ ಆಗಿರ್ಬೇಕು.
0: ಓಕೆ,
1: ಯಾಕಂದ್ರೆ ಗರ್ಭಕೋಶ ಸ್ವಲ್ಪ ಚಿರುಟಿ ಸಣ್ಣ ಆಗ್ಬೇಕಲ್ಲ, ಸಹಜ ಸ್ಥಿತಿಗೆ ಬರ್ಕಲ್ಲ. ಅದ್ರ ಮೇಲೆ ಕರೆಂಟ್ ಆಪರೇಷನ್ ಮಾಡ್ಲಕ್, ಕರೆಂಟ್ ಆಪರೇಷನ್ ಡೆಲಿವರಿ 6 ವಾರದ ನಂತರ ಮಾಡ್ಲಕ್, ಮಧ್ಯ ಮುಟ್ಟಾಗೋಕ್ ಶುರು ಆದ್ಮೇಲೆ ಮಾಡ್ಕೊಳ್ಬಹುದು, ಮುಟ್ಟಾಗಿ 1ನೇ ವಾರದಲ್ಲಿ.
0: ಓಕೆ, ನನ್ಗೆ ಇದೊಂದು ಕೇಮ್ಕೇತಿ, ಟ್ಯೂಬೆಕ್ಟಮಿ ಮತ್ತೆ ಲೆಪ್ರೋಸ್ಕೋಪಿ ಅಲ್ಲ, ಸುಮಾರು ಜನ ಕೇಂದ್ರ ಯಾವ್ದು ಮಾಡ್ಲಕ್ಕ, ನನ್ನನ್ನ ಕೆಲವರು ಕೇಂಬರ್ ಇದ್ರು, ಇದು ಯಾವ್ದು ಮಾಡ್ಲಕ್ಕ ಯಾವ್ದು ಮಾಡ್ಲಕ್ಕ ಅಂತ ಹೇಳಿ. ಈ ಟ್ಯೂಬೆಕ್ಟಮಿ ಮಾಡಿದ್ಮೇಲೆ ಅವ್ರು ಯಾಕೆ ಕೇಮ್ದಂದ್ರೆ, ರೆಸ್ಟ್ ವಿಷಯಕ್ಕೆ, ಈ ರೆಸ್ಟ್ ಎಷ್ಟು ದಿನ ಮಾಡ್ಕತ್ತ, ಯಾವ್ದು ಒಳ್ಳೇದು, ಯಾವ್ದು ಸುಲಭ, ಯಾವ್ದು ನೋವು ಬೇಗ ಗುಣ ಆತ್ತ, ಸೊ ಯಾವ್ದಂತ ಹೇಳ್ತೀರಿ ಡಾಕ್ಟ್ರೆ ನೀವು?
1: ನಿಮ್ ಪ್ರಶ್ನೆ ಒಂದು ಭಾಗನ ನೀವೇ ಸ್ಪ್ಲಿಟ್ ಮಾಡಿ ಕೊಟ್ರೆ ಅಲ್ಲ, ಹಂಗಾಗಿ ಉತ್ತರ ಕರೆಂಟ್ ಆಪರೇಷನ್ ಲ್ಯಾಪ್ರೋಸ್ಕೋಪಿ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ದಿನ ಆಸ್ಪತ್ರೆಯಲ್ಲಿ ಇರುವಂತದ್ದು, ಅದ್ರ ನಂತರ ಯಾವುದೇ ರೆಸ್ಟ್ ಅವಶ್ಯಕತೆ ಇಲ್ಲ. ರೆಸ್ಟ್ ಅಂದ್ರೆ ನಾ ಹೇಳೋದು ಈ ತುಂಬಾ ಹೆವಿ ಕೆಲಸ ಮಾಡೋಕಾಗ ಹಂಗೆಲ್ಲ ಏನು ರಿಸ್ಟ್ರಿಕ್ಷನ್ನೇ ಇಲ್ಲ ಅದಕ್ಕೆ. ಆಯ್ತಾ, ಈ ಕೈ ಆಪರೇಷನ್ ಅಥವಾ ಟ್ಯೂಬೆಕ್ಟಮಿ, ನಿಮ್ ಕಣಂಗ್ ಪಾಶ ಹೇಳ್ಕಂದ್ರೆ ಟ್ಯೂಬೆಕ್ಟಮಿ ಏನು ಮಾಡಿಸ್ಕೊಂಡವ್ರು ಅವರದ್ದೊಂದು ಗಾಯ ಅಂತಿರುತ್ತೆ, ಒಂದು 2-4 ಸೆಂಟಿಮೀಟರ್ವರೆಗೆ ಗಾಯ ಇರ್ಬೋದು. ಅದು ಅವರ ಸ್ಥಿತಿ, ಅದು ಡಿಫಿಕಲ್ಟೀಸ್ ಹೊಂದ್ಕೊಂಡಿರುತ್ತೆ ಇನ್ಸಿಷನ್ ಸೈಜ್. ಅವರಿಗೆ ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ, ಒಂದು 3-4 ವಾರ ಭಾರ ಎತ್ತಬಾರ್ದು, ಹೊಟ್ಟೆಯ ಮಾಂಸಕ್ಕೆ ಲೋಡ್ ಬೀಳುವಂತ ಕೆಲಸ ಮಾಡಬಾರ್ದು.
0: ಓಕೆ, ಆದ್ರೆ ಈ ಲೆಪ್ರೋಸ್ಕೋಪಿ ಮಾಡಿಸ್ಕೊಂಡವ್ರಿಗೆ ಹೇಳ್ತಾರೆ ಏನಂದ್ರೆ, ಅಷ್ಟು ಸುರಕ್ಷಿತ ಅಲ್ಲ ಗರ್ಭ ಧಾರಣೆ ಆಗ ಚಾನ್ಸಸ್ ಇರುತ್ತೆ. ಟ್ಯೂಬೆಕ್ಟಮಿ ಅಂತ ಹೇಳಿದ್ರೆ ನೀವು ಗರ್ಭ ನಾಳನೇ ಕಟ್ ಮಾಡುದಾ?
1: ಹೌದೌದು, ಗರ್ಭನಾಳನ್ನು ಒಂದು 2 ಸೆಂಟಿಮೀಟರ್ ಕಟ್ ಮಾಡಿ ಎರಡು ಬದಿ ಹೊಲು
0: ಹೊಲ್ದು ಬಿಡುದು. ಲ್ಯಾಪ್ರೋಸ್ಕೋಪಿ ಅಂದ್ರೆ,
1: ಲ್ಯಾಪ್ರೋಸ್ಕೋಪಿ ಅಂದ್ರೆ ಗರ್ಭ ನಾಳನ್ನ ಹಿಂಗ್ ಎತ್ತಿ ಒಂದ್ ರಬ್ಬರ್ ಬ್ಯಾಂಡ್ ಹೆಣ್ ಮಕ್ಳಿಗೆ ಜುಟ್ ಹಾಕ್ತಾರಲ್ಲ ಹಂಗ ಹಾಕುದು.
0: ಅದನ್ನೇ ಹೇಳಿದ್ರು ಅಷ್ಟು ಸೇಫ್ ಅಲ್ಲ ಅಂತ ನಿಜಾನ.
1: ಹಂಗಂತ ಇಲ್ಲಿ ನಮ್ದು ಡಾಟಾ ಪ್ರಕಾರ ಎರಡು ಒಳ್ಳೆ ಈಕ್ವಲಿ ಎಫೆಕ್ಟಿವ್. ಪ್ರತಿಯೊಂದಕ್ಕೂ ಫೇಲ್ಯೂರ್ ಅಂತಿರತ್ತ, ಭಗವಂತ ಕೊಟ್ಟು ವರದಲ್ಲೂ ಒಂದೊಂದು ಡಿಫೆಕ್ಟಿವ್ ಇರತ್ತ. ಹೌದಲ್ಯ, ಹಿರಣ್ಯ ಕಶಿಪುಗೆ ಸಮ ವರ ಕೊಟ್ಟ ಅಂದೇಳಿ ಒಂದು ಸಂಹಾರ ಇಲ್ಯ, ಎಲ್ಲ ಒಬ್ರು ಚಾಪಿ ಕೆಳಗೋರು ಒಬ್ರು ರಂಗೋಲಿ ಕೆಳಗ ಹೋದ್ರು, ಸಾವಿರ ಲಕ್ಷ ಆಪರೇಷನ್ ಮಾಡಿದ್ರು ಒಂದ್ ಫೇಲ್ಯೂರ್ ಇರುತ್ತ. ಫೇಲ್ಯೂರ್ ಅಂದೇಳಿ ಸರ್ಕಾರದ ಇಂಡೆಮ್ನಿಟಿ ಸ್ಕೀಮ್ಸ್ ಅಂತ ಇದ್ದಿತ್ತು ಗೊತ್ತಿತ್ತಾ.
0: ಇಂಡೆಮ್ನಿಟಿ ಅಂದ್ರೆ
1: ಈಗ ಪರಿಹಾರ ಇತ್ತ, ಈಗ ಆಪರೇಷನ್ ಮಾಡಿಸ್ಕೊಂಡಿರ್ತೀರಿ. ಸರ್ಕಾರದ ಯೋಜನೆ ನೋಡಿ ಎಷ್ಟು ಬ್ಯೂಟಿಫುಲ್. ಸರ್ಕಾರದ ಯೋಜನೆಗಳು, ಸರ್ಕಾರದ ಯೋಜನೆ ಜನರ ಒಳ್ಳೇದಕ್ಕೆ, ಜನರ ಆರೋಗ್ಯದ ಒಳ್ಳೇದಕ್ಕೆ
0: ತುಂಬಾ ಉತ್ತಮ ಯೋಜನೆಗಳು ಸರ್ಕಾರದ ಕಡೆಯಿಂದ ಇತ್ತ. ಒಂದು ನಮ್ಗೆ ಸರಿಯಾದ ಮಾಹಿತಿ ಇಲ್ಲ, ತಿಳುವಳಿಕೆ ಇಲ್ಲ, ಇನ್ನೊಂದು ಹೆದರಿಕೆ ಸರ್ಕಾರದ್ದಲ್ಲ ಬ್ಯಾಡದೇನೋ ಅಂತ ಹೆದರಿಕೆ. ಅದ್ರ ಬಗ್ಗೆ ಇನ್ನಷ್ಟು ಮಾತಾಡಕ್ಕೆ ಡಾಕ್ಟ್ರೆ, ಈ ಇನ್ಫಾರ್ಮೇಶನ್ ನನಗೆ ಬೇಕು ಸ್ವಲ್ಪ ಹೊತ್ತಲ್ಲಿ ನಾಕೆಂತೆ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
4: ಕಲಿನಿ ಕೋಟಿ ಭಾಷೆ, ಮಾತಾಡಿ ಒಂದ್ ಸಾವಿರ ಭಾಷೆ, ಅರೆ ಎದಿಗುಡೆಗೆ ಬೆಚ್ಚಗಿರ್ಲಿ ನಮ್ಮ ಬಿ ಭಾಷೆ.
3: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
0: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ನಾನು ನಿಮ್ಮ ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಆರೋಗ್ಯ ವಿಭಾಗದಲ್ಲಿ ವಿಶ್ವ ಜನಸಂಖ್ಯಾ ದಿನ, ಇವತ್ತು ವರ್ಲ್ಡ್ ಪಾಪ್ಯುಲೇಷನ್ ಡೇ. ಅದರ ಅಂಗವಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಷ್ಟೀಯ ಆರೋಗ್ಯ ಅಭಿಯಾನ ಉಡುಪಿ ಜಿಲ್ಲೆ ಮತ್ತು ಜಿಲ್ಲಾ ಕುಟುಂಬ ಕಲ್ಯಾಣ ವಿಭಾಗ ಉಡುಪಿ ಜಿಲ್ಲೆ ಸೇರಿ ಇವತ್ತು ಕುಟುಂಬ ಯೋಜನೆ ಅಳವಡಿಕೆ ಪ್ರತಿ ದಂಪತಿಗಳ ಹೆಮ್ಮೆ ಆಯ್ಕಂತೇಳಿ ಒಂದು ಒಳ್ಳೆ ತಿಳುವಳಿಕೆ ಕಾರ್ಯಕ್ರಮ. ಅದಕ್ಕಾಗಿ ನಮ್ಮೊಟ್ಟಿಗೆ ವಿಶೇಷ ಅತಿಥಿಯಾಗಿ ಪಿಎಚ್ಸಿ ಮರವಂತೆಯ ಮೆಡಿಕಲ್ ಆಫೀಸರ್ ಡಾಕ್ಟರ್ ಕೆ ಗಣೇಶ್ ಭಟ್ಟ ಅವರು ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಿದ್ರು. ಡಾಕ್ಟ್ರೆ, ನೀವು ಹೇಳಿದ್ರಿ ಸರ್ಕಾರದಿಂದ ಎಷ್ಟೆಷ್ಟು ಒಳ್ಳೆ ಕಾರ್ಯಕ್ರಮ ಇದೆ ಈ ಕುಟುಂಬ ಯೋಜನೆಗಾಗಿಯೇ ಅಂತೇಳಿ. ಆದರೆ ನೀವು ಎಷ್ಟು ಆಪರೇಷನ್ಗಳಿದೆ, ಎಷ್ಟು ಪಿಲ್ಸ್ಗಳನ್ನ ಕೊಡ್ಬೋದು, ಎಷ್ಟು ಇಂಜೆಕ್ಷನ್ಗಳನ್ನ ಕೊಡ್ಬೋದು ಎಲ್ಲದೂ ಹೇಳ್ರಿ. ಆದ್ರೆ ಎಂತ ಮಾಡುದು, ನಮ್ಮ ಜನರಿಗೆ ಹೆದರಿಕೆ, ನಮ್ಮ ಜನರಿಗೆ ಅಸಡ್ಡೆ, ನಮ್ಮ ಜನರಿಗೆ ಔದಾಸೀನ್ಯ. ಅಯ್ಯೋ ಎಂತಕ್ಕೆ ನಂಬೇಡ, ನಾವಿಲ್ಲ ಪ್ರೈವೇಟ್ಗೆ ಹೋಗಿರೋ ದುಡ್ಡು ಕೊಡ್ತಕ್ಕಂತೋ, ನಮ್ಗೆ ಇದ್ರ ಮೇಲೆ ನಂಬಿಕೆ ಇಲ್ಲ, ಹೆದರಿಕೆ ಅತ್ತ ಮಾರ್ರೆ, ಹ್ಯಾಂಗಿನ ಮಾತ್ರಿಯೋ, ಎಷ್ಟು ದಿನ ಆಯ್ತೋ, ಎಕ್ಸ್ಪೈರಿ ಆಯ್ತೋ, ಇಂಥದ್ದೆಲ್ಲ ಇಟ್ಕೊಂಡು ಸರ್ಕಾರಿ ಆಸ್ಪತ್ರೆಗೆ ನೀವು ಇಷ್ಟು ಒಳ್ಳೊಳ್ಳೆ ಯೋಜನೆಗಳು, ಇಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಇದ್ರು ಅಲ್ಲಿ ಬಪ್ಪರ್ ಕಡಿಮೆ. ಇದು ಯಾಕೆ, ಇದಕ್ಕೆಂತ ಮಾಡ್ಕಂತ ನೀವು ಹೇಳ್ತೀರಿ ಡಾಕ್ಟ್ರೆ?
1: ಅಲ್ಲ ಅದು ಇಪ್ಪದ ಹೌದಾ ಅಂತ ಹೇಳಿ ನೀವೇ ಜಡ್ಜ್ಮೆಂಟ್ ಕೊಟ್ರೆ ಅಲ್ಲ, ಅದು ಇಪ್ಪದ ಹೌದ ಹಿಂಜರಿಕೆ ಇತ್ತ ಎಂತ ಅಂತ ಹೇಳ್ರೆ, ಹೊಟ್ಟಿಗೆ ಇಟ್ಟಿಲ್ದಿರೋ ಜುಟ್ಟಿಗೆ ಮಲ್ಲಿಗೆ ಹೋಗ್ಬೇಕಂ ಕ್ಯಾಲರಿ. ಸರ್ಕಾರದ ಒಳ್ಳೊಳ್ಳೆ ಯೋಜನೆ, ಉತ್ತಮ ಗುಣಮಟ್ಟ, ಒಳ್ಳೆ ರೀತಿಯ ವೈದ್ಯ ಮತ್ತು ಸಿಬ್ಬಂದಿ ವರ್ಗ ಇದ್ರು ಜನಕ್ಕೆ ಹಿಂಜರಿಕೆ. ಅಯ್ಯಪ್ಪ ನಾನಾ ಸರ್ ಗೌರ್ಮೆಂಟ್ ಆಸ್ಪತ್ರೆಗೆ ಯಾರು ನಾನು ಹತ್ತಿಲ್ಲಪ್ಪ, ನೀವು ಕಡಿಮೆ ಕ್ವಾಲಿಫಿಕೇಶನ್, ಕಡಿಮೆ ಕ್ವಾಲಿಟಿ ಇರುವ ನೀವು ಪ್ರೈವೇಟಲ್ಲಿ ಆರೂ ಹೋಗಿ ತಗೋಬತ್ರಿ, ಹೇಳ್ಕಂಕಲ್ಲ ಕಾಲರ್ ಆರಿಸ್ಕಲ್ಲ. ನಾನು ಅಲ್ಲಿ ಕ್ಲಿನಿಕ್ ಹೋಗಿ ತಗೋಬಂದೆ, ಅಲ್ಲ ಡಾಕ್ಟರ್ ಎಲ್ಲ
0: ಯಾವ ಆಸ್ಪತ್ರೆಗೆ ಹೆತ್ತದಂದು ಹೇಳುದೇ ಒಂದು ಪ್ರೆಸ್ಟೀಜ್,
1: ಪ್ರೆಸ್ಟೀಜ್ ಆಗಿಬಿಟ್ಟಿತ್ತು ಅಲ್ಲ. ಕರೆಕ್ಟ್, ಅದು ಒಂದು. ಇನ್ನೊಂದು, ನೀವು ಬರೀ ಆಸ್ಪತ್ರೆ ಸರ್ಕಾರಿ ವ್ಯವಸ್ಥೆಗಳ್ರಿ, ಸರ್ಕಾರಿ ಡಾಕ್ಟ್ರದ್ದು ನಮ್ದೇನ್ ರಿಕ್ರೂಟ್ಮೆಂಟ್ ಆಪತ್ತಿ, ಎಲ್ಲ ಡಿಗ್ರಿ ವೆರಿಫೈಡ್ ಆಗಿ ನಾವು ಕೆಲ್ಸಕ್ಕೆ ಸೇರುದು ಅಲ್ಲೇ.
0: ಹೌದೌದು,
1: ಅಷ್ಟಾರು ಜನಕ್ಕೆಲ್ಲ ಹೆಂಗಿರತ್ ಗೊತ್ತಾ, ನಾವು ಹೇಳೋದು ನಂಬುದೇ ಇಲ್ಲ. ಅವರಿಗೆ ಶಂಕದಿಂದ ಬಂದ್ರೆ ತೀರ್ಥ, ಅದು ಯಾವ ಶಂಕೋ ಗೊತ್ತಿಲ್ಲ, ನಂಬಿಕೆ ಕಡಿಮೆ. ನಾವೇನೋ ಸುಳ್ಳು ಸುಳ್ಳೇ ಹೇಳೋದೇನೋ, ಅರ್ಧಂಬರ್ಧ ಓದ್ಕೊ ಬಂದಿರೇನೋ, ಎಲ್ಲೂ ಸಲ್ಲದವರು ಸರ್ಕಾರಿ ಸೇವೆಲ್ ಸಲ್ತರೇನೋ ಅಂದೇಳಿ ಜನಕ್ಕೊಂದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್. ಮತ್ತ ಇದನ್ನ ಹೋಗಲಾಡ್ಸಕ್ಕೂ ನೀವು ಒಂದೇ ಪ್ರಶ್ನೆಲಿ ಎಲ್ಲ ಕೇಳಾಯ್ತು. ಈಗ ಹೋಗಲಾಡ್ಸೋಕೆ ಅಂತ ಮಾಡ್ಕ, ನಮ್ಮ ಕಮ್ಯುನಿಕೇಶನ್ ಇಂಪ್ರೂವ್ ಆಯ್ಕ ಮಾಡ್ತಾ ಇತ್ತು, ಉತ್ತಮ ರೀತಿಯಲ್ಲೇ ಸೇವೆ ಸಿಗ್ತಾ ಇದೆ, ಒಳ್ಳೆ ರೀತಿಯಲ್ಲಿ ಸಂವಹನ ಆಗ್ತಾ ಇದೆ, ಸರ್ಕಾರಿ ಆಸ್ಪತ್ರೆಗಳ ಗುಣಮಟ್ಟ ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ, ಸಾಕಷ್ಟು ಅನುದಾನ ಬರ್ತಾ ಇದೆ, ಉನ್ನತೀಕರಣ ಆಗ್ತಾ ಇದೆ, ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದದ್ದು ಸಾಲ್ವೇಷನ್ ಪ್ರಕ್ರಿಯೆಯಲ್ಲಿದೆ.
0: ಈ ಸರ್ಕಾರಿ ಅಡ್ವರ್ಟೈಸ್ಮೆಂಟ್ಗಳು, ಫಾರ್ ಎಕ್ಸಾಂಪಲ್ ನಿಮ್ಮ ಸರ್ಕಾರಿ ಆಸ್ಪತ್ರೆ ಅಡ್ವರ್ಟೈಸ್ಮೆಂಟ್ಗಳು, ನಿಮ್ಮ ಸರ್ಕಾರಿ ಆಸ್ಪತ್ರೆ ಗೋಡೆ ಮೇಲೆ ಇರತ್ತೆ, ಅಲ್ಲೊಂದು ಹೋರ್ಡಿಂಗ್ ಹಾಕಿದ್ರಿ, ಸರ್ಕಾರಿ ಆಸ್ಪತ್ರೆ ಎದುರೇ ಹಾಕಿರ್ತ್ರಿ. ಆಕ್ಚುಲಿ ಸರ್ಕಾರಿ ಆಸ್ಪತ್ರೆ ಕಡೆ ಬಪ್ಪರೇ ಇಲ್ಲ, ಅವ್ರು ಕಾಂಬುದಿಲ್ಲ. ಮತ್ತೆ ನಾನ ಎಷ್ಟೊಂದ್ಸಲ ಸರ್ಕಾರಿ ಆಸ್ಪತ್ರೆಗೆ ಹೋದಳ, ಇಲ್ಲೆಲ್ಲ ಇರೋ ಪ್ರೋಗ್ರಾಮ್ ಕಂಡ್ಕೊಂಡು ಇದಿತ್ತ, ಕ್ಷಯರೋಗಕ್ಕೆ ಅದಿತ್ತ, ಗರ್ಭಧಾರಣೆ ಆಗೋರಿಗೆ ಇದಿತ್ತ, ನಾನೇ ಆಶ್ಚರ್ಯಪಟ್ಟಿದ್ದೆ. ನೀವು ಒಳ್ಳೆಯರಿಗೆ ಹಾರ್ ಮಾತ್ರ ಆ ಜಾಹೀರಾತುಗಳು ಜನರಿಗೆ ಗೊತ್ತಾಗ್ತದೆ, ಒಳ್ಳೆಯರಿಗೆ ಹೊಯ್ದೇ ಇದ್ದವ್ರಿಗೆ ಹೆಂಗೆ ಗೊತ್ತಾಗ್ತ? 10% ಆಫ್ ಪಾಪ್ಯುಲೇಷನ್ ಮಾತ್ರ ನಿಮ್ಮ ಸರ್ಕಾರಿ ಆಸ್ಪತ್ರೆ ಬರುತ್ತೇನೋ ನಾನು ಹೇಳುದು, ಆದ್ರೆ ಉಳಿದವರು ಎಂತ ಮಾಡ್ತಾರೆ, ಅವ್ರಿಗೆ ಹೆಂಗ್ ವಿಷಯಗಳನ್ನ ತಲುಪಿಸ್ತೀರಿ? ಅದು ಕೂಡ ಪ್ರಶ್ನೆಯೇ ಅಲ್ಲ ಡಾಕ್ಟ್ರೆ. ಅಲ್ಲ, ಈಗ ಇನ್ನೊಂದು ನನ್ನ ವಿಷಯ ಎಂತ ಹೇಳ್ಕಂದ್ರೆ, ಗವರ್ಮೆಂಟ್ ಆಸ್ಪತ್ರೆಯ ಮಾತ್ರೆಗಳಿರ್ಬಹುದು, ಸೇವೆಗಳಿರ್ಬಹುದು, ಸತ್ಯ ಹೇಳ್ಕಂದ್ರೆ ನಂಗೂ ಹಿಂಗಿಂದೆ ಒಂದು ಪೂರ್ವಾಗ್ರಹ ಮೊದಲಿದ್ದಿತ್ತು. ಆದ್ರೆ ನನ್ನ ಸೆಕೆಂಡ್ ಹೆರಿಗೆಗೆ ಆಯ್ಕೆ ಮಾಡ್ಕೊಂಡಿದ್ದು ಸರ್ಕಾರಿ ಆಸ್ಪತ್ರೆನೆ. ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಸೇವೆ, ಅದರಲ್ಲೂ ನಿಮ್ಮ ಆಶಾ ಕಾರ್ಯಕರ್ತೆಯರು. ಎಲ್ಲೊಂದು ಪ್ರೆಗ್ನೆಂಟ್ ಅಂತ ಇದ್ದ ಅವರ ಕೇರಿಯಲ್ಲಿ, ಅವ್ರ ಊರಲ್ಲಿ, ಅವ್ರ ವಾರ್ಡಲ್ಲಿ ಗೊತ್ತಾಯ್ತಂದ್ರೆ ಹೋಗಿ ಮಾತಾಡಿ ತಾಯಿ ಕಾರ್ಡ್ ಮಾಡಿಸಿ, ಬನ್ನಿ TT ಇಂಜೆಕ್ಷನ್ ತಗೊಂಡು ಬನ್ನಿ, ನಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಬನ್ನಿ, ನೀವು ನಮ್ಮ ವೆಯ್ಟ್, ಹಿಮೋಗ್ಲೋಬಿನ್ ಚೆಕಪ್ ಎಲ್ಲ ಇಲ್ಲೇ ಮಾಡಿ ಅಂತ ಮೋಟಿವೇಟ್ ಮಾಡ್ತಾ ಇರೋದು ಪ್ಲಸ್ ಪಾಯಿಂಟ್ ಅದೊಂದು. ಅದರಿಂದಾನೆ ನಾವು ನಮ್ಮಂಥವ್ರು ಕೂಡ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಎಂತೆಲ್ಲ ಸೇವೆ ಇತ್ತು, ಕಾಂಬಂದು ಕಾಂಬಕ್ಕೂ ಆಯ್ತು ಇರ್ಲಿ ಅಂತ ಹೇಳ್ಕೊಂಡು ಕಾಂಬ ಹೆರಿಗೆ ಎಲ್ಲ ಮಾಡಿಸ್ಕೊಂಬ ಎಂತ ಅಂತೇಳಿ ನಾನು ಮಾಡಿಸ್ಕೊಂಡಿದ್ದು ನನ್ನ ಸೆಕೆಂಡ್ ಹೆರಿಗೆನ ಸರ್ಕಾರಿ ಆಸ್ಪತ್ರೆಯಲ್ಲೇ. ಈವನ್ ನನ್ನ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಕೂಡ ಆಗಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲೇ, ಅದರಲ್ಲೂ ಕ್ಯಾಂಪ್ ಅಲ್ಲಿ. ನೀವು ಹೇಳ್ರಲ್ಲ ಕ್ಯಾಂಪ್ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ರಲ್ಲ, ಕ್ಯಾಂಪ್ ಅಲ್ಲೇ ಹೋಯಾದ್ದು. ಆಕ್ಚುಲಿ ಕೇಳುಗ್ರೆ, ಸರ್ಕಾರದ ಸರ್ಕಾರಿ ಆಸ್ಪತ್ರೆಗಳು, ಸರ್ಕಾರಿ

0: ಒಳ್ಳೆ ಆರೋಗ್ಯಯುತ ಸಂಸಾರ ಆ ಸಂಸಾರದ ತಾಯಿ ಮತ್ತು ಮಗುವಿನಿಂದ ಶುರುವಾಗುತ್ತೆ. ಅದನ್ನ ಹೆಂಗ್ ಶುರು ಮಾಡ್ಲಕ್ಕಂಬದ್ರ ಬಗ್ಗೆ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ಆದ್ರೆ ಒಂದೇ ಒಂದು ನನ್ನ ವೈಯಕ್ತಿಕ ಕಾಳಜಿ ಅಂತಂದ್ರೆ, ಗವರ್ಮೆಂಟ್ ನ ಎಲ್ಲಾ ಕಾರ್ಯಕ್ರಮಗಳು ಹೆಣ್ಮಕ್ಳಿಗೆ ಸಂತಾನ ಹರಣ ಅದು ಇದು ಅಂತ ಇದೆ, ಗಂಡ್ ಮಕ್ಳಿಗೂ ಕೂಡ ಒಂದ್ ಸ್ವಲ್ಪ ಕಾರ್ಯಕ್ರಮಗಳು ನೀವು ಜಾಸ್ತಿನೇ ಹಾಕಂಡ್ರೆ ನಮ್ಮಂತ ಹೆಣ್ಮಕ್ಳು ಕೂಡ ಸ್ವಲ್ಪ ಇನ್ನಷ್ಟು ಹೆಲ್ದಿಯಾಗಿ ಬೆಳಿಬಹುದು ಅನ್ನೋದು ಹೆಣ್ಮಕ್ಳ ಕಡೆಯಿಂದ ನನ್ನ ಕೋರಿಕೆ. ಎನಿವೇಸ್ ಡಾಕ್ಟ್ರೆ, ನಿಮ್ಗೆ ಎಂತಾರು ಹೇಳಕಿದ್ರೆ ಖಂಡಿತ ಹೇಳಕ್ ನಮ್ಮ ಕೇಳುಗರಿಗೆ.
1: ಹೆಣ್ಮಕ್ಳಿಗೆ ಸಾಕಷ್ಟು ಸೇವೆಗಳಿತ್ತು ಅಂತ ಹೇಳ್ರಿ, ಅದನ್ನ ಉಪಯೋಗಿಸ್ತಾನೆ ಇದ್ರೆ ಹೆಣ್ಮಕ್ಳು. ಗಂಡಸ್ರಿಗೆ ಇದ್ದದ್ದು ಒಂದ್ ಸೇವೆ, ಅದನ್ನ ಒಂದ್ ಚೂರಾರು ಇಂಟ್ರೆಸ್ಟ್ ತಗೊಂಡು ನಮ್ಮ ಪುರುಷ ಸಮಾಜ ಅದನ್ನ ಅಳವಡಿಸ್ಕಂಗ್ ಶುರು ಮಾಡಿದ್ರೆ ನಾವು ಇಲ್ಲೊಂದು ಗಿಡ ನೆಟ್ರು ಫಲ ಕೊಡತ್ತ, ಇನ್ನೊಂದ್ 4 ಸಸಿ ತಂದು ಹಾಕುವ ಅಂದೇಳಿ ನಾವು ಆಪ್ಷನ್ ಇಡ್ಲಕ್.
0: ಡಾಕ್ಟ್ರೆ, ಭಾರಿ ಖುಷಿ ಆಯ್ತು ನೀವು ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋಗೆ ಬಂದು ವಿಶ್ವ ಜನಸಂಖ್ಯಾ ದಿನ ಇವತ್ತು ವಿಶೇಷವಾಗಿ ಒಂದು ಉತ್ತಮ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಕೊಟ್ರಿ. ಎಷ್ಟೋ ಜನಕ್ಕೆ ಇಂತಹ ಮಾಹಿತಿಗಳ ಕೊರತೆಯೇ ಇರೋದು, ಮಡಿವಂತಿಕೆನೂ ಇರಬಹುದು ಅಥವಾ ಮುಜುಗರನೂ ಇರಬಹುದು, ಸಂಕೋಚನೂ ಇರಬಹುದು. ಆದ್ರೆ ನೀವು ಹೇಳ್ದಂಗೆ ಈಗ ಹಿಂಜರಿಯುವಿಕೆ ಕಡಿಮೆ ಆಗಿ ಕುಟುಂಬ ಯೋಜನೆ ಅಳವಡಿಕೆ ಎಲ್ಲಾ ದಂಪತಿಗಳ ಹೆಮ್ಮೆ ಆಯ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಡಾಕ್ಟ್ರೆ, ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ನೀವು ಬಂದದ್ದಕ್ಕಾಗಿ.
1: ತುಂಬಾ ತುಂಬಾ ಧನ್ಯವಾದಗಳು ಅವಕಾಶ ಕೊಟ್ಟದ್ದಕ್ಕಾಗಿ. ಕುಂದಾಪುರ ಕನ್ನಡದಲ್ಲಿ ಮಾತಾಡೋದೇ ಒಂದು ಖುಷಿ ಮಾರ್ರೆ. ರೇಡಿಯೋ ಕುಂದಾಪುರ ಚಾನಲ್ ಅಲ್ಲಿ ಅಲ್ಲಿ ಸಿಕ್ಕುದ, ಬೇರೆ ಯಾವ್ದಾದ್ರು ಪ್ರೋಗ್ರಾಮ್ ಹಿಂಗ್ ಮಾತಾಡೋಕತ್ತ.
0: ಹಾಂಗಾಗಿ ಡಾಕ್ಟ್ರೆ, ನೀವು ಮಾತಾಡೋದಕ್ಕೆ ನಮ್ ಕೆಮ್ಮಿಯೂ ತಂಪಾಯ್ತು. ಹತ್ತು ಕುಂದಾಪುರ ಕನ್ನಡ ಮಾತಾಡ್ತ್ರಿ, ಭಾರಿ ಖುಷಿ ಆಯ್ತು. ನಮ್ ಕೇಳುಗರು ಕೂಡ ಅಷ್ಟೇ ಎಂಜಾಯ್ ಮಾಡ್ರ ಅನ್ಕಂತೆ. ಸೊ ವಿಶ್ವ ಜನಸಂಖ್ಯಾ ದಿನದ ಇವತ್ತಿನ ಈ ವಿಶೇಷ ಕಾರ್ಯಕ್ರಮನ ಹಿಂಕೇಂಡ್ ಹಾಂಗ್ ಮರ್ತು ಬಿಡ್ಬೇಡಿ, ಮನ್ಸಲ್ಲೇ ಹಾಂಗೆ ರೆಕಾರ್ಡ್ ಮಾಡ್ಕೊಂಡು ಇನ್ನು 4 ಜನಕ್ಕೆ ಹೇಳ್ತಾ, ದಂಪತಿಗಳೇ, ಕುಟುಂಬ ಯೋಜನೆ ಅಳವಡಿಕೆ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯಾಗಲಿ. ಸದ್ಯಕ್ಕೆ ನಾವು ಹೋಯ್ಬತ್ತೋ ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಆಯ್ತು ಹೋಯ್ಬಪ್ಪ, ಬತ್ತ ಹೋಯ್.
0: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು, ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು, ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ ಎದಿಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್, ಬೇಕಾರ್ ಕಾಣಿ ಅಲ್ಲಲ್ಲ ಕೇಣಿ.

ಮೊದಲ ಕತೆ ಎಂಬ ಕಿರುಚಿತ್ರದ ಉತ್ತಮ್ ಸಾರಂಗ್ ಅವರು ಸಂಗೀತ ನೀಡಿರುವ, ನಮ್ಮ ಕಾಲೇಜಿನ ವಿದ್ಯಾರ್ಥಿ ನಿರಂಜನ್ ಅವರು ಸಾಹಿತ್ಯ ನೀಡಿರುವ, ಉತ್ತಮ್ ಸಾರಂಗ್ ಮತ್ತು ಭವ್ಯಶ್ರೀ ಬಂಡಿಮಠ ಅವರು ಹಾಡಿರುವ ಹಾಡು.

ರವಿ ಬಸ್ರೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೋ.

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾವಿವತ್ತು ಎಲ್ಲಿದ್ದಕ್ಕೆ ಅಂದ್ರೆ ಹೊಸ ಬದುಕು, ಇದು ಸಾಲಿಗ್ರಾಮದ ಪಾರಂಪಳ್ಳಿ ಗ್ರಾಮದಲ್ಲಿರುವಂತಹ ಹೊಸ ಬದುಕು ಸೇವಾ ಟ್ರಸ್ಟ್ ನ ಆಶ್ರಮ ಇದು. ಸೇವೆ, ಹೋರಾಟ, ಜ್ಞಾನ ಅನ್ನೋದ್ರಲ್ಲಿ ಅನಾಥರಿಗಿರುವಂತಹ ಆಶ್ರಮ ಹೊಸ ಬದುಕು. ಇಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಉಡುಪಿಯ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ, ಅಂದ್ರೆ ನಾಡಿದ್ದು ಜೂನ್ 21ಕ್ಕೆ ಏನು ಯೋಗ ದಿನಾಚರಣೆ ಆಗ್ತಾ ಇದೆ, ಅದರ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂದ್ರೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅನ್ನೋ ಒಂದು ಥೀಮ್ ಅಡಿಯಲ್ಲಿ ತಾಲೂಕು ಆಯುಷ್ ಇಲಾಖೆ ಕುಂದಾಪುರ ಮತ್ತು ಲಯನ್ಸ್ ಕ್ಲಬ್ ಕುಂದಾಪುರ ಅಮೃತಧಾರ ಇವರ ಅಡಿಯಲ್ಲಿ ಈ ಕಾರ್ಯಕ್ರಮ ಆತಿಪದ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡುವ ಅಂತೇಳಿ ರೇಡಿಯೋ ಕುಂದಾಪುರದ ನಾವೆಲ್ಲ ಇವತ್ತ ಹೊಸ ಬದುಕಿನ ಈ ಆಶ್ರಮದಲ್ಲಿ ಸೇರಿತ್ತು. ಈ ಆಶ್ರಮದಲ್ಲಿ ಹೆಚ್ಚು ಕಮ್ಮಿ 55 ಜನ ಇದ್ರೆ ಇದನ್ನ ನಡೆಸ್ತಾ ಇದ್ದ ವಿನಯ್ ಚಂದ್ರ ಸಾಸ್ತಾನ ಮತ್ತು ಅವರ ಹೆಂಡತಿ ರಾಜಶ್ರೀ ಅವರು. ಸೊ ತುಂಬಾ ಖುಷಿ ಅಂತ ಕೇಂದ್ರೆ ಎಲ್ಲೆಲ್ಲೋ ಇವರಿಗೆ ಬದುಕನ್ನ ಕಟ್ಟಿಕೊಳ್ಳಲಾಗದೆ ಅಲ್ಲೆಲ್ಲೋ ಇದ್ದವರನ್ನ ಕರ್ಕೊಂಡು ಬಂದು ಒಂದು ಸೂರಿನಡಿಯಲ್ಲಿ ಇವರು ತುಂಬಾ ಚಂದ ಕನ್ಕಂತಿದ್ರೆ ಅವರಿಗೆ ಇವತ್ತು ಸಪೋರ್ಟ್ ಆಗಿ ತಮ್ಗೆ ಆದಷ್ಟು ರೀತಿಯಲ್ಲಿ ಇವರಿಗೊಂದು ಹೆಲ್ಪ್ ಮಾಡುವ ಅಂತ ಹೇಳಿ ನಮ್ಮ ಕುಂದಾಪುರದ ವಿಶಿಷ್ಟವಾಗಿರುವ ಲಯನ್ಸ್ ಕ್ಲಬ್, ಲೇಡೀಸೇ ಇರುವಂತಹ ಲಯನ್ಸ್ ಕ್ಲಬ್ ಅಮೃತಧಾರದವರು ಇಲ್ಲೆಲ್ಲ ಒಟ್ಟಾ ಇದೆ. ಸೊ ಇಲ್ಲಿ ವಿಶೇಷವಾಗಿ ಯೋಗ ಮಾಡೋದು ಹೇಳ್ಕೊಟ್ರು. ಯೋಗ ಮಾಡೋದಂದ್ರೆ ತುಂಬಾ ದೊಡ್ಡದಲ್ಲ, ಸಣ್ಣ ಮಟ್ಟದಲ್ಲಿ ಹೆಂಗೆ ದಿನಚರಿಯಲ್ಲಿ ಯೋಗ ಮಾಡ್ಲಕ್ಕೆಂಬುದನ್ನ ಹೇಳ್ಕೊಟ್ರು. ನಮ್ಮ ಡಾಕ್ಟರ್ ಶಿಲ್ಪಾ ಕೆ ಅವರು, ತಾಲೂಕು ಆಯುಷ್ ಆಸ್ಪತ್ರೆ ಕುಂದಾಪುರದ ವೈದ್ಯಾಧಿಕಾರಿ, ಅವರೊಟ್ಟಿಗೆ ನಮ್ಮ ಡಾಕ್ಟರ್ ವಾಣಿಶ್ರೀ ಐತಾಳ್ ಅವರು ಇದ್ರು, ತಪೋವನದ ವಾಣಿಶ್ರೀ ಐತಾಳ್ ಅವರು, ಹಾಗೆ ನಮ್ಮ ಲಯನ್ಸ್ ಕ್ಲಬ್ ಅಮೃತಧಾರೆಯ ಕಲ್ಪನಕ್ಕ ಇದ್ರು, ಜೊತೆಗೆ ಮುಂದಿನ ಪ್ರೆಸಿಡೆಂಟ್ ಆಗ್ಲಿಕ್ಕೆ ಇರುವಂತಹ ಚಂದ್ರಿಕಾ ಧನ್ಯ ಅವರು ಇದ್ರು. ಸೊ ಕಲ್ಪನಾ ಅವರನ್ನ ಮೇಡಮ್ ಮಂಚರು ಬನ್ನಿ. ಈ ಕಾರ್ಯಕ್ರಮ ಇವತ್ತೇನ್ ನೀವು ಆಯೋಜನೆ ಮಾಡ್ಕೊಂಡಿರಿ, ಇವತ್ತು 21 ಜೂನ್ ನ ಯೋಗ ದಿನಾಚರಣೆ ಅಂಗವಾಗಿ ಆರೋಗ್ಯಕ್ಕಾಗಿ ಯೋಗ, ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ ಏನೊಂದು ಥೀಮ್ ಇಟ್ಕೊಂಡಿರಲ್ಲ, ಈಗ ಯೋಗ ಈಗ ಹೇಳಿಕೊಟ್ಟಾಯ್ತು, ಅದ್ರ ಒಟ್ಟಿಗೆ ನೀವು ಅವರಿಗೆಲ್ಲ ತಪಾಸಣೆಯನ್ನ ನೀವು ಇಟ್ಕೊಂಡಿರಿ. ಮೇಡಮ್, ಈ ಕಾರ್ಯಕ್ರಮದ ಬಗ್ಗೆ ಒಂಚೂರು ಹೇಳಿಬಿಡಿ.
2: ನಾವು ಆರೋಗ್ಯದ ಬಗ್ಗೆ ಬಹಳ ಅಂದ್ರೆ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ, ಹಾಗಾಗಿ ನಮ್ಮ ಕ್ಲಬ್ನ ಸದಸ್ಯರಾದಂತಹ ಡಾಕ್ಟರ್ ಶಿಲ್ಪಾ ಮತ್ತು ಡಾಕ್ಟರ್ ವಾಣಿಶ್ರೀ ಅವರ ಮುಖಾಂತರ ಇದೊಂದು ಕಾರ್ಯಕ್ರಮ ಹಮ್ಮಿಕೊಳ್ಳಿಕ್ಕೆ ನಾವು ಚರ್ಚೆ ಮಾಡಿದವಾಗ ಅವರು ತುಂಬಾ ಖುಷಿಯಿಂದ ಒಪ್ಕೊಂಡ್ರು. ಯಾಕಂತ ಹೇಳಿದ್ರೆ ಆರೋಗ್ಯ ಎಲ್ಲರಿಗೂ ಬೇಕು, ಸಣ್ಣ ಮಗುವಿನಿಂದ ಹಿಡಿದು ವೃದ್ಧಾಪ್ಯದಲ್ಲಿ ಎಲ್ಲರಿಗೂ, ಆದ್ರೆ ವೃದ್ಧಾಪ್ಯದವರಿಗೆ ತುಂಬಾ ಜಾಸ್ತಿ ಸಮಸ್ಯೆಗಳಿರುವಂತದ್ದು. ಹಾಗಾಗಿ ಈ ಆಶ್ರಮ ನಾವು ಗಮನಿಸಿದಾಗ ಇಲ್ಲಿ ಎಲ್ಲ ತುಂಬಾ ವೃದ್ಧರೇ ಇರುವಂತದ್ದು, ಹಾಗಾಗಿ ಇಲ್ಲಿ ನಾವು ಇವತ್ತಿನ ಒಂದು ನಮ್ಮ ಕ್ಯಾಂಪ್ ಅನ್ ಮಾಡುವ ಅಂತೇಳಿ ಬಂದಿದ್ದು. ಯಾಕಂತ ಹೇಳಿದ್ರೆ ಅವರಿಗೊಂದು ಅನುಕೂಲ ಆಗ್ಲಿ ಅಂತೇಳಿ ಒಂದಿಷ್ಟು ಔಷಧಗಳನ್ನು ಹಾಗೆ ಎಲ್ಲ ಚೆಕಪ್ ಮಾಡೋದಕ್ಕೆ ಬೇಕಾದಂತ ಔಷಧಗಳನ್ನೆಲ್ಲ ಕೊಡ್ಲಿಕ್ಕೆ ಒಂದು ನಾವೆಲ್ಲ ನಮ್ಮ ಇಡೀ ಕ್ಲಬ್ನವರು ಸೇರ್ಕೊಂಡು ಒಂದು ಚಿಂತನೆ ಮಾಡಿ ಇವತ್ತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು.
1: ಒಂದು ಒಳ್ಳೆ ಕಾರ್ಯಕ್ರಮ. ಆಕ್ಚುಲಿ ಈ ಸಲದ ಯೋಗದ್ದು ಏನು ಥೀಮ್ ಇದೆ ಅದು ವೃದ್ಧಾಪ್ಯಕ್ಕೆ ಸಂಬಂಧಪಟ್ಟದ್ದು. ಅದಕ್ಕೆ ಯೋಗ ಎಷ್ಟು ಹೆಲ್ಪ್ ಆಗ್ತ, ಯೋಗ ಅನ್ನೋದು ಯಾವ ಏಜ್ ಗ್ರೂಪ್ ಅವರು ಮಾಡ್ಲಕ್ಕ, ಅಂದ್ರೆ ನಮ್ಮ ಡಾಕ್ಟರ್ ಶಿಲ್ಪಾ ಅವರು ಹೇಳುವಂಗೆ 8-10 ವರ್ಷಗಳನ್ನು ಶುರು ಮಾಡ್ಲಕ್ಕ ಅಲ್ಲ ಡಾಕ್ಟ್ರೆ, ಶುರು ಮಾಡಿ ನೀವು ನೆಕ್ಸ್ಟ್ ನಿಮ್ಮ ಲಾಸ್ಟ್ ಬ್ರೆತ್ ತನಕ ಯೋಗ ಮಾಡ್ಲಕ್ಕ, ಆಗ ಗಟ್ಟಿ ಮುಟ್ಟಾಯಿ ಇರ್ಲಕ್ ಅಂತೇಳಿ ಅಂತದೊಂದು ಥೀಮ್ ಅಲ್ಲಿ ನೀವು ಇದೊಂದು ಸ್ಥಳ ಆಯ್ಕೆ ಮಾಡ್ಕೊಂಡಿದ್ದು. ಇದ್ರ ಬಗ್ಗೆ, ಹೊಸ ಬದುಕಿನ ಬಗ್ಗೆ ನೀವ್ ಎಂತ ಹೇಳ್ತೀರಿ ಅನಾಥಾಶ್ರಮದ ಬಗ್ಗೆ?
2: ಹೊಸ ಬದುಕು ಒಂದು ನಮಗೊಂದು 6 ತಿಂಗಳ ಹಿಂದೆ ಇದ್ರ ಬಗ್ಗೆ ಗೊತ್ತಾಯ್ತು ವಾಣಿಶ್ರೀ ಅವರಿಂದ. ಇಲ್ಲ ಮೊದ್ಲಿಗೆ ನಾವು ನಮ್ಮ ಕ್ಲಬ್ ಇಂದ ಒಂದು 4-5 ಜನ ಬಂದು ನೋಡ್ಕೊಂಡು ಹೋಗ್ಲಿಕ್ಕೆ ಬಂತು. ನೋಡ್ಕೊಂಡು ಹೋದಾಗ ನೋಡಕ್ ಬಂದವಾಗ ನಮ್ಗೆ ತುಂಬಾ ಫೀಲಿಂಗ್ ಆಯ್ತು ಅಂತ ಹೇಳಿದ್ರೆ, ನಮ್ಮ ಅಣ್ಣ ತಮ್ಮಂದಿರು ಈ ಪರಿಸ್ಥಿತಿಲಿ ಇದ್ರೆ ಹೇಗೆ ಅಂತೇಳಿ ಅನ್ಸಿದವಾಗ ನಾವೇನಾದ್ರೂ ಮಾಡೋದಿದ್ರೆ ನಿಜವಾಗ್ಲೂ ನೀಡಿ ಇಲ್ಲಿ ಇದೆ. ಮತ್ತವರು ವಿನಯ ಚಂದ್ರ ಅವರು ಒಬ್ಬರು ಬಹಳ ಕಷ್ಟಪಟ್ಟು ಅವ್ರ ಗಂಡ ಹೆಂಡತಿ ಇದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮಿಂದ ಏನ್ ಸಹಾಯ ಮಾಡ್ಲಿಕ್ಕಾಗ್ತದೆ ನಾವ್ ಇಲ್ಲೇ ಮಾಡುವ ಅಂತೇಳಿ ನಾವು ಒಂದು 3-4 ಕಾರ್ಯಕ್ರಮವನ್ನು ಇಲ್ಲೇ ಹಮ್ಮಿಕೊಂಡು ಇಲ್ಲೇ ಮಾಡ್ತಾ ಇದ್ದೇವೆ. ಇದನ್ನ ನಮ್ಗೆ ತೃಪ್ತಿ ಕೊಟ್ಟಿದೆ, ಯಾಕಂತೇಳಿದ್ರೆ ನಿಜವಾಗ ಅವಶ್ಯಕತೆ ಇರುವಂತದ್ದು ಅವರಿಗೆ. ನಾವು ಸುಮ್ಮನೆ ಏನೇನೋ ಒಂದು ಕಾರ್ಯಕ್ರಮ ಎಲ್ಲೆಲ್ಲೂ ಹಮ್ಮಿಕೊಳ್ಳೋಕ್ಕಿಂತ ಅವಶ್ಯಕತೆ ಇದ್ದಲ್ಲಿ ನಮ್ಮದೊಂದು ಕೊಟ್ಟವಾಗ ನಮ್ಗದು ಖುಷಿ ಕೊಡ್ತದೆ. ಹಾಗಾಗಿ ನಾವೆಲ್ಲ ಕ್ಲಬ್ನ ಸದಸ್ಯರು ಹೆಚ್ಚಿನವರು ಬಂದಿರಿ ಇವತ್ತು ಖುಷಿಯಿಂದ. ಅವರೆಲ್ಲರೂ ಸಹ ಮುಂದೆ ಅವರವರು ಪರ್ಸನಲ್ ಸಹ ಇಲ್ಲಿ ಸಹಾಯವನ್ನು ಮಾಡ್ಲಿಕ್ಕೆ ಸಾಧ್ಯತೆ ಇದೆ.
1: ತುಂಬಾ ಲೈಕ್ ಹೇಳ್ರಿ ಕಲ್ಪನಾ ಭಾಸ್ಕರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಕೇಳುಗ್ರೆ, ನಾವಿಪ್ಪುದೀಗ ಹೊಸ ಬದುಕು ಆಶ್ರಮ ಸೇವೆ ಹೋರಾಟ ಜ್ಞಾನ ಇದೆಲ್ಲಂತ ಕೇಂದ್ರ ಸಾಲಿಗ್ರಾಮದ ಪಾರಂಪಳ್ಳಿ ಗ್ರಾಮದಲ್ಲಿ ಒಂದ್ ಕಾಲದಲ್ಲಿ ಶಾಲೆಯಾಗಿದ್ದ ಶಾಲೆ ಮುಚ್ಚದ ಮೇಲೆ ಇವತ್ತು ಹೊಸ ಬದುಕನ್ನ ಕೊಡ್ಲಿಕ್ಕೆ ಒಂದು ದಾರಿಯಾಗಿರೋ ಸೂರಾಗಿದೆ. ಸೊ ಅದರಲ್ಲೇ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರ್ಬೋದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಉಡುಪಿ ಮತ್ತು ಜಿಲ್ಲಾ ಆಯುಷ್ ಇಲಾಖೆ ಉಡುಪಿ ಇವರ ಕಡೆಯಿಂದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಈ ಕಾರ್ಯಕ್ರಮ ಇನ್ನಷ್ಟು ಮಾಹಿತಿ ಬತ್ತಕ್ಕೆ ತಯಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜಿ ಜ್ಯೋತಿ ನಿಮ್ಮೊಟ್ಟಿಗೆ ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಹೊಸ ಬದುಕು ಆಶ್ರಮದಲ್ಲಿ ನಾವಿತ್ತು. ಸಾಲಿಗ್ರಾಮದ ಪಾರಂಪಳ್ಳಿ ಗ್ರಾಮದಲ್ಲಿರುವಂತಹ ಹೊಸ ಬದುಕು ಈ ಆಶ್ರಮದಲ್ಲಿ ನಾವು ಇವತ್ತು ಯಾಕಿತ್ತಂದ್ರೆ, ನಮ್ಮ ಜಿಲ್ಲಾ ಪಂಚಾಯತ್, ಜಿಲ್ಲಾಡಳಿತ, ಜಿಲ್ಲಾ ಆಯುಷ್ ಇಲಾಖೆ ಉಡುಪಿ ಇವರು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ವೃದ್ಧಾಪ್ಯಕ್ಕಾಗಿ ಆರೋಗ್ಯಕರ ಇರಬೇಕು ಅಂದ್ರೆ ಅದಕ್ಕಾಗಿ ಯೋಗ ಅಂತ ಒಂದು ಕಾನ್ಸೆಪ್ಟ್ ಥೀಮ್ ಅಲ್ಲಿದ್ದಾರೆ. ನಮ್ಮ ಡಾಕ್ಟರ್ ಶಿಲ್ಪಾ ಕೆ ಅವರು ನಮ್ಮೊಟ್ಟಿಗಿದ್ರೆ. ಇವರು ಆಯುಷ್ ಇಲಾಖೆ ಕುಂದಾಪುರದ, ತಾಲೂಕು ಆಯುಷ್ ಆಸ್ಪತ್ರೆ ಕುಂದಾಪುರದ ವೈದ್ಯಾಧಿಕಾರಿಗಳು. ಸೊ ಡಾಕ್ಟರ್ ಹೇಳಿ, ಈ ಕಾರ್ಯಕ್ರಮ ನೀವು ಇಲ್ಲ ಹಮ್ಮಿಕೊಂಡಿದೆ, ಆಕ್ಚುಲಿ ಒಂದು ಒಳ್ಳೆ ಒಳ್ಳೆ ಉದ್ದೇಶಕ್ಕಾಗಿ ಇದನ್ನ ಹಮ್ಮಿಕೊಂಡಿದ್ದೀರಿ. ಸೊ ಅದ್ರ ಬಗ್ಗೆ ಒಂಚೂರು ಜಾಸ್ತಿ ಎಕ್ಸ್ಪ್ಲೈನ್ ಮಾಡ್ಲಕ್ಕ?
3: ಖಂಡಿತವಾಗಿ. ಮೊದಲನೇದಾಗಿ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ನಾವು ಜೂನ್ 21ನೇ ತಾರೀಕು ಏನು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಯೋಜನ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಅದರ ಥೀಮ್ ಏನಿದೆ, ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ. ಆ ಒಂದು ಕಾನ್ಸೆಪ್ಟಿನ ಅಡಿಯಲ್ಲಿ ಈ ಹೊಸ ಬದುಕು ಆಶ್ರಮದಲ್ಲಿ ಹೆಚ್ಚಾಗಿ ನಮಗೆ ಇಲ್ಲಿ 50 ವರ್ಷ ದಾಟಿದವರೇ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ನಾವಿಲ್ಲಿ ಇವತ್ತು ಯೋಗ ಕಾರ್ಯಕ್ರಮ ಇರುವಂತದ್ದು ಅಥವಾ ಹೆಲ್ತ್ ಕ್ಯಾಂಪ್ ಇರುವಂತದ್ದನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ ಲಯನ್ಸ್ ಕ್ಲಬ್ ಕುಂದಾಪುರ ಅಮೃತಧಾರ ಅವರ ಸಹಯೋಗದೊಂದಿಗೆ. ಸೊ ಈ ಕಾರ್ಯಕ್ರಮದಲ್ಲಿ ನಾವು ಬಹುಮುಖ್ಯವಾಗಿ ವೃದ್ಧರಿಗೆ ಅವರಿಗೆ ಮಾಡುವಂತಹ ಸರಳ ಸುಲಭ ಯೋಗಗಳ ಅಭ್ಯಾಸ ಇರಬಹುದು ಅಥವಾ ಪ್ರಾಣಾಯಾಮ ಇರಬಹುದು, ಅವರು ತಮ್ಮ ದೈನಂದಿನ ಆರೋಗ್ಯವನ್ನ ಹೇಗೆ ಸುಧಾರಿಸಿಕೊಳ್ಬಹುದು ಅದನ್ನು ನಾವಿಲ್ಲಿ ನಾವು ಸರಳವಾಗಿ ಹೇಳ್ಕೊಟ್ಟಿದ್ದೇವೆ. ಒಂದು ಇನ್ನೊಂದೇನಂದ್ರೆ ಎಲ್ಲರೂ ಕೂಡ 50 ವರ್ಷ ದಾಟಿದವರೇ ಇದ್ದಾರೆ. ಈಗ ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು 50 ವರ್ಷಕ್ಕೆ ಬರುವ ಕಾಯಿಲೆಗಳು ಸಾಧಾರಣ 20-25 ವರ್ಷದಿಂದನೇ ಶುರುವಾಗ್ತದೆ. ಹಾಗಾಗಿ ನಾವು ಏನು ಇತ್ತೀಚಿನ ದಿನಗಳಲ್ಲಿ ಕಾಣುವಂತಹ ಸಕ್ಕರೆ ಕಾಯಿಲೆ ಇರಬಹುದು ಅಥವಾ ಅಧಿಕ ರಕ್ತದೊತ್ತಡ ಇರಬಹುದು ಅಥವಾ ಹೆಚ್ಚಾಗಿ ಬರುವಂತಹ ಮೂಳೆ ಮಾಂಸಖಂಡಗಳ ಸಂಬಂಧಿತ ಆರ್ಥರೈಟಿಸ್ ಕಾಯಿಲೆಗಳು, ಈ ಎಲ್ಲ ಕಾಯಿಲೆಗಳನ್ನ ಈಗ ನಾವು ಲೈಫ್ ಸ್ಟೈಲ್ ಸಂಬಂಧಿತ ಕಾಯಿಲೆಗಳು ಅಂತಾನು ಹೇಳ್ತೇವೆ. ಮತ್ತೆ ವೃದ್ಧಾಪ್ಯದಲ್ಲಿಯೂ ಕೂಡ ಈ ಕಾಯಿಲೆಗಳು ಹೆಚ್ಚಾಗಿ ಕಾಣಿಸಿಕೊಳ್ತವೆ. ತತ್ ಸಂಬಂಧ ನಾವು ಹೆಚ್ಚಾಗಿ ದೈನಂದಿನ ನಾವು ಆರೋಗ್ಯವನ್ನ ಕಾಪಾಡಿಕೊಳ್ಳಲಿಕ್ಕೆ ಸರಳ ಸುಲಭ ಯೋಗ ಪ್ರಾಣಾಯಾಮವನ್ನ ನಾವು ಮಾಡ್ಕೊಳ್ಬಹುದು. ಅದನ್ನೇ ಇವತ್ತು ನಾವು ತರಬೇತಿಯಾಗಿ ಇವರಿಗೆ ನೀಡಿದ್ದೇವೆ. ಇದು ಇವರಿಗೆ ಸಹಕಾರಿಯಾಗುತ್ತೆ ಅಂತ ಕೂಡ ನಾನು ಭಾವಿಸಿದ್ದೇನೆ.
1: ವೆರಿ ನೈಸ್, ತುಂಬಾ ಖುಷಿ ಆಯ್ತು. ಅಮೃತಧಾರದ ಸ್ಪೆಷಾಲಿಟಿ ಏನಂದ್ರೆ ಹೆಣ್ಮಕ್ಳ ಇರುವಂತದ್ದು ಮತ್ತು ಹೆಣ್ಮಕ್ಳು ಸೋಷಿಯಲ್ ಸರ್ವಿಸ್ ಓರಿಯೆಂಟೆಡ್ ಆಗಿರುವಂತಹ.
3: ಹೌದು, ಖಂಡಿತವಾಗಿ ಅದು ಕೂಡ ಈ ಲಯನ್ಸ್ ಕ್ಲಬ್ ಕುಂದಾಪುರ ಅಮೃತಧಾರದ ಒಂದು ಧ್ಯೇಯವಾಗಿದೆ. ನಮ್ಮ ಈ ಕ್ಲಬ್ನಲ್ಲಿ ಬಹುಮುಖ್ಯವಾಗಿ ಸದಸ್ಯರೆಲ್ಲರೂ ಮಹಿಳೆಯರೇ ಇರೋದ್ರಿಂದ ಹೆಚ್ಚಾಗಿ ನಾವು ಇಂತಹ ಒಂದು ಚಟುವಟಿಕೆಗಳನ್ನ, ಸಮಾಜ ಸೇವಾ ಚಟುವಟಿಕೆಗಳನ್ನ ಮಾಡೋದ್ರಲ್ಲಿ ನಾವು ತೊಡಗಿಕೊಂಡಿದ್ದೇವೆ.
1: ಸೂಪರ್, ಥ್ಯಾಂಕ್ ಯು. ಸೊ ಕೇಳುಗ್ರೆ, ನಾವು ಇಷ್ಟದಲ್ಲಿ ಮಾತಾಡಿದ್ದು ಡಾಕ್ಟರ್ ಶಿಲ್ಪಾ ಕೆ, ಆಯುಷ್ ಆಸ್ಪತ್ರೆ ಕುಂದಾಪುರದ ವೈದ್ಯಾಧಿಕಾರಿಗಳೊಂದಿಗೆ. ಕೆಂತಾರಿ ರೇಡಿಯೋ ಕುಂದಾಪುರ, ಇದು ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಟ್ಟಿಗೆ ನಾನು ಆರ್ಜೆ ಜ್ಯೋತಿ, ನಮ್ಮೊಟ್ಟಿಗಿದ್ರೆ ಡಾಕ್ಟರ್ ವಾಣಿಶ್ರೀ ಐತಾಳ್ ಅವರು, ತಪೋವನದ ಚೀಫ್ ಕನ್ಸಲ್ಟೆಂಟ್. ನಮ್ಮೊಟ್ಟಿಗೆ ಇನ್ಫರ್ಟಿಲಿಟಿ ಅವೇರ್ನೆಸ್ ವೀಕ್ ಅನ್ನ 1 ವಾರ 7 ದಿನಗಳ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಮಾಡಿಕೊಟ್ಟವರು ಇವರು. ಸೊ ಡಾಕ್ಟರ್ ವಾಣಿಶ್ರೀ ಐತಾಳ್ ಅವರೇ, ನೀವು ತುಂಬಾ ಅಮೃತಧಾರದಲ್ಲಿ ತುಂಬಾ ಆಕ್ಟಿವ್ ಮೆಂಬರ್, ನೀವು ಲಯನ್ಸ್ ಕ್ಲಬ್ ಕುಂದಾಪುರದ ಮಹಿಳೆಯರೇ ಇರುವಂತಹ ಅಮೃತಧಾರದಲ್ಲಿ. ಸೊ ಪ್ರತಿ ವರ್ಷ ಇಂಥದ್ದು ಒಂದೊಂದು ನೀವು ಇಟ್ಕೊಂಡೇ ಇಟ್ಕಂತ್ರಿ. ಯೋಗಕ್ಕೂ ಮತ್ತು ಈ ಹೊಸ ಬದುಕಿಗೂ ಏನ್ ಸಂಬಂಧ, ಯಾಕೆ ಇದನ್ನ ಕನೆಕ್ಟ್ ಮಾಡಿದ್ರಿ, ಏನ್ ಕಾರಣ ಹೇಳಕ್ಕ?
4: ಈ ಸರಿಯ ಇಂಟರ್ನ್ಯಾಷನಲ್ ಯೋಗ ಡೇ ದ ಥೀಮ್ ಹೆಲ್ದಿ ಏಜಿಂಗ್ ಅಂತ. ಅಂದ್ರೆ ಹಳೆಯವರೇ ಯೋಗ ಮಾಡ್ಕಂತಲ್ಲ, ಯೋಗ ಈಗ ವೃದ್ಧಾಪ್ಯ ಬೇಗ ಬರ್ತಾ ಇದೆ. ಈಗ 70 ವರ್ಷಕ್ಕೆ ಮೊದಲೆಲ್ಲ ಹಳೆಯವ್ರ ಆತಿದ್ದೀರ, ಈಗ 50 ವರ್ಷಕ್ಕೆ ವೃದ್ಧಾಪ್ಯದ ಲಕ್ಷಣ ಎಲ್ಲ ಬರ್ತೈತಿ. ಇದು ಮೇನ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಲೈಫ್ ಸ್ಟೈಲ್ ಅಥವಾ ನಮ್ಮ ಜೀವನ ಶೈಲಿ ಅಲ್ಲಿ ಆಗುವಂತ ಬದಲಾವಣೆಗಳಿಂದ ಈ ತರ ಆಗ್ತಾ ಇದೆ. ಅದಕ್ಕೆ ಯೋಗ ಇಂಟರ್ನ್ಯಾಷನಲಿ ರೆಕಾಗ್ನೈಸ್ ಆಗಿದೆ, ಆದ್ರೆ ನಮ್ಮ ಇಂಡಿಯಾದಲ್ಲಿ ಅದ್ರದ್ದು ರೆಕಾಗ್ನೈಸೇಷನ್ ಸ್ವಲ್ಪ ಕಮ್ಮಿ ಇದೆ. ಸೊ ಒಂದು ಸಾಧಾರಣ ಒಂದು 12-15 ವರ್ಷದಿಂದ ಈ ಇಂಟರ್ನ್ಯಾಷನಲ್ ಯೋಗ ಡೇ ಅನ್ನು ಮಾಡ್ತಾ ಇದ್ದಾರೆ. ಸೊ ಇದರಿಂದ ಯೋಗದ ಮಹತ್ವ ಪ್ರತಿ ವರ್ಷ ಒಂದೊಂದು ಥೀಮ್ ಇಟ್ಕೊಂಡು ಮಾಡ್ತಾರೆ. ಯಾಕಂದ್ರೆ ಒಂದೊಂದು ಥೀಮ್ ಅಲ್ಲೂ ಯೋಗದ ಏನು ಏನು ಪ್ರಯೋಜನಗಳಿದೆ ಅಂತ ತಿಳಿಸ್ಕೊಡ್ಲಿಕ್ಕೆ ಈ ಸರಿ ಹೆಲ್ತ್ ಫಾರ್ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಹಾಕಿದ್ದಾರೆ. ಅಂದ್ರೆ ವೃದ್ಧಾಪ್ಯರಿಗಲ್ಲ ಇದು, ಎಲ್ಲರಿಗೂ ಕೂಡ. ಸೊ ಏಜಿಂಗ್ ಅನ್ನ ಹ್ಯಾಪಿಯಾಗಿ ಆರೋಗ್ಯಕ್ಕೆ, ಸೊ ಏಜ್ ಗ್ರೇಸ್ಫುಲಿ ಅಂತ ಹೇಳ್ತಾರ, ಅದಕ್ಕೆ ಸೂಟ್ ಆಗುವ ಹಾಗೆ. ನಾವ್ ಯಾಕೆ ಈ ಆಶ್ರಮ ಅಂತ ಹೇಳಿದ್ವಿ ಅಂದ್ರೆ ಆಶ್ರಮದಲ್ಲಿ ಈ ಮೆಡಿಕಲ್ ಕ್ಯಾಂಪ್ ಎಲ್ಲ ಮಾಡ್ತಾರೆ, ಬಟ್ ಯೋಗ ಹೇಳಿಕೊಡೋದ್ರಿಂದ ಕೆಲವೊಂದು ಸಮಸ್ಯೆಗಳು, ಮಲಬದ್ಧತೆ ಇರ್ಬೋದು, ಅವರಲ್ಲಿ ನಿದ್ರಾಹೀನತೆ ಇರ್ಬೋದು, ಅಥವಾ ಬಾಡಿ ಗಂಟು ನೋವು, ಬಾಡಿ ಸಿಕ್ಕಾಪಟ್ಟೆ ಸ್ಟಿಫ್ ಆಗಿರುತ್ತೆ. ಸೊ ಅದನ್ನ ನಾವು ಗುರುತಿಸಿಕೊಂಡು ಈಗ ಶಾಲೆಯಲ್ಲಿ, ಕಾಲೇಜ್ಗಳಲ್ಲಿ, ಬೇರೆ ಬೇರೆ ಕಡೆ ಎಲ್ಲ ಕಡೆ ಮಾಡ್ತಾರೆ, ಬಟ್ ಇಂಥ ಒಂದು ಆರ್ಫನೇಜ್ ಅಲ್ಲಿ ಅಥವಾ ಇಂಥ ಆಶ್ರಮಗಳಲ್ಲಿ ಸಾಧಾರಣವಾಗಿ ಯಾರು ಅಷ್ಟೊಂದು ಗಮನ ಕೊಡುವುದಿಲ್ಲ. ಅದನ್ನ ನೆನಪಿಟ್ಕೊಂಡು ಅದನ್ನ ಅರ್ಥ ಮಾಡಿಸೋದಕ್ಕೆ ನಮ್ಮ ಇಡೀ ಟೀಮ್, ನೈನ್ ಸಮೃದ್ಧಧಾರ ಟೀಮ್, ನಮ್ಮ 20 ಜನರ ಒಂದು ಲೇಡೀಸ್ ಕ್ಲಬ್ ಏನಿದೆ ಅವರನ್ನೆಲ್ಲ ಒಟ್ಟುಗೂಡಿಸಿಕೊಂಡು ನಾವು ಇಲ್ಲಿ ಬಂದಿದ್ದೇವೆ. ಸೊ ಅದನ್ನ ನಾವು ಇಲ್ಲಿ ಪ್ರಚಾರ ಮಾಡುವ ಅಂತ.
1: ವೆರಿ ನೈಸ್, ಬ್ಯೂಟಿಫುಲ್. ಥ್ಯಾಂಕ್ ಯು ಡಾಕ್ಟರ್ ವಾಣಿಶ್ರೀ ಐತಾಲ್ ಅವರೇ. ನಿಮ್ಮ ಈ ಜೋಶ್ ಇತ್ತಲ್ಲ, ನಿಮ್ಮ ಹೆಣ್ಮಕ್ಳದ್ದು ಈ ಜೋಶ್, ಭಾರಿ ಖುಷಿ ಆಯ್ತು. ನಮ್ಮ ಹೊಸ ಬದುಕು ಆಶ್ರಮದಲ್ಲಿ ಒಂದು ಹೊಸದಾದ ಕರೆಂಟೆ ಪಾಸ್ ಆಯ್ತು ಈಗ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ರಿಯ ಕೇಳಿದ್ರೆ ನೀವು ಕೇಂತಿಪ್ಪದ ರೇಡಿಯೋ ಕುಂದಾಪುರ 89.6 FM ಸ್ಟೇಟ್ಯೂನ್. ನಾನು ಆರ್ಜೆ ಜ್ಯೋತಿ. ನೀವು ಕೇಂತಿದ್ರೆ ಈ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಇವತ್ತು ಸ್ಟುಡಿಯೋದಲ್ಲ, ಹೊಸ ಬದುಕು ಆಶ್ರಮದಲ್ಲಿ ಸಾಲಿಗ್ರಾಮದ ಪಾರಂಪಳ್ಳಿಯಲ್ಲಿ ಇರುವಂತಹ ಈ ಆಶ್ರಮ ಇಲ್ಲಿ ಎಂತ ತಿತ್ತು ಕೇಂದ್ರೆ, ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಉಡುಪಿ ಇವರ 12ನೇ ವರ್ಷದ ಯೋಗ ದಿನಾಚರಣೆ ಅಂಗವಾಗಿ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ. ಹಾಗಾಗಿ ಇಲ್ಲಿ ಎಲ್ರಿಗೂ ಯೋಗ ಹೇಳ್ಕೊಡೋಣ ಅಂತ ಬಂದಿದ್ದಾರೆ. ನಮ್ಮೊಟ್ಟಿಗೆ ಅಮೃತ ಧಾರ ಲಯನ್ಸ್ ಕ್ಲಬ್ ಕುಂದಾಪುರದ ಹೆಣ್ಮಕ್ಳೇ ಇರುವಂತಹ ಸ್ಪೆಷಲ್ ಲಯನ್ಸ್ ಕ್ಲಬ್ ನ ಚಂದ್ರಿಕಾ ಧನ್ಯ ಅವರಿದ್ದಾರೆ. ಮೇಡಮ್, ಈ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತೀರಿ ನೀವು?
5: ಅಂದ್ರೆ ನಾವು ಈಗ ಒಂದು 5 ವರ್ಷದಿಂದ ನಾವು ಲಯನ್ಸ್ ಕ್ಲಬ್ ನ ಒಂದು ನಡೆಸ್ಕೊಂಡು ಬರ್ತಾ ಇದೀವಿ. ಹಾಗೆ ವರ್ಷಕ್ಕೂ ನಮ್ದು ಮೇನ್ ಇರೋದೇ ನಮ್ಮ ಏನಾದ್ರೂ ಒಂದು ನಮ್ಮ ಕೈಲಾಗಿದ್ದು ನಮ್ಮ ಒಂದು ಸೇವೆಯನ್ನ ಅಥವಾ ಸಮಾಜ ಸೇವೆಯನ್ನ ಮಾಡಬೇಕು ಅನ್ನೋದಕ್ಕೆ ಒಂದು ವೇದಿಕೆಯಾಗಿ ನಮಗೆ ಲಯನ್ಸ್ ಕ್ಲಬ್ ಇದೆ. ಹಾಗಾಗಿ ಈ ಒಂದು ಯೋಗ ಅಂತ ಹೇಳಿ ಇಡೀ ಇಂಟರ್ನ್ಯಾಷನಲ್ ಲೆವೆಲ್ ನಾವು ಆಚರಣೆ ಮಾಡ್ಬೇಕಾದ್ರೆ ನಾವು ಇದರಲ್ಲಿ ಆಚರಣೆ ಮಾಡುವ ಅನ್ನೋ ಉದ್ದೇಶದಿಂದಲೇ ನಾವು ಇಲ್ಲಿಗೆ ಬಂದಿದ್ದೀವಿ. ಹಾಗೆ ಇವತ್ತು ಹೊಸ ಬದುಕಿಗೆ ಬಂದಿದ್ದೀವಿ ಅಂದ್ರೆ, ಯಾಕೆಂದ್ರೆ ಇಲ್ಲಿ ಬಂದ ಮುಗ್ಧ ಜೀವಿಗಳನ್ನ ನೋಡಿದ ತಕ್ಷಣ ನಾವು ನಾವು ಎಲ್ಲಿದ್ದೀವಿ, ಹೇಗಿದ್ದೀವಿ, ನಾವು ಏನ್ ಮಾಡ್ತಾ ಇದೀವಿ ಅನ್ನೋದನ್ನ ಇಲ್ಲಿ ಬಂದು ನೋಡಿದ್ರೆ ತಿಳ್ಕೊಳ್ಬಹುದು. ಹಾಗೆ ಇದು ಸಹ ನಮ್ಗೆ ಬಹಳ ಒಂದು ಹೊಸ ವಾತಾವರಣವೂ ಹೌದು, ಮತ್ತೆ ಸಮಾಜಕ್ಕೆ ಇದು ಎಲ್ರಿಗೂ ಗೊತ್ತಾಗಬೇಕು ಈ ಒಂದು ವಿಷಯ. ಇಷ್ಟು ಒಂದು ಕೆಲಸ ಈ ಶ್ರೀ ವಿನಯ್ ಚಂದ್ರ ಅವರು ಅವ್ರ ಗಂಡ ಹೆಂಡತಿ ಸೇರಿ ಮಾಡ್ತಾ ಇರುವಾಗ ನಮ್ಗೆ ಇಷ್ಟು ಆದ್ರೂ ಒಂದು ವಿಚಾರವನ್ನ ನಾವು ಒಂದು ಬಿಂದುವಿನಂತೆ ಸಮುದ್ರದಲ್ಲಿ ಒಂದು ನೀರಿನ ಬಿಂದುವಿನಂತೆ ನಾವೊಂದು ಸ್ವಲ್ಪ ಆದ್ರೂ ಸಮಾಜಕ್ಕೆ ಏನ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಇಲ್ಲಿ ಬಂದ್ ಮಾಡಿ ಇದರಿಂದ ನಿಮ್ಮಂತವ್ರನ್ನ ನಾವು ಕರೆದಿರೋದೆ ಅದಕ್ಕೆ ತುಂಬಾ ಪಬ್ಲಿಸಿಟಿ ಆಗ್ಬೇಕು, ವಿಚಾರ ತಿಳ್ಕೊಳ್ಬೇಕು, ಜೀವನ ಅಂದ್ರೆ ಏನು ಅನ್ನೋದು ಇಲ್ಲಿ ಬಂದ್ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಅನ್ನುವ ಉದ್ದೇಶದಲ್ಲಿ ಈ ಒಂದು ಜಾಗವನ್ನ ಸೆಲೆಕ್ಟ್ ಮಾಡಿದೀವಿ. ಅದರಲ್ಲೂ ನಮ್ಮ ಕ್ಲಬ್ ಅಲ್ಲಿ 3 ಜನ ಡಾಕ್ಟರ್ಸ್ ಇದಾರೆ, ನಾವ್ಯಾಕೆ ಅವ್ರನ್ನ ಉಪಯೋಗಿಸ್ಕೊಳ್ಬಾರ್ದು ಈ ಒಂದು ವಿಚಾರದಲ್ಲಿ? ಹಾಗೆ ಅವರು ಸಹ ಅದೇ ತುಡಿತದಲ್ಲೇ ಇರುವಂತಹ ಒಂದಿಷ್ಟು ಮಹಿಳೆಯ ಸಮಾನ ಆಸಕ್ತ ಮಹಿಳೆಯರಿದ್ದೇವೆ. ಹಾಗಾಗಿ ಎಲ್ಲರೂ ಸೇರಿ ಈ ಒಂದು ಕೆಲಸ ಮಾಡುವ ಅನ್ಕೊಂಡು ಇಲ್ಲಿ
1: ಸೊ ಆರೋಗ್ಯ ತಪಾಸಣೆ ಕೂಡ ನೀವು ಇವತ್ತು ಆಯೋಜನೆ ಮಾಡಿದ್ದೀರಿ.
5: ಹೌದು,
1: ಒಳ್ಳೆ ಕೆಲಸ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೇಳಿದ್ರೆ ನೀವು ಕೇಂದ್ರದ ನಮ್ಮ ಚಂದ್ರಿಕಾ ಧನ್ಯರ್ ಅವರ ಮಾತನ್ನ ನಾನು ಜ್ಯೋತಿ, ನೀವು ಕೇಂತಿಪ್ಪದ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಹಾಂಗೆ ಕೇಂತಾ ಇರಿ. ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನಲಿ ಕೇಂದ್ರ. ಇವತ್ತು ಎಲ್ಲಿ ಕೇಂದ್ರ? ಸಾಲಿಗ್ ಗ್ರಾಮದ ಪಾರಂಪಳ್ಳಿಯ ಹೊಸ ಬದುಕು ಆಶ್ರಮದಲ್ಲಿ ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಉಡುಪಿ ಇವರು 12ನೇ ಯೋಗ ದಿನಾಚರಣೆ ಅಂಗವಾಗಿ ಆಯ್ದುಕೊಂಡಿದ್ದಾರೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ. ನಮ್ಮೊಟ್ಟಿಗೆ ಬೆಸ್ಟ್ ಎಕ್ಸಾಂಪಲ್ ಆಗಿ ಆಶಕ ಇದ್ದಾರೆ. ಆಶಕ ನಮಸ್ಕಾರ.
6: ನಮಸ್ಕಾರ.
1: ಆಶಕರ ಮನೆಯಲ್ಲ ಅಮೃತಧಾರ ಲಯನ್ಸ್ ಕ್ಲಬ್ ಕುಂದಾಪುರದ ಕೋಶಾಧಿಕಾರಿ ಇವರ ಅಶಕ, ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ವಯಸ್ಸು ಎಷ್ಟು?
6: 65.
1: 65 ಮುಂದ್ರ ನಂಬಿಕೆ ಆಗ್ತಿಲ್ಲ, ಯಾಕಂದ್ರೆ 66 ನಡೀತೈತೆ, ನಡುದಲ್ಲ ಓಡುದ. ಸೊ ಆಸಕ್ಕ ಮಾತ್ರ ಹಂಗೆ ಓಡ್ತಾನೆ ಇರ್ತಾರೆ, ಯಾಕಂದ್ರೆ ಪ್ರತಿದಿನ ನೀವು ಯೋಗ ಮಾಡ್ತೀರಿ ಅಲ್ದಾ? ಈ ಸಲದ ಯೋಗ ದಿನಾಚರಣೆ ಥೀಮ್ ಇಪ್ಪದೇ ಅದೇ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ. ನೀವ್ ಎಷ್ಟು ವರ್ಷದಿಂದ ಯೋಗ ಮಾಡ್ಕೊಂಡು ಬಂದಿರಿ?
6: 2008.
1: 2008 ಅಂದ್ರೆ ನಮ್ದು ಆಲ್ಮೋಸ್ಟ್ 18 ವರ್ಷ. ಕರೆಕ್ಟ್.
6: ಔಟ್ ಆಫ್ ಲಿವಿಂಗ್ ಇಂದ ನಾನು ಅಲ್ಪ್ರಿಟಿಟಿಸ್ ಕೋರ್ಸ್ ಎಲ್ಲ ಮಾಡಿದೆ. ನಾನು ತುಂಬಾ ಅಸ್ತಮಿಂದ ಆಫ್ಟರ್ ಡೆಲಿವರಿ ನಾನು ತುಂಬಾ ಅಸ್ತಮದಿಂದ ಬಳಸಿದ್ದೆ. ಆದ್ಮೇಲೆ ನಾನು ತುಂಬಾ ಯೋಗ ಕ್ಲಾಸ್ಗೆ ಎಲ್ಲ ಹೋದ ಮಾಡ್ತಾ ಇದ್ದೆ, ಬಿಡ್ತಾ ಇದ್ದೆ. ಹಂಗೆ ಆಯ್ತು. 2008 ಇಂದ ಸುದರ್ಶನ ಕ್ರಿಯೆ ಆರ್ಟ್ ಆಫ್ ಲಿವಿಂಗ್ ಇಂದ ನಾನು ಮಾಡಿ ಅದ್ರಲ್ಲಿ ಅಡ್ವಾನ್ಸ್ ಕೋರ್ಸ್ ಮಾಡಿ ಅದ್ರಲ್ಲಿ ಪ್ರಿಟಿಟಿಸಿ ಮಾಡಿ ನಮ್ಮ ಮನೆಯಲ್ಲೂ ಕೆಲವು ಕೋರ್ಸ್ ಮಾಡಿದ್ವಿ ಹೆಡ್ ಟೀಚರ್ ಅವ್ರ ಮುಖಾಂತರ. ಅದಂದ ನಾನೇನ್ ಹೇಳುದು ಅಂದ್ರೆ ವೃದ್ಧಾಪ್ಯ ಅದೊಂದು ಇದಲ್ಲ ನಮ್ಗೆ. ನಾವು ನಮ್ಮನ್ನ ನಾವು ಹೇಗ ಯೋಗದಿಂದ ನಾವು ಅದನ್ನ ವೃದ್ಧಾಪ್ಯ ಹೇಗ ಮುಗಿಸ್ಕೊಳ್ಬೇಕು ಅದು ನಮ್ಗೆ ಬೇಕು. ಯಾಕಂದ್ರೆ ನಾನೀಗ ಎಲ್ಲ 65 ವರ್ಷ ಆದ್ರೂ ನಮ್ಮ ಮನೆ ಕೆಲಸ ಎಲ್ಲ ನಾನೇ ಮಾಡುದು ಆಯ್ತಾ. ಯಾಕಂದ್ರೆ ಯೋಗದಿಂದ ನಮ್ಗೆ ಶಕ್ತಿ ಬರುತ್ತೆ ಮತ್ತೆ ಒಂದು ಆತ್ಮತೃಪ್ತಿ ಬರುತ್ತೆ ನಮ್ಗೆ. ಯೋಗ ನಮ್ಗೆ ಎಲ್ಲದು ಫಿಸಿಕಲಿ, ಮೆಂಟಲಿ, ಫೈನಾನ್ಸಿಯಲಿ ಎಲ್ಲದರಲ್ಲೂ ನಮ್ಗೆ ಇದು ಹೆಲ್ಪ್ ಆಗುತ್ತೆ. ಆದ್ರಿಂದ ಇವರಿಗೆಲ್ಲ ಇದು ಮೇನ್ ಬೇಕು. ಯಾಕಂದ್ರೆ ವಿನಯ್ ಚಂದ್ರದ ಇದು ಈ ಹೊಸ ಬದುಕು ನೋಡಿಯೇ ನಮ್ಗೊಂಥರ ಅಳುವೆ ಬರುವಷ್ಟಾಯ್ತು ನಮ್ಗೆ. ಫಸ್ಟ್ ವಾಣಿಶ್ರೀ ಅವರಿಂದ ನಮ್ಗೆ ಪರಿಚಯ ಆಯ್ತು. ಆಯ್ತಾ, ಇವರಿಗೆ ಬೇಕು. ಯಾಕಂದ್ರೆ ಈ ಏಜ್ ನಲ್ಲಿ ಅವರಿಗೆ ಕಾಲು ನೋವು, ಸೊಂಟ ನೋವು, ಕೈ ನೋವು, ಕುತ್ತಿಗೆ ನೋವು ಎಲ್ಲ ಮಾಮೂಲು ಅದು ಬಂದೇ ಬರುತ್ತೆ ಪ್ರಾಯದ ಬಂದಿದ್ರ ಮೇಲೆ. ಅದನ್ನ ಈ ಯೋಗದಿಂದ ನಾವು ಅದನ್ನ ಸರಿ ಮಾಡ್ಕೊಳ್ಳೋದು.
1: ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದು ಯೋಗ ಮಾಡ್ತೀರಿ?
6: ನಾನು 5 ಕಾಲದಿಂದ ವಾಕಿಂಗ್ ಹೋಗುತ್ತೆ. ವಾಕಿಂಗ್ ಹೋಗಿ 6:30 ಬತ್ತೆ. 6:30 ಇಂದ 7:30 ತನಕ ನಂದು ಮಾಡ್ತೇನೆ.
2: ಸೂಪರ್ ಸೂಪರ್ ಅಕ್ಕ, ನಂಗೆ ಖುಷಿ ಅದು ಎಂತಕ್ಕೆ ನೀವು ಅಷ್ಟು ಅಷ್ಟು ಜೋಶ್ಫುಲ್ಲಿ ಕಾನ್ಫಿಡೆಂಟ್ ಆಗಿ ಖುಷಿಯಲ್ಲಿ ಬದುಕನ್ನು ಲೀಡ್ ಮಾಡ್ತಾ ಇದ್ರೆ ಅದೆಲ್ಲ ಕಾರಣ ಯೋಗ ಅನ್ಸುತ್ತೆ.
6: ಯೋಗ 100% ಯೋಗ
2: ಅಲ್ಲ
6: 100%
2: ಮತ್ತೆ ಆಗ್ತಾಳ ಶುರು ಮಾಡಿ ನೀವು ಯೋಗ ಯೋಗ ಮಾಡುವುದೇ ಒಂದು ಯೋಗ. ಥ್ಯಾಂಕ್ ಯು ಅಶೋಕ, ಥ್ಯಾಂಕ್ ಯು ಸೋ ಮಚ್. ಕೇಂದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಇವತ್ತು ನಾವು ಹೊಸ ಬದುಕು ಆಶ್ರಮದಲ್ಲಿತ್ತು. ನಮ್ಮೊಟ್ಟಿಕಾಣಿ ರಾಜಶ್ರೀ ಇದ್ದಾರೆ. ರಾಜಶ್ರೀ ಯಾರನ್ ಕೇಂದ್ರ, ಈ ಹೊಸ ಬದುಕು ಆಶ್ರಮ ಪಾರಂಪಳ್ಳಿಯಲ್ಲಿ ಅಂದ್ರೆ ಸಾಲಿಗ್ರಾಮದ ಪಾರಂಪಳ್ಳಿಯಲ್ಲಿ ಏನ್ ಶುರುವಾಯ್ತು ಅದಕ್ಕೆ ರಾಜಶ್ರೀ ಮತ್ತೆ ವಿನಯ ಚಂದ್ರ ಸಾಸ್ತಾನ ಇವರೇ ಕಾರಣ. ಇವರಿಬ್ರು ದಂಪತಿಗಳು, ಇವರಿಬ್ರು ಆತ್ಮ ಸಂಗಾತಿಗಳನ್ಬಹುದೇನೋ. ಯಾಕಂದ್ರೆ ಎಲ್ಲೊಟ್ಟಾದ್ರು ಒಂದೇ ಸರ್ವಿಸ್ಗೆ ಗಂಡ ಹೆಂಡತಿ ಇಬ್ರು ಓಕೆ ಓಕೆ ಅಂತ ಹೇಳಿ ಒಟ್ಟಾಗಿ ಮಾಡ್ಬೇಕಲ್ಲ ಅಂತದೊಂದು ಒಳ್ಳೆ ಉದ್ದೇಶ. ಸೊ ರಾಜಶ್ರೀ ಅವರು ಈ ಹೊಸ ಬದುಕು ಶುರು ಮಾಡೋಕೆ ಕಾರಣ ಎಂತ?
7: ಕಾರಣ ಅಂದ್ರೆ ಅವ್ರು ಮುಂಚೆನೆ ಮಾಡ್ಕೊಂಬಂದಿದ್ದದ್ದು ಸೋಷಿಯಲ್ ಮಾಡ್ಕೊಂಬಂದ್ರು, ಮತ್ತೆ ಹೇಳಿದ್ ಹೀಗೆ ಮಾಡುವ ನಡೆಸು ಹೇಳಿದಕ್ಕೆ ಸ್ಟಾರ್ಟಿಂಗ್ ಹೇಳಿದ್ರು ತುಂಬಾ ಇದ್ರು ಬೇಡ ಆಮೇಲೆ
2: ಹೇಳಿದ್ ನೀವ ಶುರು ಮಾಡುವಂತ
7: ಅವ್ರು ಹೇಳಿದ್ರು ಮಾಡುವ ಅಂತ. ಅದಕ್ಕೆ ನಾ ಹೇಳಿದ್ರೆ ಅವ್ರು ಹೇಳಿದ್ರು ಸ್ಟಾರ್ಟಿಂಗ್ ಕಷ್ಟ ಬೇಡ ಅಂತ, ಫ್ಯಾಮಿಲಿ ಎಲ್ಲ ಮನೇಲೆಲ್ಲ ಸ್ವಲ್ಪ ಇದ್ ಮಾಡ್ತಿದ್ರು, ಈಗ ಅಡ್ಡಿಲ್ಲ ಈಗ ಮಾಡುವ ಹಾಗೀಗೆ ಅಂತೆಲ್ಲ
2: ಹೇಳಿ. ಈಗ ನೀವು ಪ್ರೆಗ್ನೆಂಟ್ ಬೇರೆ ಆದ್ರೂ ನೀವಿಬ್ರೆ 55 ಜನ ಯಾರಿದ್ದಾರೆ ಅವ್ರನ್ನ ನೋಡ್ಕೊಂಡು ಅವ್ರಿಗೆ ಅಡುಗೆ ಅದು ಇದು ಎಲ್ಲ ನೀವೇ ಮಾಡ್ಕಂತ್ರಿ, ಬೇರೆ ಕೆಲ್ಸಕ್ಕೆ ಯಾರು ಇಲ್ಲ, ಹ್ಯಾಂಗ್ ಮ್ಯಾನೇಜ್ ಮಾಡ್ತ್ರಿ?
7: ಆಗುತ್ತೆ ತೊಂದ್ರೆ, ದೇವರಿಚ್ಛೆ ದೇವರ ಆರೋಗ್ಯ ಕೊಡ್ತಾರೆ
2: ಅಂತ ಆ ಕಾನ್ಫಿಡೆನ್ಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮದೊಂದು ಇದೊಂದು ಉದ್ದೇಶ ಇದೆಯಲ್ಲ, ಸರ್ವ್ ಮಾಡ್ಬೇಕು, ಸರ್ವಿಸ್ ಮಾಡ್ಬೇಕು. ಅದ್ರಲ್ಲಿ ವಿಶೇಷ ಅಂತಂದ್ರೆ ಇವ್ರು ಇಲ್ಲಿ ಆಶ್ರಮ ಮಾಡ್ಕೊಂಡು ಅಲ್ಲೆಲ್ಲೋ ಇಲ್ಲ, ಈ ಆಶ್ರಮದಲ್ಲೇ ಒಂದ್ ಪರ್ದಿ ಕಟ್ಕೊಂಡು ಒಂದ್ ಚಂದ್ ಬೆಡ್ ಇಟ್ಕೊಂಡು ಅಲ್ಲೇ ಅವ್ರ ಮನೆ, ಅವ್ರ ವಾಸನೂ ಇಲ್ಲ, ಅವ್ರೇನ್ ತಿಂತಾರೆ ಅದನ್ನ ಇವರು ತಿಂತಾರೆ, ಇವ್ರೇನ್ ತಿಂತಾರೆ ಅದನ್ನ ಅವರು ತಿಂತಾರೆ.
7: ಅಡಿಗೆ ನಾವೇ ಮಾಡುದಲ್ಲ, ನಾವು ಅಡಿಗೆ ಮಾಡಿದಲ್ಲಿ ನಾವು ಅದೇ ತಿನ್ನೋದು, ಅವ್ರಿಗೆ ಅದೇ ಹಾಕುದು,
2: ಅವರೊಟ್ಟಿಗೆ ಐ ಕಮ್.
7: ಹೌದು ಅದೇ.
2: ಈಗ ಹೆರಿಗೆ ಎಲ್ಲ ನೆಕ್ಸ್ಟ್ ಇಲ್ಲೇ
7: ಇಲ್ಲ ಇಲ್ಲ ಇಲ್ಲ
2: ಮತ್ತೆ ಎಲ್ಲಿಲ್ಲ, ಇದೇ ನಿಮ್ಮ ಮನೆ, ಇದೇ ನಿಮ್ಮ ಬದುಕು,
7: ಇದೇ ಬದುಕು, ಹೊಸ ಬದುಕು,
2: ಹೊಸ ಬದುಕು ಶುರುವಾದದ್ದು. ಸೊ ಶುರುವಾದದ್ದು ಬಾರಿ ಒಳ್ಳೆ ಆಯ್ತು, ಎಷ್ಟೋ ಜನಕ್ಕೆ ಇದೊಂದು ಹೊಸ ಬದುಕೇ ಆಯ್ತು ಅಲ್ದಾ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಹಿಂಗೆ ನಡೀತಾ ಇರ್ಲಿ, ಹಂಗೆ ನಮ್ಮನ್ನ ಕಾಂತಿಪ್ಪರ್ ನೀವ್ ಯಾರೇ ಇರಿ, ನಿಮ್ಗೇನಾದ್ರೂ ಇಲ್ಲ ನಾನು ಒಂಚೂರು ಕಾಂಟ್ರಿಬ್ಯೂಟ್ ಮಾಡಕ್ ಅಥವಾ ನಾನೊಂದ್ಸಲ ಬಂದು ಹೊಸ ಬದುಕನ್ನ ಕಾಣಕ್ ಅಂತ ಇದ್ರೆ ಡೆಫಿನೆಟ್ಲಿ ಬನ್ನಿ ಸಾಲಿಗ್ರಾಮಕ್ ಬನ್ನಿ, ಅಲ್ಲಿ ಪಾರಂಪಳ್ಳಿ ಗ್ರಾಮ ರಿಕ್ಷಾದಲ್ಲಿ ಕೂಕೊಂಡ್ರು ಸಹಕಾರಂಗ್ ಬಂದ್ರು ಅಲ್ಲಿ ಹೊಸ ಬದುಕು ಆಶ್ರಮ ಎಲ್ಲಿ ಅಂತ ಕೇಂದ್ರ ಹೇಳ್ತಾರೆ. ಗೂಗಲ್ ಅಂಗ್ ಗೂಗಲ್ ಅಂಗಿತ್ತ ಡೈರೆಕ್ಷನ್ ಹಾಕೊಂಡ್ ಬನ್ನಿ ಅಕ್ಕ. ಥ್ಯಾಂಕ್ ಯು. ಕೇಂದ್ರ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ. ಎಂತ ವಿಶೇಷ ಕೇಂದ್ರ, ಇವತ್ತು ಹೊಸ ಬದುಕು ಆಶ್ರಮದಲ್ಲಿದ್ವಿ ನಾವು. ಇದು ಸಾಲಿಗ್ರಾಮದ ಪಾರಂಪಳ್ಳಿ ಗ್ರಾಮದಲ್ಲಿ ಇಪ್ಪದು, ಇದೆಲ್ಲ ಹೇಳ್ತಾ ಇತ್ತಲ್ಲ. ಇದನ್ನ ಶುರು ಮಾಡಿದವ್ರು ಇವರೇ ಕಣ್, ಎಷ್ಟು ಹೆಂಗಿದ್ದಾರೆ, ಏನ್ ಹಳತ್ತಾಯಿ ಓಕೆ ಮತ್ತೆ ನಾನು ಈಗ ಜಗತ್ತಿಗೆ ಏನಾದ್ರು ಕೊಡಬೇಕು ಅಂತ ಡಿಸೈಡ್ ಮಾಡಿದಲ್ಲ, ತುಂಬಾ ಹೆಂಗ್ ಇಪ್ಪತ್ತಿಗೆ ವಿನಯ ಚಂದ್ರ ನಂಗೆ ಸಾಸ್ತಾಂದಾರ ಮೊದ್ಲೇ ಗೊತ್ತಿದ್ದು. ನಮ್ಮ ಸಾಸ್ತಾನ ಅಥವಾ ನಮ್ಮ ಈ ಹೆದ್ದಾರಿ ಇದೆಯಲ್ಲ, ಹೆದ್ದಾರಿ ಇಕ್ಕೆಲೆಗಳಲ್ಲಿ ಗಿಡ ನೆಟ್ಟು ಅದನ್ನ ಮರ ಮಾಡ್ಕಂತೇಳಿ ಹೊರಟಾರ. ಬಟ್ ಎಲ್ಲ ಮರ ಗಿಡನ್ನೆಲ್ಲ ಕೊಡ್ದು ಕೊಡ್ದು ಹಾಕುದು ಕಂಡ ಇದಾಪದಲ್ಲ ಮರ ಮನ್ಸನ್ನಾರು ಎಂತರು ಮಾಡೋಕತ್ತ ಅಂತ ಈ ಹೊಸ ಬದುಕಿಗೆ ಬಂದದ ವಿನಯ ಅವರೇ.
8: ಹೌದು, ಕರೆಕ್ಟ್
2: ಕರೆಕ್ಟ್
8: ಕರೆಕ್ಟ್.
2: ಸೊ ಯಾಕೆ ಅಂದ್ರೆ ಧೈರ್ಯ ಬೇಕಿದಕ್ಕೆ, ನಮ್ಗೆ ಮನೆಗೆ ಒಬ್ರು ಹಳೆಯರಿದ್ರೆ ಸೊತ್ತೆ ಕೊಂಡು ಕಮ್ಕಾತಿಲ್ಲ ಅಂತದ್ರಲ್ಲಿ ಇಲ್ಲಿ 55 ಜನನ ಹಾಕೊಂಡಿದ್ದೀರಿ ನೀವು. ಅದ್ರಲ್ಲಿ ಎಲ್ಲಾ ಕ್ಯಾಟಗರಿ ಅವರು ಇದ್ದಾರೆ, ಅಂದ್ರೆ ಹೇಳಿದ ಅರ್ಥ ಇದ್ದವರು, ಕೆಮಿಕ್ ಎಂದಿದ್ದು ಎಲ್ಲಾ ತರದವ್ರು ಇದ್ದಾರೆ ಇಲ್ಲಿ ಅಲ್ದಾ?
8: ಎಲ್ಲ ಇದ್ದಾರೆ,
2: ಪ್ರತಿಯೊಬ್ರು ಇದ್ದಾರೆ,
8: ಏಜ್ಡ್ ಇದ್ದಾರೆ, ಬೆಡ್ ರೀಡನ್ ಇದ್ದಾರೆ, ಒಬ್ರು ನೀವಿನ್ನು ನೋಡ್ಲಿಲ್ಲ ಅವರದ್ದು ತುಂಬಾ ಬ್ಯಾಡ್ ಇದೆ, ಲಾಸ್ಟ್ ರೂಮ್ ಅಲ್ಲಿ ಇದ್ದಾರೆ, ಇವತ್ತಿಲ್ಲ ನಾಳೆ ಆತರ ಸಿಚುವೇಶನ್ ಇದೆ. ಅಜ್ರ ಕಡೆ ಹಾಕಿದ್ವಿ, ಅವ್ರು ಹೇಳಿದ್ರು ಕರ್ಕೊಂಡು ಹೋಗಿ ಅಂತೇಳಿ, ಯಾಕಂದ್ರೆ ಹೇಳಲಿಕ್ಕೆ ಆಗಲ್ಲ. ಹಾಗೆ ಇರುವಷ್ಟು ದಿನ ಈಗ ಲಿಕ್ವಿಡ್ ಐಟಮ್ ಅನ್ನ ತಗೊಳ್ತಾರೆ, ಗ್ಲೂಕೋಸ್ ಕುಡಿತಾರೆ.
2: ನಾ ಕೇಂಬುದು ಇದಕ್ಕೆಲ್ಲ ತುಂಬಾ ಪೇಷನ್ಸ್ ಬೇಕು, ಇದನ್ನ ಸಾಮಾನ್ಯ ಅಲ್ಲ. ನೀವಲ್ಲಿ ಉಚಿತ ಆರೋಗ್ಯ ತಪಾಸಣೆ ಆತಿತ್ತು, ಅದಕ್ಕೆ ಹಿಡ್ದಿಡ್ದು ನಿಲ್ಲಿಸಿ ಅವನ್ನ ಕರೆದು ಕೂರಿಸಿ ಅಂತ ತಾಳ್ಮೆ ಇದು ಬೇಕಪ್ಪ ಅಂತ ಅನ್ಸೋದು ಅಂತದ್ರಲ್ಲಿ ನೀವ್ ಹೆಂಗೆ ಈ ಡಿಸಿಷನ್? ರಾಜಶ್ರೀ ಅವರು ಇವ್ರು ಸಪೋರ್ಟ್ ಆಗಿ ಪಕ್ಕದಾಗೆ ನಿಂತ್ಕೊಂಡಿದ್ರು, ಸಪೋರ್ಟ್ ಆಗಿರೋರು ಗಂಡನಿಗೆ ಇದೆಲ್ಲ ಕೆಲಸಗಳಲ್ಲೂ, ಸೊ ಹೆಂಗ್ ಈ ಡಿಸಿಷನ್?
8: ಸಪೋರ್ಟ್ ಅಲ್ಲ, ನನ್ಕಿಂತ ಹೆಚ್ಚಳೆ ಜಾಸ್ತಿ ಕೆಲಸ ಮಾಡುದು. ನಾನೆಲ್ಲಾರು ನಿದ್ರೆ ಮಾಡಿದ್ರು ಮಧ್ಯೆ ಪಟ್ಟ 3 ಗಂಟೆಗೆ ಟೀ ಅಂತ ಹೆಪ್ಸ್ತಾ ಇರ್ತಾಳೆ, ನಾನು ಹೇಳಿ ಕೆಲವು ಸರಿ 10 ಸರಿ ಎಬ್ಸ್ಬೇಕು ಅಂದ್ರೆ ಅಷ್ಟು ಮೈಂಡ್ ಸ್ಟ್ರೆಸ್ ಅಲ್ಲಿ ಇರುತ್ತೆ, ಅಷ್ಟು ಕೆಲಸ ಇರುತ್ತೆ. ಮಧ್ಯಾಹ್ನ ಇಲ್ಲ ರಾತ್ರಿ ಒಂದ್ ಸ್ವಲ್ಪ ರೆಸ್ಟಿಗೆ ಬಿದ್ರೆ ಅದು ಹೇಗೆ ನಿದ್ದೆ ಬರುತ್ತೆ ಹೇಳಿಕ್ ಆಗಲ್ಲ, ಯಾಕಂದ್ರೆ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10-11 ಗಂಟೆ ತನಕ ಆಗುತ್ತೆ. ಕೆಲವು ಸರಿ ಹಾಸ್ಪಿಟ್ಲಿಗೆ ಹೋದ್ರೆ ರಾತ್ರಿ ಒಂದ್ಸರಿ ವಿಸಿಟ್ ಮಾಡಿ ಬರ್ಬೇಕಾಗತ್ತೆ. ಒಂದಿಬ್ರು ಈಗ ಇದ್ದಾರೆ ಅಜ್ರಕಾಡಲ್ಲಿ, ತುಂಬಾ ಬ್ಯಾಡ್. ಮತ್ತೆ ಬೆಳಿಗ್ಗೆ 6 ಗಂಟೆಗೆ ಎದ್ದು ತಿಂಡಿಗೆ ರೆಡಿ ಮಾಡಬೇಕು. ಯಾರದಾದ್ರೂ ತಿಂಡಿ ಇದ್ರೆ ನಮ್ಗೆ ಬೋರ್ ಆಗುತ್ತೆ, ಯಾಕಂದ್ರೆ ತಿಂಡಿ ಮಾಡಿ ಮಾಡಿ ಅದೊಂದು ಅಭ್ಯಾಸ ಆಗಿದೆ. ಕೆಲವು ಸರಿ ಇವಳು ಕೇಳ್ತಾಳೆ ನಿಮ್ಗೆ ತಿಂಡಿ ಮಾಡಿ ಬೇಜಾರಾಗೋದಿಲ್ವಾ ಡೈಲಿ ಅಂತೇಳಿ, ಅದೊಂದು ರುಟೀನ್ ಆಗಿದೆ. ಮತ್ತೆ ಇಲ್ಲಿ ಇದುವರೆಗೂ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಗಂಜಿ ಹಾಕಿದ್ದೇ ಇಲ್ಲ. ವೆರೈಟಿ ತಿಂಡಿ ಮಾಡ್ತೀವಿ. ಅವಲಕ್ಕಿಯಲ್ಲಿ ಒಂದು 7-8 ಬಗೆ ಮಾಡ್ತೀವಿ. ಹುಳಿ ಅವಲಕ್ಕಿ, ಗಟ್ಟಿ ಅವಲಕ್ಕಿ, ಮತ್ತೆ ಕೆಂಪು ಅವಲಕ್ಕಿ, ಎಲ್ಲೋ ಅವಲಕ್ಕಿ, ವೆರೈಟಿ ವೆರೈಟಿ ಮಾಡ್ತೀವಿ. ಮತ್ತೆ ತಿಂಡಿಯಲ್ಲಿ ಇಡ್ಲಿ, ಬನ್ಸು, ಪೂರಿ ಎಲ್ಲ ನಾವೇ ಮಾಡುದು. ಇಲ್ಲಿ ಕೆಲಸದವ್ರು ಯಾರಿಲ್ಲ. ಮತ್ತೆ ಪೊಂಗಲ್, ರೈಸ್ ಬಾತ್ ಅಲ್ಲಿ ಪುದೀನ ರೈಸ್, ಪಾಲಕ್ ರೈಸ್, ಟೊಮೆಟೊ ರೈಸ್, ಪಲಾವ್, ಇದೆಲ್ಲ ನಾವು ವೆರೈಟಿ ವೆರೈಟಿ ಮಾಡ್ತೀವಿ.
1: ನೀವಿಬ್ರೇ ಎಲ್ಲದು ಸರ್ವವು. ಈ ಕ್ಲೀನಿಂಗ್ ಎಲ್ಲ ಮಾಡಿದ್ರು? ಮತ್ತೆ
8: ಕ್ಲೀನಿಂಗ್ ನಾವೇ ಮಾಡ್ತೀವಿ. ಮತ್ತೆ ಇಲ್ಲಿ ಟೈಮ್ ಟೇಬಲ್ ಇದೆ. ಆಶ್ರಮದವರು ಅವರ ಟೈಮ್ ಟೇಬಲ್ ಗೆ ಅವರು ಮಾಡ್ತಾರೆ. ಅವರ ತಟ್ಟೆ ತೊಳೆಯುವಂತದ್ದಿರ್ಬೋದು, ಮತ್ತೆ ಗುಡ್ಸಿ ಕ್ಲೀನ್ ಮಾಡುವಂತದ್ದಿರ್ಬೋದು, ಅದೆಲ್ಲ ಮಾಡ್ತಾರೆ.
1: ಅವರ ಚಿಕಿತ್ಸೆ ಅದು ಇದು ಅದ್ರ ಖರ್ಚು ಎಲ್ಲ ಹೆಂಗ್ ನೀವು ನಿಭಾಯಿಸ್ತೀರಿ?
8: ಅದು ನಾವೇ ಇದು ಮಾಡುವಂತದ್ದು
1: ಎಲ್ಲದೂ ಇವರೇ. ಕೆಂಬುಕವ್ರೆ ಎಲ್ಲದು ಪ್ರತಿಯೊಂದು ಇವರೇ. ಹಾಂಗಾಗಿ ಖರ್ಚುನ ಹೆಂಗೆ ನೀವು ಈಗ ದುಡ್ಡು ಬೇಕಲ್ಲ ಮಾರ್ರೆ, ಎಂತ ಮಾಡ್ಕೋರ? 55 ಜನ ಇದ್ದಾರೆ. ಸೊ ಅವರದ್ದು ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ, ಅದರೊಟ್ಟಿಗೆ ಉಳಿದೆಲ್ಲ ಖರ್ಚುಗಳು, ಕ್ಲೀನಿಂಗು, ಮೇಂಟೆನೆನ್ಸ್, ಎವ್ರಿಥಿಂಗ್ ಎಲ್ಲ ಇದೆಯಲ್ಲ, ಹೆಂಗ್ ಮಾಡ್ತೀರಿ?
8: ಖರ್ಚು ಅಂದ್ರೆ ಕನ್ಸ್ಟ್ರಕ್ಷನ್ ಇದು ಮಾಡ್ತೀವಿ ನಾನು.
1: ಈ ಎಡ್ಕೊಂಗೋದು ಇತ್ತ? ಮತ್ತೆ
8: ಅದು ಇತ್ತ. ಮತ್ತೆ ಮೋಷನ್ ಗ್ರಾಫಿಕ್ ಡಿಸೈನರ್ ವರ್ಕ್ ಮಾಡ್ತೆ, ಇಲ್ಲೇ ವರ್ಕ್ ಮಾಡ್ತೆ. ನಂದು ಹಳೆ ಕ್ಲೈಂಟ್ಸ್ ಮಾತ್ರ, ಹೊಸದ ಯಾವ್ದು ಕ್ಲೈಂಟ್ಸ್ ನಾನು ತಗೊಳ್ಳೋದಿಲ್ಲ, ಯಾಕಂದ್ರೆ ನಿಂಗೆ ತುಂಬಾ ಹೆವಿ ಆಗುತ್ತೆ. ಮತ್ತೆ ಯಾರಾದ್ರೂ ಡೋನರ್ ಬರ್ತಾರೆ, ನಿಮ್ಮಂತ ಡೋನರ್ ಬಂದ್ರೆ ಒಂದಿಷ್ಟು ಕೊಡ್ತಾರೆ. ಕೆಲವರು ಬೆಳಿಗ್ಗೆ ಡೋರ್ ತೆಗಿಬೇಕಾದ್ರೆ ಗ್ರೋಸರಿ ಇದೆಲ್ಲ ಇಟ್ಟೋಗ್ತಾರೆ. ನಿನ್ನೆ ನಾವೊಂದು ಗ್ರೋಸರಿ ತಗೊಂಡ್ ಬಂತು, ಸಾಧಾರಣ ಇಲ್ಲೆಲ್ಲ ಇರಬೇಕು, 14,000-15,000 ಏನೋ ಆಯ್ತು. ಬರೀ ಒಂದ್ ತಿಂಗಳಿದ್ದು ಅದು ನಮ್ಗೆ ಬೇಕಾಗಿರೋ ಐಟಮ್ ರೈಸ್ ಅದಿದೆಲ್ಲ ಬಿಟ್ಟು ಅಂದ್ರೆ ಕೆಲವೊಂದು ಇದಕ್ಕೆ ನಮ್ಗೆ ಕಾಸ್ಟ್ಲಿ ಆಗುತ್ತೆ. ಕೆಲವು ಸುಮಾರು ಕೆಲಸ ಇರುತ್ತೆ, ಅದಕ್ಕೆಲ್ಲ ಕೆಲವೆಲ್ಲ ನಾವು ತರಲೇಬೇಕಾಗತ್ತೆ. ಮತ್ತೆ ಮೆಡಿಸಿನ್ ಬೇಕಾಗುತ್ತೆ, ಮೆಡಿಸಿನ್ ಇದು ಒಂದು 17,000 ಸಾಲ ಇದೆ. ಈಗ
1: ಸಾಲ ಕೂಡ ಇದೆ. ಓಕೆ, ಈಗ ಅಮೃತ ಧಾರೆ ಲಯನ್ಸ್ ಕ್ಲಬ್ ಕುಂದಾಪುರದವರು ಎಲ್ಲರೂ ಬಂದ್ರು, ಆಯುಷ್ ಇಲಾಖೆ ಕುಂದಾಪುರ ಇವರೆಲ್ಲ ಸೇರಿ ವಿಶ್ವ ಯೋಗ ದಿನಾಚರಣೆ ನಿಮ್ಮ ಹೊಸ ಬದುಕಲ್ಲೇ ಮಾಡ್ತಾ ಇದ್ರು. ಅವ್ರಿಗೆ ಯೋಗ ಹೇಳ್ಕೊಡುದು ಒಂದು ದಿನನಿತ್ಯಕ್ಕೆ ಆಪದು ಸಣ್ಣ ಪುಟ್ಟದ್ದು, ಯಾಕಂದ್ರೆ ಅವ್ರ ಹತ್ರ ಯೋಗ ಮಾಡಿಸೋದು ಕಷ್ಟವೇ ಇದೆ. ಇವನ್ ಕೈ ಜೋಡಿಸಿ ಅಂದ್ರೆ ಗೊತ್ತಾತಿಲ್ಲ, ಕಾಲ್ ಜೋಡಿಸಿ ಅಂದ್ರೆ ಗೊತ್ತಾತಿಲ್ಲ, ಕೈ ತಿರ್ಸಿ ಅಂದ್ರೆ ಗೊತ್ತಾತಿಲ್ಲ, ಕೆಲವರಿಗೆ ಭಾಷೆಯೂ ಗೊತ್ತಿಲ್ಲ. ಎಲ್ಲೆಲ್ಲಿಯವರೆಲ್ಲ ಇದ್ದಾರೆ?
8: ಸಾಧಾರಣ ನಾವು ಭಾರತ ಸುತ್ತಿದ್ರೆ ಭಾರತ ನೋಡಬಹುದು. ಇಲ್ಲಿ ಎಲ್ಲ ಸ್ಟೇಟ್ ಅವರು ಇದ್ದಾರೆ, ಇಲ್ಲೇ ನೋಡಬಹುದು ಭಾರತವನ್ನ.
1: ಹೊಸ ಬದುಕಲ್ಲೇ
8: ಯಾಕಂದ್ರೆ ತಮಿಳ್ ಇದ್ದಾರೆ, ಮಲಯಾಳಿ ಇದ್ದಾರೆ, ಬೆಂಗಾಲ್ ಇದ್ದಾರೆ, ಪಂಜಾಬ್ ಇದ್ದಾರೆ, ಯುಪಿ, ಮಧ್ಯಪ್ರದೇಶ, ಕೆಲವರು ಒಂದ್ ಇಬ್ಬರು ಆದಿವಾಸಿ ಇದ್ದಾರೆ.
1: ಎಲ್ಲಿ ಸಿಕ್ಕಿದ್ರು ನಿಮ್ಗೆ ಹೇಗೆ ಅಂತ
8: ಅಂದ್ರೆ, ಕೆಲವೊಂದು ಬಸ್ ಸ್ಟ್ಯಾಂಡ್ ಅಲ್ಲಿ, ಕೆಲವೊಂದು ದೇವಸ್ಥಾನದಲ್ಲಿ. ಅಂದ್ರೆ ಇದು ಹೇಳೋದ್ ಕಷ್ಟ ನನಗೆ.
1: ಅಲ್ಲ, ನೀವೇ ಹೋಗಿ ಕರ್ಕ ಬರ್ತೀಯಾ ಅಥವಾ ಅವರೇ ಯಾರು ಹುಡ್ಕೊಂಡ್ ಬಂದಿಲ್ಲಿ ಬಿಡ್ತಾರಾ ಹೆಂಗೆ?
8: ನನಗೆ ತಂದೆ ನೋಡ್ಲಿಕ್ಕೆ ಆಗಿಲ್ಲ, ಇಲ್ಲಿ ಬಿಡೋದು ಆತರ ಆಪ್ಷನ್ ಇಲ್ಲ. ಬಿಗ್ ಮಾಡ್ತಾ ಇದ್ದವರನ್ನ ಇದನ್ ಹೇಳೋದು ಕಷ್ಟ, ಯಾಕಂದ್ರೆ ನಾನು ಅದ್ ಹೇಳಲ್ಲ ಇದುವರೆಗೆ, ಆ ವರ್ಡ್ಸ್ ಅನ್ನ ಹೇಳಲ್ಲ. ಅವರನ್ನ ಪೊಲೀಸ್ ಇಲ್ಲ ಅಲ್ಲಿ ಸೋಷಿಯಲ್ ವರ್ಕರು ಇಲ್ಲ ಯಾರೋ ಹತ್ರದವರು ಈ ತರ ಇದ್ದಾರಂತ ಹೇಳ್ತಾರೆ, ವಿಡಿಯೋ ಕಳಿಸ್ತಾರೆ, ಮತ್ತೆ ನಾವು ಹೋಗಿ ರೆಸ್ಕ್ಯೂ ಮಾಡ್ತೀವಿ. ಕೆಲವು ಸಾರಿ ಪೆಟ್ ತಿಂದಿದೆ, ಅವ್ರು ಹೊಡಿತಾರೆ, ಕಲ್ಲಲ್ಲಿ ಹೊಡಿಯಕ್ ಬರ್ತಾರೆ, ನಮ್ಮ ಕಾರ್ ಇದ್ ಗ್ಲಾಸ್ ಎಲ್ಲ ಹೊಡಿಯಕ್ ಇದ್ ಮಾಡ್ತಾರೆ. ಹೇಗೋ ಇದ್ ಮಾಡ್ಕೊಂಡು ಇದ್ ನಿಭಾಯಿಸ್ತೀವಿ. ಮತ್ತೆ ವಿಶ್ವ ಯೋಗ ದಿನಕ್ಕೆ ಅಮೃತ ಧಾರತ್ ಅವರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಹೆಲ್ತ್ ಚೆಕಪ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅಮೃತಧಾರದವರು ನಮ್ಮ ಆಶ್ರಮಕ್ಕೆ ಅವರ ಮನೋರಂಜನೆಗೆ ದೊಡ್ಡ ಟಿವಿ ಕೊಟ್ಟಿದ್ರು. ಮತ್ತೆ ನಮಗೆ ಕಮರ್ಷಿಯಲ್ ಮಿಕ್ಸಿ ಬೇಕಿತ್ತು, ಅದನ್ನ ನೋಡಿ ನಮ್ಮ ಅಮೃತಧಾರ ಅವರು ವಾಣಿಶ್ರೇಕ್ ಅವರು ದೊಡ್ಡ ಮಿಕ್ಸಿ ಕೊಟ್ಟಿದ್ರು. ಮತ್ತೆ ವಾಣಿಶ್ರೇಕ್ ಅವರು ನಮ್ಮ ಆಶ್ರಮದಲ್ಲಿ ಯಾರಿಗಾದ್ರೂ ಎಮರ್ಜೆನ್ಸಿ ಇದ್ರೆ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತಾರೆ. ಮತ್ತೆ ಡೆತ್ ಆದ್ರೆ ಇಮಿಡಿಯೇಟ್ ಬಂದು ಸರ್ಟಿಫಿಕೇಟ್ ಅನೌನ್ಸ್ ಮಾಡ್ತಾರೆ ಡೆತ್ ಆಗಲಿ. ಮತ್ತೆ ತುಂಬಾನೇ ಅವರು ಅಮೃತಧಾರದವರು ಸಪೋರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ನನ್ನ ಪ್ರಕಾರ ಒಂದು ಆಂಬುಲೆನ್ಸ್ ಕೂಡ ಅವರು ಕೊಡ್ಬೇಕಂತೇಳಿ ಯೋಚನೆ ಹಾಕಿದ್ದಾರೆ ಅಮೃತದ ದಾರದವರು, ಹೇಳ್ಬಾರ್ದಂತ ಹೇಳಿದ್ದಾರೆ ಅವರು. ಹಾಗೆ ಇದು ಹಾಕಿ ತೊಂದ್ರೆ ಇಲ್ಲ, ಅವರು ಮುಂದೆ ಇನ್ನೊಂದು 2-3 ತಿಂಗಳಲ್ಲಿ ಕೊಡುವ ಯೋಚನೆಯನ್ನು ಹಾಕಿದ್ದಾರೆ.
1: ಸರ್, ನಿಮ್ದು ತುಂಬಾ ರಿಕ್ವೈರ್ಮೆಂಟ್ ಇದೆ, ನಿಮ್ಗೆ ಅಡುಗೆ ಮಾಡೋ ಒಲೆ ಬೇಕು, ಆಶ್ರಮ ವಾಸಿಗಳಿಗೆ ಬಟ್ಟೆ ಬೇಕು, ಬೆಡ್ ಶೀಟ್ಸ್ ಬೇಕು, ಆಂಬುಲೆನ್ಸ್ ಬೇಕು, ಸ್ವತಃ ಕಟ್ಟಡಕ್ಕಾಗಿ 1 ಎಕರೆ ಏನಾದ್ರೂ ಜಾಗ ಬೇಕು. ಸೊ ಇದೆಲ್ಲ ಇದೆ. ಸೊ ರೇಡಿಯೋ ಕುಂದಾಪುರ ಕೇಂಬರ್ ನೀವೆಲ್ಲಾದ್ರೂ ಚೂರು ಮನಸ್ಸು ಮಾಡ್ತೀರಿ ಅಂತ ಆದ್ರೆ ಅದ್ರ ಒಟ್ಟಿಗೆ ನೀವು ಹೊಸ ಬದುಕು ಆಶ್ರಮ ಒಂದ್ಸಲ ಕಾಂಬಕ್ಕೆ ಬನ್ನಿ. ಎಲ್ಲಿ ಬರ್ಕ ಹೇಳಿ?
8: ಸಾಲಿಗ್ರಾಮ ಪಾರಂಪಳ್ಳಿಯಲ್ಲಿ ಇದೆ, ಗಣೇಶ್ ಗ್ರ್ಯಾಂಡ್ ಹೋಟೆಲ್ ಪಕ್ಕದ್ದು, ಇದರಲ್ಲಿ
1: ಪಕ್ಕದ ರೋಡಲ್ಲಿ
8: ಬರಬೇಕು. ಹಾಗೆ ಇನ್ನೊಂದೇನಂದ್ರೆ, ನಿಮ್ಗೆ ಕೆಲವೊಂದು ಗೊತ್ತಾಗಿಲ್ಲ ಅಂದ್ರೆ, ಗೂಗಲ್ ಮ್ಯಾಪ್ ಅಲ್ಲಿ ಹೊಸ ಬದುಕು ಆಶ್ರಮ ಹಾಕಿದ್ರೆ ಬರುತ್ತೆ, ಗೂಗಲ್ ಅಲ್ಲಿ ಹಾಕಿದ್ರು ಬರುತ್ತೆ, ಮತ್ತೆ hosabaduku.com ಅಂತೇಳಿ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಹಾಗೆ ಇಲ್ಲಿ ಕೆಲವರು ಲೇಡೀಸ್ ಇದ್ದಾರೆ, ತುಂಬಾ ಬ್ಯಾಡ್ ಇದ್ದವರು. ಅವರಿಗೆ ಹೇಗಿದ್ದಾರೆ ಅಂದ್ರೆ, ನಾವು ಒಂದು ಕುಟುಂಬದವ್ರ ತರ ಇದ್ದೀವಿ, ತುಂಬಾ ಕಾಮಿಡಿ ಮಾಡ್ಕೊಂಡು ತುಂಬಾ ಎಂಜಾಯ್ ಮಾಡ್ಕೊಂಡು ಇಲ್ಲಿರ್ತೀವಿ. ಯಾಕಂದ್ರೆ ಬೆಳಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡ್ಕೊಂಡು ಒಂದ್ 5 ನಿಮಿಷ ಅವ್ರ ಜೊತೆ ಒಂದು ಹಾಡು ಕೇಳಿದ್ರೆ ನಮ್ಮ ವರ್ಕ್ ಇದ್ದು ಪ್ರೆಷರ್ ಎಲ್ಲ ಹೋಗುತ್ತೆ. ಯಾಕಂದ್ರೆ ಒಳ್ಳೊಳ್ಳೆ ಸಿಂಗರ್ ಇದ್ದಾರೆ, ಕೊರೋಕೆ ಸಿಂಗರ್ ಇದ್ದಾರೆ, ಭಜನೆ ಹೇಳುವರು ಇದ್ದಾರೆ, ಡೈಲಿ ಭಜನೆ ಆಗತ್ತೆ. ಮತ್ತೆ ಇಲ್ಲಿ ಇಸ್ಕನ್ ಅವರು ಸತ್ಸಂಗ ಮಾಡಿದ್ರು, ಒಂದು ಮೂರ್ನಾಲ್ಕು ಸಾರಿ ಸತ್ಸಂಗ ಮಾಡಿದ್ರು. ಲಾಸ್ಟ್ ಕೃಷ್ಣ ಬಲರಾಮ ಮೂರ್ತಿ ತಂದಾಗ ಆಶ್ರಮದವರೇ ಅದಕ್ಕೆ ಅಲಂಕಾರ ಮಾಡಿದ್ರು. ಅಂದ್ರೆ ಯೋಗ ಮಾಡಿಸ್ತಾ ಇದ್ದೆ ಮೊದಲು, ಮತ್ತೆ ನನಗೆ ಸ್ವಲ್ಪ ಟೈಮ್ ಇದಾಗ್ತಿತ್ತು, ಹಾಗೆ ಕೆಲವರು ಅವರೇ ಯೋಗ ಅದಲ್ಲ ಅವ್ರಿಗೆ ಗೊತ್ತಿರೋದ್ ಮಾಡ್ತಾರೆ. ಕೆಲವರು ಭಜನೆ ಮಾಡ್ಲಿಕ್ಕೆ ಬರಲ್ಲ, ಆ ನಾಮಸ್ಮರಣೆಯನ್ನ ಕೇಳಿದ್ರೆ ಸಾಕು, ಅದರಲ್ಲೇ ಒಂದಿಷ್ಟು ಜನ ಬದಲಾಗ್ತಾರೆ. ಯಾಕಂದ್ರೆ ಮಾತು ಬರದೇ ಇದ್ದವನು ಇಲ್ಲಿ ನನ್ನ ವೈಫ್ಗೆ ಅಮ್ಮ ಅಂತ ಹಾಕಿದ್ರೆ
9: ಸಂತೃಪ್ತಿ
8: ಹೇಳಕ್ಕೆ ತುಂಬಾ ಇದೆ. ಯಾಕಂದ್ರೆ ಇಲ್ಲಿ ಲೋಕಲ್ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಫಸ್ಟ್ ಆಶ್ರಮ ಅಂದ್ರೆ ಜನರಿಗೆ ಬೇರೆ ತರ ಯೋಚನೆ ಇತ್ತು, ಅಂದ್ರೆ ಯಾರೋ ಸಾಯಿಯವರನ್ನ ಕರ್ಕೊಂಡು ಬಂದು ಬೇರೆ ತರ ನೋಡ್ತಾರೆ ಅಂತೇಳಿ. ಬಟ್ ಇಲ್ಲಿ ನಾವು ಹೇಗೆ ಅಂತ ಹೇಳಿದ್ರೆ, ನಾವು ನಮ್ಮ ಕೈಯಲ್ಲಾದಷ್ಟು ನಮ್ಮ ಲೆವೆಲ್ ಬೆಸ್ಟ್ ನಾವು ಅವರಿಗೆ ಸೇವೆಯನ್ನು. ಈಗ ಇಲ್ಲಿ ಬಂದ ಮೇಲೆ ಇಲ್ಲಿ ಲೋಕಲ್ ಹೇಳ್ತಾರೆ ನಮ್ಗೆ ಈ ತರ ಆಶ್ರಮ ಅಂತೇಳಿ, ನಮ್ಗೆ ಗೊತ್ತಿರಲಿಲ್ಲ. ಅವ್ರು ಬರ್ತಾರೆ ದಿನಕ್ಕೆ ಇಲ್ಲಿ ಹತ್ರದವರು ಒಂದು ಅರ್ಧ ಗಂಟೆ ಎಲ್ಲ ಮಾತಾಡಿಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾರೆ. ನಾನು ಹೇಳೋದು, ತುಂಬಾ ಕೆಲವರು ಬಡವರು ಇರ್ತಾರೆ, ನಮ್ಗೆ ಊಟ ಕೊಡಬೇಕು ಅಂತೇಳಿ ಯೋಚನೆ ಇರುತ್ತೆ. ನೀವು ಊಟ ಕೊಡಬೇಕಾಗಿಲ್ಲ, ಇಲ್ಲಿ ಬಂದು ಅವ್ರ ಜೊತೆ ಮಾತಾಡಿ ಒಂದು ಬೊಗಸೆ ಪ್ರೀತಿಯನ್ನ ಕೊಟ್ರೆ ಅದು ಊಟಕ್ಕಿಂತ ದೊಡ್ಡ ಒಂದು ಅನ್ನದಾನ ಮಾಡಿದ ಸೇವೆ ಇದಾಗತ್ತೆ. ಹಾಗೆ ಇಲ್ಲಿ ಕೆಲವರು ಲೇಡೀಸ್ ಇದ್ದಾರೆ, ಎಲ್ಲಾ ರೀತಿಯ ಒಂದು ಕೆಲವೊಂದು ಕಾಯಿಲೆ ಇದ್ದವರು ಇದ್ದಾರೆ, ಅವರದೆಲ್ಲ ಸೇವೆಯನ್ನ ನಾವು ಖುಷಿಯಿಂದ ಮಾಡ್ತೀವಿ. ನಮ್ಮ ಲೈಫ್ ತುಂಬಾ ಶಾರ್ಟ್ ಇರುತ್ತೆ, ಯಾಕಂದ್ರೆ ಕೆಲವೊಂದು ಅವರ ಟ್ರೀಟ್ಮೆಂಟ್ ಮಾಡುವಾಗ ಕೆಲವೊಂದು ನಮಗೂ ಬರ್ಬೋದು, ಹೇಳಲಿಕ್ಕಾಗಲ್ಲ. ಕೋವಿಡ್ ಸಮಯದಲ್ಲಿ ನಾನು ಕೆಲವೊಂದು ಬಾಡಿ ಇದೆಲ್ಲ ಕ್ರಿಮೇಷನ್ ಮಾಡ್ಲಿಕ್ಕೆ ಹೋಗ್ತಿದ್ದೆ, ಆಗ ನನಗೆ ಕೋವಿಡ್ 2 times ಅಟ್ಯಾಕ್ ಆಗಿತ್ತು. ಬೂಸ್ಟರ್ ತಗೊಂಡ್ರು ಕೋವಿಡ್ ಬಂದಿತ್ತು. ಬಟ್ ನಾನು ಈ ತರ ಸೇವೆ ಮಾಡ್ಲಿಕ್ಕೆ ಹೋಗಿ ನಾನು ಉಳಿದಿದ್ದೇನೆ. ಇವತ್ತು ಈ ತರ ನಾನು ಸೇವೆ ಮಾಡ್ಲಿಕ್ಕೆ ಅವರೇ ನಮ್ಮ ಆಶ್ರಮದವರೇ ಸ್ಫೂರ್ತಿ ಅಂತೇಳಿ ಹೇಳಿ.
9: ವೆರಿ ನೈಸ್. ಸೊ ಈ ಹೊಸ ಬದುಕು ಒಟ್ಟಿಗೆ ನಮ್ಮ ವಿನಯ್ ಚಂದ್ರ ಅವರ ಹೊಸ ಬದುಕು ಇನ್ನೊಂದು ಶುರುವಾತ್ ಇತ್ತ. ಸೊ ಎಲ್ಲದಕ್ಕೂ ಆಲ್ ದ ಬೆಸ್ಟ್.
8: ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ಇನ್ನೊಂದೇನಂದ್ರೆ, ನನ್ನ ವೈಫ್ ಆಕ್ಚುಲಿ ಈಗ 6 months ಪ್ರೆಗ್ನೆಂಟ್. ಅವಳು ನೆಕ್ಸ್ಟ್ ಮನೆಗೆ ಹೋಗಲ್ಲ ಅಂತೇಳಿ ಹೇಳ್ತಾಳೆ. ಯಾಕಂದ್ರೆ ಒಂದು 5 minutes ನಾವು ಇಲ್ಲಿ ಬಿಟ್ಟು ಹೋಗ್ಲಿಕ್ಕೆ ನಮಗೂ ಮನ್ಸಾಗಲ್ಲ, ನಾವು ಅಷ್ಟು ಖುಷಿಯಲ್ಲಿ ಇಲ್ಲಿ ಇರ್ತೀವಿ. ಯಾರಾದ್ರೂ ಮದುವೆ, ನಮ್ಮ ರಿಲೇಶನ್ ಮದುವೆ, ಮತ್ತೆ ಗೃಹ ಪ್ರವೇಶ, ನಮ್ಮ ಅಕ್ಕಂದು ಗೃಹ ಪ್ರವೇಶ ಆಯ್ತು, ಅದಕ್ಕೂ ಕೂಡ ನಮ್ಗೆ ಹೋಗ್ಲಿಲ್ಲ. ಹೋದ್ವಿ, ಊಟ ಮಾಡಿ 1 hour ಹೋಗಿ ಇಮಿಡಿಯೇಟ್ 1:30 ಇಲ್ಲಿ ಇದ್ವಿ. ಯಾಕಂದ್ರೆ ಇಲ್ಲಿರೋ ಖುಷಿ ಬೇರೆ ಎಲ್ಲೂ ಸಿಗಲ್ಲ. ಅಜ್ಜಿ ನಿಧಾನ, ಇಲ್ಲಿ ಕೆಲವರು ಅಜ್ಜಿ ಅವರಿದ್ದಾರೆ, ಅಜ್ಜಿ ನಿಧಾನ ನಿಧಾನ. ಅಜ್ಜಿಯವರು ಇದ್ದಾರೆ, ಶುಗರ್ ಕಾಯಿಲೆ ಅವರು ಇದ್ದಾರೆ, ಬಿಪಿ ಇದ್ದಾರೆ, ಕೆಲವರು ಶಿಫಿಲಿಯಸ್ ಇದ್ದವರಿದ್ದಾರೆ, ಆನೆಕಾಲ್ ಇದ್ದವರಿದ್ದಾರೆ. ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ಗ್ಯಾಂಗ್ರೀನ್ ಆಗಿ ಹುಳಲಾಗಿ ಕೆಲವರು ದಷ್ಟು ರಿಕವರಿ ಮಾಡಿ ಇದ್ ಮಾಡಿದ್ರು. ಕೆಲವರು ಅಂದ್ರೆ ಮೈ ಮೇಲೆ ಬಟ್ಟೆ ಇಲ್ಲದೆ ನೇಕೆಡ್ ಆಗಿದ್ದವರಿದ್ರು, ಅವರನ್ನ ಸರಿಪಡಿಸಬೇಕಾದ್ರೆ ತುಂಬಾ ಕಷ್ಟಪಟ್ಟಿದ್ದೇವೆ. ಇನ್ನು ಕೆಲವರು ಹೇಗಿದ್ದಾರೆ ಅಂದ್ರೆ, ಇನ್ನೊಂದು ಇದಿದೆ ಉಡುಪಿ ನಮ್ಮ ಕುಂದಾಪುರದಲ್ಲೇ ಬ್ರಿಡ್ಜ್ ಮೇಲೆ ಹೊಳೆಗಾಗ್ಲಿಕ್ಕೆ ಹೋದವರು, ಅಲ್ಲಿ ಸೋಷಿಯಲ್ ವರ್ಕರ್ ಯಾರೋ ಅವರನ್ನ ಹಿಡ್ಕೊಂಡು 112 ಫೋನ್ ಮಾಡಿ ಅಲ್ಲಿಂದ ಮತ್ತೆ ನಮ್ಗೆ ಹೇಳಿ ನಾವು ಹೋಗಿ ಅವರನ್ನ ಈಗ ನಮ್ಮಲ್ಲಿ ಈಗ ಪ್ರೆಸೆಂಟ್ ಇದ್ದಾರೆ. ಅವರಿಗೆ ಹೇಗಂತ ಹೇಳಿದ್ರೆ ತುಂಬಾ ಡಿಪ್ರೆಷನ್, ಅವರ ಮಗಳೆಲ್ಲ ಡೆತ್ ಆಗಿ ಇದಾಗಿದ್ದವ್ರಿ. ಮತ್ತೆ ವಾಸು ಮಲ್ಪೆ ಅಂತೇಳಿ ತುಂಬಾ ಫೇಮಸ್ ವ್ಯಕ್ತಿ, ಯೂಟ್ಯೂಬ್ ಅಲ್ಲಿ ಹುಡುಕಿದ್ರೆ ಸಿಗುತ್ತೆ, ತುಳು ಫಿಲ್ಮ್ ಆಕ್ಟಿಂಗ್ ಮಾಡದಂತ ವ್ಯಕ್ತಿ. ಅವರಿಗೆ ಹೇಗಂತ ಹೇಳಿದ್ರೆ ಸಾರ್ವಜನಿಕರು ಅವರನ್ನ ತುಂಬಾ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಡ್ರಿಂಕ್ಸ್ ಕೊಡುದು, ರೀಲ್ಸ್ ಮಾಡ್, ಇನ್ಯಾರಿಗೋ ವ್ಯೂಸ್ ಆಗ್ತಿತ್ತು, ಆದ್ರೆ ಅವ್ರ ಬದುಕು ತುಂಬಾ ಕಷ್ಟದಲ್ಲಿತ್ತು. ಆ ವ್ಯಕ್ತಿ ಸ್ಟ್ರೋಕ್ ಆಗಿ ಅವರ ಪರಿಸ್ಥಿತಿ ಬ್ಯಾಡ್ ಇದ್ದಾಗ ಯಾರು ಕೂಡ ಅವರಿಗೆ ಸಹಕಾರ ನೀಡಲಿಲ್ಲ. ಇವತ್ತು ನಮ್ಮಲ್ಲಿದ್ದಾರೆ, ಈಗ ತುಂಬಾ ರಿಕವರಿ ಆಗಿದ್ದಾರೆ, ಇವಾಗ್ಲೂ ಮಾತಾಡ್ತಾರೆ. ಅವರು ಊಟ ಮಾಡಿಸ್ಬೇಕಾದ್ರೆ ಹೇಳ್ತಾರೆ, ಹತ್ಕೊಂಡು ಹೇಳ್ತಾರೆ ನನ್ನ ಮಗನೇ ಇರ್ಬೇಕು. ಇದ್ರಲ್ಲಿ ನಮ್ಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ ಹೇಳ್ಬೋದು. ನಾನು ಒಂದು ಬೇರೆ ಎನ್ ಜಿ ಒದಲ್ಲಿ ಇದ್ದಿದ್ದೆ, ಅದು ಬಿಟ್ಟಾಗ ನಾನು ಜಾಬ್ ಸೇರಿದ್ದೆ, ಮತ್ತೆ ಪುನಃ ಈ ಸಂಸ್ಥೆ ಮಾಡ್ಬೇಕಂತೇಳಿ ಮಾಡಿದ್ವಿ. ನಾನು ಜಾಬ್ ಅಲ್ಲಿ ಸ್ಯಾಲ್ರಿ ತಗೋಬಹುದಿತ್ತು, ಆದ್ರೆ ಈ ಪ್ರೀತಿ ಇದು ಸಂಪಾದನೆ ಮಾಡ್ಲಿಕ್ಕೆ ಆಗ್ತಿಲ್ಲ ಇತ್ತು. ಇಷ್ಟೇ ಹೇಳೋದು, ಯಾರಾದ್ರೂ ನಿಮ್ಗೆ ಸಮಯ ಸಿಕ್ಕಾಗ ನಮ್ಮ ಆಶ್ರಮಕ್ಕೆ ಬನ್ನಿ. ಯಾಕಂದ್ರೆ ನೀವು ಕೊಡಿ ಅಂತೇಳಿ ನಾವು ಯಾರ ಹತ್ರನು ಕೇಳಲ್ಲ, ಎಲ್ಲೂ ಯಾರ ಮನೆ ಬಾಗ್ಲಿಗೆ ಹೋಗಲ್ಲ. ನೀವು ಬಂದು ಇಲ್ಲಿ ಆಶ್ರಮದವರನ್ನ ಮಾತಾಡಿಸಿ ಅವರಿಗೆ ನಮ್ಮವ್ರು ಯಾರೋ ಬಂದ್ರು ಅಂತೇಳಿ ಖುಷಿ ಆಗತ್ತೆ. ನಮ್ಮ ಕುಟುಂಬದವರು, ನನ್ನ ಮಗ, ನನ್ನ ಮೊಮ್ಮಗಳು ಯಾರೋ ಬಂದ್ರು ಅಂತೇಳಿ ಖುಷಿ ಆಗತ್ತೆ. ಆ ಭಾವನೆಯಲ್ಲಿ ಅವರನ್ನ ಖುಷಿ ಪಡಿಸಿ ಅಂತೇಳಿ ಹೇಳ್ತೀನಿ. ಬರುವಾಗ ಬೇರೆ ಏನು ತರಬೇಕಾಗಿಲ್ಲ, ತರಬೇಕಾದದ್ದು ಒಂದು ಬಗಸೆ ಪ್ರೀತಿ ಮಾತ್ರ. ಅವರಿಗೆ ಪ್ರೀತಿ ಇದೊಂದು ಅವರು ಕಳ್ಕೊಂಡಿದ್ರು, ಆ ಪ್ರೀತಿಯನ್ನು ಕೊಡ್ಲಿಕ್ಕೆ ನೀವು ಬನ್ನಿ ಅಂತೇಳಿ ಹೇಳ್ತೀನಿ. ಹಾಗೆ ಬೇರೇನು ತರಬೇಕಾಗಿಲ್ಲ. ನಾನು ಹೇಳೋದು ಒಂದೇ ಒಂದು,
9: ಮತ್ತೆ ಮತ್ತೆ ಅದನ್ನೇ ಹೇಳ್ತೇನೆ, ನೀವು ಬೇರೆ ಅಂತ ತರ್ಕತ್ತನ್ನು ಬರ್ದೇ ಇರ್ಬೇಡಿ. ನೀವು ತರಬೇಕಾಗಿರೋದು ಬೊಗಸೆ ಪ್ರೀತಿ ಮಾತ್ರ, ಬೊಗಸೆ ಪ್ರೀತಿ ಮಾತ್ರ ಅಂತ.
8: ಹಾಗೆ ನಮ್ಮ ಒಂದು ಸ್ಲೋಗನ್ ಅಲ್ಲಿ ನೀವು ನೋಡಬಹುದು, ಸೇವೆ ಹೋರಾಟ ಜ್ಞಾನ ಅಂತೇಳಿ. ಅದು ಯಾಕೆ ಅಂತೇಳಿ ಹೇಳಿದ್ರೆ, ಸೇವೆ ಮಾಡಬೇಕಾದ್ರೆ ಹೋರಾಟ ಮಾಡಲೇಬೇಕು. ತುಂಬಾ ಜನ ಬೇರೆ ತರ ಮಾತಾಡ್ತಾರೆ, ತುಂಬಾ ಕೆಟ್ಟದಾಗಿ ಮಾತಾಡ್ತಾರೆ. ನಾವು ಅದೇ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಯಾಕಂದ್ರೆ ನಾವು ದೇವರ ಕಾಲ್ ಬುಡಕ್ಕೆ ಇಟ್ಟು ಸೇವೆಯನ್ನು ಮಾಡ್ತಾ ಇರೋರು. ಯಾಕಂದ್ರೆ ನಾನು ಮನುಷ್ಯ, ನನ್ನ ನಾಲಿಗೆಗೂ ಕೂಡ ಎಲುವಿಲ್ಲ, ನಾನು ಏನು ಬೇಕಾದ್ರೂ ಮಾತಾಡಬಹುದು. ಹಾಗಾಗಿ ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಅದನ್ನ ಬಿಟ್ಟು ಬಿಡ್ತೀವಿ. ಹಾಗೆ ಇದು ಹೋರಾಟ. ಹೋರಾಟ ಅಂದ್ರೆ ಕಷ್ಟದವರಿಗೆ ನಾವು ಸಹಾಯ ಮಾಡುವಂತದ್ದು ಅದೊಂದು ದೊಡ್ಡ ಹೋರಾಟ, ಅದೊಂದು ಚಾಲೆಂಜಿಂಗ್. ಯಾಕಂದ್ರೆ ಎಲ್ಲಾ ರೀತಿ ಅದನ್ನ ನಾವು ಫೇಸ್ ಮಾಡಬೇಕು. ಆ ಹೋರಾಟದಲ್ಲಿ ಒಂದು ಜ್ಞಾನವನ್ನ ಪಡಿಬೇಕು. ನಾನಿನ್ನೂ ತುಂಬಾ ಚಿಕ್ಕವನು, ಜ್ಞಾನವನ್ನ ಪಡಿಬೇಕು. ಆ ಜ್ಞಾನದಿಂದ ಅಹಂಕಾರ ಬರಬಾರ್ದು, ಆ ಸೇವೆಯನ್ನ ಮಾಡ್ತಾ ಅಹಂಕಾರ ಬರಬಾರ್ದು, ಹೋರಾಟ ಮಾಡ್ತಾ ಅಹಂಕಾರ ಬರಬಾರ್ದು. ಹಾಗಾಗಿ ಇದನ್ನೆಲ್ಲ ಇಟ್ಕೊಂಡು ಅಹಂಕಾರ ಇಲ್ಲದೆ ನಾವು ಹೀಗೇನೆ ಇರಬೇಕು, ಸಿಂಪಲ್ ಆಗಿ. ನಾನು ನಿನ್ನೆ ಕೂಡ ಬರ್ಮೊರೆ ಟಿ ಶರ್ಟ್ ಅಲ್ಲಿ, ಇವತ್ತು ಕೂಡ ಅದೇ ತರ, ನಾಳೆನೂ ಕೂಡ ಅದೇ ತರಾನೆ ಇರುವಂತದ್ದು. ಕೆಲವರು ಹೇಳ್ತಾರೆ ಸ್ವಲ್ಪ ಚೇಂಜ್ ಆಗು, ಪ್ಯಾಂಟ್ ಹಾಕು ಇಲ್ಲಲ್ಲ ಅಂತೇಳಿ, ಯಾಕಂದ್ರೆ ಅದ ಹಾಕಿದ್ರೆ ನಮ್ಗೆ ಸೇವ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಕೆಲವೊಂದು ಬೆಡ್ ರೀಡನ್ ಅವರನ್ನ ಸಡನ್ ಆಗಿ ಟ್ರೀಟ್ ಮಾಡಬೇಕಾಗತ್ತೆ, ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಆಗ ನಾನು ಫಸ್ಟ್ ಏಡ್ ಮಾಡ್ಲೇಬೇಕಾಗತ್ತೆ. ಫಸ್ಟ್ ಏಡ್ ಮಾಡ್ಲಿಲ್ಲ ಅಂದ್ರೆ ಇಮಿಡಿಯೇಟ್ ಅವರು ಕೊಲಾಪ್ಸ್ ಆಗಿ ಡೆತ್ ಆಗುವಂತದಿರುತ್ತೆ. ಹಾಗೆ ಫಸ್ಟ್ ಏಡ್ ಮಾಡಿ ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೇನೆ. ಕೆಲವೊಂದು ನಾನು ಇಲ್ಲೇ ಕಲ್ತಿದ್ದೇನೆ, ಕೆಲವೊಂದು ವೈದ್ಯರ ಹತ್ರ ನಾನು ಅದನ್ನ ಹೇಗೆ ಮಾಡ್ಬೇಕಂತ ಕಲ್ತ್ಕೊಂಡು. ನಾನು ಯಾವ್ದೇ ರೀತಿ MSW ಮಾಡ್ಲಿಲ್ಲ, ಯಾಕಂದ್ರೆ ಕೆಲವರು ಹೇಳ್ತಾರೆ ಸೋಷಿಯಲ್ ವರ್ಕ್ ಮಾಡ್ಬೇಕಾದ್ರೆ MSW ಆಗ್ಬೇಕಂತ ಹೇಳಿ. ಯಾವ್ದೇ ರೀತಿ ಡಿಗ್ರಿ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ, ಒಳ್ಳೆ ಮನಸ್ಸಿರಬೇಕು, ನಿಮ್ಗೆ ಮಾಡ್ಬೇಕೆನ್ನೋ ಮನಸ್ಸಿರಬೇಕು. ಹಾಗೆ ಪ್ರತಿಯೊಬ್ಬರಲ್ಲಿ ಹೇಳೋದು, 1 ರೂಪಾಯಿ ಸಮಾಜಕ್ಕೆ ಹಾಕಿ. ತಿಂಗಳಿಗೆ 10,000, 15,000, 1,00,000 ದುಡಿತೀರಿ, 1 ರೂಪಾಯಿ ಸಮಾಜಕ್ಕೆ ಇಟ್ಕೊಳ್ಳಿ, ಅದನ್ನ ಸಮಾಜಕ್ಕೆ ಹಾಕಿ. ಆ ಸಮಾಜಕ್ಕೆ ಹಾಕಿದ್ದನ್ನ ನೀವು ಪಡಿಬಹುದು. ಏಕೆ ಅಂತ ಹೇಳಿದ್ರೆ, ನಾವು ಸತ್ತಾಗ ನಮ್ಗೆ ಈ ಪುಣ್ಯದ ಒಂದು ಸೂಟ್ ಕೇಸ್ ಅನ್ನ ಮೇಲೆ ತಗೊಂಡು ಹೋಗ್ಬೇಕು. ಆ ಸೂಟ್ ಕೇಸ್ ಅಲ್ಲಿ ಏನಿರ್ಬೇಕು ಅಂತ ಹೇಳಿದ್ರೆ, ಒಂದು ಪುಣ್ಯದ ಫಲದ ಒಂದು ಅದರಲ್ಲಿ ಸೂಟ್ ಕೇಸ್ ಅಲ್ಲಿ ನಾವು ಪ್ಯಾಕ್ ಮಾಡಿ ತಗೊಂಡು ಹೋಗ್ಬೇಕಂತ. ಯಾಕಂದ್ರೆ ಚಿತ್ರಗುಪ್ತ ಅಲ್ಲಿ ಒಂದು ಪ್ರೊಜೆಕ್ಟರ್ ಅಲ್ಲಿ ಹಾಕಿ ತೋರಿಸ್ತಾನೆ, ನೀನೇನು ಪಾಪ ಕರ್ಮಗಳನ್ನ ಮಾಡಿದ್ದೆ ಅಂತೇಳಿ. ಹಾಗೆ ನಾವು ನರಕ ಸ್ವರ್ಗ ಅಲ್ಲಿ ನೋಡಿದೆವೋ ಗೊತ್ತಿಲ್ಲ, ಇಲ್ಲೇ ನಾವು ಸ್ವರ್ಗ ನೋಡಬೇಕು, ಇಲ್ಲೇ ಖುಷಿಯಲ್ಲಿ ನೋಡಬೇಕು. ನಮ್ಮಲ್ಲಿ ಎಲ್ಲಾ ಧರ್ಮದವರು ಇದ್ದಾರೆ, ಮುಸ್ಲಿಂ ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಸಿಖ್ ಕೂಡ ಇದ್ದಾರೆ, ಹಿಂದೂ ಇದ್ದಾರೆ, ಎಲ್ಲರಿಗೂ ಒಂದೇ ಒಂದು ಇಲ್ಲಿ ನೋಡುವಂತ ಸಾಯಿಬಾಬಾ. ಯಾಕಂದ್ರೆ ಸಾಯಿಬಾಬಾ ಅವರು ಎಲ್ಲರೂ ಕೂಡ ಪೂಜೆ ಮಾಡುವಂತವರು. ಹಾಗಾಗಿ ಇಲ್ಲಿ ಸಾಯಿಬಾಬಾನನ್ನ ಪ್ರತಿಷ್ಠೆ ಮಾಡಿದ್ದೇವೆ. ಗುರುವಾರ ಒಂದು ವಿಶೇಷವಾಗಿ ನಾವು ಪೂಜೆ ಮಾಡ್ತೀವಿ, ಯಾಕಂದ್ರೆ ಅದು ನಮ್ಗೆ ಒಂದು ಖುಷಿ ಕೊಡುತ್ತೆ. ಆ ಶಕ್ತಿಗೆ ನಮ್ಗೆ ಶಕ್ತಿ ತುಂಬುತ್ತೆ ಅಂತೇಳಿ ನಾವು ನಂಬಿಕೆಯಿಂದ ಸೇವೆಯನ್ನ ಮಾಡ್ತಾ ಇದೀವಿ. ಇದು ಒಂದು ನಂಬಿಕೆ, ಒಂದು ಮನೆ. ಯಾಕಂದ್ರೆ ಪ್ರತಿಯೊಬ್ಬರು ಇಲ್ಲಿ ಇದ್ದು ಖುಷಿ ಪಡಬೇಕಾದ್ರೆ ಒಂದು ನಂಬಿಕೆ ಮನೆ ಇದೆ ಅದು. ಹಾಗಾಗಿ ಈ ನಂಬಿಕೆ ಮನೆಗೆ ಎಲ್ರು ನಂಬಿಕೆಯಿಂದ ಬನ್ನಿ. ಹಾಗೆ ತುಂಬಾ ಜನ ನಮ್ಗೆ ಸಹಕಾರವನ್ನ ನೀಡ್ತಾರೆ. ಬೆಳಿಗ್ಗೆ ಬಾಗಿಲು ತೆಗಿಬೇಕಾದ್ರೆ ಒಂದಿಷ್ಟು ಜನ ಗ್ರೋಸರಿ ಅದು ಇಟ್ಟು ಹೋಗ್ತಾರೆ. ಕೆಲಸರಿ ಏನು ಇಲ್ಲ ನಮ್ಮ ಹತ್ರ ಕೆಲಸರಿ, ಯಾಕಂದ್ರೆ ಮಳೆಗಾಲದಲ್ಲಿ ತುಂಬಾ ಕಷ್ಟ ಇರುತ್ತೆ. ಆಗ ಗ್ರೋಸರಿ ಇಲ್ಲ ಅಂತೇಳಿ ಇದ್ ಮಾಡುವಾಗ ಯಾರೋ ಒಂದಿಷ್ಟು ಜನ ಬಂದು ಬಾಗಿಲಲ್ಲಿ ಇಟ್ಟು ಹೋಗ್ತಾರೆ. ಯಾಕಂದ್ರೆ ನಾವು ದೇವರ ನಂಬಿದ್ದೇವೆ, ಆ ದೇವರು ದೇವರ ರೂಪದಲ್ಲಿ ಯಾರನ್ನು ಕಳಿಸಿರ್ತಾರೆ. ಯಾಕಂದ್ರೆ ಒಂದು ನೈಟ್ ಗ್ರೋಸರಿ ತರ್ಲಿಕ್ಕೂ ಇರ್ಲಿಲ್ಲ. ಒಂದೊಂದು ಟೈಮ್ ನಾವು ಆಶ್ರಮದವರನ್ನ ಎಮರ್ಜೆನ್ಸಿ ಕರ್ಕೊಂಡು ಹೋಗ್ಬೇಕು, ಗಾಡಿಗೆ ಪೆಟ್ರೋಲ್ ಕೂಡ ಇರಲ್ಲ ನನ್ನ ಕಾರಲ್ಲಿ. ಆ ಟೈಮ್ ಅಲ್ಲಿ ಯಾರೋ ಬರ್ತಾರೆ ಇಮಿಡಿಯೇಟ್, ಇನ್ಯಾರೋ ಅಲ್ಲಿ ಬೋರ್ಡ್ ಅಲ್ಲಿ ನೋಡಿ ಗೂಗಲ್ ಪೇ ಮಾಡಿ ಹೋಗ್ತಾರೆ, ಅಂದ್ರೆ ಸ್ಕ್ಯಾನ್ ಮಾಡಿ ಅಕೌಂಟಿಗೆ ಬರುತ್ತೆ. ಇಮಿಡಿಯೇಟ್ ನಮ್ಗೆ ಅದು ತುಂಬಾನೇ ಸಹಕಾರ ಆಗುತ್ತೆ. ಇಷ್ಟೇ ಹೇಳೋದು, ಒಂದಿಷ್ಟು ಸಮಯ ನೀವು ಸಮಾಜಕ್ಕೆ ಕೊಡಬೇಕು. ಮತ್ತೆ ನಾವು ಮುಂದಿನ ಪೀಳಿಗೆಗೆ ನಾವು ಏನಾದ್ರೂ ಕೊಡಬೇಕಂತಿದ್ರೆ ಒಂದಿಷ್ಟು ಗಿಡಗಳನ್ನ ನೆಡಬೇಕು. ಈ ಸಾರಿ ಮಳೆ ತುಂಬಾ ಕಮ್ಮಿ ಆಗಿದೆ, ಯಾಕೆ ಅಂತ ಹೇಳಿದ್ರೆ ಅದು ಕಾರಣ ನಾವೇ. ನಾನು ಒಂದಿಷ್ಟು ಗಿಡಗಳನ್ನ ನೆಟ್ಟು ಒಂದಿಷ್ಟು ಮರಗಳನ್ನ ಕಡಿಯೋ ಹೋರಾಟ ಮಾಡಿದವನು.
9: ಕಡಿಬಾರ್ದು
8: ಅಂತೇಳಿ, ಯಾಕಂದ್ರೆ ಆ ಇದ್ರಲ್ಲಿ ತುಂಬಾನೇ ನನಗೆ ಇದಾಗಿತ್ತು. ಹಿಂದ್ಗಡೆ ಮಚ್ಚನ್ನ ಇಟ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ಬರ್ತಿತ್ತು. ಕೆಲವೊಂದು ಇದ್ರಲ್ಲಿ ನಾನು ಬೆಳಿಗ್ಗೆ ಬದುಕ್ತೇನೋ ಇಲ್ವೋ ಗೊತ್ತಿಲ್ಲ, ಆ ತರ ಪರಿಸ್ಥಿತಿಯಲ್ಲಿ ಹೋರಾಟ ಮಾಡಿದವನು. ಆ ಬೇಜಾರಲ್ಲಿ ನಾನು ಈ ತರ ಸಂಸ್ಥೆ ಮಾಡ್ಬೇಕಂತೇಳಿ ಮಾಡಿದ್ದು. ಇನ್ನು ಪರಿಸರ ಉಳಿತದೆ ಇಲ್ವೋ ಗೊತ್ತಿಲ್ಲ, ಆ ಪರಿಸರನೇ ಉತ್ತರ ಕೊಡಬೇಕು. ಬರಗಾಲ ಬರುತ್ತೆ, ಅಲ್ಲಿ ಜನರಿಗೆ ಅರ್ಥ ಆಗುತ್ತೆ, ಅಲ್ಲಿ ತನಕ ಅರ್ಥ ಆಗಲ್ಲ. ಯಾಕಂದ್ರೆ ಒಂದಿಷ್ಟು ನಾವು ನೋಡಬಹುದು, ಇವತ್ತು ಒಬ್ಬ ಮನುಷ್ಯನಿಗೆ ಬೇಕಾಗಿರುವಂತ ಮರಗಳು ಎಷ್ಟು ಕೇಳಿದ್ರೆ 5-6 ಈ ದೇಶದಲ್ಲಿ. ಅಭಿವೃದ್ಧಿ ಆಗತ್ತೆ, ಅಭಿವೃದ್ಧಿ ಹೇಗ್ ಮಾಡ್ಬೇಕು ಅಂದ್ರೆ ರೋಡನ್ನ ಅಗಲ ಮಾಡಿ ಅಲ್ಲ, ಒಂದು ಬಿಲ್ಡಿಂಗ್ ಮಾಡಿ ಅಲ್ಲ, ಬಿಲ್ಡಿಂಗ್ ಅಡಿಯಲ್ಲೇ ಮರಗಳನ್ನ ಇಟ್ಕೊಂಡು ರಸ್ತೆಗಳ ಇಕ್ಕೆಲದಲ್ಲೇ ಮರಗಳನ್ನ ಇಟ್ಕೊಂಡು ರಸ್ತೆಯನ್ನ ಮಾಡಬೇಕು. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೆ ಅಂತೇಳಿ ಹೇಳಿದ್ರೆ, ಇವತ್ತು ಪರಿಸ್ಥಿತಿ ಹೇಗಿದೆ ಅಂತೇಳಿ ನಾವು ನೋಡಬಹುದು. ಇವತ್ತು ಜೂನ್ ಎಷ್ಟು, ಜೂನ್ 19 ಮಳೆ ಬರಬೇಕಿತ್ತು, ಇವತ್ತು ಮಳೆ ಇಲ್ಲ. ಮೊನ್ನೆ ಒಂದು ಭಾನುವಾರ ಮಾತ್ರ ಮಳೆಗಾಲ ತರ ಇತ್ತು, ಈಗ ಮಳೆ ಇಲ್ಲ ಅಂತೇಳಿ ನಾವು ಕೂಗ್ತೀವಿ, ಬೇಸಾಯ ಮಾಡ್ಲಿಕ್ಕೆ ಕಷ್ಟ ಅಂತ ಹೇಳ್ತೀವಿ. ಆದ್ರೆ ಕಾರಣ ನಾವೇ. ನಮ್ಮ ಮಕ್ಕಳನ್ನ ಇಂಜಿನಿಯರ್ ಇಲ್ಲ ಡಾಕ್ಟರ್ ಓಸಿ ಬೆಂಗಳೂರು ಮುಂಬೈಯೋ ಡೆಲ್ಲಿಗೋ ಕಳಿಸ್ತೀವಿ, ಆದ್ರೆ ಇಲ್ಲಿ ಬೆಳೆ ಬೆಳಿಲಿಕ್ಕೆ ಯಾರು ಕೂಡ ಇಲ್ಲ. ಹಾಗೆ ಮುಂದಿನ ದಿನದಲ್ಲಿ ನಾವು ಹಡಿಲು ಬಿದ್ದ ಗದ್ದೆಯನ್ನ ನಮ್ಮ ಆಶ್ರಮದವರು ಬೆಳಿಬೇಕಂತೇಳಿ ಯೋಚನೆ ಹಾಕಿದ್ದೇವೆ. ಹಾಗೆ ಈ ಸಾರಿ ಮಳೆಗಾಲಕ್ಕೆ ಒಂದು ನಾವು ಒಂದು ಯೋಜನೆ ಹಾಕಿದ್ದೇವೆ. ಒಂದು ಓಮಿನಿ ಇದೆ ನಮ್ದು, ಆ ಓಮಿನಿಯಲ್ಲಿ ಗಿಡಗಳನ್ನ ಆಶ್ರಮದವರನ್ನ ಕರ್ಕೊಂಡೋಗಿ ಗಿಡ ನೆಡಬೇಕಂತ ಯೋಚನೆ ಆಗಿದ್ದೇವೆ. ಈ ಸಾರಿ ಚೌತಿಗೆ ನಾವು ಸೀಡ್ ಗಣಪ ಮಾಡಬೇಕಂತೇಳಿ ಯೋಚನೆ ಹಾಕಿದ್ದೇವೆ. ಇದಿಷ್ಟು ಯೋಜನೆಯಲ್ಲಿ ನಿಮ್ಮ ಸಹಕಾರ ನಮಗೆ ಬೇಕು. ಹಾಗೆ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಮದುವೆ ಊಟ ಆತರ ಉಳಿದ್ರೆ ನಮಗೆ ಕೊಡಬಹುದು. ಯಾಕಂದ್ರೆ ಒಂದ್ 4 ಗಂಟೆ ಒಳಗೆ ಹೇಳ್ಬೇಕು, ಯಾಕಂದ್ರೆ ನಾವು ಕುಕ್ಕರ್ ಅಲ್ಲಿ ಅನ್ನ ಮಾಡುವಂತದ್ದು, ನಾವು ಒಲೆ ಇದಲ್ಲ ಗ್ಯಾಸ್ ಅಲ್ಲಿ ದೊಡ್ಡ ಕುಕ್ಕರ್ ಇದೆ. ಹಾಗಾಗಿ ನಮಗೆ ಮುಂಚಿತವಾಗಿ ನೀವು ತಿಳಿಸಿ. ಹಾಗೆ ನಿಮ್ಮ ಹುಟ್ಟುಹಬ್ಬವನ್ನ, ತಂದೆ ತಾಯಿ ಹುಟ್ಟುಹಬ್ಬವನ್ನ, ವೆಡ್ಡಿಂಗ್ ಆನಿವರ್ಸರಿಯನ್ನ, ಹಾಗೆ ನಿಮ್ಮ ತಂದೆ ತಾಯಿ ಡೆತ್ ಆನಿವರ್ಸರಿ ಇರ್ಬೋದು, ಅಜ್ಜಜ್ಜಿಯ ಡೆತ್ ಆನಿವರ್ಸರಿ, ಈ ತರ ವಿಶೇಷ ಕಾರ್ಯಕ್ರಮವನ್ನ ನಮ್ಮ ಆಶ್ರಮದಲ್ಲಿ ಆಚರಿಸಬಹುದು. ಊಟವನ್ನ ಕೊಡೋದ್ರ ಮೂಲಕ ಅಲ್ಲ, ಸಿಹಿಯನ್ನ ಕೊಡಬಹುದು, ಅವರಿಗೆ ಖುಷಿಯನ್ನ ಕೊಡೋದ್ರ ಮೂಲಕ ಇರಬಹುದು. ನಿಮ್ಗೆ ಹಾಡ್ ಹೇಳಲಿಕ್ಕೆ ಬಂದ್ರೆ ನಮ್ಮಲ್ಲಿ ಆರ್ಕೆಸ್ಟ್ರಾವನ್ನ ಮಾಡಬಹುದು. ಹಾಗೆ ಬೇಸಿಗೆ ಕ್ಯಾಂಪ್ ಅನ್ನ ಕೂಡ ಸ್ಟೂಡೆಂಟ್ ಗಳು ಇಲ್ಲಿ ಮಾಡಬಹುದು. ಈ ಸಾರಿ ಒಂದು 2 ಸ್ಕೂಲ್ ಅವರು ಮಾಡಿದ್ದಾರೆ, ಮಂಗಳೂರು ಮತ್ತೆ ಉಡುಪಿಯವರು. ತುಂಬಾ ಖುಷಿಯಲ್ಲಿ ನಮ್ಮ ಆಶ್ರಮದವರು ಖುಷಿ ಪಟ್ಟಿದ್ದಾರೆ. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಯೋಜನೆಯನ್ನ ಹಾಕೊಂಡು ನಮ್ಮಲ್ಲಿ ಕಾರ್ಯಕ್ರಮಗಳನ್ನ ಮಾಡಬಹುದು. ಮೇಲೆ ದೊಡ್ಡ ಹಾಲ್ ಇದೆ, ಮತ್ತೆ ಭಜನೆಯನ್ನ ಮಾಡಬಹುದು. ನಮ್ಮ ಆಶ್ರಮದಲ್ಲಿ ಸಂಗೀತ ಕಾರ್ಯಕ್ರಮವನ್ನ ನಾವು ಪ್ರತಿ ತಿಂಗಳಿದೆ, ಹಾಗೆ ಸಂಗೀತ ಕಲಿತಾ ಇದ್ದಾರೆ ಕೆಲವರು, ಭಜನೆ ತರಬೇತಿ ಇದೆ. ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಾವು ಇಲ್ಲಿ ನಮ್ಮವರಿಗೆ ಹೊಸ ರೀತಿಯಲ್ಲಿ ಕೊಡ್ತಾ ಇದ್ದೇವೆ. ತುಂಬಾ ಜನ ಇಲ್ಲಿ ಬಂದವರು ಖುಷಿ ಆಗ್ತಾರೆ, ಯಾಕಂದ್ರೆ ನಮ್ಮವರು ಖುಷಿಯಿಂದ ಅವರ ಅದನ್ನೆಲ್ಲ ಮಾಡ್ತಾರೆ. ಹಾಗೆ ರೇಡಿಯೋ ಕುಂದಾಪುರದಿಂದ ತುಂಬಾ ಜನರು, ತುಂಬಾ ಪ್ರತಿಭೆಗಳು ಹೊರಬಂದಿದೆ. ಇನ್ನಷ್ಟು ಪ್ರತಿಭೆಗಳು ಹೊರ ಬರಬೇಕು. ಯಾಕಂದ್ರೆ ನಾನೀಗ ಮಾತಾಡಿದ್ದು ಶುದ್ಧ ಕನ್ನಡ ಇರಬಹುದು, ಕುಂದಾಪುರದಂಗೆ ನಾನು ಮಾತಾಡಕ್ಕೆ, ಯಾಕಂದ್ರೆ ಕುಂದಾಪುರ ಬದಿಯವನೇ. ಹಂಗೆ ಕುಂದಾಪುರದ ತುಂಬಾ ಪ್ರತಿಭೆಗಳು ಹೊರಬರ್ಕಂದೇಳಿ ನಾನೊಂದು ಆಶೆ ಪಡ್ತೆ. ಇನ್ನು ತುಂಬಾ ಸೋಷಿಯಲ್ ವರ್ಕ್ ಕುಂದಾಪುರದಂಗಿದ್ರ ಅವ್ರ ಹೆಸರು ಇಷ್ಟಪಡ್ತೆ, ಮೊಹಮ್ಮದ್ ಅಂತೇಳಿ ಆಂಬುಲೆನ್ಸ್ ಇದೆ. ಮತ್ತೆ ಗೊಂಗೊಳ್ಳಿಯಲ್ಲಿ ನವೀನ್ ಅಂತಿದ್ರ, ಮತ್ತೆ ಭಟ್ಕಳದಲ್ಲಿ ಒಬ್ರು ಲೇಡಿ ಸೇವೆ ಮಾಡ್ತಾ ಇದ್ರ. ಮತ್ತೆ ತುಂಬಾ ಜನ ಫೈರಿನವರು, ಮಳೆಗಾಲದಂಗೆ ಇರಬಹುದು, ಫೈರ್ ಈ ಟೈಮ್ ಅಲ್ಲಿ ತುಂಬಾ ಜೀವ ಉಳಿಸಿದಂತ ಕೆಲವರು ಇದ್ರು. ಆ ಲೀಸ್ಟ್ ಬೇಕಾದ್ರೂ ಕೊಡ್ತೆ. ಒಂದಿಷ್ಟು ಜನರನ್ನ ಕರೆದು ಸಮಾಜಕ್ಕೆ ತೋರಿಸೋ ಕೆಲಸವನ್ನ ನೀವು ಮಾಡಿ. ಹಾಗೆ ಕೋಟದಲ್ಲಿ ಒಬ್ರು ಜೀವನ್ ಮಿತ್ರ ಅಂತಿದ್ರು, ಆಂಬುಲೆನ್ಸ್ ಅವರು, ಅಂತವರನ್ನ ಕರೀರಿ. ಯಾಕಂದ್ರೆ ನಾವೇ ಬೆಳಿಬೇಕಂತೇಳಿ ಇಲ್ಲ, ಸಮಾಜದ ಎಲ್ರು ಕೂಡ ಬೆಳಿಬೇಕು. ಹಂಗ ಬೆಳೆದ್ರೆ ಈ ಸಮಾಜ ರಾಮರಾಜ್ಯ. ರಾಮರಾಜ್ಯ ಅಂದ್ರೆ ಬರೀ ನಾನು ಗಲಾಟೆ ಮಾಡ್ಕೊಂಡು ಬೆಳೆದ್ರೆ ರಾಮರಾಜ್ಯ ಆತಿಲ್ಲ, ಸಮಾಜದಲ್ಲಿ ಮನುಷ್ಯರಾಗಿ ಬೆಳೆದ್ರೆ ನಾವು ರಾಮರಾಜ್ಯ ಆಗುವುದನ್ನ ನಾವು ಕಾಣ್ಲಕ್ಕ. ಹಾಗೆ ಈ ರೇಡಿಯೋ ಕುಂದಾಪುರ ಇವತ್ತು ನಮ್ಮ ಹೊಸ ಬದುಕು ಆಶ್ರಮಕ್ಕೆ ಬಂದು ನಮ್ಗೆ ತುಂಬಾನೇ ಸಪೋರ್ಟ್ ಮಾಡಿದಿರಿ, ಒಂದು ಪ್ರಚಾರವನ್ನ ಕೊಟ್ಟಿದ್ದೀರಿ, ನಿಮ್ಗೆ ನಾವು ಸದಾ ಚಿರಋಣಿಯಾಗಿರ್ತೀವಿ. ಹಾಗೆ ಈ ರೇಡಿಯೋ ಕುಂದಾಪುರವನ್ನ ಕಂಡು ನಮ್ಮ ಆಶ್ರಮಕ್ಕೆ ಬನ್ನಿ, ಈ ರೇಡಿಯೋ ಕುಂದಾಪುರವನ್ನ ನೋಡಿ, ಯೂಟ್ಯೂಬ್ ಚಾನಲ್ ಇದ್ರೆ ಮತ್ತೆ ಇನ್ಸ್ಟಾಗ್ರಾಮ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ನಾನು ಹೇಳ್ತೆ. ಎಲ್ರಿಗೂ ಒಳ್ಳೇದಾಗಲಿ.
9: ಥ್ಯಾಂಕ್ ಯು ವಿನಯ್ ಚಂದ್ರ ಅವರೇ, ತುಂಬಾ ಖುಷಿ ಆಯ್ತು. ಹೊಸ ಬದುಕು ಹೆಂಗ್ ಶುರುವಾಯ್ತು ಅಂತ ಹೇಳಿದ್ ಹೆಂಗ್ ನಡೀತಾ ಇತ್ತು, ಇನ್ನೆಷ್ಟು ಕನಸುಗಳಿದೆ ಹೊಸ ಬದುಕಲ್ಲಿ.
8: ಇನ್ನೊಂದು

0: ಇನ್ನೊಬ್ರು ಸಹಾಯ ಮಾಡ್ತಾ ಇರುವಂತದ್ದು ಈ ಲೋಗೋ ಕೂಡ ರಿಜಿಸ್ಟರ್ ಆಗಿದೆ. ಯಾಕಂದ್ರೆ ಅಷ್ಟು ನಾವು ಅರ್ಥಪೂರ್ಣವನ್ನ ಇಟ್ಕೊಂಡು ಈ ಲೋಗೋವನ್ನ ನಾನೇ ಡಿಸೈನ್ ಮಾಡಿರುವಂತದ್ದು. ಇದರಲ್ಲಿ ನಾವು ನೋಡಬಹುದು, ಇದರಲ್ಲಿ ತುಂಬಾ ಅರ್ಥ ಕೊಡುತ್ತೆ. ಇದರಲ್ಲಿ ವೀಲ್ ಚೇರ್ ಇಂದ ಇಡುವುದು ಪ್ರತಿಯೊಂದು ಕೂಡ. ಈ ವೀಲ್ ಅಂದ್ರೆ ಇದು ನಮ್ಮ ಜೀವನದ ಚಕ್ರ. ಈ ಜೀವನ ಚಕ್ರದಲ್ಲಿ ಕೂತಿರುವಂತಹ ವ್ಯಕ್ತಿ, ಹಿರಿಯರು ಅವರಿಗೆ ಸಹಾಯ ಮಾಡ್ತಾ ಇರುವಂತಹ ವ್ಯಕ್ತಿ. ವೀಲ್ ಅನ್ನೋದು ಈ ಸರ್ಕಲ್, ಈ ಪರಿಸರ, ಇದರಲ್ಲಿ
1: ಇದು ತಿರುಗುತ್ತಾ
0: ಇರುತ್ತೆ. ಇದು ಬಿದ್ದಂತ ಮರ, ಸತ್ತೋಗಿರೋ ಮರ, ಅದರಲ್ಲಿ
1: ಸಿಗಿರ್ತಾ ಇದೆ. ಓಕೆ, ಸೊ ಮನೆ ಕಟ್ತಾ ಇರುವ ನೀವು ಈಗ ಹೊಸ ಬದುಕನ್ನೇ ಕಟ್ತಾ ಇದ್ರಿ, ಭಾರಿ ಖುಷಿ ಆಯ್ತು. ನಿಮ್ಮ ಆಶಯ, ನಿಮ್ಮ ಕನಸು ಎಲ್ಲ ನನಸಾಗಲಿ. ಹಾರೈಕೆ ರೆಡಿ ಕುದ್ ನಾ ಪ್ರಕೇಂತಿಪ್ಪರೆಲ್ಲ ಒಂದ್ಸಲ ಹೊಸ ಬದುಕನ್ನು ಕಾಂಬಕ್ ಬನ್ನಿ ಸಾಲಿಗ್ರಾಮ ಪಾರಂಪಳ್ಳಿಗೆ. ವಿನಯ್ ಚಂದ್ರ ಸಾಸ್ತಾನ ಅವರಿಗೆ ಧನ್ಯವಾದಗಳು. ಓಕೆ ಕೇಳಿದ್ರೆ ಸರಿ, ಇವತ್ತಿನ ಕಾರ್ಯಕ್ರಮ ಇಲ್ಲಿ ಮುಗಿಸಿ ಜಿಲ್ಲಾಡಳಿತ, ಜಿಲ್ಲಾ ತಾಲೂಕು ಆಸ್ಪತ್ರೆ ಮತ್ತು ನಮ್ಮ ಲಯನ್ಸ್ ಕುಂದಾಪುರ ಅಂದ್ರೆ ಅಮೃತ ಧಾರ ಇವರೆಲ್ಲ ಸೇರ್ಕೊಂಡು ಮಾಡಿರುವಂತಹ ಒಳ್ಳೆ ಕಾರ್ಯಕ್ರಮ ಯೋಗ ದಿನಾಚರಣೆ ಅಂಗವಾಗಿ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅದು ಅದ್ರ ಒಟ್ಟಿಗೆ ಈಗ ಇವರು ಎಂತ ಹೇಳ್ತಾರೆ ತಪಾಸಣೆ ಕೂಡ ಮಾಡ್ರೆ ಅದೆಲ್ಲವನ್ನ ಇಲ್ಲಿ ಮುಗಿಸಿ ನಾವೀಗ ಹೊರಡ್ತಾ ಇತ್ತು. ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಟ್ಟಗಳ ಪ್ರಕೃತಿಯ ಸ್ವರ. ಪ್ರಿಯ ಕೇಳುಗ್ರೆ, ಈಗ ಕೇಳಿ ತೇಜಸ್ವಿ ವಿಘ್ನೇಶ್ ಕುಂದಾಪುರ ಇವರ ನಿರ್ದೇಶನದ ಚಿತ್ರ ಅಸುರನ ಕೈಯಲ್ಲಿ ಪಾರಿಜಾತ ಚಿತ್ರದ ಕಣ್ಣಂಚಿನಲ್ಲಿ ಹಾಡು. ಸಂಗೀತ ನಿರ್ದೇಶನ ನೀಡಿದವರು ಕ್ರಿಸ್ಟೋಫರ್ ಜೈಸನ್, ಹಾಡಿದವರು ವಿಶಾಖ್ ನಾಗಲಪುರ ಮತ್ತು ಸಾಹಿತ್ಯ ನೀಡಿದವರು ಗೌತಮ್ ಎಂಕೆ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸಂತ ತುಕಾರಾಮ್ ಚಿತ್ರದ ಒಂದು ಅದ್ಭುತವಾದಂತಹ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಬೇಡ ಕೃಷ್ಣ ರಂಗಿನಾಟ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆ. ಇದು 1963 ತೆರೆ ಕಂಡಿರುವಂತಹ ಒಂದು ವರ್ಷ. ಶ್ರೋತೃ ಬಾಂಧವರೇ, ಹಿಂದಿನ ಕಾಲದ ಒಂದು ನೃತ್ಯ ಈಗಿನ ಕಾಲದ ಒಂದು ಚಿತ್ರದಲ್ಲಿ ಈ ರೀತಿಯಾದ ಒಂದು ನೃತ್ಯ ಇರುವುದೇ ಇಲ್ಲ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇಂತಹ ಒಂದು ಅಪರೂಪದ ಹಳೆಯ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ. ಈ ಒಂದು ಮಧುರವಾದಂತಹ ಚಿತ್ರಗೀತೆಯನ್ನ

ಬೇಡ ಕೃಷ್ಣ, ಬೇಡ ಕೃಷ್ಣ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರತ್ನ ಮಂಜರಿ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಕೇಳೋಣ. ಗಿಲಿಗಿಲಿಗಿಲಿ ಗೀಲಕ್ ಕಾಲಗೆಜ್ಜೆ ಜಣಕ್ ಎನ್ನುವಂತ ಒಂದು ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆಯನ್ನ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.
1: ಕಾಲಿಗೆ ಜನಕ್ಕೆ ಕೈಯ ಬಳೆ ಧನ

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ದಶಾವತಾರ ಎನ್ನುವಂತಹ ಒಂದು ಚಿತ್ರದ ಗೀತೆ, ವೈದೇಹಿ ಏನಾದಳು ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ವಿ ಅಯ್ಯರ್ ಅವರ ಒಂದು ರಚನೆಯನ್ನ ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಲೀಲಾವತಿ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆ. ಇದು 1960ರಲ್ಲಿ ತೆರೆ ಕಂಡಿರುವಂತಹ ಒಂದು ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಕುಂದಾಪುರ 89.6 ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕಲಾವತಿ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಮನ್ನಾಡೆ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಕುಹು ಕುಹು ಎನ್ನುವಂತಹ ಒಂದು ಗೀತೆ, ಇದು ಕುವೆಂಪು ಅವರ ಒಂದು ರಚನೆ, ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1964 ತೆರೆ ಕಂಡಿರುವಂತಹ ವರ್ಷದ ಅದ್ಭುತವಾದಂತಹ ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಓಹಿಲೇಶ್ವರ ಎನ್ನುವಂತಹ ಒಂದು ಚಿತ್ರದ ಗೀತೆ, ಓಂ ನಮ ಶಿವಾಯ ಎನ್ನುವಂತಹ ಒಂದು ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕೂರಾಸಿ ಅವರ ಒಂದು ರಚನೆಯನ್ನ ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1956 ತೆರೆ ಕಂಡ ಒಂದು ವರ್ಷದ ಅದ್ಭುತವಾದ

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕನ್ಯಾ ರತ್ನ ಎನ್ನುವಂತ ಒಂದು ಚಿತ್ರದ ಗೀತೆ, ಮೈಸೂರು ದಸರಾ ರಂಬೆ ಎನ್ನುವಂತ ಒಂದು ಗೀತೆಯನ್ನ ಟಿ ಎ ಮೋತಿ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ, ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1963 ತೆರೆ ಕಂಡಿರುವಂತಹ ವರ್ಷ.

さ、サリガマサリガマサリガマモリさ、ハレーハレーキンナリジョーディタラカンジャリハマイスーダスラ

0: ನಾರಂಬೆ
1: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಇದೀಗ ಮಾಂಗಲ್ಯ ಯೋಗ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಪಿ ಲೀಲಾ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ವಿಜಯ ನರಸಿಂಹ ಅವರ ಒಂದು ರಚನೆಯನ್ನ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1958 ತೆರೆ ಕಂಡಿರುವಂತಹ ವರ್ಷದ ಅದ್ಭುತವಾದಂತಹ ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಆಶಾ ಸುಂದರಿ ಎನ್ನುವಂತ ಒಂದು ಚಿತ್ರದ ಗೀತೆ, ಗುಟ್ಟೇನಿದೆ ಗಟ್ಟಿ ಮಾತು ಎನ್ನುವಂತ ಒಂದು ಗೀತೆ. ಇದು 1960ರಲ್ಲಿ ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆ, ಹಾಗೆ ಸೂರಾಲು ದಕ್ಷಿಣಮೂರ್ತಿ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ, ಹರಿಣಿ ಹಾಗೂ ರಾಜಶ್ರೀ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಹಾಗೆ ಶ್ರೋತೃ ಬಾಂಧವರೇ, 1950ರಿಂದ 1964ರ ದಶಕದ ಹಾಡುಗಳನ್ನ ಕೇಳಬೇಕೆ? ಹಾಗಿದ್ದರೆ ರೇಡಿಯೋ ಕುಂದಾಪುರದಲ್ಲಿ ಬರುವಂತಹ ಸುಮಧುರವಾದಂತಹ ಅಮರ ಮಧುರ ಪ್ರೇಮ ಎನ್ನುವಂತಹ ಒಂದು ಅದ್ಭುತವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಆಲಿಸಿ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾಗಿರುವಂತಹ ಚಿತ್ರಗೀತೆಯನ್ನ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ವೀರ ಕೇಸರಿ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಮೆಲ್ಲುಸಿರೆ ಸವಿಗಾನ ಎನ್ನುವಂತಹ ಒಂದು ಗೀತೆಯನ್ನ ಘಂಟಸಾಲ ಹಾಗೂ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಸೂರಟ್ ಅಶ್ವಥ್ ಅವರ ಒಂದು ರಚನೆಯನ್ನ ಕೇಳೋಣ. ಘಂಟಸಾಲ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು 1963 ತೆರೆ ಕಂಡಿರುವ ವರ್ಷದ ಒಂದು ಅದ್ಭುತವಾದಂತಹ ಗೀತೆ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಇದೀಗ ವೀರ ಕೇಸರಿ ಎನ್ನುವಂತಹ ಒಂದು ಚಿತ್ರದ ಗೀತೆ ಇದೀಗ ಪ್ರಸಾರ ಮಾಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿರಬಹುದು ವೀರ ಕೇಸರಿ ಎಂದೊಡನೆ ಗೀತೆ ಬರುವುದು ಯಾವುದೆಂದರೆ ಸ್ವಾಭಿಮಾನದ ನಲ್ಲೆ. ಎಂತಹ ಒಂದು ಅದ್ಭುತವಾದಂತಹ ಗೀತೆ ಶ್ರೋತೃ ಬಾಂಧವರೇ, ಅದು ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿದ್ರೆ ಹೇಗಿರುತ್ತೆ ಅನ್ನೋದನ್ನ ಇದೀಗ ನಾವೆಲ್ಲ ಸೇರಿ ಕೇಳಿ ಆನಂದಿಸೋಣ. ಈ ಒಂದು ಮುದ್ದಾದ ಚಿತ್ರಗೀತೆಯನ್ನ

ತುಂಬು ಹರೆಯದ ಹೊಸ ಹೆಣ್ಣೆ ಒಲೆಯ ಮೇಲಿನ ಹಸಿ ಬೆಣ್ಣೆ ತುಂಬು ಹರೆಯದ ಹೊಸ ಹೆಣ್ಣೆ ಒಲೆಯ ಮೇಲಿನ ಹಸಿ ಬೆಣ್ಣೆ ಕೀರ್ತಿ ತುಂಬನೆ

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ. ನೀವು ಕೇಳ್ತಾ ಇದ್ದೀರಾ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ವೀರಕೇಸರಿ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಎಲ್ಲ ನಿನಗಾಗಿ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಗಾಳಿ ಗೋಪುರ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇದು ಘಂಟಸಾಲ ಹಾಗೂ ರೇಣುಕ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಜಿ ವಿ ಅಯ್ಯರ್ ಅವರ ಒಂದು ರಚನೆಯನ್ನ ಕೇಳೋಣ. ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1962 ತೆರೆ ಕಂಡಿರುವಂತಹ ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸ್ವರ್ಣ ಗೌರಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಬಾರೆ ನೀ ಚೆಲುವೆ ಎನ್ನುವಂತಹ ಒಂದು ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕರೀಂ ಖಾನ್ ಅವರ ಒಂದು ರಚನೆಯನ್ನು ಕೇಳೋಣ. ವೆಂಕಟ ರಾಜು ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1962 ತೆರೆ ಕಂಡಿರುವಂತಹ ವರ್ಷದ ಅದ್ಭುತವಾದಂತಹ ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಅದರಲ್ಲಿ ಇದೀಗ ಸ್ವರ್ಣ ಗೌರಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಬಾರಿ ಚಂದ್ರಮ್ಮ ಎನ್ನುವಂತಹ ಒಂದು ಕರೀಂ ಖಾನ್ ಅವರ ಒಂದು ರಚನೆಯ ಈ ಒಂದು ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತಾ ಇದ್ದೀವಿ. ತಾವೆಲ್ಲ ಕೇಳಿ ಆನಂದಿಸಿ.

ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಅದ್ಭುತವಾದಂತ ಗೀತೆಯನ್ನ ಪ್ರಸಾರ ಮಾಡ್ತಾ ಇದೀವಿ. ವಿಜಯನಗರದ ವೀರ ಪುತ್ರ ಎನ್ನುವಂತ ಒಂದು ಚಿತ್ರದ ಗೀತೆ, ಅಪಾರ ಕೀರ್ತಿ ಪಡೆದ ಎನ್ನುವಂತ ಒಂದು ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಈ ಒಂದು ಗೀತೆ, ಇದು 1961 ತೆರೆ ಕಂಡಿರುವಂತ ವರ್ಷದ ಅದ್ಭುತವಾದಂತ ಗೀತೆ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

मिलन की देला मिलन की।

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಂತಿದ್ರಿ, ಎಸ್ ನೀವು ಕೇಂತಾ ಇದ್ದೀರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ ಜೊತೆಗೆ. ಇವತ್ತು ನಮ್ ಜೊತೆಗೆ ಅತಿಥಿ ವಿಜ್ಯೋತಿಯಲ್ಲಿ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ, ವೆರಿ ಸ್ಪೆಷಲ್. ಇವ್ರ ಹೆಸರು ಒಂದ್ಸಲ ಹೇಳಿಬಿಡ್ತೆ, ನಿಮ್ಗೆ ಗೊತ್ತಿಪ್ಪಕ್ಕೂ ಸಾಕು, ಗೊತ್ತಿಲ್ಲದೆ ಇಪ್ಪಕ್ಕೂ ಸಾಕು. ಇದ್ರ ಬಗ್ಗೆ ಇನ್ ಡೀಟೇಲ್ ಸ್ವಲ್ಪ ಹೊತ್ತಲ್ಲಿ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಇವರು ಡಾಕ್ಟರ್ ನಾರಾಯಣ್ ಸಭಾಹಿತ್ ಅವರು, ಸೆಕ್ರೆಟರಿ ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ಮಣಿಪಾಲ್, ಅಂಡ್ ಆಲ್ಸೋ ಫಾರ್ಮರ್ ಪ್ರೊ ವೈಸ್ ಚಾನ್ಸಲರ್ ಮಾಹೆ. ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ,
1: ಹೇಗಿದ್ದೀರಿ ಸರ್?
2: ನಾನು ಚೆನ್ನಾಗಿದ್ದೀನಿ.
1: ಖುಷಿ ಆಯ್ತು ಸರ್ ನಿಮ್ಮನ್ನ ನೋಡಿ, ತುಂಬಾ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ನಮ್ಮ ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ಸೆಕ್ರೆಟರಿ ಅವರು ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋದಲ್ಲಿ ಬಂದು ಕೂತ್ಕೊಂಡಿದ್ದೆ ನಮ್ಮ ಸೌಭಾಗ್ಯ. ಹಾಗಾಗಿ ಸರ್, ಇನ್ನೊಂದು ಸ್ವಲ್ಪ ಜಾಸ್ತಿಯಾಗಿ ನಿಮ್ ಬಗ್ಗೆ ತಿಳ್ಕೊಳ್ಳೋ ಆಸೆ ಮತ್ತು ಆಸಕ್ತಿ, ಒಂಚೂರು ಜಾಸ್ತಿ ಪರಿಚಯ ಹೇಳ್ಕೊಳ್ಬಹುದಾ ಸರ್ ನಿಮ್ ಬಗ್ಗೆ?
2: ಶ್ಯೂರ್ ಶ್ಯೂರ್. ನಾನು ಇತ್ತೀಚೆಗಷ್ಟೇ ಸೆಕ್ರೆಟರಿ ಆಫ್ ಜನರಲ್ ಎಜುಕೇಶನ್, ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ತಗೊಂಡಿದ್ದೀನಿ. ಮೊದಲು ನಾನು ರಿಜಿಸ್ಟ್ರಾರ್ ಆಗಿ ಹಾಗೆ ಪ್ರೊ ವೈಸ್ ಚಾನ್ಸಲರ್ ಆಗಿ ಮಾಹೆಯಲ್ಲಿ ಕೆಲಸ ಮಾಡಿದ್ದೀನಿ. ಸುಮಾರು ಒಂದು 38 ವರ್ಷಗಳ ಕಾಲ ನಾನು ಮಣಿಪಾಲ್ ಅಕಾಡೆಮಿ ಆಫ್ ಹೈರ್ ಎಜುಕೇಷನ್ ಅಲ್ಲಿ ಸೇವೆಯನ್ನು ಮಾಡಿದ್ದೀನಿ. ಸೊ ಕುಂದಾಪುರ ಭಂಡಾರ್ಕರ್ಸ್ ಬಹಳ ಗೊತ್ತಿದೆ ನನಗೆ, ಮೊದಲಿಂದನೂ ಕೇಳಿದ್ದೀನಿ. ಹಾಗೆ ಮೊದಲು ಕೂಡ ಅಲ್ಲಿ ಭೇಟಿ ಮಾಡಿದ್ದೆ ನಾನು. ಬಹಳ ಒಳ್ಳೆಯ ಇನ್ಸ್ಟಿಟ್ಯೂಟ್. ಬಟ್ ಈ ಒಂದು ರೇಡಿಯೋ ಕುಂದಾಪುರ ಕನ್ನಡ ಇದು ಒಂದು ಭೇಟಿ ಆಗ್ತಾ ಇರೋದು ಮೊದಲನೇ ಸಲ, ಬಹಳ ಖುಷಿ ಆಗ್ತಾ ಇದೆ.
1: ಥ್ಯಾಂಕ್ ಯು ಸರ್, ನಮಗೂ ಖುಷಿ ಆಗ್ತಿದೆ. ಆದ್ರೆ ಒಂದೇ ಒಂದು ಪ್ರಶ್ನೆ ಜೊತೆಗೆ ಉತ್ತರ ಎರಡು ಬೇಕು ನಂಗೆ. ಏನು ಅಂತ ಕೇಳಿದ್ರೆ, ನಮ್ಮಲ್ಲಿ ಹೇಳ್ತಾರೆ ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ಮಣಿಪಾಲ್ ಅಂದ್ರೆ ಏನು, ನೀವು ಮಣಿಪಾಲ್ ದಂಡ್ರೆ ಬತ್ರಿಯಾ ಅಂತ ನಮ್ಮ ಭಂಡಾರ್ಕರ್ಸ್ ಕಾಲೇಜಿಗೆ. ಇದು ಒಂಚೂರು ಕ್ಲಾರಿಫೈ ಮಾಡಬಹುದಾ, ಯಾವ್ದೆಲ್ಲ ಕಾಲೇಜ್ಗಳು ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ಅಂಡರ್ ಬರುತ್ತೆ, ಅಂಡ್ ಏನದು ಎಕ್ಸಾಕ್ಟ್ಲಿ ಅನ್ನೋದನ್ನ?
2: ಈಗ ಈ ಭಾಗದ ಜನರಿಗೆ ಹೆಚ್ಚಿನದಾಗಿ ಡಾಕ್ಟರ್ ಟಿ ಎಂ ಎ ಪೈ ಅವರ ಬಗ್ಗೆ ಗೊತ್ತಿದೆ ಅನ್ಕೊಳ್ತೀನಿ.
1: ಹೌದು,
2: ಅವರು ಒಂದು ಮಣಿಪಾಲದ ಒಂದು ರುವಾರಿ,
1: ಬ್ರಹ್ಮ
2: ಅಂತ ಹೇಳಬಹುದು. ಮಣಿಪಾಲದಲ್ಲಿ ಒಂದು ಎಜುಕೇಶನ್ ಮತ್ತೆ ಆರೋಗ್ಯದ ಬಗ್ಗೆ ಬಹಳ ಒಂದು ಕಾಳಜಿ ಇಟ್ಟುಕೊಂಡು ಸಂಸ್ಥೆಗಳನ್ನ ಕಟ್ಟಿದವರು. ಈ ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ಅನ್ನುವಂಥದ್ದು 1942 ಅವರು ಪ್ರಾರಂಭ ಮಾಡಿದರು. ಅವ್ರ ಉದ್ದೇಶ ಏನಂದ್ರೆ ಈ ಭಾಗದ ಜನರಿಗೆ ಶಿಕ್ಷಣ ಮತ್ತು ಆರೋಗ್ಯ ಇದೆರಡನ್ನ ಕೊಡಬೇಕು ಅನ್ನುವಂಥದ್ದು ಅವರ ಉದ್ದೇಶ. ಹಾಗಾಗಿ ಅವರು ಮೊದಲನೇದಾಗಿ MGM ಕಾಲೇಜನ್ನು ಸ್ಟಾರ್ಟ್ ಮಾಡಿದ್ರು 1949. ಅದರ ನಂತರ ಮತ್ತು 6 ಕಾಲೇಜುಗಳನ್ನ ಪ್ರಾರಂಭ ಮಾಡಿದ್ರು. ಭಂಡಾರ್ಕರ್ಸ್ ಇಸ್ ಒನ್ ಆಫ್ ದೆಮ್, ಮತ್ತೆ MGM ಕಾಲೇಜು, ಅದೇ ರೀತಿ ಮುಲ್ಕಿಯಲ್ಲಿ ಕಾಲೇಜನ್ನು ಮಾಡಿ,
1: ವಿಜಯ ಕಾಲೇಜ್
2: ಮುಲ್ಕಿ, ಹಾಗೇನೆ ಮಹಾವೀರ ಕಾಲೇಜು ಮೂಡುಬಿದ್ರಿ, ಕಾರ್ಕಳದಲ್ಲಿ
1: ಭುವನೇಂದ್ರ
2: ಕಾಲೇಜು, ಅದೇ ರೀತಿ ಶೃಂಗೇರಿಯಲ್ಲಿ JCBM ಕಾಲೇಜನ್ನು ಕೂಡ ಪ್ರಾರಂಭ ಮಾಡಿದ್ರು. ಸೊ ಇವೆಲ್ಲ ಇಷ್ಟು ಕಾಲೇಜನ್ನು ಪ್ರಾರಂಭ ಮಾಡಿದ ನಂತರ ಅವರು ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡ್ತಾರೆ 1953. ಸೊ ಅದರ ನಂತರ ಹಲವಾರು ಕಾಲೇಜುಗಳು, ಈಗ ಮಾಹೆ ಅಂದ್ರೆ ಬಹುಶಃ ಈ ಯಾವ ಕೋರ್ಸ್ಗಳಿಗೆ ನೀವು ಕೇಳಿ ಆ ಕೋರ್ಸ್ಗಳಿಗೆ ಅಲ್ಲಿ
1: ಸಿಗ್ತಾರೆ.
2: ಸೊ ಹಾಗಾಗಿ ಬಹಳ ಸಾಕಷ್ಟು ಇವತ್ತು ಹೆಸರನ್ನ ಮಾಡಿದೆ ಈ ಒಂದು ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್. ಈ ಕಾಲೇಜಸ್ಗಳು ಏನಿವೆ ಇವು ಬಹಳ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಆದರೆ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು. ಸೊ ಆ ರೀತಿಯಲ್ಲಿ ನಾವು ಇನ್ನೂ ಇದನ್ನು ಮುಂದಕ್ಕೆ ತಗೊಂಡು ಹೋಗಬೇಕು ಅನ್ನುವಂಥದ್ದು ನಮ್ಮ ಆಸೆ. ಸೊ ಈಗಾಗಲೇ ನಾನು ಈಗ ಕೆಲವೇ ಒಂದು ಈ ತಿಂಗಳ ಮೊದಲನೇ ಭಾಗದಲ್ಲಿ ಅಷ್ಟೇ ನಾನು ತಗೊಂಡಿರುವಂಥದ್ದು ಸೆಕ್ರೆಟರಿಯಾಗಿ. ಈ ಸೆಕ್ರೆಟರಿಯಾಗಿ ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ ಅಲ್ಲಿ ಏನು ಹುದ್ದೆಯನ್ನು ತಗೊಂಡ ನಂತರ ನನ್ನ ಮುಖ್ಯ ಉದ್ದೇಶ ಅಂದ್ರೆ ನಾನು ಹೇಗೆ ಒಂದು ಈ ಕಾಲೇಜಸ್ಗಳಿಗೆ ಕಾಂಟ್ರಿಬ್ಯೂಟ್ ಮಾಡಬಹುದು ಅನ್ನುವಂತಹದ್ದು ನನ್ನ ಉದ್ದೇಶ. ಅದಕ್ಕೋಸ್ಕರ ನಾನು ಈ ಕಾಲೇಜಿನ ಎಲ್ಲಾ ಸಿಬ್ಬಂದಿ ವರ್ಗದಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ ನನಗೆ ಒಂದು ಸಪೋರ್ಟ್ ಕೊಡಿ, ಸೊ ನಾನು ಸಾಧ್ಯವಾದಷ್ಟು ಕಾಂಟ್ರಿಬ್ಯೂಟ್ ಮಾಡೋಣ ಅಂತ.
1: ಸೋ ನೈಸ್ ಆಫ್ ಯು ಸರ್, ಅಂಡ್ ಕಂಗ್ರಾಚುಲೇಷನ್ಸ್ ಟು ಯು. ತುಂಬಾ ಖುಷಿ ಆಯ್ತು, ಒಂದು ಹೊಸ ಜವಾಬ್ದಾರಿ ನಿಮ್ಮ ಮೇಲಿದೆ. 38 ವರ್ಷದಿಂದ ಮಾಹೆ ಜೊತೆ ಅಸೋಸಿಯೇಟೆಡ್ ನೀವು ಅಂತ ಹೇಳಿದ್ರಿ, ತುಂಬಾ ಖುಷಿ ಆಗಿದೆ. ಏನ್ ಗೊತ್ತಾ, ನಿಮ್ಮ ಕನ್ನಡ, ನೀವು ಇಷ್ಟು ದೊಡ್ಡ ಹುದ್ದೆಯಲ್ಲಿದ್ರು ಎಷ್ಟು ಚಂದ ಕನ್ನಡ ಮಾತಾಡಿದ್ರಿ ಸರ್. ಅದು 1948 ನೀವು ಅದೆಷ್ಟು ಚಂದ ಬಿಡಿಸಿ ಹೇಳಿದ್ರಿ. ಚೂರು ತಿಳ್ಕೊಬಹುದಾ ನೀವು ಯಾವ ಊರು, ಎಲ್ಲಿ ವಿದ್ಯಾಭ್ಯಾಸ, ಬಾಲ್ಯ?
2: ನಮ್ದು ಊರು ಇಡಗುಂಜಿ. ವಿದ್ಯಾಭ್ಯಾಸ ಎಲ್ಲ ಕನ್ನಡ ಮೀಡಿಯಂ ಅಲ್ಲೇ ಮಾಡಿರೋದು.

0: ಹತ್ತನೇ ಕ್ಲಾ ತರಗತಿಯವರೆಗೆ ಅಲ್ಲೇ ಮಾಡಿರೋದು. ಆ ನಂತರ ಪಿ ಯು ಸಿಯನ್ನ ಡಾಕ್ಟರ್ ಎ ವಿ ಬಾಳಿಗ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಲ್ಲಿ ಕುಮಟಾದಲ್ಲಿ ಮಾಡಿದ್ದು. ನಂತರ ಇಂಜಿನಿಯರಿಂಗ್ ಅನ್ನ ಎನ್ ಐ ಮೈಸೂರಲ್ಲಿ ಮಾಡಿ ಆಮೇಲೆ ಎಂ ಟೆಕ್ ಮತ್ತು ಪಿ ಎಚ್ ಡಿ ಅನ್ನ ಐ ಐ ಟಿ ಕಾನ್ಪುರದಲ್ಲಿ ಮಾಡಿದ್ದೆ.
1: ವಾವ್, ಕನ್ನಡ ಮಾಧ್ಯಮದಿಂದ ಹೋದ ಒಬ್ಬ ವಿದ್ಯಾರ್ಥಿ ಐ ಐ ಟಿ ಅನ್ನ ಕಂಪ್ಲೀಟ್ ಮಾಡಿ ಇವತ್ತು ಮಣಿಪಾಲ್ ಅಂತ ಒಂದು ದೊಡ್ಡ ಸಂಸ್ಥೆ, ಅದೊಂದು ದೊಡ್ಡ ಎಜುಕೇಶನ್ ಹಬ್ ಅದು, ಅಲ್ಲಿ ನೀವು ಈಗ ಸೆಕ್ರೆಟರಿ ಆಗಿದ್ದೀರಿ. ಸೊ ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ಮಣಿಪಾಲ್ ನ ಸೆಕ್ರೆಟರಿ ನೀವು. ಈಗ ನೀವು ಈ ಹೊತ್ತಲ್ಲಿ ಈಗ ಕಾಲೇಜ್ಗಳಿಗೆಲ್ಲ ವಿಸಿಟ್ ಮಾಡ್ತಾ ಇದ್ದೀರಿ, ಸೊ ಯಾವ್ಯಾವ ತರ ಇರಬೇಕು ಅಂತ ನಿಮ್ ಕನ್ಸು ಸರ್, ಅದನ್ನೊಂಚೂರು ಹೇಳಿ.
0: ಕಾಲೇಜಸ್ಗಳು ಈಗ ಬಹಳ ಚೇಂಜಸ್ಗಳು ಆಗ್ತಾ ಇವೆ. ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ ಆರ್ ಆಲ್ಸೋ ಡಿಫ್ರೆಂಟ್. ಬೇರೆ ಬೇರೆ ಎಕ್ಸ್ಪೆಕ್ಟೇಷನ್ಸ್ಗಳು ಅವರಿಗೆ ಈಗ ಹೆಚ್ಚಿನದಾಗಿ ಏನು ಮಾಡ್ತಾರೆ ಅಂದರೆ ಪೇರೆಂಟ್ಸ್ಗೆ ಏನಂದ್ರೆ ತಮ್ಮ ಮಕ್ಕಳು ಜಾಯ್ನ್ ಆದ ತಕ್ಷಣ ಅವರು ಅವರಿಗೆ ಒಂದು ಕೋರ್ಸ್ ಮುಗಿದ ತಕ್ಷಣ ಒಂದು ಜಾಬ್ ಬೇಕು ಅನ್ನುವಂಥ
1: ವೆಲ್ ಪೇಯ್ಡ್ ಜಾಬ್.
0: ಆದರೆ ವಿದ್ಯಾರ್ಥಿಗಳು ಈಗ ಹೇಗಾಗಿದ್ದಾರೆ ಅಂದರೆ ಬೇರೆ ಬೇರೆ ತರ, ಬೇರೆ ಜಾಬ್ ಒಂದೇ ಅಲ್ಲ ಅವರಿಗೆ. ದೇ ವಾಂಟ್ ಟು ಸ್ಟಾರ್ಟ್ ಅ ಬಿಸ್ನೆಸ್, ವಾಟ್ ಯು ಕಾಲ್ ಏನೋ ಸ್ಟಾರ್ಟ್ಅಪ್ಸ್ ಅಂತ ಹೇಳ್ಬೋದು, ಅಥವಾ ಎಂಟರ್ಪ್ರಿನರ್ಶಿಪ್ ಅಂತ ಹೇಳ್ಬೋದು. ಸೊ ಇದರಲ್ಲೆಲ್ಲ ಹೋಗಬೇಕಂತ ಒಂದು ಆಸೆಗಳಿವೆ. ಸೊ ಅದಕ್ಕೆ ಪೂರಕವಾಗಿ ನಾವು ಕಾಲೇಜಿನವರು ರೆಡಿ ಆಗಬೇಕು. ಸೊ ಕಾಲೇಜಿನವರು ರೆಡಿ ಆಗಬೇಕಂದ್ರೆ ನಾವು ಫ್ಯಾಕಲ್ಟಿಗಳನ್ನ ಟ್ರೈನ್ ಮಾಡಬೇಕು ಅದಕ್ಕೆ. ಸೊ ಇದೆಲ್ಲ ಸಾಕಷ್ಟು ಕೆಲಸಗಳಿವೆ ಇದೆಲ್ಲ. ಸೊ ಇದನ್ನೆಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಿ ಪ್ರತಿಯೊಂದು ಕಾಲೇಜು ಕೂಡ, ಅಕಾಡೆಮಿಯಲ್ಲಿ ಬರುವಂತಹ ಒಂದು ಪ್ರತಿಯೊಂದು ಕಾಲೇಜಸ್ ಕೂಡ ಮುಂದೆ ಬರಬೇಕು ಅನ್ನುವಂಥದ್ದು ನನ್ನ ಆಸೆ. ಅದಕ್ಕೆ ನನ್ನಿಂದ ಏನಾಗ್ಬೋದು ಅನ್ನುವಂಥದ್ದನ್ನ ಖಂಡಿತ ನಾನು ಕೊಡ್ಲಿಕ್ಕೆ ಬಯಸ್ತೇನೆ.
1: ವೆರಿ ನೈಸ್. ಈಗ ನಿಮ್ಮ ಈ ವೃತ್ತಿ ಆರಂಭ ಮಾಡಿ ಇವತ್ತು ಇಷ್ಟು ದೂರಕ್ಕೆ ನೀವು ನಡ್ಕೊಂಡು ಬಂದು ಇಂಥದ್ದೊಂದು ಇದನ್ನ ಹುದ್ದೆ ಅಂತ ಹೇಳಲ್ಲ ನಾನು, ಇದನ್ನೊಂದು ದೊಡ್ಡ ಜವಾಬ್ದಾರಿ ಅಂತ ಹೇಳ್ತೀನಿ. ಸೊ ಇದಕ್ಕೆಲ್ಲ ಪ್ರೇರಣೆ ಹೆಂಗೆ, ಎಲ್ಲಿಂದ? ಯಾಕೆಂದ್ರೆ ನಮ್ಮ ಮಾತನ್ನ ಎಷ್ಟೋ ಜನ ಕೇಳ್ತಿದ್ದಾರೆ, ಎಷ್ಟೋ ಯುವ ಜನರು ಕೇಳ್ತಿರ್ಬೋದು. ನಾಳೆ ಅವರು ಕೂಡ ನಿಮ್ಮಂತೆಯೇ ಯಾವುದೋ ಒಂದು ಗ್ರಾಮದ ಯಾವುದೋ ಒಂದು ಕಾಡಿನ ಮೂಲೆಯಿಂದ ಬಂದ್ರೂ ಅಂಥದ್ದೊಂದು ಇನ್ಸ್ಪಿರೇಷನ್, ಆಸ್ಪಿರೇಷನ್ ಮತ್ತೆ ಗೋಲ್ ಇದೆಲ್ಲ ಇಟ್ಕೋಬೇಕು ಅಂದ್ರೆ ಅದು ಅವ್ರಿಗೆ ಸಹಾಯ ಆಗ್ಬೋದು. ಸೊ ಆ ಪ್ರೇರೇಪಣೆಯನ್ನ ಒಂಚೂರು ಹೇಳಿ ಸರ್.
0: ಪ್ರೇರೇಪಣೆ ಅಂದ್ರೆ ನಾವು ಯಾವಾಗ್ಲೂ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ನಾವು ಮುಂದೆ ಹೋಗ್ಬೇಕು. ಈಗ ನನ್ನ ಇದರಲ್ಲಿ ತಗೊಂಡ್ರೆ ನನಗೆ ಒಂದು ಉದ್ದೇಶ ಇತ್ತು, ಏನಂದ್ರೆ ನಾನು ಯಾವುದೇ ಒಂದು ಸಂಸ್ಥೆಗೆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ, ಜಾಯ್ನ್ ಆದ್ರೆ ಅಲ್ಲಿ ಒಂದು ಒಳ್ಳೆಯ ಕೆಲಸವನ್ನ ಮಾಡಬೇಕು. ಟೀಚಿಂಗ್ ಇರ್ಬೋದು ಅಥವಾ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಒಳ್ಳೆಯ ಕೆಲಸ ಮಾಡಿ ನಾವು ಆ ಒಂದು ಸಂಸ್ಥೆಯನ್ನ ಮುಂದೆ ಬರಿಸ್ಬೇಕು ಅನ್ನುವಂತಹದ್ದು ಒಂದು ಉದ್ದೇಶ. ಸೊ ಆ ಉದ್ದೇಶ ಇಟ್ಟುಕೊಂಡು ನಾನು ಕೆಲಸ ಮಾಡೋದು. ಸೊ ಈಗ ಸೆಕ್ರೆಟರಿ ಆಗಿ ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ಆದರೂ ಕೂಡ ಇದು ಉದ್ದೇಶ ಇಷ್ಟೇ, ಅಂದ್ರೆ ನಮ್ಮ ಒಂದು ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ಅಂಡರ್ ಬರುವಂತಹ ಒಂದು ಕಾಲೇಜಸ್ಗಳಿರ್ಬೋದು ಅಥವಾ ಹೈಸ್ಕೂಲ್ಗಳಿರ್ಬೋದು, ಅದನ್ನ ಮುಂದೆ ಹೇಗೆ ತರುವಂತಹದ್ದು ಅದು ನನ್ನ ಉದ್ದೇಶ.
1: ಈಗ ನೀವು ಮುಂದೆ ಹೇಗೆ ತರುವಂತದ್ದು ಈ ಡಿಗ್ರಿ ಕಾಲೇಜಸ್, ಸ್ಪೆಷಲಿ ಗ್ರಾಜುಯೇಷನ್ ಕೊಡುವಂತ ಕಾಲೇಜ್ಗಳಲ್ಲಿ ಇತ್ತೀಚಿನ ದಿನದಲ್ಲಿ ಡಿಗ್ರಿ ಬಗ್ಗೆ ಆಸ್ತಿ ಕಮ್ಮಿ ಆಗ್ತಾ ಇದೆ. ಸೊ ಇದಕ್ಕೆ ಏನ್ ಮಾಡೋಣ ಅಂತ ಇದ್ದೀರಿ ನೀವು?
0: ಅದಕ್ಕೆ ಒಂದು ಅಂದ್ರೆ ಈಗ ಹೊಸ ಹೊಸ ಕೋರ್ಸ್ಗಳು ಬರ್ತಾ ಇವೆ. ಸೊ ಅದರಲ್ಲಿ ಯಾವ್ಯಾವ ಕೋರ್ಸ್ಗಳಿಗೆ ಒಂದು ಉತ್ತಮ ಅವಕಾಶ ಇದೆ ಉದ್ಯೋಗ ಹೋಗ್ಲಿಕ್ಕೆ, ಅಂತ ಒಂದು ಕೋರ್ಸ್ಗಳನ್ನ ಐಡೆಂಟಿಫೈ ಮಾಡಿ ಅದನ್ನ ತರುವಂತಹದ್ದು. ಅದೇ ರೀತಿ ನಮ್ಮ ಟೀಚರ್ಸ್ಗಳು ಕೂಡ ಒಳ್ಳೆ ಒಂದು ಟ್ರೈನಿಂಗ್ ಅನ್ನ ಕೊಡಬೇಕು. ಯಾಕಂದ್ರೆ ಚೇಂಜಸ್ ಗೆ ಎಷ್ಟು ಬೇಗ ಆಗ್ತಾ ಉಂಟು ಅಂದ್ರೆ ಅವರು ಕ್ಯಾಚಪ್ ಮಾಡೋದು ಬಹಳ ಕಷ್ಟ ಆಗ್ತಾ ಉಂಟು. ಹಾಗಾಗಿ ಅಂಥವರಿಗೆ ಒಂದು ಒಳ್ಳೆಯ ಟ್ರೈನಿಂಗ್ ಅನ್ನ ಕೊಟ್ಟು ಅದ್ರ ಮುಖಾಂತರ ನಾವು ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಕೊಟ್ಟು ಹೊಸ ಹೊಸ ಕೋರ್ಸ್ಗಳನ್ನ ತಂದು ಒಂದು ಉತ್ತಮ ಒಂದು ಅವಕಾಶವನ್ನ ಕಲ್ಪಿಸಿಕೊಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ.
1: ಮಕ್ಕಳಿಗೂ ಇಂಟ್ರೆಸ್ಟಿಂಗ್ ಅಂಡ್ ಕರಿಯರ್ ಬಿಲ್ಡಿಂಗ್ ಇರಬೇಕು, ಅಟ್ ದ ಸೇಮ್ ಟೈಮ್ ಟೀಚರ್ಸ್ ಆಲ್ಸೋ ಶುಡ್ ಬಿ ಅಪ್ಗ್ರೇಡೆಡ್ ಅಷ್ಟೇ ಕ್ವಿಕ್ ಆಗಿ, ಅದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀರಿ. ವೆರಿ ನೈಸ್. ಸೊ ನೀವು ನಮ್ಮ ಇಡಗುಂಜಿ, ನಮ್ಮೂರ ಪಕ್ಕದವ್ರೆ. ಸೊ ಕುಂದಾಪುರದ ಬಗ್ಗೆ ಅಂತ ಹೇಳ್ತೀರಿ?
0: ಕುಂದಾಪುರ ಇಸ್ ಅ ನೈಸ್ ಪ್ಲೇಸ್, ಅದ್ರ ಬಗ್ಗೆ ಏನು ಮಾತಿಲ್ಲ. ಯಾಕಂದ್ರೆ ಕುಂದಾಪುರ ಹಲವಾರು ಪ್ರದೇಶಗಳನ್ನು ಕೂಡ ಇಂಟೀರಿಯರ್ ಅನ್ನು ಕೂಡ ನೋಡಿದ್ದೀನಿ. ಸೊ ಬಹಳ ಒಂದು ಸುಂದರವಾದಂತ ಪ್ರದೇಶ ಅಂತ ಹೇಳ್ಬೋದು.
1: ನೀವು ಬರ್ತಾ ಇದ್ರಾ ಮೊದ್ಲು? ಬರ್ತಾ ಇದ್ರಾ?
0: ಬರ್ತಾ ಇದ್ವಿ.
1: ಸೊ ನೀವು ಯಕ್ಷಗಾನ ಪ್ರಿಯರು ಅಂತ ಕೇಳಲ್ಪಟ್ಟೆ. ಸೊ ಯಾವ ಮೇಳದ ಆಟ ನಿಮಗ್ ತುಂಬಾ ಇಷ್ಟ? ಯಾವ ಪ್ರಸಂಗ ಅಥವಾ ಇಂಥದ್ದೇ ಆಟ ಅಂದ್ರೆ ನಾನೊಂದ್ ಸ್ವಲ್ಪ ಹೊತ್ತಾದ್ರೂ ಈಗ್ಲೂ ನೋಡ್ತೀನಿ ಅನ್ನೋದಾದ್ರೆ ಯಾವ್ದದು?
0: ಯಕ್ಷಗಾನ ಈಗ ಕಳೆದ ಒಂದು ನಾಲ್ಕೈದು ದಿವಸದಲ್ಲಿ ಎರಡು ಯಕ್ಷಗಾನ ನೋಡಿ ಆಯ್ತು.
1: ಇವ್ರು ನಮಗಿಂತ ಫಾಸ್ಟ್ ಇದ್ದಾರೆ.
0: ಸೊ ಯಕ್ಷಗಾನ ಅದು ಪ್ರಾರಂಭದಿಂದಲೂ ನಮಗೆ ಬಹಳ ಇಷ್ಟ. ಯಾಕೆಂದ್ರೆ ಹಳೆಯ ನೀವು ಕೇಳಿರ್ಬೋದು ಶಂಭು ಹೆಗಡೆ, ಮಹಾಬಲ ಹೆಗಡೆ ಅವರಂತಹ ಒಂದು ಹೇಗೆ ಇಡಗುಂಜಿ ಮೇಳದ ಅತಿರಥ ಏನೋ
1: ಮಹಾರಥರು
0: ಅಂತಾನೆ ಹೇಳ್ಬಹುದು. ಅವರು ನಮ್ಗೆ ಸಂಬಂಧ ಕೂಡ, ಹಾಗಾಗಿ ನಾವು ಇಡಗುಂಜಿ ಮೇಳ ಬೇರೆ, ಸೊ ಹಾಗಾಗಿ ನಾವು ತುಂಬಾ ಒಂದು ಯಕ್ಷಗಾನವನ್ನ ನೋಡ್ತಾ ಬೆಳೆದದ್ದು ಸಣ್ಣ ಇರುವಾಗ್ಲಿಂದಾನೆ. ಸೊ ಅದು ಈಗಲೂ ಕೂಡ ಮುಂದುವರಿತಾ ಇದೆ. ನಾವು ಎಲ್ಲಿ ತನಕ ಅಂದ್ರೆ, ನಾವು ಈಗ ಉಡುಪಿಯಲ್ಲಿ ಯಕ್ಷಗಾನ ಆದ್ರೆ ಹೆಚ್ಚಿನದಾಗಿ ಎಲ್ಲ ನೋಡ್ತೀವಿ, ಹೆಚ್ಚಿನ ಮೇಜರ್ ಆರ್ಟಿಸ್ಟ್ ಗಳೆಲ್ಲ ಪರಿಚಯ ಉಂಟು. ಅದೇ ರೀತಿ ಈಗ ಜಾಯ್ನ್ ಆದ್ಮೇಲೆ ಮಾಹೆ ಇತ್ತೀಚೆಗೆ ಒಂದು ಕಳೆದ ಒಂದು 8-10 ವರ್ಷಗಳಿಂದ ನಾವು ಪ್ರತಿ ವರ್ಷ ಒಂದು ಯಕ್ಷಗಾನವನ್ನ ಮಾಡ್ತೀವಿ, ಮಾಹೆಯಲ್ಲಿ ಮಾಡ್ತೀವಿ. ಜನರು ಹೇಳೋದೇನಂದ್ರೆ ಯಕ್ಷಗಾನಕ್ಕೆ ಈಗ ಅಭಿರುಚಿ ಕಡಿಮೆ ಆಗ್ತಾ ಇದೆ ಅಂತ. ಅದು ನನ್ನ ಲೆಕ್ಕದಲ್ಲಿ ಸುಳ್ಳು. ಯಾಕೆಂದ್ರೆ ನಾವೀಗ ಮಣಿಪಾಲದಲ್ಲಿ ಸಾಕಷ್ಟು ಕಲ್ಚರಲ್ ಪ್ರೋಗ್ರಾಮ್ ಅನ್ನ ಮಾಡ್ತೀವಿ. ಹೆಚ್ಚಿನ ಪ್ರೋಗ್ರಾಮ್ ಏನಾಗತ್ತೆ ಅಂತಂದ್ರೆ, ನಾವು ಜನರನ್ನ ಒಟ್ಟು ಹಾಕ್ಬೇಕು, ಅಂದ್ರೆ ನೀವು ಬನ್ನಿ ಅಂತ ಹೇಳಿಕೊಂಡು ಎಲ್ಲರಿಗೂ ಕಂಪಲ್ಸರಿ ಆಗಿ ಕೆಲವೊಮ್ಮೆ ಬರುವ ಹಾಗೆ ಮಾಡ್ತೀವಿ. ಬಟ್ ಯಕ್ಷಗಾನ ಇದೆ ಅಂತ ಹೇಳಾದ್ರೆ ನಾವು ಪಾಸ್ ಅನ್ನ ಕೊಡ್ಬೇಕು, ಇಲ್ಲ ಅಂದ್ರೆ ಆ ಕ್ರೌಡ್ ಆಗಿ ನಮ್ಮಲ್ಲಿ ಜನರು ತುಂಬಾ ಆಗಿ
1: ಬಿಡ್ತಾರೆ,
0: ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನನ್ನ ಅನಿಸಿಕೆ ಪ್ರಕಾರ ಯಕ್ಷಗಾನ ಬೆಳೀತಾ ಇದೆ, ಯಕ್ಷಗಾನದಲ್ಲಿ ಅಭಿರುಚಿ ಇರುವವರು ಜನ ಬೆಳೀತಾನೆ, ಹೆಚ್ಚಾಗ್ತಾನೆ ಇದ್ದಾರೆ.
1: ನಿಮ್ಮ ಫೇವರೇಟ್ ಯಕ್ಷಗಾನ ಕಲಾವಿದ್ರು ಯಾರು ಸರ್? ಒನ್ ನೇಮ್.
0: ಅದು ಬಹಳ ಕಷ್ಟ,
1: ಅದಕ್ಕೆ ಒನ್ ನೇಮ್ ಬಂದಿದ್ ನಾನು.
0: ಬಹಳ ಕಷ್ಟ. ಹಿಂದಿನವರಾದ್ರೆ ಹೇಳ್ಬಹುದು, ಹಿಂದಿನವರದಲ್ಲಿ ಚಿಟ್ಟಾನಿ ರಾಮಚಂದ್ರ ಹೆಗಡೆ ಇರ್ಬೋದು, ಅಥವಾ ಶಂಭು ಹೆಗಡೆ ಇರ್ಬೋದು, ಮಹಾಬಲಿ ಹೆಗಡೆ ಇರ್ಬೋದು, ಬಹಳ ಒಳ್ಳೆ ಕಲಾವಿದ್ರು. ಈಗ ಯಾರು ಇಲ್ಲ ಅದ್ರಲ್ಲಿ.
1: ನೀವು ವೇಷ ಹಾಕ್ಲಿಲ್ವಾ ಸರ್?
0: ಆ ಒಂದು ಅವಕಾಶ ಬರ್ಲಿಲ್ಲ, ಸಿಗ್ಲಿಲ್ಲ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ನಾನು ಪಿ ಯು ಆದ್ಮೇಲೆ ಹೊರಗಡೆ ಹೋಗ್ಬಿಟ್ಟೆ, ಸೊ ಓದೋದಕ್ಕೋಸ್ಕರ, ಹಾಗಾಗಿ ನನ್ಗೆ ಅದ ಒಂದು ಅವಕಾಶ ಸಿಗ್ಲಿಲ್ಲ. ಬಟ್ ಯಕ್ಷಗಾನ ಕಲಾಪ್ರೇಮಿ.
1: ಎಸ್, ಖುಷಿ ಆಯ್ತು. ಅಲ್ಲ, ಇಷ್ಟು ಬಿಸಿ ಶೆಡ್ಯೂಲಲ್ಲಿ ಒಂದ್ ವಾರದಲ್ಲಿ 2 ಯಕ್ಷಗಾನ ನೋಡಿದ್ರಿ ಅಂದ್ರಲ್ಲ ನೀವು, ಹೇಗದು?
0: ಒಂದು ನಮ್ದನ್ನೇ ಮಾಡಿದ್ವಿ ಮನೆಯಲ್ಲಿ, ಇನ್ನೊಂದು ಮೊನ್ನೆ ಇತ್ತು, ಭಾನುವಾರ ದಿನ ಉಡುಪಿಯಲ್ಲಿ IYC ಒಂದು ಯಕ್ಷಗಾನ ಇತ್ತು. ನಾನು ಯಕ್ಷಗಾನ ಪ್ರೇಮಿ ಆದ್ರಿಂದ ಯಕ್ಷಗಾನ ಆಗತ್ತೆ ಅಂತ ಹೇಳಿದ್ರೆ ನನ್ನ ಇನ್ವೈಟ್ ಮಾಡ್ತಾರೆ ಹೆಚ್ಚಿನವರು, ಸೊ ಹಾಗಾಗಿ ನಾನು ಅಟೆಂಡ್ ಆಗಿ.
1: ಸರ್, ನಿಮ್ಮ ಯಕ್ಷಗಾನ ಪ್ರೇಮದ ಬಗ್ಗೆ ಗೊತ್ತಾಯ್ತು, ಆದ್ರೆ ನಮ್ಮ ಮಣಿಪಾಲಲ್ಲೂ ಕೂಡ, ಮಾಹೆಯಲ್ಲೂ ಕೂಡ ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೂ ನೀವು ಯಕ್ಷಗಾನವನ್ನ ಹೇಳ್ಕೊಡ್ತಿದ್ದೀರಂತೆ, ಹೌದಾ?
0: ಹೌದು, ಇತ್ತೀಚೆಗೆ ನಾವು ಸರ್ಟಿಫಿಕೇಟ್ ಪ್ರೋಗ್ರಾಮ್ ಅನ್ನ ಪ್ರಾರಂಭ ಮಾಡಬೇಕು ಯಕ್ಷಗಾನದಲ್ಲಿ ಅಂತ ಹೇಳಿ ಬಹಳ ಒಂದು ನಿರೀಕ್ಷೆ ಇತ್ತು ಕೆಲವರಿಂದ. ಸೊ ಹಾಗಾಗಿ ಅದನ್ನ ನಾವು ಕಳೆದ ವರ್ಷ ಯಕ್ಷಗಾನ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದ್ವಿ. ಇದು 3 ಕ್ರೆಡಿಟ್ ಕೋರ್ಸ್. ಈ ಒಂದು 3 ಕ್ರೆಡಿಟ್ ಕೋರ್ಸ್ ಅನ್ನ ಬೇರೆ ಒಂದು ಸಬ್ಜೆಕ್ಟ್ಗೋಸ್ಕರ ಇದನ್ನ ಯೂಸ್ ಮಾಡಬಹುದು. ನಮ್ಮಲ್ಲಿ ಸಾಧಾರಣವಾಗಿ ಎಲ್ಲಾ ರಾಜ್ಯದ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಅದರಲ್ಲಿ ಈ ಕೋರ್ಸ್ ಅಲ್ಲಿ ಕಳೆದ ಸಲ 20 ವಿದ್ಯಾರ್ಥಿಗಳು ಬೇರೆ ಬೇರೆ ರಾಜ್ಯದಿಂದ ಭಾಗವಹಿಸಿ ಅದನ್ನ ಸರ್ಟಿಫಿಕೇಟ್ ಅನ್ನ ತಗೊಂಡಿದ್ದಾರೆ. ಇದು ಬರೀ ಕ್ಲಾಸ್ ಕೋರ್ಸ್ ಮಾತ್ರ ಅಲ್ಲ, ಅವರು ಇದರಲ್ಲಿ ಇವ್ಯಾಲ್ಯೂಯೇಷನ್ ಇರುತ್ತೆ, ಪರೀಕ್ಷೆ ಇರುತ್ತೆ, ಇಂಟರ್ನಲ್ ಫೈನಲ್ ಎಕ್ಸಾಮ್. ಫೈನಲ್ ಎಕ್ಸಾಮಿನಲ್ಲಿ ಅವರು ವೇಷವನ್ನ ಧರಿಸಿ ನಾಟ್ಯವನ್ನ ಮಾಡಿ ತೋರಿಸಬೇಕು, ಆಗ ಅವರಿಗೆ ಸರ್ಟಿಫಿಕೇಟ್ ಸಿಗ್ತದೆ, ಇಲ್ಲ ಅಂದ್ರೆ ಇಲ್ಲ.
1: ಸಂಭಾಷಣೆ ಇರುತ್ತೆ ಸರ್?
0: ಅವರಿಗೆ ಸಂಭಾಷಣೆ ಇಲ್ಲ, ಬಟ್ ಸಂಭಾಷಣೆ ಅನ್ನುವಂಥದ್ದು ಎರಡನೇ ಪಾರ್ಟ್ ಅಲ್ಲಿ ಬರ್ತದೆ, ಅದನ್ನ ನಾವೀಗ ವರ್ಕ್ಔಟ್ ಮಾಡ್ತಾ ಇದೀವಿ. ಮೊದಲನೇ ಪಾರ್ಟ್ ಅಲ್ಲಿ ಅಪ್ ಟು ದಿಸ್ ಇದರವರೆಗೆ ಮಾಡಬೇಕು ಅವರು.
1: ಸೊ ಇಫ್ ದರ್ ಇಸ್ ಅ ಸಂಭಾಷಣೆ, ಯಾವ ಭಾಷೆಯಲ್ಲಿ ಇರಬಹುದು? ಇಂಗ್ಲಿಷ್?
0: ಸಂಭಾಷಣೆ ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ಈಗ ಹಿಂದಿಯಲ್ಲಿ ಕೆಲವರು ಮಾಡ್ತಾರೆ, ಅದರಲ್ಲಿ ಹಿಂದಿಯಲ್ಲಿ ನಾವು ಚಾನ್ಸಸ್ ಉಂಟು ಮಾಡ್ಲಿಕ್ಕೆ. ಇಂಗ್ಲಿಷ್ ಸ್ವಲ್ಪ ಕಷ್ಟ ಆಗ್ಬಹುದು, ಬಟ್ ಕನ್ನಡ ಎನಿವೆ ಕನ್ನಡದಲ್ಲಿ ಮಾಡ್ತಾರೆ ಕೆಲವರು, ಕರ್ನಾಟಕದವರು ಇದ್ದಾರೆ ಅದರಲ್ಲಿ. ಬಟ್ ಹಿಂದಿಯಲ್ಲಿ ಚಾನ್ಸಸ್ ಬಹಳ ಜಾಸ್ತಿ.
1: ವೆರಿ ನೈಸ್. ನಮ್ಮ ಊರಿನ ಯಕ್ಷಗಾನವನ್ನ, ನಮ್ಮ ಊರಿನ ಗಂಡು ಕಲೆಯನ್ನ 20 ನೀವು ಹೇಳ್ಕೊಡ್ತಿದ್ದೀರಲ್ಲ, ತುಂಬಾ ಖುಷಿ ಆಯ್ತು. ಆಕ್ಚುಲಿ ಡಾಕ್ಟರ್ ಶಿವರಾಮ ಕಾರಂತರು ಫಾರಿನರ್ಸ್ ನೆಲ್ಲ ಕರ್ಕೊಂಡು ಬಂದು ಬ್ಯಾಲೆ ಅಂತ ಹೇಳ್ಕೊಟ್ಟಿದ್ರು, ಈಗ ನಮ್ಮ ಮಣಿಪಾಲ್ನಲ್ಲಿ ಈ ಯಕ್ಷಗಾನನ ಎಲ್ಲರಿಗೂ ಹೇಳ್ಕೊಡ್ತೀವಿ, ಅದೊಂದು ಸರ್ಟಿಫಿಕೇಟ್ ಕೋರ್ಸ್ ಆಗಿ ಮಾಡಿದ್ದು ಭಾರಿ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ಕೇಳುಗ್ರೆ, ನಾವು ಇಷ್ಟು ತನಕ ಮಾತಾಡಿದ್ದು ಡಾಕ್ಟರ್ ನಾರಾಯಣ್ ಸಭಾಹಿತ್ ಅವ್ರ ಜೊತೆಗೆ, ಇವರು ಸೆಕ್ರೆಟರಿ ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ಮಣಿಪಾಲ್. ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ರೇಡಿಯೋ ಸ್ಟುಡಿಯೋಗೆ ಬಂದಿದ್ದಕ್ಕೆ, ನಮ್ಮ ಕಾಲೇಜಿಗೆ ಬಂದಿದ್ದಕ್ಕೆ, ನಮ್ ಜೊತೆ ಇಷ್ಟು ಹೊತ್ತು ಇಷ್ಟು ಚಂದಾಗಿ ಇಷ್ಟು ಸರಳವಾಗಿದ್ದು ಮಾತಾಡಿದ್ದಕ್ಕೆ ಧನ್ಯವಾದಗಳು.
0: ಬಹಳ ಸಂತೋಷ.
1: ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಮತ್ತೆ ಸಿಕ್ವಕ.
2: ಹೋಯ್, ನಂಗೊಂದ್ ಘನ ಸೀರಿ ತಕಂಕಿತ್ತೆ. ಈ ಆಸಡಿ ತಿಂಗಳಿಗೆ ನಮ್ ಕುಂದಾಪುರದಾಗೆ ಎಲ್ ಘನ ಸೇಲಿತ್ತೆ?
1: ಇಲ್ಲ ಇತ್ತಲ್ಲ, ನಮ್ಮ ಶರಣ್ ಹೋಟೆಲ್ ಕುಂದಾಪುರದಲ್ಲಿ ಇದೇ ಜುಲೈ 25 ಮತ್ತು 26 ಮಲಾರ್ ಫ್ಯಾಷನ್ ಮೇಳ 2026. ಬ್ರಾಂಡೆಡ್ ಸೀರೆಗಳು, ಸಲ್ವಾರ್, ಕುರ್ತೀಸ್, ಮಕ್ಕಳ ಮತ್ತು ಪುರುಷರ ಬಟ್ಟೆಗಳು, ಕೊರಿಯನ್ ಆಭರಣಗಳು, ಆಂಟಿಕ್ ಆಭರಣಗಳು, 1 ಗ್ರಾಮ್ ಆಭರಣಗಳು, ಬ್ಯಾಗ್ಗಳು, ಬೆಡ್ಶೀಟ್ಗಳು, ಹಲವಾರು ಬಗೆಯ ಆಕರ್ಷಕ ತಿಂಡಿ ತಿನಿಸುಗಳು.
2: ಹಾಂಗಾರ್ ಸೈ, ನಾ ಹೊರಟೆ ಮರ್ರೆ, ನೀವು ಬತ್ರಿಯ?
1: ಕುಂದಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಮಲಾರ್ ಫ್ಯಾಷನ್ ಮೇಳ ಬೆಳಿಗ್ಗೆ 9:30 ರಾತ್ರಿ 8 ಗಂಟೆಯವರೆಗೆ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಕೃಷಿ ಸಮಾಚಾರದಲ್ಲಿ. ನಮ್ಮೊಟ್ಟಿಗೆ ಇವತ್ತು ಕೃಷಿ ಸಮಾಚಾರದಲ್ಲಿ ಎಂತ ಗಮ್ಮತ್ತು ಗಡ್ಜಿ ಇತ್ತಂತ ಕೇಂದ್ರೆ, ಹೆಣ್ಮಕ್ಕಳೇ ಇದ್ರೆ ಯೂಶ್ವಲಿ ಕೃಷಿಯ ಮಾಡುದು ಯಾರಂತ ಕೇಂದ್ರ ಗಂಡಸ್ರ ಹೌದಪ್ಪ, ಹಾರೆ ಹಿಡ್ಕೊಂಡು ಗೆದ್ದಿಗೆ ಹಾಪುದ. ಆದ್ರೆ ಗಂಡಸ್ರ ಹಿಂದೆ ಒಂದ್ ಹುಲ್ಕತ್ತು ಹಿಡ್ಕೊಂಡು ಹಾಪುದು, ಒಂದ್ ಹೆರಗಿ ಚಂಚ್ಕ ಹಾಪುದ ಯಾವತ್ತಿದ್ರು ಹೆಂಗ್ಸ್ರೆ. ಆ ಸಣ್ಣ ಪುಟ್ಟ ಕೆಲ್ಸದಿಂದ ಹಿಡಿದು ಮೇನ್ ಕೆಲ್ಸ ಹೊದ್ ಮಾಡು ಕಲೆ ಹೇಳಿ ಅಂದ್ರೆ ಅವ್ರಿಗೆ 5 ಎಪ್ಪು ಸಾಕ. ಆದ್ರೆ ಕಲೆ ಕೀಳೋದ್ರಿಂದ ಹಿಡಿದು ಬೇಕಾದಂತ ಮಹತ್ವದ ಕೆಲ್ಸಗಳನ್ನ ಕೃಷಿಯಲ್ಲಿ ಮಾಡೋರು ಹೆಣ್ಮಕ್ಳೆ. ಮನೆಗೆ ಹೆಂಗ್ಸ್ರಿಲ್ಲ ಅಂದ್ರೆ ಮನೆ ಕೃಷಿ ಬದುಕಂತೂ ನಡುದೇ ಇಲ್ಲ. ಆ ಕೃಷಿ ಬದುಕು ನಡೋಕ್ ಒಂದೆರಡು ದನನೋ ಕೊರಿನೋ ಸಾಂಕಂಡ ಅದ್ರ ಗೊಬ್ಬರನ್ನ ಅಲ್ದ ಬಾಚ್ಕಂಡ ಅದನ್ನ ಗೆದ್ದಿ ತಕೊಂಡ ಹೋಗಿ ಹಾಕುವಾರ, ಮನೆಗ್ ಬಂದ ಕೆಲಸದವರಿಗೆ ತಿಂಡಿ ಮಾಡಿ ಹಾಕುವಾರ, ಅಲ್ದ ಇದನ್ನೆಲ್ಲ ಮಾಡೋದ್ಯಾರ? ನಮ್ ಹೆಂಸ್ರೆ, ನಮ್ ಮನೆ ಹೆಣ್ಮಕ್ಳೆ. ಸೊ ಹಂಗ ಇವತ್ತು ಕೃಷಿ ಸಮಾಚಾರದಲ್ಲಿ 3 ಜನ ಇದ್ರೆ, ಈ 3 ಜನರ ವಿಶೇಷತೆ ಅಂತ ನಾನು ಒಂದೊಂದಾಗಿ ಹೇಳ್ತೆ. ಒಬ್ರು ವಿನೋದಾಡಿ ಶೆಟ್ಟಿ ಅವರು, ಈಗಾಗಲೇ ನಮ್ಮ ಕೃಷಿ ಸಮಾಚಾರದಲ್ಲಿ ಬಂದವರು. ವನದುರ್ಗ ಸಂಜೀವಿನಿ ಒಕ್ಕೂಟ ಮೊಳಹಳ್ಳಿ ಇದರ ಅಧ್ಯಕ್ಷೆಯಾಗಿರುವವರು. ಮತ್ತೊಬ್ರು ಪ್ರೇಮ ಶೆಟ್ಟಿ ಅವರು, ಇವರು ಕೃಷಿ ಸಖಿಯಾಗಿ 4 ವರ್ಷಗಳಿಂದ ಇದೇ ವನದುರ್ಗ ಸಂಜೀವಿನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಬ್ರು ಸುಜಾತಾ ಶೆಟ್ಟಿ ಅವರು, ಪ್ರಗತಿಪರ ರೈತೆ. ರೈತ ಅಲ್ಲ ಇದು, ರೈತೆ. ಯೂಶ್ವಲಿ ನಾವು ಈ ಪ್ರಗತಿಪರರು ಅನ್ನೋದನ್ನ ಬರೀ ಗಂಡಸರಿಗಷ್ಟೇ ಹೇಳುತ್ತ, ಅದ್ರಲ್ಲಿ ಹೆಣ್ಮಕ್ಳು ಕೂಡ ಪ್ರಗತಿಪರರಿದ್ದಾರೆ ಅನ್ನೋದಕ್ಕೆ ನಮ್ಮ ಸುಜಾತಾ ಶೆಟ್ಟರೆ ಒಂದು ಉದಾಹರಣೆ. ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋದ್ರೆ ಎಲ್ಲರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಿಮಗೂ ಕೂಡ ನಮಸ್ತೆ.
1: ಹಾ, ಥ್ಯಾಂಕ್ ಯು ಸೋ ಮಚ್. ಈಗ ಖುಷಿ ಅಂತ ಕೇಂದ್ರೆ, ಕೃಷಿಂಗಿತ್ತ ಹೆಂಗಸರಿಗೆ ಮನೆ ಬಿಟ್ಟು ಒಪ್ಪು ಕಾತಿಲ್ಲ. ಒಂದ್ ಬದೆ ಮನೆಗ್ ದನ, ಇನ್ನೊಂದ್ ಬದೆ ಕೋಳಿ, ಮತ್ತೊಂದ್ ಬದೆ ಹಳಿಯರ್ ಮಳಿಯರ್ ಅಲ್ಲ, ಮತ್ತೊಂದ್ ಬದೆ ಗದ್ದಿಗೆ ಹೋತರ್ಕ ಬೀಜ ಹಾಕೊಂಡಿದ್ ಮರ್ರೆ, ಬೀಜ ಹುಟ್ಲ ಮಳಿ ಬತ್ತಿಲ್ಲ ಮರ್ರೆ, ಎಂತ ಮಾಡುದು? ಈಗ ಮ್ಯಾಟಾಗಿ ಹಾಕುದ, ಬಿತ್ತುದ, ಎಂತ ಮಾಡುದು?
3: ನಿನ್ನಷ್ಟೇ ಬಿತ್ತನೆ ಆಯ್ತು, ಇವತ್ ಗದ್ದಿ ಬದಿಗಳು ಹೊಯ್ಕಿದ್ದಿತ್ ನಾವು. ಬೀಜ ಎಲ್ಲ ಹೆಂಗಿತ್ತು, ತೇಲುತ್ತಾ ಎಂತ ಕಣ್ಣೀರೆಲ್ಲ ಕಾಮ್ಕಿದ್ದಿತ್ತು. ಆರ ಇವತ್ತೊಂದು ಇಲ್ಲೊಂದು ಸ್ಪೆಷಲ್ ಆಗಿ ನಾವು ಕಾರ್ಯಕ್ರಮ ಕೊಡ್ಕಂದೇಳಿ ತುಂಬಾ ದಿನದಿಂದ ಆಸೆ ಪಟ್ಕೊಂಡಿತ್ತು. ಅದಕ್ಕೆ ಇವತ್ ನಿಮ್ ಜೊತೆ ನಾವು ಜಾಯ್ನ್ ಆಪ್ ಇಲ್ಲಿ ಬಂದ.
1: ಥ್ಯಾಂಕ್ ಯು, ಥ್ಯಾಂಕ್ ಯು. ಆದ್ರೆ ನೀವು ಬೀಜ ತೇಲತ್ತಂದ್ರೆ ಅಲ್ಲ, ತೇಲುವಷ್ಟು ನೀರ್ ಆಯ್ತಾ ಈಗ ಗೆದ್ದೆಗೆ?
3: ಓ, ಸಿಕ್ಕಾಪಟ್ಟಿ.
1: ಹೌದಾ?
3: ಮಳೆ
1: ತುಂಬಾ ಮಳೆ ಎಂತಕ್ಕ ಹೇಳ್ತ್ರಿ, ನೆರೆ ಬಂದಿತ್ತಾ? ಓ, ಹಂಗಂದ್ರೆ ಮೊಳಹಳ್ಳಿಯಲ್ಲಿ ಜಾಸ್ತಿ ಮಳೆ ಬಂದಿತ್ತೆ
3: ಅಂದ್ರೆ ಈ ರೀಸೆಂಟ್ ಈ ವೀಕಲ್
1: ಈ ವಾರದಲ್ಲಿ ತುಂಬಾ ಮಳೆ ಬಂದಿತ್ತು. ಹಂಗಾರ ನೀವು ತೇಲುತ್ತಾ ಬಳಿತಾ ಕಮ್ ನೀವು ಮ್ಯಾಟಾಗಿ ಹಾಕುದ ಹಿಂಗೆ ಬಿತ್ತನೆ?
3: ಮ್ಯಾಟಾಗಿ ನಾವು ಹೆಂಗಸ್ರ ಮೊದಲು ಇದ್ ನಟ್ಟಿ ಮಾಡ್ತಿತ್ತ, ನಾಟಿ. ಈಗ ಕಡಿಕೆ ಹೆಂಗಸ್ರದ್ದೆಲ್ಲ ಇದಿಲ್ಲ, ಎಂತ ಕೂಲಿ ಹೆಂಗಸ್ರ
1: ಸಿಕ್ಕುದಿಲ್ಲ, ನೆಡುವರೆಲ್ಲ ಸಿಕ್ಕುದಿಲ್ಲ.
3: ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಮ್ಯಾಟ್ ಆಯ್ತು, ಮ್ಯಾಟ್ ಪೂರೈಸುದಿಲ್ಲ ಅಂದೇಳಿ ಆಯ್ತು.
1: ಪೂರೈಸುದಿಲ್ಲ ಅಂತ ಖರ್ಚು ಜಾಸ್ತಿ ಆತ?
3: ಖರ್ಚು ಜಾಸ್ತಿ ಆಯ್ತು, ಈ ಮಳೆ ಜಾಸ್ತಿ ಬಂದ್ರೆ ಪೂರ ತೇಲುತ್ತಲ್ಲ, ಅದು ಹೋಯ್ ಮತ್ತ ಪುನಃ ಬಿತ್ತನೆ ಮಾಡಿದವರು ಇದ್ರೆ. ಹಂಗಕ್ಕೋಸ್ಕರ ಈಗ ನಮ್ಮ ಮೊಳಲಲ್ಲಿ ಹೆಚ್ಚಿಂದಾಗಿ ಬಿತ್ತನೆ.
1: ಅಂದ್ರೆ ನಿಮ್ದು ನೀರ್ ಗೆದ್ದ್ಯಾ? ನಿಮ್ಮದಂಗೆ
3: ನೀರು ಇತ್ತು, ಮೆಕ್ಕಿತಾರು ಇತ್ತು, ಬೈಲೆ ಹೊಂಡ ಗದ್ದಿನೂ ಉಂಟು.
1: ಮೆಕ್ಕಿ ಗೆದ್ದಿ ಆತರ ಎತ್ತರದ ಗೆದ್ದಿಗಳು
3: ಹೋಯ್ಗೆ ಮಿಕ್ಸ್ ಆಗಿರತ್ತೆ, ಮೆಕ್ಕಿ ಅದ್ರ ಮೊಕ್ಕಿ ಬೇರೆ,
1: ಮೆಕ್ಕಿ ಬೇರೆ. ಓಕೆ, ಹೋಯ್ಗೆ ಮಿಕ್ಸ್ ಆಗಿದ್ರೆ ಮೆಕ್ಕಿ
3: ಮೆಕ್ಕಿ ಅಂದ್ರೆ
1: ಜಾಸ್ತಿ.
3: ಬೈಲಂಗೆ ನೀರ್ ಸ್ವಲ್ಪ ಕಡಿಮೆ ಇದ್ರು ನಡೀತ ಸಾಗುವಳಿ ತುಂಬಾ,
1: ಎಷ್ಟು ಬಗ್ಗಿ ಬಗ್ಗಿ ಇತ್ತಂತೇಳಿ.
3: ಆದ್ರೆ ಮೆಕ್ಕಿ ಮಾಡುದು ಎಂತಕ್ಕಂದ್ರೆ ಈಗಳ ಮಿಷನ್ ಕೊಯ್ಲ, ಆದ್ರೆ ಅವ್ರಿಗೆ ಹುಲ್ಲು ಜಾಸ್ತಿ ಸಿಕ್ಕತ್ತು. ಬೈಲಲ್ಲಿ ಹೊಂಡ ಗದ್ದಲೆಲ್ಲ ಮಿಷನ್ ಕೊಯ್ಲಲ್ಲ ಹುಲ್ಲು ಸಿಗುದಿಲ್ಲ,
1: ಅದೆಲ್ಲ ಎಂತ
3: ಮಿಷನ್ ಅಡಿ
1: ಅಡಿ ಗೋನ್ಸ್ರಾಯಿ ಹತ್ತಲ್ಲ, ಅದೆಂತಕ್ಕೂ ಆತಿಲ್ಲ, ಬಳಸುಕೆ ಆತಿಲ್ಲ.
3: ಹಾಗಕ್ಕೋಸ್ಕರ ಮೆಕ್ಕಿ ಮಾಡ್ರಿ, ಈಗ ಗಂಟಿ ಎಲ್ಲ ಸಾಕೋಕ್ಕೋಸ್ಕರ ನಾವು ಅವಾಗ ಮೇನ್ ಆಗಿ ಈಗ ನಾವೆಲ್ಲ ಮಾಡೋದು ಹೆಚ್ಚಂದ್ರೆ ಗಂಟಿಗೆ ಹುಲ್ಲಿಗೋಸ್ಕರ ಸಾಗೋಣ,
1: ಗಂಟಿ ಹುಲ್ಲಿಗೋಸ್ಕರ. ಕರೆಕ್ಟ್. ಈಗ ಹೆಚ್ಚಿನವ್ರ ಮನೆ ಗಂಟಿಯೂ ಇಲ್ಲ, ಹುಲ್ಲು ಇಲ್ಲ, ಗೆದ್ದಿಯೂ ಇಲ್ಲ. ಆದ್ರೆ ನಮ್ಮ ಇವರೆಲ್ಲ ಇವತ್ತಿಗೂ ಗೆದ್ದು ಇಟ್ಕೊಂಡ್ರೆ ಅದ್ರಲ್ಲೂ ಖುಷಿಯಾದ ಅಂತಂದ್ರೆ ಇವ್ರ ವಿಶೇಷತೆ ಎಂತಂತ ಕೇಂದ್ರೆ, ಹೊಡ್ ಬಿದ್ದ ಭೂಮಿ, ಹಡಿಲು ಭೂಮಿ.
3: ಬೇರೆಯವ್ರ ಭೂಮಿ ಮಾಡಿ ಅವ್ರಿಗೆ ಸ್ವಲ್ಪ ಗೇಣಿ ಕೊಟ್ಟು ಆ ಮಾಡದ್ಕೆ ಏನಾರು ಅವ್ರ ಭೂಮಿಯಿಂದ ಏನಾರು ನಾವು ತಿಂತತ್ತಲ್ಲ ಅದಕ್ಕೋಸ್ಕರ ಅವ್ರಿಗೆ ಏನಾರು ಸ್ವಲ್ಪ ಕೊಟ್ಟು ಅದರಿಂದ ನಾವು ಸಾಗೋಳಿ ಮಾಡೋ.
1: ಕಾಣಿ ಇದು ಖುಷಿಯಾದದ್ದು. ಈಗ ಮನೆಗಿದ್ ಗೆದ್ದಿನ ಅಡ್ಕ್ಯಾಡಿನೇ ಯಾರು ಮಾಡಿದ್ರ ಅಂತ ಹೇಳೋ ಕಾಲದಲ್ಲಿ ಇವರು ಹಡ್ಬಿದ್ ಭೂಮಿಯನ್ನೇ ಎಲ್ಲ ಹೆಂಗಸರು ಒಟ್ಟಾಯ್ಕೊಂಡು, ಮೊಳಹಳ್ಳಿ ಗ್ರಾಮದ ಹೆಂಗಸರು ಒಟ್ಟಾಯ್ಕೊಂಡು ಎಷ್ಟು ವರ್ಷದಿಂದ ಈ ಹಡಲು ಬಿದ್ದ ಭೂಮಿ ಇದು ಕೃಷಿ ಮಾಡ್ತಾ ಇದ್ರು.
3: ಆದ್ರೆ ನಮ್ಗೊಂದು ಕಾನ್ಸೆಪ್ಟ್ ಸಿಕ್ತ ಕೃಷಿ ಇಲಾಖೆಯಿಂದ, ಒಂದು ಅವರ ಆಯೋಜನೆ ಹೇಳ್ರು, ಈ ಸರ್ತಿ ನಾವು ಸಂಜೀವಿನಿಯರಿಂದ ಒಂದು ಕೃಷಿ ಹಡಿಲು ಭೂಮಿ ಯಾವ್ದಿತ್ತ ನೀವು ಗುರುತಿಸಿ ಅನ್ಕೊಂಡು. ಅದಕ್ಕೆ ನಮ್ಗ ಐಡಿಯಾ ಇರ್ಲಿಲ್ಲ, ನಾವು ಹಡಿಲು ಭೂಮಿ ಎಲ್ಲ ಮಾಡಿ ಇನ್ನೆಂತ ಮಾಡುದು, ಅದೆಲ್ಲ ಮಾಡುಕ್ ಆತ ಕಷ್ಟ ಅನ್ಕೊಂಡು. ಆ ನಮ್ದು ಕೃಷಿ ಸಖಿ ಅದಕ್ಕೆ ಫಸ್ಟ್ ನಮ್ ಪ್ರೇರಣೆ ಕೊಟ್ಟದ್ದು,
1: ಕೃಷಿ ಸಖಿ
3: ಪ್ರೇಮ ಶೆಟ್ಟಿ ಇಲ್ಲ ಅನ್ನೋದಕ್ಕ. ಅದು ಈ ಸರ್ತಿ ಒಂದು ಕಾನ್ಸೆಪ್ಟ್ ಬಂದಿತ್ತು, ಏನಾರು ಕೊಡೂರೇನು ಗೌರ್ಮೆಂಟ್ ಇಂದ ಹಡಿಲು ಭೂಮಿ ಒಂದ್ ನಾವು ಮಾಡ ಸುಮಾರು ಗೆದ್ದೆಲ್ಲ ಇತ್ತಲ್ಲ ಕಾಮ ಈ ಸರ್ತಿ ಒಂದ್ ನಾವು ಅದಕ್ಕೊಂದು ಪ್ರಯತ್ನ ಎಂತಕ್ ಮಾಡೋಕಾಗ ಅಂತ ನಮ್ಗೂ ಖುಷಿ ಆಯ್ತು. ಆದ್ರೆ ಅದಕ್ಕೆ ದುಡ್ಡು ಬೇಕಲ್ಲ, ಹೆಂಗಸರಿಗೆ ಫಸ್ಟ್ ಗಣಸರ ಕಡೆ ಬೈತಿಲ್ಲ, ಹಡುಬಿದ್ ಗೆದ್ದಿನಲ್ಲ ನೀವು ಸಾಗೋಳಿ ಮಾಡ್ಕೊಂಡು ದುಡ್ಡು ಎಲ್ಲಿಂದ ಬರ್ತದೆ ಅನ್ಕೊಂಡು ಅಮೌಂಟ್ ಹಾಕಲ್ಲ.
1: ಕರೆಕ್ಟ್.
3: ಈ ಸಾಗೋಳಿ ಅಂದ್ರೆ ಎಂತ ಅಂದ್ರೆ ಪ್ರಕೃತಿ ಒಡೆ ನಾಡೋ ಜೂಜಟ ಅಂತರು.
1: ಸತ್ಯ.
3: ಗೆದ್ರೆ ಅವ ಕುಬೇರ ಸಾಲ್ಗಾರ ಅಂದ್ರೆ ನಂಬಿಕೆ ಮೇಲೆ ಮಾತ್ರ ಸಾಗೊಳ್ಳಿ. ಈಗ ನಾಳೆ ಮಳೆ ಬತ್ತೇನೋ ಆತ
1: ಬೇಸಾಯ ಅಂದ್ರೆ
3: ಬೇಸಾಯ ಅದ್ ಹಿಂದಿಂದ ಬಂದದ್ದು ಮಾತ. ಈಗ ಮನುಷ್ಯನ್ ವ್ಯವಸಾಯ ಅಂದ್ರೆ ಎಂತ ನಂಬಿಕೆ, ಈ ವರ್ಷ ಆಯ್ಲಿಲ್ಲ ಬರೋಷ್ಕರ ಆತೇನೋ ಅನ್ಕೊಂಡು
4: ಭೂಮಿ ತಾಯಿ ಒಂದಲ್ಲ ಒಂದ್ ಕೊಡ್ತಾಳೆ
1: ಕೊಟ್ಟೆ ಕೊಡ್ತಾಳೆ. ಓಕೆ, ನಿಮ್ದು ಅದು ಹೇಳಿ.
3: ಬಂತು ಹಡಿಲು ಭೂಮಿ ಮಾಡ ನಾವು ಸ್ವಲ್ಪ ಇಂಟ್ರೆಸ್ಟ್ ತೋರ್ಸ್ಕೊಂಡ್ ಬಂದ್ಕೊಂಡು ಮತ್ತೆ ಜನರು ನಾವು ಸಾಗೋಳಿ ಮಾಡು ಕ್ರೆಡಿಟ್ ನಮ್ಗೆ ಈಗ ಸಾಲ ಬೇಕಲ್ಲ, ಮಳೆಗಾಲದ ದುಡ್ಡು ಎಲ್ಲಿರುತ್ತೆ.
1: ಕರೆಕ್ಟ್.
3: ಈಗ ದನ ದಲ ಎಷ್ಟಪ್ಪ ಬತ್ತತ್ತ ಕಡಿಕ್ ಅವ್ರು ಹೇಳ್ರ ಫಸ್ಟ್ ಬೀಜ ಕೊಡ್ತು ಅಂತ ಹೇಳ್ರ ಕಡಿ ಬೀಜ ಏನು ಸ್ವಲ್ಪ ಎಲ್ಲ ಸಿಕ್ತಷ್ಟೇ ಬಿಟ್ರೆ ಬಿತ್ತನೆಗೆ ಅದು ನಡುಕ್ಕೆ ಸ್ವಲ್ಪ ಬೇಕಲ್ಲ ಅನ್ಕೊಂಡು ಕಡಿ ನಾವು ಒಕ್ಕೂಟದಿಂದ ಎಲ್ಲರೂ 20-25 ಸಾವಿರ ಲೋನ್ ಕೊಡುದು, ಲೋನ್ ಕೊಟ್ಟು ಅವರಿಂದ ಸಾಗುವಳಿ ಮಾಡ್ತು
1: ಸಂಜೀವಿನಿಯಿಂದ.
3: ನಮ್ಮ ಒಕ್ಕೂಟದಿಂದ 20-25 ಸಾವಿರ
1: ಒಬ್ರೊಬ್ರಿಗೆ
3: ಒಬ್ರೊಬ್ರು ಯಾರ್ಯಾರು ಮಾಡ್ತಾರೆ ಹಡಿಲು ಭೂಮಿ
1: ಗ್ಯಾರಂಟಿ ಅಂತ. ಈಗ ನಾನ್ ಬಂದು ನಾನ್ ಮಾಡ್ತೇನೆ ನೀವು ನಂಬ್ತೀರಾ?
3: ಇಲ್ಲ ಇಲ್ಲ, ನಮ್ ಗ್ರಾಮದಲ್ಲಿ ನಾವು ಅದನ್ನ ಅವ್ರನ್ನ ಪಾಯಿಂಟ್ ಔಟ್ ಮಾಡತ್ತಲ್ಲ.
1: ನಿಮ್ಗೆ ಗೊತ್ತಾತ್ತ
3: ಮಹಿಳೆಯರೇ ಅಲ್ಲ ಅವ್ರು ಪುರುಷರದ ಅಂದ್ರೆ ಜೊತೆಗೆ ಮಾಡೋರ್ ಮನೆಯಿಂದ ಪ್ರೇರಣೆ ಅವ್ರೆ ಮಹಿಳೆಯರು. ನಾವ್ 20-25 ಸಾವಿರ ಕೊಟ್ಟು ಅವ್ರದ್ದು ವಿಸಿಟ್ ಗೆಲ್ಲ ಹೋಯ್ತು, ಕೃಷಿ ಅಧಿಕಾರಿಗಳು ಬಂದಿರ್ ಮೊಳಹಳ್ಳಿ ಗ್ರಾಮಕ್ಕೆ, ಎಲ್ಲೆಲ್ಲ ನಾವು ಹಡಿಲು ಭೂಮಿ ಎಲ್ಲ ಮಾಡಿ ತಲ್ಲಿಗೆಲ್ಲ ಬಂದಿರ್ ನಟ್ಟಿ ಟೈಮ್ ಅಲ್ಲಿ ಬಂದಿರ್ ಕಡಿಕ ಬೆಳಿ ಎಲ್ಲ ಬಂದ ಟೈಮ್ ಅಲ್ಲಿ ಕಟಾವ್ ಟೈಮ್ ಅಲ್ಲ ಬಂದಲ್ಲ.
1: ಇದು ಯಾವ ವರ್ಷ ಆದದ್ದು?
3: 2024
1: ನೀವು ಶುರು ಮಾಡದ್ದು, ಇವತ್ತಿನವರೆಗೂ ನೀವು ಮಾಡ್ತಾ ಇದ್ರಿ?
3: ಈಗ ಇದ್ದವ್ರು ನಾವ್ ಈಗ ಕಂಟಿನ್ಯೂ ಮಾಡ್ತಾನೆ.
1: ಈಗ ಇದು ಹಡಿಬಿದ್ ಭೂಮಿ ಇತ್ತಲ್ಲ, ನೀವು ಹೆಂಗೆ ಒಬ್ರೊಬ್ರಿಗೆ ಒಂದೊಂದ್ ಗೆದ್ದಿಯಾ ಹೆಂಗ್ ನೀವು ಹೆಂಗ್ ಮಾಡ್ತಾ ಇದ್ರಿ?
3: ಇವ್ರ ಮನೆಗೆ ಇವತ್ತು ಹೈಯೆಸ್ಟ್ ನಾವು ಆ ಟೈಮ್ ಅಲ್ಲಿ 10 ಎಕರೆ ಹಡಿಲು ಭೂಮಿ ಮಾಡಿದ್ರಿ.
4: ಎಷ್ಟು ವರ್ಷದಲ್ಲಿ ನಾವು 10 ಎಕರೆ ಮಾಡ್ತ ಅದ್ರಲ್ಲಿ ನಮ್ಗೆ ತುಂಬಾ ಲಾಭ ಅಂಬಾಗಾಯ್ತ. 8ನೇ ವರ್ಷದಲ್ಲಿ ಎಲ್ಲ ಸೇರಿ ಒಂದ್ 4-5 ಸಂಘದವ್ರು ಒಟ್ಟು ಮಾಡಿ ಅವ್ರವ್ರೆ ಒಂದ್ ಗ್ರೂಪ್ ಮಾಡಿ ಮಾಡಿದ್ರ 25 ಎಕರೆ ಮಾಡ್ತ.
1: ವಾವ್.
4: 25 ಎಕರೆ ಮಾಡಿದ್ರೆ ಎಂತಾಯ್ತು ಜನ್ರ ಅಂದ್ರೆ ಗೇಣಿ ತಗೊಂತೀರಿ ಹೊಟ್ಟೆ ಕಿಚ್ಚಾಯ್ತೀರಿ ಲಾಭ ಆಯ್ತು ಜಾಸ್ತಿ ಮಾಡ್ತೀನಿ ಅಂತ ಅವ್ರು ಹೇಳಿದ್ರ. ಈಗ ನಾವು 8,000 ಕೊಡ್ತಲ್ ಒಂದ್ 1/2 ಎಕರೆಗೆ 4,000 ಕೊಡಿ ನಾನು ಡಿಮ್ಯಾಂಡ್ ಮಾಡ್ಲಿಕ್ಕೆ ಶುರು ಮಾಡಿದ್ರು.
1: ಓಕೆ.
4: ಆವಾಗ ನಮ್ಗೆ ತುಂಬಾ ಬೇಜಾರಾಯ್ತು, ಇಷ್ಟು ಅದಕ್ಕಂಡು ಮಾಡಿ ಬಿ ನಮಗ್ ಸಿಗ್ಲಿಲ್ಲ ಅಂತ ಕೆಲವೊಂದು ಬಿಟ್ಟು ಕಡೆಗೆ. ಈಗ ಪರ್ಸನಲ್ ಆಗಿ ಮತ್ ಮಾಡ್ತಿತ್ತ ಆದ್ರೆ ಇನ್ ಬೇರೆದವ್ರು ಯಾರು ಕೊಡೋರು ಇದ್ರೆ ನಾ 25-50 ಎಕರೆ ಮಾಡೋಕ್ಕೂ ರೆಡಿ ಇತ್ತ ಅಂತವ್ರ ಮುಂದೆ ಬರ್ತಿಲ್ಲ. ಒಂದ್ ವರ್ಷ ಏನೋ ಬಿಡ್ತಾರೆ, ಬರೋ ವರ್ಷಕ್ಕೆ ಅಂತ ಮಾಡ್ತಾರೆ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾರೆ. ಹಾಂಗಾಯ್ ಕಷ್ಟ ನಮ್ಗೀಗ ಮಿಗನ್ ಕಾಟ ಹಂದಿ ಕಾಟ ಇಲ್ದಿರ ಸಾಗುಳಿ ಬಂಪರ್ ಲಾಭನೇ
1: ಒಳ್ಳೇದ
4: ಅದಕ್ಕಂದ್ರೆ ತುಂಬಾ ಲಾಭನೇ.
1: ಈಗ ಒತ್ಕಂದು ಅಂತ ಹೇಳ್ರಿ ನೀವು. ಫಸ್ಟ್ ಆಫ್ ಆಲ್ ನಂಗೆ ಇದು ಬೇಕು, ಎಲ್ಲ ಒಟ್ಟಾಗಿ ಮಾಡುದಂದ್ರೆ ಯಾರೇ ಒಂದ್ ಕೆಲಸ ಮಾಡುದಾರು ನನ್ಗ ಲಾಭ ಎಂತ ಇದೆ ಅಂತ ಎಲ್ರು ಯೋಚನೆ ಮಾಡ್ತಾರೆ. ಈಗ ನೀವು ಒಟ್ಟಾಗಿ ಮಾಡಿದಾಗ ಹೆಂಗ ಅದ್ ಲೆಕ್ಕಾಚಾರ ಹೆಂಗೆ? ನಿಂಗಿಷ್ಟು ನಂಗಿಷ್ಟು ನೀನ್ ಇಷ್ಟು ಮಾಡ್ಕ ನಾನ್ ಇಷ್ಟು ಮಾಡ್ಕ ನಿಂಗಿಷ್ಟು ಸಿಕ್ಕತ್ತೆ ನಂಗಿಷ್ಟು ಸಿಕ್ಕತ್ತೆ ಹೆಂಗ ಅದ್ ಲೆಕ್ಕಾಚಾರ?
4: ನಮ್ದೀಗ ಒಂದ್ ಸಂಘದಲ್ಲ 6 ಜನ ತಗೊಂಡ್ ಈಗ 6 ಜನ ತಗೊಂಡ್ ನಾನೀಗ 4 ಗದ್ದೆ ಮಾಡಿದೆ, ಅವ್ರು 8 ಗದ್ದೆ ಮಾಡ್ರು, ಅವ್ರು ಒಂದ್ ಗದ್ದೆ ಮಾಡ್ರು, ಆ ಖರ್ಚಿಲ್ಲ ಅವ್ರೇ ಹಾಕೋದು, ಅದ್ರಿಂದ ಎಷ್ಟು ಲಾಭಾಂಶ ಇತ್ತು ಅವ್ರೇ ತಗೊಂಡ. ಅವ್ರ ಗದ್ದೆ ಹೋಗಿ ಜಾಸ್ತಿ ಅವ್ರು ಹೊತ್ಕೊಂಡ್ರೆ ಫಲಸಲ್ ಅವ್ರಿಗೆ ಜಾಸ್ತಿ ಸಿಕ್ಕತ್ತೆ. ಹಿಂಗೆ ಅಂದ್ರೆ ಅವ್ರ ಗೆದ್ದಿದ್ ಮತ್ತೊಬ್ರು
1: ಅಂದ್ರೆ ನೀವು 10 ಎಕರೆ ಅಂತ ಹೇಳಿದ್ರಲ್ಲ ಒಟ್ಲಿ ಆಯ್ತು, ಒಟ್ಟು ಎಷ್ಟು ಹೆಣ್ಮಕ್ಳು ನೀವು ಒಟ್ಟಾಗಿ ಮಾಡಿ?
4: ನಾವು ಒಂದು ಹಬ್ಬ ಬಂದ್ರೆ 9 ಜನ ಇದ್ದಿತ್ತು.
1: ನೀವು 9 ಜನ 10 ಎಕರೆ
4: ಮಾಡಿತ್ತು 25 ಎಕರೆ ಮಾಡಿತ್ತು. ಫಸ್ಟ್ ಅಲ್ಲಿ 10 ಎಕರೆ, 8ನೇ ಸಲ 25 ಎಕರೆ ಮಾಡಿತ್ತು.
1: ವಾವ್. ಅಂದ್ರೆ ಒಬ್ರೊಬ್ರಿಗೆ ಎಷ್ಟೆಷ್ಟು ಗೆದ್ದಿ ಬಂತಂದ್ರೆ ಎಷ್ಟೆಷ್ಟು ಸೈಜ್
4: ಹೆಂಗ್ ಗೊತ್ತಾ? ನಮ್ದೀಗ ಫುಲ್ ಮೊಳಲಿ ಅಂದ್ರೆ ದೊಡ್ಡ ಅಂಡರ್, ಅದ್ರಲ್ಲಿ ಕೆಲವೊಬ್ಬರದ್ದು ಸುಮಾರು ದೂರ ಇರುತ್ತೆ, 25 ಗೆದ್ದಿಕ್ಕಿಂತ ಮುಂದೆ ಇರುತ್ತೆ. ಇವ್ರದ್ದೆಲ್ಲ ನಮ್ದು 4-5 ಕಿಲೋಮೀಟರ್ ಹತ್ತು ಮನೆಗೆ, ಅವ್ರ ಅಂಡರ್ ಅಲ್ಲಿ ಅವ್ರು ಮಾಡ್ತಾರೆ. ಬ್ರಾಹ್ಮಣರಲ್ಲಿ ನಾವು ಮಾಡತ್ತೆ ಹಿಂಗೆ ಸಂಜೀವಿನಿ ಗುಂಪಲ್ಲೇ ಮಾಡೋದು ನಾವು.
1: ನೀವು ಗುಂಪಲ್ಲೇ ಮಾಡ್ತ್ರಿ
5: ಅಂದ್ರೆ ಖರ್ಚು ಹೆಚ್ಚ ಗುಂಪಿ ಬರ್ತಿಲ್ಲ ನಂದು ನನ್ನ ಹತ್ರ ಯಾವ್ದ್ಯಾವ್ದು
1: ಗೆದ್ದಿತ್ತ ನೀವು ಖರ್ಚು ಹಾಕೊಂಡು ಮಾಡುದು ಅದ್ರ ಲಾಭ ಬಂದದ್ದು ನೀವೇ ತಕ್ಕಂದ ಅದೇನ್ ಫಸಲ್ ಇದೆ ಅದೆಲ್ಲ ನಿಮ್ದೇ ಅಲ್ಲ. ಸೊ ನಿಮ್ಮದೇ ವೈಯಕ್ತಿಕ ಜವಾಬ್ದಾರಿ ಆಗಿರುತ್ತ. ಈಗ ಸುಜಾತ ಶೆಟ್ರೆ ಈಗ ನೀವ್ ಹೇಳಿ, ಅವ್ರು ಹೇಳ್ರ 10 ಎಕರೆ ಮಾಡಿದ್ವಿ, ಕಡೆಗೆ 25 ಎಕರೆ ಮಾಡಿದ್ವಿ ಅಂತ ಹೇಳ್ಕೊಂಡ, ನೀವ್ ಯಾವ ತರ ಕೃಷಿ ಮಾಡ್ತ್ರಿ? ಬರೀ ಭತ್ತ ಮಾತ್ರ ಬೆಳೆಯುದಾ, ಅದ್ರೊಟ್ಟಿಗೆ ಬೇರೆ ಎಂತಾರು ಬೆಳಿತ್ರಿ? ಅದ್ನ ಒಂಚೂರು ಹೇಳಿ ಕಂಬ.
6: ಅಡಿಕೆ
1: ನಿಮ್ಗೆ ಹಾಕು ಬಿಡ್ತಾರ ಅಲ್ಲಿಗೆ ಹಡ್ಬಿದ್ ಭೂಮಿ?
6: ಅದು ನಮ್ಮದೇ ಜಾಗ, ನಮ್ದೇ, ಬೇರೆ ಜಾಗ.
1: ನೀವು ಹಡ್ಬಿದ್ ಹಡ್ಬಿದ್ ಭೂಮಿ ಬಗ್ಗೆ ಮಾತಾಡಿ. ಹಡ್ಬಿದ್
6: ಭೂಮಿ ಸಾಗೊಳ್ಳಿ ಮಾತ್ರ,
1: ಮಾಡ್ಲಿಕ್ಕೆ ಸಾಗೊಳ್ಳಿ ಅಂದ್ರೆ ಭತ್ತದ ಬೆಳೆ ಮಾತ್ರ ಮಾಡುದು.
6: ಬೆಳೆ ಎರಡು ಬೆಳೆ ಬೆಳೀತ, ಕಾತಿ ಮತ್ತೆ ಸುಗ್ಗಿ.
1: ನೀವು ಕಾತಿ ಸುಗ್ಗಿ ಎರಡು ಬೆಳಿತ್ರಿ, ನೀರಿಗೆ ಎಂತ ಮಾಡ್ತ್ರಿ?
6: ನೀರಿಗೆ ಸ್ವಲ್ಪ ಬರ್ತದೆ ಬರತ್ತ ತೋಡಲ್ಲ, ಚಾನಲ್ ನೀರಿಲ್ಲ, ಮೋಟರ್ ನೀರೆಲ್ಲ ಸ್ವಲ್ಪ ಕಡಿಮೆ ಅದಕ್ಕೆ ಹಾಕತ್ತ.
1: ಮೋಟರ್ ನೀರ್ ಹಾಕೊಂಡು ಮಾಡ್ತೀರಿ ನೀವು. ಈಗ ಈ ಬೇಸಾಯ ಮಾಡುದಂದ್ರೆ ಸಾಗುವಳಿ ಮಾಡುದ, ಅದನ್ನ ಬಿತ್ತನೆಯ ಮ್ಯಾಟಗೆ ಹೆಂಗೆಲ್ಲ ಮಾಡ್ರಿ?
6: ಬೀಜ ಬಿತ್ತದು,
1: ಬಿತ್ತಿ ಬಿಡು. ಯಾವ ಬೀಜ ನೀವು?
6: ಎಂಒ4
1: ಅದನ್ನೇ. ಎಲ್ಲಿಂದ ತರ್ತ್ರಿ ನೀವು?
6: ಅದು ನಮ್ಮ ಒಂದ್ ವರ್ಷ ಹಿಂಗೆ ಕೃಷಿ ಇಲಾಖೆಯಿಂದ ತರತ್ತ, ಆಮೇಲೆ ನಮ್ಮ ಮನೆಯಿಂದ ನಾವು ಮಾಡ್ಕೊಳ್ಳೋದು.
1: ಬೀಜ ಮಾಡ್ತೀವಿ,
6: ವರ್ಷ ವರ್ಷ ತೆಗ್ದು ಇಟ್ಕೊಳ್ಳತ್ತ.
1: ಅದನ್ನ ಒಂದ್ಸಲ ನೆನ್ಸಿಟ್ಟು
6: ನೆನ್ಸಿಟ್ಟು ಆಮೇಲೆ ಮುಂಚಿನ ದಿನ ಮಾರನೇ ದಿನ 10 ಗಂಟೆಗೆ ಮುಂಚಿನ ದಿನ 10 ಗಂಟೆಗೆ ಹಾಕಿದ್ರೆ ಮಾರನೇ ದಿನ 10 ಗಂಟೆಗೆ ತೆಗೆಯುದ. ಅದ್ರ ಮೇಲೆ ಚೀಲ ಕಟ್ಟಿ ನುಕ್ಕಿ ಸಪ್ಪಾಕಿ ಕಲ್ಲೇರಿ ಬೆಚ್ಚತ್ತ, ಅದ್ ಬೆದಿ ಬರತ್ತ. ಆಮೇಲೆ ತೆಗ್ದು ಒಂದೆರಡು ದಿನ ಬಿಟ್ಟು ಗದ್ದಿಗೆ ಬಿತ್ತಾಣೆ ನೀರಲ್ಲೇ ಚಲೋ.
1: ಯಾವ ತಿಂಗಳ ಮಾಡ್ತೀರಿ ಇದನ್ನ ನೀವು?
6: ಅದು ನಮ್ದೀಗ 15 ದಿವಸ ಆಯ್ತು ಮಾಡಿ, ಜೂನ್
1: ಮಳೆ ಕಾದೆ ಮಾಡುದು.
6: ಮಳೆ ನೀರ್ ಬಂದ 15 ದಿವಸ ಆಯ್ತು, ಈಗ ಎಲ್ಲ ಸುಮಾರು ಬಲ ಆಯ್ತ. ಅದು ಈಗ ಅವ್ರು ಹೇಳ್ತಾ ಇದ್ದಂಗೆ, ಏನೋದ ಶೆಟ್ಟಿ ಹೇಳ್ತಾ ಇದ್ದಂಗೆ ತೇಲ್ತಾ ಉಂಟು,
1: ತೇಲ್ತಾ ಇದೆ. ನೀರ್ ಜಾಸ್ತಿ ಆಯ್ತು,
6: ನೀರ್ ಜಾಸ್ತಿ ಆಯ್ತು, ಗಾಳಿ ಬತ್ತಲ್ಲ, ಎಲ್ಲ ಬೆದೆ ಎಲ್ಲ ಆಚೀಚಿ ಆಚೀಚೆ.
1: ಅದು ಕಾಲು ಊರು ಮುಂಚೆ ಈಗ ಶುರುವಾಗಿ ತೇಲ್ತಿದೆ.
6: ಈಗ ಯೂರಿಯಾ ಹಾಕಿತ್ತ ಇನ್ನು ಬೇರೆ.
1: ಇದನ್ ಕೆಮ್ಕಿತ್ತ ಈಗ ನಿಮ್ದು ಆರ್ಗ್ಯಾನಿಕ್ ಅಲ್ಲ ಅಂದ್ರೆ ಯೂರಿಯಾ ಗಿರಿ ಎಲ್ಲ ಹಾಕ್ತಿರಿ, ಸಾರ ಗಿರಿ ಸಾರೆಲ್ಲ
6: ಹಾಕ್ತಾರೆ.
1: ಹಾ, ಗೊಬ್ಬರಕ್ಕೆಲ್ಲ ಎಂತ ಮಾಡ್ತೀರಿ ನೀವು? ಮನೆಗೆ ಎಷ್ಟು ಜನ ಇತ್ತ?
6: ಮನೆಗೆ ಒಂದ 5 ಜನ ಉಂಟು.
1: 5 ಜನ? ಅರೆ, ಎಷ್ಟು ಜನ ಇದ್ರ?
6: ಜನ 3 ಜನ ಇದ್ರ, ಅಮ್ಮ ಅಪ್ಪ ನಾನು.
1: ಅಮ್ಮ ಅಪ್ಪ ನೀವು? ಅಂದ್ರೆ ದನ ಚಾಕ್ರಿಯಲ್ಲಿ ನೀವೇ ಮಾಡೋದು?
6: ಮಾಡೋದು.
1: ಹೈನುಗಾರಿಕೆ ನಿಮ್ದೆ? ಎಷ್ಟು ಹಾಲು ಕರಿತ್ರಿ?
6: ಹಾಲು ಒಂದು 25 ಲೀಟರ್ ಕೊಡುತ್ತೆ
1: ದಿನ. ಡೈರಿಗೆ ಕೊಡು?
6: ಡೈರಿಗೆ ಕೊಡು. ಅವಾಗ ಜಾಸ್ತಿ ಇತ್ತು, ಈಗ ಎಲ್ಲ ಒಂದೊಂದು ಗಬ್ಬ ಕೊಟ್ಟು ಒಂದೊಂದು ಗಬ್ಬ ಕೊಟ್ಟುದಿಲ್ಲ, ಹಾಗಾಗಿ ಉಂಟು.
1: ಹಂಗೆಲ್ಲ ಆತಿತ್ತು. ಸೊ ನೀವು 5 ದನದ್ದು ಗೊಬ್ಬರ ನಿಮ್ಗೆ ಗೆದ್ದಿಗೆ ಎಲ್ಲದಕ್ಕೂ ಸಾಕತ್ತ?
6: ಸಾಕಾಗತ್ತೆ, ತೋಟಕ್ಕೆ ಗೆದ್ದಿಗೆಲ್ಲ
1: ಹಟ್ಟಿ ಗೊಬ್ಬರ.
6: ಗೊಬ್ಬರ ಗ್ಯಾಸ್ ಮಾಡಿತ್ತೆ,
1: ಅದು ಇತ್ತು ಮತ್ತೆ
6: ಅದ್ರಲ್ಲಿ ಅನ್ನ ಎಲ್ಲ ಮಾಡುತ್ತೆ.
1: ಗೊಬ್ಬರ ಗ್ಯಾಸ್ಗಾಗಿ ಕರಡ್ಕಲ್ಲ, ಅದು ಯಾರು ಮಾಡುದು?
6: ಅದು ನಮ್ದು ಅಪ್ಪ ಮಾಡುದು.
1: ಅಪ್ಪ ಮಾಡುದ? ಯಾಕಂದ್ರೆ ಕೃಷಿಕರ ಮನೆಯಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಜನ ಬೇಕೇ.
6: ಹೌದೌದು.
1: ಒಂದೇ ಮನೆಗೆ ಯಾರಿದ್ರು ಅವ್ರು ಒಬ್ರ ಆದ್ರೂ ಒಬ್ರೇ ಮಾಡ್ಕ
6: ಹೈಕೊಳ್ಳುತ್ತ, ಹಂಗೆ ಎಲ್ಲ ಸಲ ಹೈಕೊಳ್ಳುದಿಲ್ಲ. ಗದ್ದೆ ಕೆಲಸಕ್ಕೆಲ್ಲ ಹೈಕಂತತ್ತ
1: ಕೃಷಿಕರಲ್ಲಿ ನಾನು ಇದು ಮಾಡಕ್ ಅದು ಮಾಡಕ್ಕಾಗಂತ ಏನಿಪ್ಪುದಿಲ್ಲ. ಮನೆಗೆ ಎಲ್ಲ ಕೆಲಸನು ಅವ್ರು ಮಾಡ್ತಾರೆ. ಗದ್ದೆಗಿಳುದ್ರಿಂದ ಹಿಡಿದು ಇಲ್ಲಿ ಮನೆ ಬದಿ ಕೆಲಸ ಬದುಕೆ ಅಂತ ಎತ್ತು ಎಲ್ಲ ಮಾಡುವಂತ
6: ಸೇರಿಸಿ ಮಾಡುದು. ನಾವು 3 ಜನ
1: ಸೇರ್ಕೊಂಡು
6: ಅಮ್ಮ ಒಳಗ್ ಮಾಡುದು, ನಾನು ಅಪ್ಪಯ್ಯ ಹೊರಗಡೆ ಮಾಡುದು.
1: ಪ್ರಗತಿಪರ ರೈತ ನೀವು ಆಗಿರೋದ್ರಿಂದ ಯಾವ್ದೆಲ್ಲ ಬೆಳಿ ನೀವು ಬೆಳಿತ್ರಿ ಹೇಳಿ ಕಂಬ?
6: ಭತ್ತ, ಅಡಿಕೆ.
1: ಭತ್ತ ಒಂದ್ ಎಷ್ಟು ಬೆಳಿತ್ರಿ ವರ್ಷಕ್ಕೆ?
6: ಭತ್ತ ಒಂದು 35 ವರ್ಷಕ್ಕ ಒಂದು 40 ಕ್ವಿಂಟಲ್ ಆಗತ್ತೆ.
1: 40 ಕ್ವಿಂಟಲ್? ನೀವು ನಿಮ್ ಮನೆಗೆ ಇಟ್ಕೊಂಡು ಮತ್ತೆಲ್ಲ ಮಾರ್ತೀರಾ?
6: ಊಟಕ್ಕೆ ಇಟ್ಕೊಳತ್ತೆ, ಮತ್ತೆಲ್ಲ ಮಾರಾಟ.
1: ಈಗ ಅದ್ ಹೆಂಗ್ ಅದು ಅಲ್ಲಿ ಮಿಷಿನ್ ಬಂದೆ ನಿಮ್ಮ?
6: ಇಲ್ಲ ಇಲ್ಲ, ನಾವು ಮಿಲ್ಲಿಗೆ ತಗೊಂಡು ಹೋಗತ್ತ.
1: ಅಲ್ಲ ಅಲ್ಲ ಅಲ್ಲ, ಕುಯ್ಯುದ ಹೆಂಗೆ?
6: ಮಿಷಿನ್ ಬರತ್ತೆ,
1: ಮಿಷಿನೇ. ಮಿಷಿನ್ ಬಂದದನ್ನ ನೀವು ಅಲ್ಲಿಂದ ಸೀದಾ ಮಿಲ್ಲಿ ತಕೊ ಹಾಕೋದು?
6: ಹೌದೌದು.
1: ತಕ ಹೋಗಿ ಅಲ್ಲಿ ಎಕ್ಸ್ಚೇಂಜ್ ಮಾಡ್ಕೋಬಪ್ಪದ?
6: ಇಲ್ಲ ಇಲ್ಲ,
1: ಅದನ್ನ
6: ಮಾರಾಟ ಮಾಡತ್ತ.
1: ಅಲ್ಲಲ್ಲ, ಹೆಚ್ಚಿನ ಎಂತ ಮಾಡ್ತಾರೆ ಕೇಳಿ, ಕರೆಕ್ಟ್ ಇದೆ. ನೀವು ಮಾರಾಟ ಮಾಡುದು?
6: ಮಾರಾಟ ಮಾಡುದು, ಆಮೇಲೆ ನಮ್ಗೆ ಬೇಕಾಗುವಷ್ಟು ಅಕ್ಕಿ ತಿಮ್ಮ ಊಟ ಮಾಡ್ಲಿಕ್ಕೆ ತರುದು ಅಷ್ಟೇ.
1: ಓಕೆ, ನಿಮ್ ಬೇಕಪ್ಪ ಅಷ್ಟನ್ನ ತಕ ಬತ್ರಿ?
6: ಹೌದು, ಊಟಕ್ಕೆ ಎಷ್ಟು ಬೇಕು ಅಷ್ಟು.
1: ಈಗ ನೀವು ಗೇಣಿ ಹಾಕುದಿತ್ತಲ್ಲ, ಈಗ ಹಡ್ಬಿದ್ದು ಭೂಮಿಗೆ
6: ಗೇಣಿ ಒಂದು 2-3 ಗದ್ದೆ ಮಾಡಿತ್ತ, ಅದ್ರಲ್ಲಿ ಅವರಿಗೆ 5 ಮುಡಿ ಅಕ್ಕಿ ಕೊಡ್ಬೇಕು.
1: 5 ಮುಡಿ? ಎಷ್ಟದು ಸೆನ್ಸ್ ಈಗ? ಹ್ಯಾಂಗ್ ಅದ ಲೆಕ್ಕ?
6: ಎಂತದೋ ಗೊತ್ತಿಲ್ಲ ನನ್ಗೆ, ಅವಾಗ್ಲೇ ಮಾಡಿದ್ದು ಮನೆ ಹತ್ರ ಇರುದು. ಅದ 5 ಮುಡಿ ಅಕ್ಕಿ ಅವ್ರಿಗೆ ಕೊಡ್ಬೇಕು, ಮತ್ತೆಲ್ಲ ನಮ್ದೇ.
1: ಮತ್ತೆಲ್ಲ ನಿಮ್ಗೆ 5 ಮುಡಿ ಅವ್ರಿಗೆ ಅಕ್ಕಿ ಕೊಡುದು?
6: ಅಕ್ಕಿ ಅವರಿಗೆ ವರ್ಷಕ್ಕೊಂದ್ಸಲಿ ಅಕ್ಕಿ ಕೊಡ್ಬೇಕು,
1: ಅಕ್ಕಿ ಕೊಡುದು. ಓಕೆ ಓಕೆ. ಸೊ ಹಂಗಾಗಿ ಸುಜಾತ ಶೆಟ್ರ, ಸುಜಾತ ಶೆಟ್ರದ ಮತ್ತೆ ತೋಟ ಮಾಡ್ತಾರೆ, ತೋಟಗಾರಿಕೆ
6: ಉಂಟು.
1: ಎಂತ ಮಾಡ್ತಾರೆ ಅಡಿಕೆಯ?
6: ಅಡಿಕೆ
1: ಎಷ್ಟು?
6: 1000 ಗಿಡ ಉಂಟು.
1: ಅದು ಅಡಿಕೆ ಸುಲುದು ಅದೆಲ್ಲ
6: ಸುಲಿಯುದೆಲ್ಲ ಒಂದೊಂದ್ಸಲಿ ಹಂಗೆ ಕೊಡುತ್ತೆ
1: ಇಡೀ.
6: ಒಂದೊಂದ್ಸಲಿ ಜನ ಸಿಗದೆ ಇದ್ದಲ್ಲಿ ಒಂದೊಂದ್ಸಲಿ ಸೊಲಿತ್ತು, ಈಗ ಸೊಲಿಲಿಲ್ಲ ಇತ್ತು.
1: ಇತ್ತ. ಇನ್ನೇಗ ಸೊಲ್ದು ಕೊಡುದು ಹಾಗೆ ಕೊಡ್ತಾರೆ
6: ಅದೆಂತ ಅಂತೇಳಿ.
1: ಮಳೆಗಾಲದ ರೇಟಿಗೆ ವೇಟ್ ಮಾಡ್ತಾ ಇದೀರಿ ನೀವು?
6: ರೇಟ್ ಇಲ್ಲಲ್ಲ, ನಾವು ಬೆಳೆದ ಬೆಳೆಗೆ ರೇಟ್ ಇಲ್ಲ, ಅವ್ರದ್ದೆಲ್ಲ ರೇಟ್ ಉಂಟು.
1: ರೈತರ ದುರಂತವೇ ಇದು.
6: ಸಾಗೊಳ್ಳೆ ಮಾಡ್ರೆ ನವಿಲ ಮತ್ತೆ ಮಿಗ ಮತ್ತೆ ಹಂದಿ ಅದನ್ನ ಮೆಚ್ಚುದಿಲ್ಲ. ಅದು ನಮ್ ಮನೆಗೆ ಬಂದ್ರ ಮೇಲೆ ನಮ್ದು, ಇಲ್ಲ ಅಂದ್ರೆ ಗದ್ದೆಲಿದ್ದು ನಮ್ದಲ್ಲ.
1: ಹೌದು ಹೌದು ಹೌದು ಹೌದು. ಅಲ್ಲ ನಿಮ್ಗೆ ಕೆಲಸಲ ಇದು ಬೇಡ ಮರೆ ಸಾಕತ್ತೆ,
6: ಸಾಕು ಬೇಡ ಬೇಡ ಅಂತ ಹಳಿಯರ್ ಕೇಳುದಿಲ್ಲ.
1: ಹಳಿಯರ್ ಕೇಳ್ತಿಲ್ಲ,
6: ನಮ್ದು ಅಪ್ಪ ಕೇಳುದೇ ಇಲ್ಲ, ಮಾಡ್ಲೇಬೇಕು.
1: ಅಪ್ಪ ಹೆಂಗ್ ಎಷ್ಟು ವರ್ಷ?
6: ಅವ್ರಿಗೆ ಈಗ 70 ಆಯ್ತು.
1: ಈ ಹಳೆ ರಿಪ್ಪಲರಿಗೆ ಕೃಷಿ ಇರುತ್ತೆ,
6: ಅಪ್ಪ ಇಪ್ಪಲರಿಗೆ ಇರುತ್ತೆ, ಆಮೇಲೆ ಇಲ್ಲ.
1: ಈಗ ಇದು ತೆಂಗು ಕೃಷಿ?
6: ತೆಂಗು ಉಂಟು.
1: ಎಷ್ಟಿದೆ
6: ಕಾಯಿ? ವರ್ಷಕ್ಕೊಂದು 2-3 ಸಾವಿರ ಕಾಯಿ. ಮಂಗ ಬೆಚ್ಚುದಿಲ್ಲ.
1: ಹಾ, ಮಂಗನ ಕಾಟ ಕಾಯಿ, ಮಂಗನ ಕಾಟ ಮೇಲೆ, ಮಂಗನ ಕಾಟ ಕೆಳಗಿದಕ್ಕೆ ಮಿಗಗಳ ಕಾಟ,
6: ಎಲ್ಲ ಹಂದಿ ಕಾಟ ಬಿಟ್ಟು ಉಳಿದಿದ್ರೆ ನಮ್ಗೆ
1: ಅವರೆಲ್ಲ ತಿಂದು ಬಿಟ್ರೆ. ಸೊ ನೀವೊಂದು ವರ್ಷಕ್ಕೆ ಕೃಷಿಯಲ್ಲಿ ಬದುಕನ್ನ ನೀವು ಕಟ್ಕೋತೀರಂದ್ರೆ ಅಷ್ಟು ಎಷ್ಟು ಎಕರೆ ಭೂಮಿಯಲ್ಲಿ ನಿಮ್ದು ಈಗ ಒಟ್ಟು ಕೃಷಿ, ತೋಟಗಾರಿಕೆ, ಅಡಿಕೆ ಎಲ್ಲ ಆತಿತ್ತು ಹೇಳಿ?
6: 6 ಎಕರೆವರೆಗೆ ಉಂಟು.
1: 6 ಎಕರೆವರೆಗೆ ಇದು ಕೃಷಿ ಭೂಮಿ ಬಿಟ್ಟು. ನಿಮ್ದು ಗೆದ್ದೆ ಎಲ್ಲ ನಿಮ್ದು ಸ್ವಂತ ಇತ್ತು?
6: ಸ್ವಂತ ಉಂಟು.
1: ಜೊತೆಗೆ ಅದರೊಟ್ಟಿಗೆ ಹೊಡ್ಬಿದ್ದು ನೀವು ಮಾಡ್ತಿದ್ರೆ ಎಲ್ಲ ಒಟ್ಟಾಗಿ ಕಂಡು. ಓಕೆ, ಸೊ ಹಾಂಗಾಗಿ ಒಂದು ಭತ್ತ ಚೆಲ್ಲುದು ನೀವು? ಬಿತ್ತನೆ ಮಾಡುದು ಅದನ್ನೇನ ತೆಗ್ದು ಸಸಿ ತೆಗ್ದು ಆಗಿ ಒಯ್ಯಿನಿ ಆಗಿ ನೆಡಿನಿ?
6: ಮೇಡಮ್ ಅದು ನಮ್ಗೆ ಈಗ ಅದು ಲಾಭ ಇಲ್ಲ.
1: ಆಗಿ ಒಯ್ಯಿನಿ ನೆಡಿ,
6: ಒಯ್ದು ನೆಟ್ಟಿದ್ರೆ ಲಾಭ ಇಲ್ಲ. ಖರ್ಚು ತುಂಬಾ ಖರ್ಚಾಗತ್ತೆ, ಅದಕ್ಕೋಸ್ಕರ ನಾವು ಬಿತ್ತನೆ ಮಾಡುದು.
1: ಅದ ಈಗಿನವ್ರು ಎಲ್ಲ ನೆಯ್ಯುದು ಒಯ್ಯುದು ನೆಡುದು ಎಲ್ಲ ಬಿಟ್ಬಿಟ್ಟಿರ್ ಜನ ಇಲ್ಲ. ಅಪ್ಪ ಎಂತದ ಒಂದ್ ಭೂಮಿ ತಾಯಿ ಕೊಟ್ಟಷ್ಟಂತ ದೇವ್ರ ಮೇಲೆ ಭಾರ ಹಾಕಿ ಚೆಲ್ಲಿ ಬಪ್ಪುದು. ಈಗ
4: ನೇರ ಬಿತ್ತನೆ ಒಳ್ಳೆ ಲಾಭ ಇತ್ತು ಅಂದ್ರೆ ನಾವು ಈಗ ಅಗಿ ಹಾಕಿ ಮ್ಯಾಟ್ ಆಗಿ ತಂದ ನಟ್ರು ಬಿ ನಮ್ಮಲ್ಲಿ ನೆರೆ ಬಪ್ಪು ಜಾಸ್ತಿ, ಹಾಗಾಗಿ ನೆರೆ ಬಂದು ಒಂದ್ ವಾರ ಇದ್ರೆ ಕೊಳ್ದೆ ಹೋಗುತ್ತೆ. ಅದ ನೇರ ಬಿತ್ತನೆ ಮಾಡ್ರೆ ಒಂದ್ 15 ದಿನದಲ್ಲಿ ಮಳೆ ಬಂದ್ರು ಬಿ ಅದ ತನ್ನಷ್ಟಕ್ಕೆ ಯಾರು ಬಿಸಿಲಕ್ಕಾದ್ರು ಒಂದೊಂದ್ ಇದ್ರೆ ಹಿಂದ್ ಹೊಡೆದ್ರೆ ತುಂಬಾ ಲಾಭ ಆಯ್ತು ನಮ್ಗೆ. ದಪ್ಪ ಇದ್ದಲ್ಲಿ ಸಸ್ತು ನಟ್ಟ ಒಳ್ಳೆ ಆತ. ಆದ್ರೆ ಇದ್ ನಾವ್ ಬಿತ್ತಿದ್ರೆ ಇನ್ನೊಂದ್ಸಲ ಮತ್ತ ಅಗಿ ಹಾಕಿ ನಡಕ್ ನಾವು ಕೊಳದೆ ಹೋಗ್ತದ ಮತ್ತೆ ಚೆಲ್ಲದೇ ಇಲ್ಲ.
1: ನೀವು ದಪ್ಪ ಇದ್ದಲ್ಲಿ ಸಸ್ತು ಅಂದ್ರೆ ಅದನ್ನ ಕಿತ್ತು ಎಲ್ಲಿ ಖಾಲಿ ಇದೆ
4: ಫುಲ್ ಪ್ಯಾಚಪ್ ಬಿಟ್ಟ ಸ್ಥಳ ತುಂಬುತ್ತಂತ ಗೆದ್ದಿದ್ದೆಲ್ಲ ತುಂಬ ಒಂದು ಖಾಲಿ ಇದ್ದ ಜಾಗ ಬಿಡುದಿಲ್ಲ.
1: ಓಕೆ, ಈಗ ಇದು ಕಳೆ ಕೀಳುದೊಂದು ಬತ್ತಲ್ಲ ಮರ್ರೆ ಮುದ್ದದಲ್ಲಿ
4: ಅದು ನಾವು ಬೀಜ ಹಾಕಿ 3 ದಿನಕ್ಕೆ ಕಳೆನಾಶಕ ಹಾಕತ್ತ ಅದ್ ನೀರ್ ಮಳೆ ಬರ್ಲ 3 ಇಂಚ್ ನೀರಿದ್ರೆ ಅದ್ ಫುಲ್ ಪ್ಯಾಚಪ್ ಆತ. ಎಲ್ಲರ ನೆರಿ ಬಂದ್ ಹೋಯ್ತಂದ್ರೆ ಅದು ಕಳೆನಾಶಕ ಬೆಳ್ಕೊಂಡು ಹೋಗ್ತ. ಮತ್ತೆ 21 ದಿನ ಈ ಕಿತ್ತು ನಟ್ಟಿ ಒಂದು 3 ದಿನ ಆದ್ಮೇಲೆ ಮತ್ ನೀರ್ ತುಂಬಿಸಿ ಮತ್ ಕಳೆನಾಶಕ ಹಾಕ್ರೆ ಫುಲ್ ಕಳೆ ಎಲ್ಲ ಇದ್ದಿದ್ರೆ ಹೋಗ್ತು.
1: ಓಕೆ,
4: ಕುರ್ಬುಲ ಇಲ್ಲಂದ ನಾವು ನೇರ ಕೀಳತ್ತೆ ಮತ್ತೆ ವೀಲ್ಡರ್ ಎಲ್ಲ ಓಡಿಸೋಕೆ ಆತಿಲ್ಲ ಬಿತ್ತನೆ ಮಾಡ್ರಿ.
1: ಕರೆಕ್ಟ್, ಅದ್ ಲೈನ್ ಆಗಿ ಇಪ್ಪುದಿಲ್ಲ.
4: ಅದು ಕೆಲವು ಜಾಸ್ತಿ ದಪ್ಪ ಇದ್ರು ಬಿ ಅದು ಮಾಡಿದಿ ನಾನು ನೇರ ಬಿತ್ತನೆ ಮಾಡಿ ಮಧ್ಯೆ ಆಗಿನೂ ತೆಳು ಇದ್ರೆ ಜಾಸ್ತಿ ಇದ್ರೆ ನಮ್ಗ ಈರುಳ್ಳಿ ಜಾಸ್ತಿ ಕೊಡುದಿಲ್ಲ, ಅದ್ ಬರೀ ಹುಲ್ಲು ಹುಟ್ಟುತ್ತ ಬಿಟ್ರೆ ಭತ್ತ ಬತ್ತಿಲ್ಲ. ಹಾಗಾಗಿ ನಾವು ಮಧ್ಯೆ ವೀಲ್ಡರ್ ಓಡಿಸಿ ಅದನ್ನು ನಾವು ಚೆನ್ನ ಮಾಡಿ ಸಾಲ ನಟ್ಟಿದ್ದಾರೆ ಅಂದ್ರೆ ಸ್ವಲ್ಪ ಜಾಗ ಬಿಡುದು ಅದನ್ನ ವೀಲ್ಡರ್ ಓಡಿಸಿ
1: ಉಳಿದೆಲ್ಲ ಹೊರ ಓಡಿಲ್ಲ
4: ಅಂದ್ರೆ ನಮ್ಗೆ ಆಗ್ಲಿಕ್ಕೆ ಆ ಮಕ್ ಇದ್ದು ನಾವು ಹಿಂಡ್ ಹೊಡ್ಕೊಂಡ್ ಜಾಸ್ತಿ
1: ಆಗ್ತದೆ
4: ಮತ್ತಲ್ಲಿ ನಲು ಆಗ್ತ ಒಳ್ಳೆ ಆಗ್ತ
1: ನಲು ಅಂದ್ರೆ
4: ಘನ ಆಗಿನೆಲ್ಲ ಕೀಳತ್ ಮಧ್ಯೆ ಲೈನ್ ಆಗಿ ಯಾವ್ದೆಲ್ಲ ಇತ್ತಂದ್ರೆ ಆ ಗೊಬ್ಬರ ಅಡಿವತ್ತ ಅಂದ್ರೆ ಕೆಸರು ಮೇಲೆ ಬತ್ತ ಅಷ್ಟೊತ್ತಿಗೆ ಅವ್ರು ಫ್ರೀಡಮ್ ಸಿಕ್ಕತ್ತೆ ಸಸಿಗಳಿಗೆ ಫ್ರೀಡಮ್ ಸಿಕ್ಕತ್ತೆ ಬೇರೆ ಗಾಳಿ ಹೋತ್ತ ಗುಡುಕ್
1: ಜಾಗ ಸಿಗುತ್ತೆ
4: ಜಾಗ ಸಿಕ್ಕತ್ತೆ ಒಳ್ಳೆ ಆತ. ಅದು ಮಾಡೋದು ಕಷ್ಟ ಮಾತ್ರ ನಾನಾಯ್ ಮಾಡ್ತೀನಿ ನಾ ಜನ ಹಾಕೋದಿಲ್ಲ ನಾ ವೀಡರ್ ಹೊರಸದಿಂದ ಹಿಡಿದು ಗೊಬ್ಬರ ಹೊರದಿಂದ ಪ್ರತಿಯೊಂದು ನಾವು ಮಾಡೋದು
1: ಗೊಬ್ಬರನ ಒಬ್ಬರೇ ಹೊರದ್ರೆ
4: ನಾವು ಹೊರತ್ ನಮ್ಮ ಪಪ್ಪ ನೆಗ್ಗಿ
1: ತುಂಬಿಸಿ
4: ನಾವು ಹೊತ್ತಾಕೋದ್ ನಾ ಜನ ಹಾಕೊಂಡು ಮಾಡೋದೇ ಇಲ್ಲ. ಒಳ್ಳೆ ಮಾಡೋದು
1: ಅಡ್ಡಿಲ್ಲ ಮಾರ ದೇವ್ರು ಹಿಂಗೆ ಇಟ್ಟಿರ್ಲಿ ಪಪ್ಪ ತುಂಬುದು ತಲೆ ಮೇಲೆ
4: ಜನ ಹಾಕಿ 1,000 ರೂಪಾಯಿ ಕೊಡಕ್ಕೆ ಅದೇ ನಾವು ದಿನಕ್ಕೆ ಬೆಳಿಗ್ಗೆ 2 ಅವರ್ ಕೆಲಸ ಸಾಯಂಕಾಲ 2 ಅವರ್ ಕೆಲಸ ಮಾಡ್ರೆ ಒಂದಿನಕ್ಕಿಂತ ಕೆಲ್ದೋರ್ಕಿಂತ ಜಾಸ್ತಿ ಮಾಡತ್ ನಾವು.
1: ಪ್ರೇಮ ಶೆಟ್ಟರ್ ನನ್ ಫೇವ್ರೇಟ್ ಕೆಲಸ ಯಾವ್ದು ಗೊತ್ತಾ? ಗೊಬ್ಬರ ಹೊರದು. ನಂಗೆ ಇಷ್ಟ ಗೊಬ್ಬರ ಹೊರದು.
4: ಗೊಬ್ಬರ ಹೊರದು ದನ ಗೊಬ್ಬರ ಹಟ್ಟಿ ಈ ನಮ್ದು ಈಗ ಮನಿ ಸ್ವಲ್ಪ ಕಟ್ತಿತ್ತಲ್ಲಿ ಆಚೆ ಈಚೆಗಾಯ್ತು ಬಿಟ್ರೆ ನಾವು ಹೈನುಗಾರ ಮೊದ್ಲು ಎಮ್ಮಿ ಎಲ್ಲ ಸಾಕ್ತಿದ್ದು ನಾವು 3 ಎಮ್ಮಿ ಇದ್ದಿತ್ತು. ಎಮ್ಮಿ ಸಾಕಿ ನಾವು ಎಮ್ಮಿ ಕರ್ದು ಡೈರಿ ಯಾವಾಗ ಮಿಷನ್ ಇರ್ಲಿಲ್ಲ ಕೈಯಂಗೆ ಎಳಿಬೇಕಿ ನಾವು 9 ತಿಂಗಳು ಗರ್ಭಿಣಿ ಯಾರು ಬಿ ಅಂದ್ ಕರ್ದು ಆಸ್ಪತ್ರೆಗೆ ಹೋಗಿ ಡೆಲಿವರಿ ಮಾಡ್ತೇವೆ.
1: ನಾರ್ಮಲ್ ಡೆಲಿವರಿ
4: ನಾರ್ಮಲ್ ಆಗಿಲ್ಲ ಸೀಸರಿನ ಕೈಲಿಲ್ಲ ಮತ್ತೆ
1: 9 ತಿಂಗಳು
4: ಗರ್ಭಿಣಿ ಗರ್ಭಿಣಿ ಆದ್ರೂ ಟ್ರಸ್ಟಿಗೆ ಅಪ್ಪಗ ನಾ ಕರ್ದಿಗೆ
1: ಅದಕ್ಕೆ ಹೇಳುದು ಕೃಷಿ ಮಹಿಳೆಯರು ಸ್ಟ್ರಾಂಗ್ ಅಂತ ಮೆಂಟಲಿ ಫಿಸಿಕಲಿ ಎರಡೂ ತರದಲ್ಲಿ. ಎಷ್ಟು ವಟ್ಟು ಟೋಟಲ್?
4: ಕೃಷಿ ಅಂದ್ರೆ ತುಂಬಾ ಖುಷಿ ಅಂದ್ರೆ ಈ ಭತ್ತದ ಗದ್ದಿನಲ್ಲಿ ಅಡಿಕೆನಲ್ಲಿ ಅದಕ್ಕೋಸ್ಕರ ನಾವು ಈ ಕೃಷಿ ಸಖಿ ತಗೊಂಡು ನಮ್ಗೆ ನಾಲೆಜ್ ಸಿಕ್ಕತ್ತೆ. ಸಂಬಳ ಅದ್ರಲ್ಲಿ ಇಂಪಾರ್ಟೆಂಟ್ ಅಲ್ಲ, ನಾಲೆಜ್ ಸಿಕ್ಕತ್ತಲ್ಲ. ವಿಜ್ಞಾನಿಗಳ ಒಟ್ಟಿಗೆ ಮಾತಾಡ್ಲಕ್ಕ ಎಂತ ಸಮಸ್ಯೆ ಇದ್ರು ಕೇಳಲಕ್ಕ.
1: ನೀವು ವಿಜ್ಞಾನಿಗಳ ಒಟ್ಟಿಗೆಲ್ಲ ಮಾತಾಡ್ತೀರ?
4: ಹೌದಪ್ಪ, ನಮಗೆ ಟ್ರೈನಿಂಗ್ ಇರುತ್ತೆ ಕೆ ವಿ ಕೆ ಎಲ್ಲ ಆ ದಿನ ಟ್ರೈನಿಂಗ್ ಇರುತ್ತೆ, ಅದ್ರಲ್ಲಿ ನಾವು ಭಾಗವಹಿಸುತ್ತೆ. ಅಷ್ಟೊತ್ತಿ ನಮ್ಗೆ ಎಂತ ಸಮಸ್ಯೆ ಇದ್ರು ಕೇಳಿ ಅವ್ರ ಹತ್ರ ಪರಿಹಾರ ತಗೊಳ್ಳಕ.
1: ಗುಡ್,
4: ಅಷ್ಟು ನಮ್ಗೆ ಆ ನಾಲೆಜ್ ಸಿಕ್ಕಿದ್ರೆ ನಮ್ಗೆ ಸಿಕ್ಕೋರಿಗೆ 4,000 ಸಂಬಳ, ಅದಿತ್ತಕ್ಕೂ ಸಾಕು ನಂಗೆ ತಿರುಗು ಪೆಟ್ರೋಲಿಗೂ ಸಾಕತ್ತಿಲ್ಲ, ಅದಕ್ಕಿಂತ ಹೆಚ್ಚು ನಾಲೆಜ್ ಸಿಕ್ಕತ್ತಲ್ಲ ನಮ್ಗೆ.
1: ಈಗ ನೀವು ಕೃಷಿ ಸಖಿಯಾಗಿ ಎಲ್ರಿಗೆ ಹ್ಯಾಂಗ್ ಹೆಲ್ಪ್ ಮಾಡ್ರಿ?
4: ಪ್ರತಿಯೊಂದು ಈಗ ಪಿ ಎಂ ಕಿಸಾನ್ ಇಂದ ಹಿಡ್ದು ಅವರಿಗೆ ಗೊಬ್ಬರ ಇರ್ಬೋದು, ಬೀಜ ಇರ್ಬೋದು, ತಾರ್ಪಲ್ ಇರ್ಬೋದು, ಪೈಪ್ ಇರ್ಬೋದು, ಪ್ರತಿಯೊಂದು ಮೆಸೇಜ್ ಹಾಕಿ ಕಡೆ ಸಿಗ್ದವ್ರಿಗೆ ಹೇಳಿ, ಫೋನ್ ನಂಬರ್ ಇದ್ರೆ ಇನ್ನೊಬ್ರಿಗೆ ಬೇಕಲ್ಲ, ಅವರಿಗೆ ಯಾವ್ದು ಇಲ್ಲ ಕೆಲವರಿಗೆ ಅದನ್ನ ಹೇಳಿ ಎಲ್ಲರಿಗೆ ಪ್ರತಿಯೊಬ್ಬರಿಗೆ ಹೆಲ್ಪ್ ಮಾಡ್ತೀವಿ. ಮಳ್ಳಳ್ಳಿ ಗ್ರಾಮದಲ್ಲಿ ಆಲ್ಮೋಸ್ಟ್ ಸುಮಾರು ಪೈಪ್ ಇದೆ.
1: ಬೆಸ್ಟ್ ಕೃಷಿ ಸಖಿ ಅವಾರ್ಡ್ ತಗೊಂಡಿದ್ರೆ ನೀವು, ವೆರಿ ನೈಸ್. ನೀವು ಮೊಳಹಳ್ಳಿಯಲ್ಲಿ ಅಲ್ಲ, ನಂಗೆ ಖುಷಿ ಆದ ಎಂತ ಗೊತ್ತಾ, ನಿಮ್ಗೆ ಆ ಪ್ರೀತಿ ಆ ಕೆಲಸದ ಮೇಲೆ ಪ್ರೀತಿ ಅದು ಹೇಳೋದಿಗೆ ಎಷ್ಟು ಎಕ್ಸೈಟ್ ಆಗ್ತಿದ್ರಿ ನೀವು.
4: ಅಷ್ಟು ಖುಷಿ ಆಗ್ತದೆ
1: ಅಲ್ಲ ಮಾರ್ರೆ. ಈಗ ಕಾಣಿ ನಮ್ಮಂತರ ಕೃಷಿ ಕೃಷಿ ಗೆದ್ದಿ ಇಳಿಕು ಬೆನ್ನೋ ಇತಿ ಅಪ್ಪ, ಯಾರು
4: ಗೆದ್ದಿಗೆ ಬೆನ್ನು ಇದ ಮೈ ಕಂಡ ಐಕಂಡ್ರೆ ಬೆನ್ನು ಸ್ಟಾರ್ಟ್ ಆಗ್ತಾ ಕೆಲಸ ಮಾಡಿದ ಫ್ರೀಡಮ್
1: ಖುಷಿ ಆಗ್ತ
4: ಖುಷಿ.
3: ನಮ್ಮ ಇದಕ್ಕೆಲ್ಲ ಬಂದಿರ ನಮ್ಮ ಏರಿಯಕ್ಕೆಲ್ಲ ಅವ್ರು ಹೇಳುದು ನಮ್ದಂದ್ರೆ ಎಲ್ಲ ಒಂದೇ ಸೈಡ್ ಅಲ್ಲಿ ಇರೋದು. ಈ ತರದ ಗೆದ್ದಿ ನಂಗೆ ಸಿಕ್ಕಿದಿತ್ ನಾನು ಮತ್ತಿಷ್ಟು ಮಾಡ್ತಿದ್ದೆ
1: ಅಂತ ಪ್ರೇಮ ಶೆಟ್ಟರ್ ಹೇಳುದ.
3: ಒಂದ್ ಈಗ ಒಂದ್ ನಮ್ಗೆ ಈಗ ಏನಾರಲ್ಲ ನಮ್ಗೆ ಈಗ ಕೃಷಿ ಸಖಿನ ಎಲ್ಲಾ ಪಂಚಾಯತಲ್ಲೂ ಅವ್ರು ಆಯೋಜನೆ ಮಾಡ್ಯಾರ, ನೇಮಕ ಮಾಡ್ಯಾರ. ಆದ್ರ ಒಂದ್ ದುರಂತ ಕೃಷಿ ಸಖಿಯರಿ ಸಂಬಳ ಬೇರೆ 4,000 ರೂಪಾಯಿ ಸಂಬಳ ಅಂದ್ರೆ ಎತ್ತಿಗೂ ಸಾಕತ್ತಿಲ್ಲ, ಅದಕ್ಕೆ ಅವ್ರ ಪೆಟ್ರೋಲ್ಗೆ ಸಾಕತ್ತಿಲ್ಲ. ಅವ್ರ ಕೆಲಸ ಹೆವಿ ಇರುತ್ತೆ, ಎನಿ ಟೈಮ್ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಫೋನ್ ಅಲ್ಲೇ ಇರ್ತಾರ, ಜನರಿಗೆಲ್ಲ ಮೆಸೇಜ್ ತಲುಪ್ತಾರೆ. ನಮ್ದು ಒಂದೇ ಅಂತಂದ್ರೆ ಮೊಳಹಳ್ಳಿಗೆ ಕೃಷಿ ಇಲಾಖೆ ಇತ್ತಂದು ಹೆಚ್ಚಿನ ಜನರಿಗೆ ಗೊತ್ತಿರ್ಲಿಲ್ಲ. ಎಲ್ಲೋ ದೊಡ್ಡ ದೊಡ್ಡವರೆಲ್ಲ ಕೃಷಿ ಮಾಡಿದವ್ರು ಅವ್ರ ಆ ಬೆನಿಫಿಟ್ ತಕ್ಕಂತಿದ್ರು, 10 ಎಕರೆ 5 ಎಕರೆ ಇದ್ದಾರಲ್ಲ. ಆ ನಮ್ಮ ಸಣ್ಣ ಸಣ್ಣ ರೈತರಿಗೆ ಅದ್ರ ಬಗ್ಗೆ ಎಂತದ್ದು
1: ಗೊತ್ತದ್ದು ಗೊತ್ತಿಲ್ಲ.
3: ಅದ ನಮ್ ಕೃಷಿ ಸಖಿ ಆರ್ಮೇನೆ ಎಷ್ಟೊಂದು ಫೆಸಿಲಿಟಿ ನಮ್ಮ ಒಳ್ಳೆ ಗ್ರಾಮದ ಜನರು ಪಡ್ಕೊಂಡಿರೋದು ನಮಗೆ ಖುಷಿ ಆತ್. ಕೃಷಿ ಅಧಿಕಾರಿಗಳಿಗೆ ಗೊತ್ತಿಲ್ಲ, ಕೃಷಿ ಇಲಾಖೆ ಎಲ್ಲಂದೇಳಿ ಈಗ ಮೊನ್ನೆವರೆಗೂ ಇವರೇ ತೋರ್ಸೋದು, ಇವರೇ ಕರ್ಕೊಂಡು ಹೋಗೋದು, ಇವರೇ ತೋರ್ಸೋದು. ಮಸ್ತ್ ಹೆಲ್ಪ್
1: ಮಾಡಿ ಕೆಲಸ ಮಾಡ್ತಾರೆ.
3: ಅಷ್ಟೇ ಕಷ್ಟದ ಪರಿಸ್ಥಿತಿಯಲ್ಲಿ ಅವರಿದ್ರು, ವೈಯಕ್ತಿಕವಾಗಿ ಮಸ್ತ್ ಕಷ್ಟದಲ್ಲಿದ್ರು, ತುಂಬಾ ಕಷ್ಟ. ಆದ್ರೆ ಜನರಿಗೆ ಒಂದು ಚೂರು ತೋರಿಸ್ಕಂತಿಲ್ಲ, ಅದೊಂದು ಮಾತ್ರ ಬಹಳ ಖುಷಿ ಆಯ್ತು ನಮ್ಗೆ. ಇಂಥ ಹೆಂಗಸರೆಲ್ಲ ಇರ್ತಾರಲ್ಲ
1: ನಿಜವಾಗ್ಲು ವೆರಿ ಸ್ಟ್ರಾಂಗ್. ಅದೇ ರೇಡಿಯೋ ಕುಂದಾಪುರ ಕೇಂಬರ್ ಎಲ್ಲ ಒಂಚೂರು ಕೇಳಿ ಅಂತಂದ್ರೆ ಈ ಕೃಷಿ ಸಖಿ ಪಶು ಸಖಿ ಅಂತೆಲ್ಲ ಹೇಳ್ತಾರಲ್ಲ, ಅವ್ರಿಗೆಲ್ಲ ಒಂಚೂರು ಈಗ ನಾವೇ ಕಾಂತ ಪೆಟ್ರೋಲ್ ಹಾಕೋದು ಎಷ್ಟು ಕಷ್ಟ ಅನ್ನೋದು. ಒಂದ್ಸಲ ಹಾಕೊಂಡು ಅಲ್ಲಿ ನಿಲ್ಗೋದು ಪುರ್ರ ಖಾಲಿ ಆಗಿರತ್ತೆ. ಅದು 200 ರೂಪಾಯಿ 300 ರೂಪಾಯಿ ಪೆಟ್ರೋಲ್ ಹಾಕ್ರೆ ಎಲ್ಲಿಗೂ ಸಾಲ.
3: ಬೇರೆ ಸಿಬ್ಬಂದಿಗಳೆಲ್ಲ ಇರ್ತಾರ ಆಯಾ ಪಂಚಾಯತ್ ಅಲ್ಲಿ, ಅವ್ರಿಗೆಲ್ಲರ ಸ್ಯಾಲ್ರಿ ಜಾಸ್ತಿ ಮಾಡ್ಯಾರ. ಆ ಕೃಷಿ ಸಖಿಯರಿ ಮಾತ್ರ ಎಂತದೂ ಇರ್ಲಕ ಸಂಬಳ. ಆ ವಾರದಲ್ಲಿ ಒಂದೆರಡು ಸಾರಿ ಅವರು ಕಂಪಲ್ಸರಿ ಕೃಷಿ ಇಲಾಖೆಗೆ ಬರ್ಲೇಬೇಕಾ ಮೊಳಳಿ. ಅಲ್ಲಿಗೆ ಪೆಟ್ರೋಲ್ ಚಾರ್ಜ್, ಅವ್ರದ್ದು ರಿಕ್ಷಾ ಚಾರ್ಜ್. ನಮ್ಮ ಮರತ್ತು ಮೊಳಳಲ್ಲೆಲ್ಲ ಬಸ್ ಇಲ್ಲ, ರಿಕ್ಷಕ್ಕೆ ಬಂದು ಬಸ್ ಸ್ಟ್ಯಾಂಡಿಗೆ ಬಂದು ಮತ್ತೆ ವಾಪಸ್ ಬರ್ಕ. ಆ ಇದ್ನಲ್ಲ ಅವ್ರದ ಆ ಪರಿಸ್ಥಿತಿ ಅದೆಲ್ಲ ಎಣಿಸ್ಕೊಂಡ್ರು ಬಹಳ ಅಷ್ಟು ಕಷ್ಟ ಪರಿಸ್ಥಿತಿ ಅವ್ರದ ಇಂಟ್ರೆಸ್ಟ್ ತೋರಿಸಿ ಆ ಕೃಷಿ ಸಖಿ ನಿಭಾಯಿಸ್ತಾರಲ್ಲ, ಅದೊಂದು ಗ್ರೇಟ್.
1: ಅದನ್ನ ಮೆಚ್ಚಲೇಬೇಕು.
3: ಮತ್ತೆ ಇಡೀ ಜನರದ್ದು ಯಾರೇ ಫೋನ್ ಮಾಡ್ಲಿ ನಿಮ್ಗೆ ಎಂತ ಬೇಕು, ಆ ಸಿಟ್ಟಿಲ್ಲ ನಿಮ್ಗೆ. ಅವ್ರದ ಪರಿಸ್ಥಿತಿ ಅವ್ರು ಬದಿಗಿಡ್ತಾರೆ, ಅವ್ರ ಕೆಲಸ ಅವ್ರಿಗೆ ಬದಿಗಿಡ್ತಾರೆ, ನಿಮ್ಗೆ ಎಂತ ಬೇಕು. ಅದನ್ನ ಅಷ್ಟು ತಕೊಂಡೆ ಅವ್ರದ್ದು ಏನೇನ ಅಪ್ರೂಫ್ ಎಲ್ಲ ಬೇಕು ಅದನ್ನ ತಕೊಂಡು ಅವರೇ ಸ್ವತಃ ಖುದ್ದ ಕೃಷಿ ಇಲಾಖೆ ಕೊಟ್ಟು ಅವ್ರಿಗೆ ಫೋನ್ ಮಾಡಿ ಅವ್ರ ಮನೆಗೆ ಬಂದು ಅದನ್ನ ಹೇಳಿ ಇಷ್ಟೆಲ್ಲ ಪೇಷನ್ಸ್ ಇಟ್ಕೊಂಡು ಅವ್ರು ಮಾಡ್ತಾರೆ, ಅದು ಖುಷಿ.
1: ಬೇರೆಯವರಿಗೋಸ್ಕರ
3: ಅವು ಬೇರೆಯವರಿಗೋಸ್ಕರ
1: ಅದಕ್ಕೆ ಅವರು ಪ್ರೇಮ ಅಂತ ಹೆಸರು ಇಟ್ಕೊಂಡು.
3: ನಮ್ದು ಯಾವ್ದೇ ಒಂದು ಕಾರ್ಯಕ್ರಮ ಮಾಡ್ರು ಆಕ್ಟಿವ್ ಮತ್ತೆ ಅದ್ರಲ್ಲೂ ಪಂಚಾಯತ್ ಅಲ್ಲಿ ನಾವು ಎಂತದೇ ಮಾಡಿ ಅದು ಮಾಡು ಇದು ಮಾಡು. ನಾನು ಹೇಳುದು ನೀವು ಯಾಕೆ ಇಷ್ಟೆಲ್ಲ ಇಂಟ್ರೆಸ್ಟ್ ತೋರಿಸ್ಕೊಂಡು ಹೆಂಗ್ ಮಾಡ್ತೀರಿ ಅನ್ಕೊಂಡು
1: ಹೆಂಗ್ ಸಾಧ್ಯ.
3: ನಮ್ಗೆ ಕೇಮಕ್ಕೆ ಬೇಜಾರತ್ತ ಅವ್ರದ ಪರಿಸ್ಥಿತಿ, ಅವ್ರದ ಒತ್ತಡ, ಆ ಟೈಮ್ ಇಲ್ದೆ 20ಗೆ ಮತ್ತೆ ಬೇರೆ ಬೇರೆ ಮೀಟಿಂಗ್ ಇರುತ್ತೆ, ಡೈಲಿ ಅವ್ರಿಗೆ ತಿರುಗಾಟ ಇರುತ್ತೆ ಕೃಷಿ.
1: ಅದ್ರ ಮಧ್ಯದಲ್ಲಿ ಗೆದ್ದಿ ಕೆಲಸ ಎಷ್ಟೊತ್ತಿ ಮಾಡುದಕ್ಕ?
3: ರಾತ್ 4:00 ಹೇಳ್ತಾರಂತ, ರಾತ್ರಿ 11:30-12 ಅವ್ರಿಗೆ ಕೆಲಸ. ಇದೀಗ ನಾವೀಗ ವೈಯಕ್ತಿಕವಾಗಿ ಕಂಡದ್ದು.
1: ದೊಡ್ಡ ನಮಸ್ಕಾರ ಮಾಡ್ಕೊ, ದಂಡ ನಮಸ್ಕಾರ. ಸೀರಿಯಸ್ಲಿ ಇವರೇ ನಮ್ ಇನ್ಸ್ಪಿರೇಷನ್ ಅಂತ. ಎಷ್ಟು ಕಷ್ಟ, ಎಷ್ಟು ಕಷ್ಟ ಸಹಿಷ್ಣುಗಳು ಅಂತ ಹೇಳ್ಕೊಂಡು
3: ನಾವು ಬೇರೆ ವಾರ್ಡ್ ಮೀಟಿಂಗ್ ಎಲ್ಲ ಕರೀತಾರೆ ಅಷ್ಟೊತ್ತಿಗೆ ಹೇಳುದು ಅಲ್ಲ, ಅವರಷ್ಟು ಕಷ್ಟ ನಿಮ್ಗಿತ್ತ. ಬೇರೆ ಇವತ್ತು ಅದ್ಲಿ ಬಪ್ಪು ಕೈಲಿಲ್ಲ ಮಾರ್ರೆ, ಆ ಮೀಟಿಂಗ್ ಬಪ್ಪು ಕೈಲಿಲ್ಲ, ಇವತ್ತು ನಮ್ಗದ್ದು ತಪ್ಪು ಕೈಲಿಲ್ಲ ಅಂತ ನಾವು ಇವ್ರದ್ದು ಉದಾಹರಣೆ ಕೊಡುತ್ತೆ. ಆ ಪರಿಸ್ಥಿತಿಯಲ್ಲಿ ಆ ಹೆಂಗ್ಸ್ ಅಷ್ಟೆಲ್ಲ ಟೈಮ್ ಕೊಟ್ಟು ಆ ಜನರಿಗೋಸ್ಕರ ಮಾಡ್ತಾರಲ್ಲ, ಹಂಗಾರೆ ಅವರಷ್ಟು ನಿಮ್ಗೆ ಕಷ್ಟ ಇತ್ತ ಪರಿಸ್ಥಿತಿ ಅಥವಾ ವೈಯಕ್ತಿಕವಾಗಿ ಅಥವಾ ದುಡ್ಡಿನಲ್ಲೂ ಎಲ್ಲದ್ರಾಗೂ ಅವ್ರಿಗೆ ಮಸ್ತ್ ಕಷ್ಟವೇ.
1: ಮಸ್ತ್ ಬೇಜಾರು. ಆದ್ರೆ ಅದೇ ಕೃಷಿ ಸಖಿಯರ್ ಅವ್ರು ಮಾಡೋ ಇಂಥ ನಿಸ್ವಾರ್ಥ ಕೆಲಸಗಳಿಗೆ ಏನೀಗ ಸಂಭಾವನೆ ಗೌರವ ಸಂಭಾವನೆ ಅಂತ ಕೊಡ್ತೀವಿ, ಅದೇನು ಸಾಲ,
3: ಏನು ಸಾಲ.
1: ದಯವಿಟ್ಟು ಸರ್ಕಾರ ಏನಾದ್ರೂ ಅದನ್ನ ಸ್ವಲ್ಪ ಆದ್ರೂ ಜಾಸ್ತಿ ಮಾಡ್ರೆ ಅಟ್ಲೀಸ್ಟ್ ಅವ್ರ ಪೆಟ್ರೋಲ್ ಖರ್ಚಾಗಿ ಬದುಕಲಿಕ್ಕೆ ಒಂದ್ ಸ್ವಲ್ಪ ದಾರಿ.
3: ಅದೇ ಈಗ ನಮ್ದು ಶಾಸಕರಿಗೆ ಒಂದು ಮನವಿ ಮಾಡ್ಕೊಂಡೆ, ಅಂದ್ರೆ ಎಲ್ಲಾ ಪಂಚಾಯತ್ ಅವ್ರು ಬಂದ್ರೆ ನಾನು ಅದ್ ಹೇಳಿದ್ದೆ ಒಂದ್ ಲೆಟರ್ ಕೊಡು ಅವರಿಗೆ, ಕೃಷಿ ಸಖಿಯರಿಗೂ ಏನಾರು ಅವರಿಗೊಂದು ಆಗುವಷ್ಟು ಏನು ಸರ್ಕಾರದ ವತಿಯಿಂದ ಯಾವ ರೀತಿಯಲ್ಲಿ ಅವ್ರಿಗೆ ಸಹಾಯ ಎಷ್ಟು ಮಟ್ಟಿಗೆ ಅದನ್ನೊಂದು ಕೊಡುವ ಅನ್ಕೊಂಡು ಮುಂದಿನ ದಿನ
1: ಬೇಗ ಕೊಡಿ.
3: ಹೌದು,
1: ಓಕೆ, ನಂಗೂ ಹೇಳಿ, ನಾನು ಬರ್ತೀನಿ ಮೊಟ್ಟಿಗೆ, ಆಯ್ತಾ? ಬೇಗ ಕೊಡಿ, ಯಾಕೆಂದ್ರೆ ಇಷ್ಟು ನಿಸ್ವಾರ್ಥದಿಂದ ಕೆಲಸ ಮಾಡೋರಿಗೆ ಏನಾದ್ರು ಸಿಗ್ಲೇಬೇಕು. ಈ ಕೆಲವರೆಲ್ಲ ಇರ್ತಾರ ಅಣ್ಕ ಅಣ್ಕ ಮಾಡುವರು, ಅವ್ರು ಬೇರೆ ಕ್ಯಾಟಗರಿ, ಬಟ್ ಇಷ್ಟು ಚಂದ ಕೆಲಸ ಮಾಡಿ
3: ಕೃಷಿ ಸಖಿ ಬಗ್ಗೆ ನಮ್ಗೆ ಎಲ್ರಿಗೂ ಸಹ, ಇವ್ರು ಒಬ್ರಿಗಲ್ಲ, ನಮ್ಮ ಒಕ್ಕೂಟದಲ್ಲಿ ಇದ್ದಾರೆ, ನಮ್ಮ ಹೊಳಲಿ ಗ್ರಾಮದಾಗ ಎಲ್ರಿಗೂ ಸಹ ಎಷ್ಟೇ ಇದ್ದಿದ್ರು ಅವ್ರು ನಗಡ್ತಾ ಮಾತಾಡ್ತಾರೆ, ಅದೇ ಒಂದು ಖುಷಿ ಆಗ್ಬೋದು ನಮ್ಗೆ.
1: ಆಯ್ಲಿ ಆಯ್ಲಿ, ಓಕೆ. ಈಗ ಹಡ್ಬಿದ್ದ ಭೂಮಿನ ನೀವೆಲ್ಲ ಹೆಂಗಸರು ಒಟ್ಟಾಗಿ, ಎಷ್ಟು ಮನೆಯ ಹೆಣ್ಣು ಮಕ್ಳು ಒಟ್ಟಾಗಿ ಈಗ 25 ಎಕರೆ ಭೂಮಿ ಮಾಡಿದ್ದು?
3: 9 ಜನ
1: ಸೇರ್ಕೊಂಡು ಆವಾಗ ಶುರು ಮಾಡಿದ್ರೆ 2021 ನೀವು ಶುರು ಮಾಡಿದ್ದ?
3: 22 ಮಾಡಿದ್ವಿ ನಾವು, 24 ನಾವು ಶಾಸಕರನ್ನ ಕರೆದು ನಾವು ಅದನ್ನ ಆ ಮಾಡದ ಭತ್ತನ ಮಿಲ್ಲಿಗೆ ಹಾಕಿ ಅಕ್ಕಿ ಮಾಡಿ ನಾವು ಅದನ್ನ ಉದ್ಘಾಟನೆ ಮಾಡಿತ್ತು.
1: ಓಕೆ, ಆದ್ರೆ ಯಾಕೆ ಎಂಬುದ, ನೀವು ಈಗ ಎಲ್ಲರೂ ಸಾವಯವ ಸಾವಯವ ಸಾವಯವ ಅಂತ ಮಾತಾಡ್ತಿರ್ತಾರಲ್ಲ, ಈ ಸಾವಯವದ ಬಗ್ಗೆ ಯಾಕೆ ಯೋಚನೆ ಮಾಡ್ಲಿಲ್ಲ? ಅದು ಈಗ ಸಾರ ಇಲ್ಲದೆ ಹಾಕ್ರೆ ಬೆಳಕು ಆತಿಲ್ಲ ಅಂತಾನ, ಅಥವಾ ಈ ತರದಲ್ಲಿ ರಿಸ್ಕ್ ನಮ್ ತಕ್ಕಂ ಆತಿಲ್ಲ, ಗೇಣಿ ಹಾಕಲ್ಲ, ಹೆಂಗೆ?
4: ಇಲ್ಲ ಇಲ್ಲ, ನಾವ್ ಆಕ್ಚುಲಿ ಮಾಡ್ತಾ ಇತ್ತ ಪಟ್ಟ ಗೆದ್ದೆ ಅಡ್ಜಸ್ಟ್ ಆತಿಲ್ಲ, ಮೊದ್ಲಿಂದ ಸಾವ ಹಾಕಿ ಹಾಕಿ ಹಾಕಿ ನಾವ್ ಎಷ್ಟೇ ಗೊಬ್ಬರ ಹಾಕ್ಲಿ, ಹಟ್ಟಿ ಗೊಬ್ಬರ 100 ಅಡಿಗೆ ಹಾಕ್ರು ಬಿ 5 kg ಯೂರಿಯಾ ಹಾಕ್ದಿರ ಆ ಗಿಡಕ್ಕೆ ಏನ್ತಿಲ್ಲ, ಒಂದೇ ಸಲ ಕೈದ್ ಮಾಡೋಕ್ ಆತಿಲ್ಲ.
1: ಸೊ ಎಂತ ಮಾಡ್ತಿದ್ರಿ ನೀವು?
4: ಮನುಷ್ಯ ಟಾನಿಕ್ ಕುಡ್ದ ನೀವು ಒಂದೇ ಸಲ ಕಷಾಯ ಕುಡಿ ಅಂದ್ರೆ ಕುಡಿಯುವುದಿಲ್ಲ. ಪ್ರತಿಯೊಂದು ಈಗ ಪ್ರತಿಯೊಂದಕ್ಕೂ ಇದಿತ್ತು, ಈಗ ಹೊಡಿ ಗೊಬ್ಬರ ಎಳೆಯೂರ ಗೊಬ್ಬರ ಅದೆಲ್ಲ ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದ ಮನುಷ್ಯರು. ಈಗ ಎಷ್ಟೇ ತೋಟದಂಗೆ ನೈಸರ್ಗಿಕ ಜೀವಾಮೃತ ಏನ ನಾವು ಮಾಡತ್ತ ಮಾಡಿ ಹೇಳಿ ಹೆಚ್ಚಿನವ್ರು ಮಾಡ್ತಿದ್ವಿ, ಈಗ ಜೀವಾಮೃತ ಬೆಸ್ಟ್ ಅಂತ ಹೇಳಿ ನೈಸರ್ಗಿಕ ಕೃಷಿ ಮಾಡೋತ್ತಿಗೆ ಪ್ರತಿ ಒಂದೇ ಸಲ ಮಾಡಿದ್ರೆ ಅವ್ನಿಗೆ ಆತಿಲ್ಲ. ಒಂದೊಂದೇ ತೋಟ ಅವ್ನ 10 ಎಕರೆಗೆ ಎದ್ದೆ ಇದ್ರೆ 1 ಎಕರೆಯಿಂದ ಸ್ಟಾರ್ಟ್ ಮಾಡ್ತಾ ಬರ್ಕ ಅಂದ್ರೆ ಅದ್ ಪಟ್ಟ ನಾವು ಇದನ್ನ ಹಾಕಿ ಹಾಕಿ ಅದನ್ನ ಹಾಕಿದ ಕೃಷಿ ಅದು ಒಂದೇ ಸಲ ಫಸಲು ಕೊಡೋದಿಲ್ಲ, ಇದ್ದ ಫಸಲು ಕಡಿಮೆ ಆಗ್ತದೆ.
1: ಸೊ ನೀವೀಗ ಅದಕ್ಕೆ ಎಂತ ಮಾಡ್ತಾ ಇದ್ರಿ?
4: ಈಗ ನಾವು ಆಲ್ಮೋಸ್ಟ್ ಹೆಚ್ಚಿನವ್ರು ಈಗ ನೈಸರ್ಗಿಕ ಅದ್ರಿಂದ ನಮ್ಗೆ ಟ್ರೈನಿಂಗ್ ಆಯ್ತು ನೈಸರ್ಗಿಕ ಕೃಷಿ, ಕೆಲವೊಂದು ಗ್ರಾಮನು ಅಡಾಪ್ಟ್ ಆಯ್ತು. ಈಗ ನಮ್ದು ಮೊಳಲ್ಲಿ ಮಾಡ್ಕೊಂಡು ಕೆಲವರು ಇಂಟ್ರೆಸ್ಟ್ ಇತ್ತು, ಅದು ನಮ್ಗೆ ಕೊಡ್ಲಿಲ್ಲ, ಕೊಟ್ಟಿರೋ ನಮ್ಮ ಇದರಲ್ಲಿ ರೈತರಿಗೆ 1 ಎಕರೆ ತಗೊಂಡ ಅವ್ರಿಗೆ ನೈಸರ್ಗಿಕ ಕೃಷಿ ಅನುಭವ ಕೊಟ್ರೆ ಅದ್ರಲ್ಲಿ ಹ್ಯಾಂಗ ಬೆಲೆ ಜಾಸ್ತಿ ಬತ್ತ, ಯೂರಿಯಾ ಸೊಪ್ಪಲ್ಲ ಹಾಕಿದ ಮೇಲೆ ಎಷ್ಟು ಬೆಳೆ ಬತ್ತಿದ್ರಂಗೆ ಹ್ಯಾಂಗ್ ಬತ್ತ ಅಂದೇಳಿ ಅವ್ರು ಅದ್ರಂಗ್ ವ್ಯತ್ಯಾಸ ಕಂಡು ಇನ್ನು ಸ್ಟಾರ್ಟ್
1: ಮಾಡ್ತೇವೆ.
4: ಆಕ್ಚುಲಿ ನೈಸರ್ಗಿಕ ಕೃಷಿ ಮಾಡ್ರೆ ಒಳ್ಳೇದು, ಯಾಕಂದ್ರೆ ಮಿನ್ನ ಮಕ್ಳಿಗೂ ಒಳ್ಳೇದು, ಈ ಕೆಮಿಕಲ್ ತಿಂದಕ್ಕಿಂತ ನಾವೀಗ ನಮ್ಗೆ ತರಕಾರಿ ತತ್ತೆ ಅದ್ರಂಗ ಎಂತದ್ದು ಇರುದಿಲ್ಲ, ಅದೇ ನಾವು 2 ಗೊಬ್ಬರ ಹೊಡಿ ಹಾಕಿ ಹರಗಿಯೋ ಅದು ಮಾಡಿದ್ರೆ ಅದು ಎಷ್ಟಿರುತ್ತೆ ರುಚಿ ಇರುತ್ತೆ ಟೇಸ್ಟ್ ಇರುತ್ತೆ, ಮತ್ತ ಕೆಟ್ಟಿ ಆದ್ರೂ ಕೊಯ್ದು ನಾವು ತಿಂತೈತಿ, ಇದು ಫ್ರೆಶ್ ತಂದ್ರು ಬಿ ಅದ್ರೊಳಗೆ ಈಶಾನೆ ಇರುತ್ತೆ ಬಿಟ್ರೆ ಅದ್ರಲ್ಲಿ ಒಳ್ಳೆತನ ಇರುವುದಿಲ್ಲ.
1: ಕರೆಕ್ಟ್ ಕರೆಕ್ಟ್.
4: ಹಾಗಾಗಿ ಈಗ ನೈಸರ್ಗಿಕ ಕೃಷಿ ಹಾತಿದ್ರು ಅದು ಜನರಿಗೆ ಇನ್ನು ಮಂದಟ್ಟ ಇಲ್ಲ, ಮಂದಟ್ ಮಾಡ್ರೊಳಗೆ ಇನ್ನೊಂದು 2-3 ವರ್ಷ ಹಾಕ್ತಿ.
1: ಸೊ ನಿಮ್ದಂತೂ ಪ್ಲಾನ್ ಇದೆ?
4: ಪ್ಲಾನ್ ಇದೆ
1: ಸಾವಯವ ಕೃಷಿಗೆ ನಿಧಾನಕ್ಕಾದ್ರು
4: ಮಾಡ್ತಿದ್ರ. ಈಗ
3: ಲಾಸ್ಟ್ ಮಂತ್ ನಾವು ಮಾಡುವ 1 ಎಕರೆ ತಕ್ಕಂಡ ನೈಸರ್ಗಿಕ ಕೃಷಿ ಅನ್ಕೊಂಡು ಮಾತಾಡಿದ್ದ, ಮುಂದೆ ಹೋಯ್ಲಿಲ್ಲ ಇನ್ನ,
1: ಇನ್ನು ಮುಂದೆ ಹಾಪರ್ ಇದ್ರಿ?
3: ಹೌದು
4: ಹೌದು, ತುಂಬಾ ನಾ ಈಗ ಮತ್ತೆ ಕಾಣ್ಕಿ ನಾವು ಇನ್ನು ಕೃಷಿ ಅಡಿರು ಭೂಮಿ ತಗಂತಿತ್ತ, ಅದು ನಮ್ಮಲ್ಲಿ ಜಿಂಕೆ ಕಾಟ ತುಂಬಾ ಜಾಸ್ತಿ ಅಂದ್ರೆ 1-2 ಸಾವಿರಗಟ್ಲಿ ಬತ್ತು ಲೈನ್ ಅಲ್ಲಿ. ಹಾಗಾಗಿ ನಾವು ಒಂದ್ಸಲ ಹೋದ ವರ್ಷ ಮಾಡ್ದಂಗೆ 30 ಕ್ವಿಂಟಲ್ ಭತ್ತ ಹಾಕೋದು 3 ಕ್ವಿಂಟಲ್ ಭತ್ತ ಅಷ್ಟು ಲಾಸ್ ಆಗ್ಕೆ ಒಂದ್ ಸ್ವಲ್ಪ ಕೃಷಿ ನಮ್ಗೆ ಇಂಟ್ರೆಸ್ಟ್ ಕಡಿಮೆ ಮಾಡಿದೆ. ಆದ್ರೂ ಇನ್ನು ಪ್ರಯತ್ನ ಮಾಡ್ಕಂದ್ರೆ ಇನ್ನು ಕಾಣ್ತಿದ್ ನಾವು ಪಿಡಿಒ ಜೊತೆ ಮಾತಾಡಿತ ಕೃಷಿ ಭೂಮಿ ಒಂದ್ 10-25 ಎಕರೆ ಒಟ್ಟಿಗೆ ಇದ್ದುದ್ದ ಫುಲ್ ಬೇಲಿ ಹಾಕಿ ಸರ್ ನಮ್ದು ಸಂಜೀವಿನಿ ಅಂಡರ್ ಹಂಗ್ ನಾವು ಮಾಡತ್ತ ಮಾಡಿ ಕೊಡಿ ಅಂತ ಹೇಳಿತ್ತ. ಅವ್ರು ಅಡ್ಡಿಲ್ಲ, ನಾನು ಕೇಳಿ ನೀವು ಮಾತಾಡಿ ಕೊಡ್ತಿ ಅಂದಿರ, ಮಾತಾಡಿ ಕೊಟ್ಟದಿದ್ರೆ ನಾವು ಅಷ್ಟು ಮಾಡತ್ತೆ ನಮ್ ಸಂಜೀವಿನಿ ಒಕ್ಕೂಟದಿಂದ.
1: ಆಕ್ಚುಲಿ ಇದು ಒಳ್ಳೆ ಐಡಿಯಾ, ಗೊತ್ತಾ,
4: ಸುಮ್ನೆ ವೇಸ್ಟ್ ಮಾಡ್ತಾರೆ, ಮುಣುಕಾಯಿ ಬೆಳಿತ್ತ ಹಳು ಬೆಳಿತ್ತ. ಆಕ್ಚುಲಿ ಅದ್ ನಾವು ಮಾಡ್ರೆ ಜನರಿಗೆ ಭೂಮಿ ತಾಯಿಗೆ ಒಳ್ಳೇದ, ಆತ ಸೀರೆ ಉಡ್ಸ್ದಂಗ
1: ನಿಜ ನಿಜ
4: ಸೀರೆ ಉಟ್ಟ ಆ ತಾಯಿಗೆ ಈಗಲ್ಲಿ ಮುಂದಾರದೇವ್ರ ನಮ್ಗೆ ಅದ್ ಹೆಲ್ಪ್ ಮಾಡ್ತಾ.
1: ನಿಜವಾಗ್ಲು ನಿಜವಾಗ್ಲು ಅದ್ ನಂಗೆ ನಿಮ್ ಐಡಿಯಾ ಒಳ್ಳೆ ಥಾಯ್, ಯಾಕಂದ್ರೆ ನಮ್ಮಲ್ಲಿ ಇಪ್ಪದೆಲ್ಲ ಸಣ್ಣ ಹಿಡುವಳಿ
4: 1-5 ಎಕರೆ ನಮ್ಮಲ್ಲಿ, ನಮ್ಮ ಕೃಷಿಯಲ್ಲಿ ಮೊಳ್ಳಲ್ಲಿ ಫುಲ್ ಕೃಷಿ ಜಾಸ್ತಿ, ಭತ್ತ ಇರ್ಬಹುದು ಅಡಿಕೆ ಇಡಬಹುದು ಎಲ್ಲ. ಈಗ ಮಾಡು ಗೆದ್ದಕ್ಕಿಂತ ಹೆಚ್ಚು ಹಡುಬಿದ್ದ ಗೆದ್ದೆ ಜಾಸ್ತಿ ನಮ್ ಸೈಡ್.
1: ಓ
4: ಸಿಕ್ಕಾಪಟ್ಟಿ ಇತ್ತು, ನಾನೀಗ ಪ್ರತಿ ಒಂದ್ ಗೆದ್ದೆ ಸರ್ವೆ ಮಾಡಕ್ ಹೋತ್ನಲ್ಲ ಅಷ್ಟೊತ್ತಿಗೆ ತುಂಬಾ ಬೇಜಾರತ್ನಂಗ ಅಲ್ಲಷ್ಟು ಬಿದ್ದಿತ್ತಲ್ಲ ಮಾಡಿದ್ರೆ. ಹೌದು, ಜನರಿಗೆ ಎಂತ ಸಿಕ್ಕ ತಡ ಅದು ಬಿತ್ತಿದ್ರೆ ಹುಲ್ಲು ಭತ್ತ ಜನರಿಗೆ ಊಟ ಸಿಕ್ಕತ್ತಲ್ಲ.
1: ಸತ್ಯ, ಆ ಭೂಮಿನ ಹಾಂಗೆ ಕೆಡ ಬದಲ
4: ಕೆಲವ್ರು ಅದೊಂದು
6: ಗದ್ದೆ ಹಡಬಿದ್ರು ಅಡ್ಡಿಲ್ಲ ಅವ್ರಿಗೆ, ಅದು ಒಂದಕ್ಕೆ ಒಂದುವರೆ ಗೇಣಿ ಕೊಡ್ಬೇಕು.
1: ಹಾ,
6: ಗದ್ದೆ ಹೊಡಬಿದ್ರು ಅಡ್ಡಿಲ್ಲ ಅವ್ರಿಗೆ. ಒಂದ್ಸಲ ಹಾ ಅದ ಎಂತ ಹೊಳೆ ಸೇರು ಅಡ್ಡಿಲ್ಲ, ಒಂದಕ್ಕೊಂದುವರೆ ಗೇಣಿ ಕೊಟ್ಟು ಮಾಡ್ಬೇಕು ಅದನ್ನ. ಆತರ ಹೊಟ್ಟೆ ಕಿಚ್ಚು
1: ಈ ಮನಸ್ಥಿತಿಗಳೆಲ್ಲ ಒಂಚೂರು ಬದಲಾಗ್ಲಿ.
6: ಹೌದೌದು,
5: ಕಷ್ಟ ಇತ್ತು
6: ಅದೇ.
5: ಅವ್ರು ಕೆಲವರು ದೊಡ್ಡದೇ ಹೊಡಬಿದ್ದ ಭೂಮಿ ಅವ್ರಿಗೆ ಜಾಸ್ತಿ ಭೂಮಿ ಇರುತ್ತಿಲ್ಲ
3: ಅವ್ರಿಗಂದ್ರ, ಅದರಿಂದಾನೆ ದಿನ ಹೊಯ್ಕಂದೆ ಅಂತ ಇರುದಿಲ್ಲ, ಹಾಗಾಗಿ ಅವ್ರು ಬಿಟ್ಬಿಡ್ತಾರೆ, ಅವ್ರಿಗೆ ಬೇರೆ ಆದಾಯ ಬಂದಿರತ್ತ. ಹಾಗ ಗೆದ್ದಿದ್ದ
1: ಈಗ ಅನಿವಾರ್ಯ ಆದವರು ಮಂಚ ಮ್ಯಾಲ್ ಕಟ್ಕೊಂಡು ಗೆದ್ದಿ ಗಿಳಿಕೆ. ಹೌದಲ್ದ, ಈಗ ಅನಿವಾರ್ಯ ಅಲ್ಲ, ನಂಗೆ ಹೊಟ್ಟಿ ತುಂಬಿತ್ತು, ನಂಗೆ ಬೇರೆ ಆದಾಯ ಇದೆ ಅಂಬಾರ. ಆ ಹೊಡ್ಬಿದ್ರು ಬೀಳ್ಲಿ ಬಿಡ, ಯಾರ್ ಮಾಡ್ತಾರ.
3: ಎಕ್ಸಾಕ್ಟ್ ಈಗ ನಂದೇ ಒಂದ್ ವೈಯಕ್ತಿಕ ಉದಾಹರಣೆ ನಾನು ಹೇಳ್ತೀನಿ. ನಾನ್ ಮದ್ವೆ ಆಗೋರಿಗೆ ನಂಗೆ ಗೆದ್ದಿ ಗೋಸರ್ ಅಂದ್ರೆ ಆತಿಲ್ಲ. ಪಪ್ಪ ಎಲ್ಲ ಹೂಡಕೋರ್ ನಾವ್ ನೀರ್ ತಕೊಂಡು ಹೋಗ್ತಿಲ್ಲ ಎಂತಕಂದ್ರೆ ಪಪ್ಪ ಅವರೆಲ್ಲ ಹಟ್ಟಿ ಗೊಬ್ಬರ ತಗೋತಿ, ನಾವು ಅವ್ರಿಗೆ ಅವ್ರ ಹತ್ರ ಹೋಗ್ತಿಲ್ಲ, ವಾಸನೆ ಬರ್ತಾನೆ. ಆದ್ರೆ ಅದು ರಿಟರ್ನ್ ನಂಗೆ ವಾಪಸ್ ಹೆಂಗಾಯ್ತು, ನಾನ್ ಮದ್ಯಾದ ಮೇಲೆ ನಂಗೆ ಸಿಕ್ಕದ್ದೇ. ಈಗ ನಾನೇ ಗೆದ್ದಿ ಇಳಿತೆ, ನಾವು ಶಗಣಿ ಮೆಟ್ಟತೆ, ನಾನೇ ದನ ಕರಿ.
1: ಈಗ ಅದೇ ಆಪ್ತ
3: ಅನ್ಸತ್ತದ, ಓ ನಂದ್ ಹೆಂಗ್ ರಿಟರ್ನ್ ಆಯ್ತು, ಅದ್ ಯಾವ್ದು ಬ್ಯಾಡ್ ಅಂತಿದ್ನೋ ಅದೇ ನಂಗೆ
1: ಸಿಕ್ಕ. ಅದನ್ನ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳಿ.
3: ಆರೀಗ ಅದೇ ನಂಗೆ ಖುಷಿ
1: ಖುಷಿ ಇದೆಲ್ಲ,
3: ಅದೊಂದು ಜೀವನ ಕೊಟ್ಟಿತ್ತ.
1: ನಿಜವಾಗ್ಲು ಆಕ್ಚುಲಿ ನಾವು ಶಣಕಿಪ್ಪತ್ತಿಗೆ ಹಿಂಗೆಲ್ಲ ಮಿಡ್ಕತ್ತಲ್ಲ, ನಂಗೆ ಎದ್ದು ಹೇಳುದಿಲ್ಲ, ಗೊಬ್ಬರ ಮುಟ್ಟುದಿಲ್ಲ, ದನಿನ್ ಮುಟ್ಟುದಿಲ್ಲ, ದನ ತೊಳಗ ಹೇಳ್ಬೇಡಿ, ಹಂಗೆಲ್ಲ ಹೇಳತ್ತಲ್ಲ. ಅದ್ ಮತ್ತೆ ಸ್ವಲ್ಪ ಏಜ್ ಆತಾ ಆತಾ ನಮ್ಗೆ ನಮ್ ಭೂಮಿ ತಾಯಿ ನಾವೇನ್ ತಿಂತಾ ಇದ್ದೀವಿ ಇದೆಲ್ಲ ಅಲ್ಲಿಂದಲೇ ಬಂದದ್ದು, ನಾವೆಲ್ಲ ಅಲ್ಲಿಗೆ ವಿ ಬಿಲಾಂಗ್ ಟು ದಟ್ ಅರ್ತ್ ಅಂತ ಇರುತ್ತಲ್ಲ, ನಾವ್ ಅದಕ್ಕೆ ಸಂಬಂಧಪಟ್ಟವರು. ಆಗ ಪೂಜ್ಯ ಭಾವ ನಮ್ಮ ಅಪ್ಪ ಅಬ್ಬಿ ಎಂತ ಮಾಡ್ತಿದ್ರಲ್ಲ, ಅವ್ರು ಸರಿ ಮಾಡ್ತಿದ್ದೀರ, ಈಗ ನಾನು ಅದನ್ನೇ ಮಾಡ್ತೆ, ಅದೆಲ್ಲ ಮತ್ತೆ ನಮ್ಗೆ ಅನಿಸ್ತಾ.
3: ಪಾಪ ಹೇಳ್ತಿದ್ರೆ ಅಮ್ಮ ಎಲ್ಲ ಇಲ್ಲ ಅಂದ್ರೆ, ನೀನ್ ಇಲ್ಲ ಅಂದ್ರೆ ನಮ್ಗೆ ನನ್ನ ಮಕ್ಕಳು ನೀರ್ ತಂದು ಕೊಡುದಿಲ್ಲ ಗೆದ್ದಿ ಬದಿಗ ಅನ್ಕೊಂಡು. ನಂಗೆ ಈಗ ಅನ್ಸುತ್ತ ಅವಳೆ ಆಗಳಿಕೆಲ್ಲ ಅರ್ಥ ಆತಿರ್ಲ, ಅವ್ರು ಎಂತ ಅಂತ ಚೊರಿ ಅಂತ, ನಾವ್ ಗೆದ್ದಿ ಬದಿಗೆ ಯಾಕೆ ಹೊಯ್ಕ ಅನ್ಕೊಂಡು. ಈಗ ನಾವ್ ಗೆದ್ದಿ ಬದಿಗೆ ಒಂದ್ಸರಿ ಅಲ್ಲ ಮೂರ್ ಸರಿ ಹೊಯ್ಕತ್ತು
1: ಅಲ್ದ.
3: ಹಾ, ಆ ಗೆದ್ದಿ ಕೊಡು, ಗಂಡಸರೆಲ್ಲ ಇರುದಿಲ್ಲ, ಬೇರೆ ಕೆಲಸಕ್ಕೆಲ್ಲ ಹೊರಗಾಯ್ತು. ನಾವೇ ನಿನ್ನೆ ಬಿತ್ತಾನಿ ಗಂಡಸರಿದ್ರೆ ಯಾರು ನಮ್ಗೂ ಇಲ್ಲಿ ಚಾ ತಿಂಡಿ ಮಾಡಿ ಕೊಟ್ಕೊಂಡ್ಕ ಯಾರು ಅವ್ರ ಹತ್ರ ನಿತ್ಕೊಂಡ್ಕ, ಅವ್ರು ಬಿತ್ತೋರವ್ರಿಗೆ ಅವ್ರು ಬಿತ್ತತ್ರ, ಅವ್ರಿಗೆ ಒಳ್ಳೆ ನಾಲೆಜ್ ಇದ್ದಾರೆ, ಆದ್ರೆ ಅವ್ರ ಹತ್ರ ನಾವ್ ನಿತ್ಕೊಂಡ್ಕಂಬ್ದ
1: ಧೈರ್ಯಕ್ಕೆ
3: ಇಲ್ಲಲ್ಲ.
1: ಶಿವ
3: ಏನ್ ಮಾಡ್ತಾರೆ ಅಂತ ಕೇಳಿ ಸರ್.
5: ದುಡ್ಡಿನ ಮೇಲೆ ನಮ್ ದುಡ್ಡಾದ್ರೆ ಮಾತ್ರ ಗೊತ್ತಾಗುತ್ತೆ, ಅಪ್ಪ ಅಮ್ಮನ ದುಡ್ಡು ನಮಗ್ ಗೊತ್ತಾಗ್ತಿಲ್ಲ,
6: ನಾವು ಖರ್ಚು ಮಾಡೋ ದುಡ್ಡು ಮಾತ್ರ ನಮಗ್ ಗೊತ್ತಪ್ಪ. ನಾವ್ ಎಷ್ಟು ಸಾಗೊಳ್ಳಿ ಮಾಡಿ ಎಷ್ಟು ಖರ್ಚಾಯ್ತು, ಅದು ಫುಲ್ ನಮಗ್ ಸಿಕ್ಬೇಕು ಅಮೌಂಟ್ ಅಂತೇಳಿ ಒಂದು
1: ನಮ್ಗೊಂದು
6: ಒಂದೊಂದಿರತ್ತೆ. ಅಂದ್ರೆ ತಂದೆ ತಾಯಿ ಮಾಡೋದ್ ನಮಗ್ ಗೊತ್ತಿರೋದಿಲ್ಲ, ನಾವು ದುಡ್ಡು ದುಡ್ಡಿ ಮಾತ್ರ ನಮಗ್ ಗೊತ್ತಿರೋದು
1: ಕಷ್ಟದ ಬೆಳೆ.
6: ಕಷ್ಟದ ಬೆಳೆ ಅದನ್ನ ಬೆಳ್ಕೊಳ್ಬೇಕು, ಅದು ಮತ್ತೆ ನಮ್ಗ್ ಪ್ರಾಫಿಟ್ ಆಯ್ಕ ಅಂತೇಳಿ ಇದ್ ಮಾಡೋದು.
1: ಓಕೆ, ನೀವು ಸಾಗುವಳಿ ಸಾಗುವಳಿ ಅಂದ್ರೆ ಅಲ್ಲ ನೀವಿಬ್ರು, ಅವರು ಹೆಂಗೋ ಅಡಿಕೆ ಎಲ್ಲ ಬೆಳಿತಾರ ಅಂತ ಹೇಳ್ರ. ವಿನೋದ ಅಕ್ಕ ಮತ್ತೆ ನಮ್ಮ ಫ್ರೆಂಡ್. ಹೌದಾ,
4: ಅವರು ತುಂಬಾ ಅಡಿಕೆ ಇದೆ.
1: ವಿನೋದ್ ಅವ್ರದ್ದು
4: ಅವರು ಮನೆ ಕೆಲಸ ಮಾಡಿ ಹಟ್ಟಿ ಕೆಲಸ ಮಾಡಿ ಈಗ ಮನೆ ಕಟ್ತಿದ್ರು, ಅದನ್ನು ಸಂಭಾಳಿಸಿ ಪ್ರತಿಯೊಂದು ಅದು ಸಂಘದ ಮೀಟಿಂಗ್ ಪ್ರತಿಯೊಂದಕ್ಕೂ ಅಟೆಂಡ್ ಆಗ್ತಾರೆ. ಅವ್ರು ಅಷ್ಟಂದ್ರೆ ಬೆಳಿಗ್ಗೆ 4 ಗಂಟೆ ನನಗೆ ಹೇಳ್ತಾರೆ, ಅವ್ರು ಅದಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಾರೆ. ಅಷ್ಟೆಲ್ಲ ಮಾಡಿ ಪ್ರತಿಯೊಂದಕ್ಕೂ ಇನ್ವಾಲ್ ಆಗಿ ಇಡೀ ಮೊಳಳಿ ಸಂಜೀವಿನಿಗೂ ಹೆಲ್ಪ್ ಮಾಡ್ತಾರೆ. ಅಂದ್ರೆ ಪ್ರತಿಯೊಂದು ಸಂಘಕ್ಕೂ ಸದಸ್ಯರಿಗೂ ಒಂದು ಕ್ಯಾಂಪ್ ಆಗಲಿ ಏನೇ ಆಗಲಿ ಅದು ಆದ್ರೆ ಒಂದ್ 4 ಜನಕ್ಕೆ ಗೊತ್ತಾದ್ರೆ ಪಾಪ ಅವ್ರಿಗೆ ಹೆಲ್ಪ್ ಆಗತ್ತಲ್ಲ. ಮೊನ್ನೆ ನಾವು ಹೆಲ್ತ್ ಕ್ಯಾಂಪ್ ಮಾಡ್ತ ಗರ್ಭಕೋಶ ಕ್ಯಾನ್ಸರ್ ಇದೆ ಚೆಕಪ್ ಅದ್ರಾಗ ತುಂಬಾ ಒದ್ದಾಡಿ ಅವ್ರ ಹತ್ರ ಹೆಲ್ಪ್ ಇವ್ರ ಹತ್ರ ಹೆಲ್ಪ್ ತಗೊಂಡು ಅಷ್ಟು ಜನರಿಗೆ ಮೊಳಳಿ ಗ್ರಾಮಕ್ಕೆ ಹೆಲ್ಪ್ ಮಾಡಿ ಕೊಟ್ಟಿದ್ರೆ, ಪ್ರತಿಯೊಂದು ಮೊಳಳಿಗೆ ಅಷ್ಟೊಂದು ಹೆಲ್ಪ್ ಮಾಡಿ ಕೊಟ್ಟಿದ್ರು, ತುಂಬಾ ಹೆಲ್ಪ್
1: ಖುಷಿಯಾಗಿ. ನಮ್ಮ ಕೃಷಿ ಮಹಿಳೆಯರು ಹೆಂಗಿರ್ತಾರೆ ಅಂತ, ಅವ್ರು ಒಂದ್ರಾಗಲ್ಲ ಹೊತ್ತರಂಗಿರ್ತಾರ ಮತ್ತೆ ಎಲ್ಲ ಮ್ಯಾನೇಜ್ ಮಾಡ್ತಾರ.
4: ಹೌದು, ನಾವು ಕ್ಯಾಂಪ್ ಇದು ಕಣ್ಣಿಂದ ಇದು ಮಾಡಿ ಇದು ಮಾಡಿತ್ತು, ಕೆಲವರಿಗೆ ಉಚಿತ ಕನ್ನಡಕ ಕೊಟ್ಟಿತ್ತು. ಅಂದ್ರೆ ಅವ್ರು ಸ್ವಲ್ಪ ದುಡ್ಡು ಹಾಕಿ ಮಣಿಪಾಲ್ ವತಿಯಿಂದ ಅವ್ರಿಗೆ ನಾವು ಕೊಟ್ಟಿತ್ತು.
1: ಅಂದ್ರೆ ಡೊನೇಷನ್.
4: ಹೌದೌದು, ಇನ್ನೊಬ್ರ ಹತ್ರ ಹೆಲ್ಪ್ ಕೇಂದ್ರ ಕಾರ್ಯಕ್ರಮ ಮಾಡಿ ಸಂಜೀವಿನಿ ವತಿಯಿಂದ ನಾವು ಸುಮಾರು ಕೆಲಸಗಳನ್ನೆಲ್ಲ ಮಾಡಿತ್ತು. ಈಗ ಹಡಿದ ಭೂಮಿ ಮಾಡ್ತಿತ್ತು, ಅದು ನಮ್ಗೆ ಈಗ ಗೆದ್ದಿ ಕರೆಕ್ಟ್ ಸಿಗ್ಲಿಲ್ಲ, ಒಂದ್ ಚೂರ್ ಮಧ್ಯ ತಗೊಂಡ್ರೆ ಅಂತ ಆತ್ ನಮ್ಗೆ ಲಾಸ್ ಆಯ್ತು. ಒಂದೇ ಸಲ ನಮ್ 25 ಎಕರೆ ಒಂದು ಫುಲ್
1: ಉದ್ದಕ್ಕೆ
4: ಸಿಕ್ಕಿದ್ರು ಒಬ್ಬರದು. ಅಂದ್ರೆ ನಮ್ ಮೊಳ್ಳಲ್ಲಿ ಅಂದ್ರೆ ತುಂಬಾ ಇತ್ತು, ಕೊಡೋಕು ರೆಡಿ ಇಲ್ಲ ಬಿಟ್ರೆ ಸರ್ ಮಾತಾಡ್ತಿ ಅಂದಿದ್ರು. ಈಗ ಮಾತಾಡಿ ಕೊಟ್ರು ನಮ್ಗೆ, ನಾವ್ ಅದು ಒಮ್ಮಕ್ ಬೇಲಿ ಹಾಕೊಂಡ್ ಮಾಡ್ರೆ ಒಂದ್ 5 ವರ್ಷ 10 ವರ್ಷ ಅಗ್ರಿಮೆಂಟ್ ಬರ್ಕೊಂಡ್ರೆ ಹಾಂಗ್ ಮಾಡ್ರೆ ನಮಗೂ ಲಾಭ, ಅವ್ರಿಗೂ ಎಂತಾರು ಕೊಡ್ಲಕ್ಕ.
1: ಅಂದ್ರೆ
4: ಅದ್ರಲ್ಲಿ ನಾವು ಮುಂದೆ ಇಲ್ಲ, 1 ವರ್ಷ ಅವ್ರಿಗೆ ಗದ್ದೆಲ್ಲ ನಾವು ಕರೆಕ್ಟ್ ಮಾಡಿ ಹಂಚ್ ಕಟ್ಟಿ ಅದು ಮಾಡಿ ಕೊಡೋಕ್ಕಿಂತ ಅದ್ರ ಬಗ್ಗೆ ನಾವು 5 ವರ್ಷ ಒಂದ್ ಅಗ್ರಿಮೆಂಟ್ ಮಾಡ್ಕೊಂಡು ಇಂಪ್ರೂವ್ ಮಾಡ್ಕೊಂಡ್ರೆ ಕಡೆಗೆ ಅವ್ರೆ ಮತ್ತೆ ಕೊಡೋದಾರು ಕೊಡ್ಲಿ, ಇಲ್ಲಾಂದ್ರೆ ಅವ್ರು ಮಾಡ್ರೋ ಅಡ್ಡಿಲ್ಲ. ಭೂಮಿ ತಾಯಿ 1 ವರ್ಷ ಮಾಡಿ ಮತ್ತೊಂದು
1: ಹೆಲ್ಪ್ ಕೂಡ ಮಾಡ್ತಾ ಇದ್ದೀರಿ. ಯಾಕೆಂದ್ರೆ ಆಲ್ಮೋಸ್ಟ್ ಫಲವತ್ತತೆಯನ್ನ ಕಳ್ಕೊಂಡಿರೋ ಭೂಮಿನ ಮತ್ತೆ ನೀವು ಫಲವತ್ತು ಮಾಡಿ ಕೊಡ್ತಾ ಇದ್ದೀರಿ.
4: ಮಾಡಿ ಕೊಡ್ತೇವೆ, ಮತ್ತೆ ಅದು ಪಾಪ ಇನ್ನೊಬ್ರಿಗೂ ಹೆಲ್ಪ್. ನಾವು ಈಗ ಬೆಳೆದ್ ನಾವು ಜಾಸ್ತಿ ತಿನ್ನಲ್ಲ, ಇನ್ನೊಬ್ರಿಗೆ ಹೆಲ್ಪ್ ಆಗತ್ತಲ್ಲ.
1: ಕರೆಕ್ಟ್,
4: ನಮ್ಮ ಗೆದ್ದಕ್ಕಿಂತ ಇನ್ನೊಬ್ರು ಗೆದ್ದೆ ಮಾಡಿದ್ರು ಅದು ಸಮಾಜಕ್ಕೆ ಒಂಥರ ಒಳ್ಳೇದೇ ಅಲ್ಲ. ನಮ್ಮ ಒಳ್ಳೊಳ್ಳೆ 100 ಎಕರೆ ಅಲ್ಲ 8,000 ಎಕರೆ ಬೇಕಾದ್ರೆ ಭೂಮಿ ಇತ್ತು, ಅಷ್ಟು ಭೂಮಿ ಹಳೆ
1: ಹಡಿದಿತ್ತು.
4: ಕೆಲವೊಂದು ತೋಟ ಮಾಡ್ಲಿಕ್ಕೂ ಆಗುದಿಲ್ಲ, ನಂಜಿನ ಗೆದ್ದಿ ನೀರ್ ಗೆದ್ದೆ ನೆರೆ ಭತ್ತನಲ್ಲಿ ಮಾಡುದಿಲ್ಲ, ಅದು ಈಗಲೂ ಹಾಳು ಬಿದ್ದಿತ್ತು.
1: ನಿಮ್ ಬದಗ್ ನರಿ ಭತ್ತ
4: ತುಂಬಾ ಭತ್ತ ಹೊಳಿ ಮೇಲೆ ಇದು
1: ಗೆದ್ದೆ
4: ಫುಲ್ ಸ್ವಲ್ಪ ನೆರೆ ಬಂದ್ರು ಬಿ ನೀರ್ ಬಂದ್ರು ಬಿ ನೆರೆ ಭತ್ತ.
1: ಸೊ ಅದು ಸಿಹಿ ನೀರೆಯ ಯಾವ್ದು ಹೊಳೆ? ಅದು
4: ಸಿಹಿ ನೀರ್
1: ಪುಣ್ಯ ನಿಮ್ದ
5: ಅದೇ ದೊಡ್ಡ ಪರಿಸ್ಥಿತಿ
1: ಅವ್ರದ್ದು. ಹೇಳಿ ಕಂಬನಿ ಎಂತ ನೀವು ತಗೊಂಡು ವಿನೋದಕ್ಕ ಅಲ್ಲ, ಅದು ಎಂತ ಐತೆ ಅದು ಎಲ್ರ ಪರಿಸ್ಥಿತಿ
3: ಅಲ್ಲ ಅವ್ರದ್ದು ಅಂದ್ರೆ ಹಿಂದಿನ ಮನೆನ ದೊಡ್ಡ ಮನೆ. ಲಾಸ್ಟ್ ಟೈಮಲ್ಲಿ ಇದೇ ಟೈಮಲ್ಲಿ ಸಿಕ್ಕಾಪಟ್ಟೆ ಮಳೆ ಗಾಳಿ ಬಂತ, ಕಂಟಿನ್ಯೂಸ್ 3 ದಿನ ನಿರಂತರ ಬಂದ್ ಮಳೆ. ರಾತ್ರಿ ರಾತ್ರಿ ಮಳೆಗೆ ಫುಲ್ ಮನೆ, 3 ಮನೆ ಅವ್ರದ್ದು ಆಚೆ ಇತ್ತು, 3 ಮನೆ
1: ಬಿದ್ದೋಯ್ತು.
3: ಹಾ, ಇವ್ರದೆಲ್ಲ ಅಲ್ಲ ಕುಸ್ತು ಉದ್ದುದ್ದು
1: ಎಂತ ಇಲ್ಲ
3: ಎಂತ ಆಯ್ಲಿಲ್ಲ ಅಂದ್ರೆ ಕುಸು ಅಂತರ
4: ಪಾಪ ಊರಿನಲ್ಲೆಲ್ಲ ಬಂದ್ ನಮ್ಮ ದೊಡ್ಡಮನ್ ಮಗ ಎಲ್ಲ ಬಂದ ಕಾರ್ ಮಾಡಿ ಅಮ್ಮನ್ನೆಲ್ಲ ನೆಕ್ಕೊಂಡು ಹೋಗಿದ್ದು
1: ನಾವು ಬಂದು ನಿಮ್ಮನ್ನೆಲ್ಲ ಅಷ್ಟೊತ್ತಿಗೆ ಕರ್ಕೊಂಡು ಹೋದ್ರೆ
4: ಇಲ್ಲ ಅಲ್ಲಿ ಇದ್ದೀರಿ ಮತ್ತೆ ಎಲ್ಲರಿಗೂ ಡೇಂಜರ್.
1: ಹೌದು ಮಾರ್ರೆ,
3: ಒಂದು ವಾರ ಏನು ನಮ್ದು ಎಲ್ಲ ಗ್ರಾಮ ಪಂಚಾಯತ್ ಮೆಂಬರ್ ನಾವೆಲ್ಲ ಒಂದೊಂದಿನ ಊಟಕ್ಕೆ ಅವ್ರಿಗೆ ವ್ಯವಸ್ಥೆ ಮಾಡಿ ಶಾಲೆ ಎಲ್ಲ ಅಷ್ಟು ಜನರಿಗೆ ವ್ಯವಸ್ಥೆ ಮಾಡುದು. ಅವ್ರಿಗೆ ಟೆಂಪ್ರವರಿ ಅವ್ರಿಗೆ ಬೇರೆ ಕಡೆ ಆಯ್ಕೊಂಬರ್ ಅವ್ರಿಗೆ ಈಗ ಅದೇ ಮನೆಯನ್ನೆಲ್ಲ ಕೆಡ ಅದನ್ನ ದೂಡಾಕಿ ಈಗ ಕಟ್ತಾ
1: ಅದೇ ಜಾಗದಲ್ಲಿ ಕಟ್ತಾ ಇದೀರಿ. ಹೈಟ್ ಮಾಡಿರಿ. ಹೌದು, ಮತ್ತೆ ನೆರೆ ಬರುತ್ತಲ್ಲ.
4: ಅದೇ ಈಗ ಅಷ್ಟು ಬರಲ್ಲ, ಅದು ಒಂದ್ಸಲ ಫುಲ್ ದೊಡ್ಡ ನೆರೆ ಬಂದಿತ್ತು
1: ಅಲ್ಲ. ಬಟ್ ನಿಮ್ಗೆ ಯಾವಾಗ ಎಷ್ಟು ಬರ್ತಂತ ಹೇಳುಕ್ ಆತಿಲ್ಲ.
3: ಈಗ ನಾವು ಅಂದ್ರೆ ಗವರ್ಮೆಂಟ್ ಅವ್ರ ಪಂಚಾಯತ್ ಥ್ರೂ ಹೇಳಿರ ಅವ್ರದ್ದು ನೀರ್ ಹಾಪಕ್ಕೆ ಬದಿ ಇದಕ್ಕೆ ವ್ಯವಸ್ಥೆ ಸರಿ ಇಲ್ಲ, ಆದ್ರಿಂದ ಅದ್ ನೀರ್ ಫುಲ್ ಮನೆಗೆ
1: ನುಗ್ಗತ್ತೆ. ಕಾಲುವೆ ತರ
3: ಮಾಡೋದು ಹೇಳಿದ್ ಕಾಲುವೆಗ ಅದು ಪಂಚಾಯತ್ ಅಲ್ಲಿ ಅದಕ್ಕೆ ಅಮೌಂಟ್ ಸಾಕತ್ತಿಲ್ಲ, ದೊಡ್ಡ ಮಟ್ಟದಲ್ಲಿ ಬೇಕನ್ಕಂಡ್ ಎಲ್ರು ಬಂದಿರ ಅಧಿಕಾರಿಗಳೆಲ್ಲ ಬಂದಿರ. ಆದ್ರೆ ಇವರಿಗೆಲ್ಲ ಮನೆ ಹೋದಕ್ಕೆಲ್ಲ ಕೊಡು ಅಂದ್ರೆ ಇವತ್ತಿನವರಿಗೆ ಯಾವ್ದು ಎಂತ ಬರ್ಲಿಲ್ಲ. ನಮ್ದು ಒಕ್ಕೂಟದಲ್ಲಿ ಹಿಂಗಿನವ್ರು ಇದ್ರೆ ಅವ್ರು ಹೇಳ್ರೆ ನೀವು ಅವ್ರ ಆ ಕಾರ್ಯಕ್ರಮ ಮಾಡ್ರಿ ಈ ಕಾರ್ಯಕ್ರಮ ಮಾಡ್ರಿ. ಈಗ ನಾವು ಒಬ್ಬರಿಂದ ಮಾಡೋಕ್ ಆಗ್ತೇ ಇಲ್ಲ, ಅದಕ್ಕೆ ಎಲ್ರು ಬೇಕು. ಅದಕ್ಕೆ ನಮ್ದು ಇವ್ರು ಬೆಸ್ಟ್. ನಾವ್ ಎಂತ ಇದ್ರು ಪ್ರೇಮಕ್ಕ ಇದೊಂದ್
1: ಕೆಲಸ, ಪ್ರೇಮ ಶೆಟ್ಟಿ ಅವರು
3: ಇದೊಂದ್ ಕೆಲಸ ಮಾಡ್ಕಿತ್ತಲ್ಲ, ಹಾ ರೆಡಿ ಮಾಡು ಎಂತ ಮಾಡ್ಕ
1: ರೆಡಿ
3: ರೆಡಿ. ಸುಮಾರ್ ಕಾರ್ಯಕ್ರಮ ನಾವ್ ಮೊಳ್ಳಲ್ಲಿ ಮಾಡಿತ್ತು, ಇವ್ರೆಲ್ಲರದ್ದು ಸಹಕಾರ ಇಪ್ಪಕ್ಕೋಸ್ಕರ ಮಾಡ್ತು, ನಾನು ಒಬ್ಬಳದಿಂದ ಮಾಡೋಕ್ ಆದ್ದಲ್ಲ. ನಮ್ದು ಈ ಮಹಿಳೆಯರೇ ಮನೆಗೆ ಐಕ ಕೂಕೊಂಡು ಐಕಂಬರಿಗೆ ಬರೀ ಮನೆ ಕೆಲಸ ಮಾಡ್ಕೊಂಡು ಅವ್ರದ್ದೇ ಅವ್ರ ಕಣ್ಕೊಂಡು ಐಕಂಬದ್ ಬೇಡ ಅಂದ್ರೆ ಅವ್ರಿಗೆ ಸ್ವ ಉದ್ಯೋಗ ಒಂದು ವಾರ ಅವರಿಗೆ ಬೇರೆ ಬೇರೆ ಐಟಮ್ ಕಲಸಿ ಕೊಡೋಕೆ.
1: ಯಾವ ತರದ ಐಟಮ್ಗಳು?
4: ಫಿನೈಲ್, ಸೋಪ್, ಅಗರ್ಬತ್ತಿ, ಕ್ಯಾಂಡ್ಲ್, ತುಂಬಾ ನಾವು ಮ್ಯಾಟ್ ಸುಮಾರೆಲ್ಲ ಕಲಿತ ಹೆಚ್ಚಿನ ಈಗಲೂ ಕೊಡ್ತಿದ್ರು ಮಾಡಿ ಮನೆ ಮನೆ ಸೇಲ್ ಮಾಡಿ ನಾವು ಕೊಡ್ತೇ ಇತ್ತು. ಆದ್ರೂ ಅದ್ರದ್ದು ಇದ್ರೊಟ್ಟಿಗೆ
1: ಜೀವನೋಪಾಯ
4: ಸ್ವಉದ್ಯೋಗ ತರ
1: ಅದೆಲ್ಲ ಮಾಡಿಸ್ತಾ ಇದ್ದೀರ?
4: ಹೌದು, ಸಂಘದಲ್ಲಿ ಸುಮಾರು ಜನ ಅಗರ್ಬತ್ತಿ, ಆಮೇಲೆ ಇದು ಆಗ ಬತ್ತಿ ಅಲ್ಲ ಬತ್ತಿ ಕಟ್ಟು ಸುಮಾರು ಜನ
1: ಸೋಪ್ ಆಯಿಲ್.
4: ಸೋಪ್ ಆಯಿಲ್.
1: ನೀವು ಅವ್ರನ್ನೆಲ್ಲ ಕೃಷಿ ಮಾಡೋಕೆ ಯಾಕೆ ಪ್ರೇರೇಪಿಸುದಿಲ್ಲ?
4: ಕೃಷಿ ಮಾಡ್ಲಿಕ್ಕೆ ಕೆಲವರಿಗೆ ಅದೇ ಜಾಗದ ಸಮಸ್ಯೆ ಇತ್ತು, ಕೆಲವರಿಗೆ ಮಿಗದ ಕಾಟ, ಜಿಂಕೆ ನಮ್ಮಲ್ಲಿ ಜಿಂಕೆ ಕಾಟದಿಂದ ಎಲ್ಲರೂ ಸಾಗೊಳ್ಳಿ. ಮೇನ್ ಕಾರಣ ಎಂತ ಅಂದ್ರೆ ಜಿಂಕೆ ಕಾಟ ಅಂತ.
1: ಕಾಡುಗಳೆಲ್ಲ ನಾಶವಾಯ್ತು.
4: ಕಾಡುಗಳ ನಾಶ ಅಂದ್ರೆ ನಮ್ಮಲ್ಲಿ
5: ಜಾಗ ಎಲ್ಲ ಬಿತ್ತನೆ ಮಾಡತ್ತಲ್ಲ ಸುಗ್ಗಿ ಗೆದ್ದೆ ಅಷ್ಟೊತ್ತಿಗೆ ತೋಟದಲ್ಲಿ ಹಳ್ಳಿ ಐಕೊಂಡು ಮಲ್ಕೊಳ್ಳೋದು ನಮ್ಮ ಪಾಪ ರಾತ್ರಿ ಇಡೀ ಕೂಗ್ತಾನೆ ಇರ್ಬೋದು, ಇಲ್ಲಾಂದ್ರೆ ಒಂದ್ ಚೂರು ಬೆಚ್ಚುದಿಲ್ಲ. ಅಷ್ಟು ಕಷ್ಟದಿಂದ ಮಾಡೋದು ಪ್ರಾಣಿ
1: ತುಂಬಾ ಕಷ್ಟ. ನನಗೆ ಸುಜಾತ ಶೆಟ್ಟರ್ ಕೇಮ್ದ, ನೀವೀಗ ಆಗ ಹೇಳ್ರಿ ಅಪ್ಪ ಅಮ್ಮ ಎಪ್ಪಲರಿ ಕೃಷಿ ಅಂತ, ನಿಮ್ ನಿಜವಾಗ್ಲೂ ಆತ ಅಪ್ಪ ಅಮ್ಮ ಇಲ್ಲದ
5: ಮಾಡೋಕಾತಿಲ್ಲ
1: ಅಲ್ಲ ಕೃಷಿ ಬಿಟ್ಟು ಇಪ್ಪಕ್ಕಾತ ಕೇಮ್ದ
5: ಆತಿಲ್ಲ ಎಂತ ಮಾಡುದು ಮಾಡೋಕಾತಿಲ್ಲ. ತೋಟ ಆದ್ರೂ ಕಾಣ್ಕಲ್ಲ ಸಾಗೊಳ್ಳಿ ಬೇಡ ಅಂತ ಹೇಳ್ರು.
1: ಕೃಷಿಯರಿಗೆ ಅದೊಂದು ಅಡಿಕ್ಷನ್ ಅದು, ಅವರಿಗೆ ಮಾಡ್ತಿದ್ ಕೆಲಸ ಬಿಟ್ಟು ಇಪ್ಪು
5: ಇಲ್ಲ ಆತಿಲ್ಲ ಕೂತ್ಕಮ್ಕಾತಿಲ್ಲ. ನಾನು ಸಹ ಅಷ್ಟೇ, ದನ ಬೇಡ ದನ ಬೇಡ ದನ ಸಾಕುದಿಲ್ಲ, ಇನ್ ಕೈ ಇದಿನ್ ಮಾಡುದಿಲ್ಲ ಅನ್ಸುದು. ಒಂದ್ ಏನಾದ್ರೂ ಒಂದ್ ಲಾಸ್ ಆದ್ರೆ ಅಥವಾ ಹುಷಾರಿಲ್ದೆ ಇದ್ರೆ ಅವಾಗ ಇನ್ನೊಂದ್ ಧ್ಯಾನವೇ ಬೇಡ, ನನ್ಗೆ ಧ್ಯಾನ ಸಾಕುದೇ ಇಲ್ಲ ನಾನ ಅನ್ಸುದ. ಆಮೇಲೆ ಒಂದ್ ಸ್ವಲ್ಪ ದಿನ ಧ್ಯಾನ ಇಲ್ದೆ ಇದ್ರೆ ಆತೆ ಇಲ್ಲ, ಎಲ್ಲ ಧ್ಯಾನ ದಾರಿ ಮೇಲೆ ಅದನ್ನೆಲ್ಲ ಕಾಮದು ಹುಡುಕುದು ಅದು ಎಷ್ಟು ಆಲ್ಕರಿತ್ತು ಅದು ಎಷ್ಟು ಆಲ್ಕರಿತ್ತು. ನನಗೆ ಯಾರು ಬೈದ್ರು ಕೇಂತಿಲ್ಲ, ನಿಂಗೆ ಎಂತ ಲಾಭ ಅದ್ರಿಂದ, ನೀನ್ ಎಂತಕ್ ಸಾಂಗ್ತ ಕೇಂತಾರೆ ನಂಗೆ ಎಲ್ಲರೂ ಸಹ. ನಂಗದೊಂದು ಹುಚ್ಚು.
1: ಈ 25 liter ಹಾಲಂದ್ರಲ್ಲ ಅದ್ ಕರೋದ್ ಹೆಂಗ್ ನಿಮ್ ಮೆಷಿನ್?
6: ಮೆಷಿನ್ ಎಲ್ಲ ಕೈಯಲ್ಲೇ ಕರಿತಿಲ್ಲ. 25 ಅಲ್ಲ ಜಾಸ್ತಿ ಕೊಡ್ತಾ ಇದೆ ಈಗ, ಒಂದ್ 25
1: ಹೇಳ್ತ್ರಿ ಅಕ್ಕ?
6: ನಾವು ಬೇಗ ಹೇಳತ್ನ, ಒಂದ್ 5 ಗಂಟೆಗೆ ಹೇಳ್ತೇನೆ.
1: ಈಗ ಮನೆ ಗಂಟೆ ಗಿಂಟಿದ್ರೆ ಯಾವ ಮೋದಿಗೆ ಹೊರಗ್ ಗಡ ಬಡ ಅಂದ್ರೆ
6: ಇಲ್ಲ ಇಲ್ಲ, ಮದ್ವೆ ಮನೆಗೆ ಎಷ್ಟು ತಿಕ್ಕುಳ ಆಗ್ತಾರೆ, ಕಾಮ್ದೆ ಉಣ್ಕಂದು ಮದ್ಮಕ್ಕಳದ್ದು ಅಂತದು ಕಾಂತಿಲ್ಲ ನಾವು ಅಷ್ಟೇ. ಮದ್ಮಕ್ಕಳು ಸ್ಟೇಜ್ ಗಾರ್ ರಶ್ ಇದ್ರೆ ಈಚೆ ಕೆಳಗಡೆ ಯಾರು ಅವ್ರ ಮನೆಯವ್ರು ಸಿಕ್ಕ್ರೆ ಸಾಕು, ನಾವು ಬಂದಿತ್ತು ಮದಿ ಅಂದೇಳಿ ಹೇಳಿಕ್ಕೆ ಓಡ್ ಬತ್ತು.
1: ಮನೆ ಬಿಟ್ಟು ಒಂದಿನ
6: ಎಲ್ಲಿಗೆ ಹಾಕಿಲ್ಲ, ಎಲ್ಲಿ ನೈಟ್ ಎಲ್ಲೂ ಉಳಿಲಿಕ್ಕಿಲ್ಲ, ಎಲ್ಲೂ ಎಲ್ಲಿ ಉಳಿಲಿಕ್ಕಿಲ್ಲ. ಈಗ ಹೋದ್ನಲ್ಲ, ಈಗ ಏನೋದಕ್ಕ ನಾನು ಎಷ್ಟು ತಿಬಿಡ್ತಿರೋ, ನಾನ್ ಮನೆಗೆ ಹೋಯ್ಕು,
1: ನನಗೆ ಬೈರ
6: ಕರುಕಿತ್ತು ನಂಗೆ, ನೀವು 2.5 ಮನೆಗೆ ಹೋಯ್ಕು ನಾನು ಅಂದ್ ಹೇಳ್ತಾ ಇದ್ದೆ ಈಗ
1: ಅಲ್ಲ. ಸೊ ಈ ತರದ ಕಮಿಟ್ಮೆಂಟ್ ಗಳನ್ನ ಇಟ್ಕೊಂಡಿರುವಂತಹ
6: ಲೆಕ್ಕಾಚಾರ ಹಾಕೊಂಡು ಕೆಲಸ ಮಾಡು.
1: ಒಂದ್ ಗಳಿಗೆ ಕುಗಂತಿಲ್ಲ
6: ಇಲ್ಲ
1: ಅಪ್ಪ. ಕೇಂದ್ರೆಲ್ಲ ಕೇಳುಗ್ರೆ, ನಮ್ಮ ಕೃಷಿ ಮಹಿಳೆಯರ ಬದುಕು ಹ್ಯಾಂಗಿತ್ತಂತ. ಮೊಳಹಳ್ಳಿಯಿಂದ ಬಂದವ್ರು ಇವರು. ಸೊ ಇವರು ಒಂದ್ 25 acres ತನಕದ್ದು ಹಡ್ಬಿದ್ ಭೂಮಿ, ನಮ್ ಭಾಷೆ ಹೇಳುದಾರೆ, ಹಡ್ಬಿದ್ ಭೂಮಿಯನ್ನ ಕೃಷಿ ಮಾಡಿದವರು ಸಾಗೋಳಿ. ಅವ್ರ ಹತ್ರ ಕೇಂದ್ರ ಸಾಗೋಳಿ ಮಾತ್ರ ಮಾಡುದ, ಮತ್ತೆ ಉಳಿದ ತೋಟಗಾರಿಕೆ ಆ ತರದ್ದೆಲ್ಲ ಅವ್ರದ್ದು ಎಂತದ ಆ ಜಾಗದಲ್ಲಿ ಮಾತ್ರ ಮಾಡುದ. ಈ ಹಡ್ಬಿದ್ ಭೂಮಿಯಂಗ್ ಬೇರೆ ದ್ವಿದಳ ಧಾನ್ಯಗಳನ್ನ ನೆಲಗಡಲೆ ಅಂತದ್ನೆಲ್ಲ
6: ಮಾಡ್ಲಕ್ ಅಂದ್ರೆ ಬೇಲಿ ಕರೆಕ್ಟ್ ಇದ್ರೆ ಉದ್ದ ಹಾಕ್ಲಕ್ಕ, ನಲ್ಸಂಡಿ ಹಾಕ್ಲಕ್ಕ, ತರಕಾರಿ ಬೆಂಡೆ ಹಾಕ್ಲಕ್ಕ ಎಲ್ಲ ಮಾಡ್ಲಕ್ಕ, ಹೆಚ್ಚಿನ ನೀರಿನ ವ್ಯವಸ್ಥೆ ಬೇಕು ಸುಗ್ಗಿ ಮಾಡುವಾಗ. ಈಗ ಹೆಚ್ಚಂದ ನಾವೆಲ್ಲ ಕಾಟ ಅದು ಕಾಟ ಹಾಕಿ ಮಾಡುದಿಲ್ಲ ಬೇಕು, ಮಾಡಿದ್ರೆ
1: ಔಡಿ ಅಲ್ಲ
6: ಔಡಿ
1: ಅದೊಂದು ಕಾಲ.
6: ಕರಿಯಲ್ಲೆಲ್ಲ ನಾನು ಹಾಕಿದೆ, ನಾನು ಹಾಕಿ ಆಣಿಗುಡ್ಡಿಗೆಲ್ಲ ದೇವಸ್ಥಾನಕ್ಕೆಲ್ಲ ಕೊಟ್ಟಿದೆ. ಅದ್ರಲ್ಲಿ ಹಕ್ಕಿ ಕಾಟ ಬಿಟ್ಟರೆ ಅದ ಮತ್ತೆ ಗಂಟಿ ತಿನ್ನಲ್ಲ ಕರಿಯಲ್ಲ ಹಾಕಿದ್ರೆ. ಅದು ಸುಗ್ಗಿ ಭತ್ತ ಕಟಾವ ಹಾಕು ಕಾತಿ ಎಳ್ಳು ತಂದು ಹಾಕಿದ್ರೆ
1: ಒಂದ್ ಕರಿ ಎಳ್ಳನ್ನ ತಂದು ಚೆಲ್ಲಿ ಬಿಡುದ
6: ಒಳ್ಳೇದು, ಅದು ಒಳ್ಳೆ ಆಗತ್ತೆ. ಕರಿ ತಂದು ಜಪ್ಪಿ ಕೊಟ್ರೆ ನಮ್ ಮತ್ತೆ ಯಾರು ತಗೊಂತಿಲ್ಲ ಅಂದ್ರೆ, ಕಡೆ ಆಣಿಗುಡ್ಡೆಲ್ಲಿ ಒಳ್ಳೆ ರೇಟ್ ಹಾಕಿ ನಮ್ಗೆ ಕೊಟ್ಟಿದ್ರು. ನಾನೊಂದು 40 kg ಅವ್ರಿಗೆ ಕೊಟ್ಟಿದ್ದೆ.
1: ಕರಿ ಎಳ್ಳು ಎಷ್ಟು ಕಾಸ್ಟ್ಲಿ ಮರ್ರೆ?
6: ಹಾಲ ಹಾಕೋ ಹಾಲ ಇಲ್ಲಿ ತಗೊಂಡು ರೈತರು ಬೆಳೆದ
1: ಬೆಲೆ ಇಲ್ಲ ಅದಕ್ಕಲ್ಲ, ಅದೇ ಅದೇ ದುರಂತ.
6: ಲಾಭದಾಯಕನೇ ಆಗ್ತದೆ
1: ಅದು. ನಾವು ಅಂಗಡಿಯಲ್ಲಿ ಪ್ಯಾಕೇಜಿಂಗ್ ಕರಿ ಎಳ ತಪ್ಪತ್ತಿಗೆ ಅಷ್ಟು ಕಾಸ್ಟ್ಲಿ ಇದೆ ಅದು.
6: ನಾನು ಬೆಳೆದಿದ್ದೆ ನಮ್ಮಲ್ಲಿ.
1: ವೆರಿ ನೈಸ್. ಓಕೆ, ಅವ್ರೆಂತ ಹೇಳ್ತಿದ್ರು ಆಗಳಿಕೆಲ್ಲ ಎಂತ ವ್ಯವಸಾಯ ಮಾಡ್ತಿದ್ರಿ?
6: ಆಗಳಿಕೆ ಔಡಿ ಗಿಣ್ಗ್ ಮತ್ತೆ ಮೆಣಸ ನೆಲಗಡ್ಲಿ ಬದ್ನಿ
1: ಚೌಂತಿ
6: ಚೌಂತಿ
1: ಗುಂಬಳಕಾಯಿ
6: ಚೌಂತಿ ಗುಂಬಳಕಾಯಿ ಕಡಿಮೆ
1: ಮತ್ತಿದಿಲ್ಲ ವಾಟರ್ ಮೆಲನ್
6: ಅದು ಇತ್ತು ಸ್ವಲ್ಪ, ಅದೇ ಇಲ್ಲ
1: ನಿಂಬದಾಗಿಲ್ಲ
6: ನಂಬದಿಲ್ಲ
1: ಕರ್ಗುಂಜಿ ಇಲ್ಲ
6: ಕರ್ಗುಂಜಿ ಇಲ್ಲ. ಔಡಿ ಎಲ್ಲ ಇತ್ತು, ಔಡಿ ಗಿಣ್ಗ ಚೌಂತಿ ಜಾಸ್ತಿ ಹೊರಳಿ
1: ಹೊರಳಿ ಉದ್ದ.
6: ಈಗ ಏನು ಇಲ್ಲ.
1: ಈಗ ಯಾವ್ದು ದ್ವಿದಳ
6: ಯಾವ್ದಕ್ಕೂ ಮಾಡೋಕೆ 2 ಸಾಗೊಳ್ಳಿ ಮಾಡು ಸುಮ್ನೆ ಕಮ್ಮಿ, 2 ಸಾಗೊಳ್ಳಿ ಮಾಡಿದ್ಮೇಲೆ ಇದನ್ನೆಲ್ಲ ಹಾಕ್ತಾ ಇತ್ತು, ಈಗ ಎಂತ ಇಲ್ಲ.
1: ಯಾಕಂದ್ರೆ ಕೈದೆ ಮಾಡದೆ, ಯಾಕೆ ಕೈದೆ ಮಾಡದೆ?
6: ಪ್ರಾಣಿಗಳ ಕಾಟ, ಪ್ರಾಣಿಗಳು ಎಂತದು ಇಡುದಿಲ್ಲ. ನವಿಲು ಇತ್ತಲ್ಲ, ನವಿಲು ಎಲ್ಲ ಅದು ತಿಂದು ಕೋಡನ್ನ ಎಂತದು ಬೆಚ್ಚುದಿಲ್ಲ.
1: ನಂತರ ನಿಮ್ಗೆ ಕಾಡು ನಾಶದಿಂದ ನೋಡಿ, ಕಾಡು ಇದ್ದಾಗ್ಲೂ ಒಂದ್ ಸ್ವಲ್ಪ ಬೇರೆ ತರ ಸಮಸ್ಯೆಗಳಿತ್ತು, ಆದ್ರೆ ಕಾಡನ್ನೆಲ್ಲ ತೆಗ್ದು ನಾವು ಚೊಕ್ಕ ಮಾಡ್ತಲ್ಲ ಅದ್ರ ಮೇಲೆ ಸಮಸ್ಯೆ ಇನ್ನಷ್ಟು ಜಾಸ್ತಿ ಆಯ್ತು. ರೈತನಿಗಂತೂ ಭಾರಿ ಕಷ್ಟ.
6: ಗಂಟಿ ಗಂಟಿ ಜೊತೆ ಈಗ ಜಿಂಕೆ ಇದ್ದಲ್ಲ, ಅವು ಗಂಟಿ ಜೊತೆಗೆ ಮೇವುದು.
1: ಹೌದಾ?
6: ಇರುದು ಹೌದೇ ಹಿಂಡ ಎಲ್ಲ ಗಂಟಿ ಮತ್ತೆ ಮೀಗ ಹೊಟ್ಟೆ ಮೇಯಿತು ಎಷ್ಟೊತ್ತಿಗೆ ಅದೇ ಗೊತ್ತಿಲ್ಲ. ದೂರಿಂದ ಕಾಂಬಕ್ಕೆ ನಮ್ದು ಗಂಟಿ ಏನೋ ಒಂದ್ ಕಾಣಕ್ ಅಷ್ಟು ಮೇಯ್ದು ಒಟ್ಟಿಗೆ ಇರ್ತು. ಸ್ವಲ್ಪ ಸ್ವಲ್ಪ ಇಲ್ಲ, ಒಂದೊಂದು ಹಿಂಡಲ್ಲಿ ಒಂದು 50-100 ಇರ್ತು, ಸ್ವಲ್ಪ ಅಲ್ಲ. ಏನೋ ಅಲ್ಲ ಕೂತ್ಕೊಂಡ ಸಾಗೊಳ್ಳೆ ಮಾಡೋಕ ಅಲ್ಲಿ ನಮ್ದು ಸೈಡ್ ಅಲ್ಲಿ ನಮ್ ಬೈಲಲ್ಲಿ ನಮ್ಮ ಪೈಪ್ಗೆ ಒಂದು ಸಾಗೊಳ್ಳಿ ಎಲ್ಲರದು ಸಹ ಇಲ್ಲಂದ್ರೆ ಇಲ್ಲ. ಅಲ್ಲೂ ಸಹ ಎಲ್ಲ ಹೇಳ್ತಾರೆ ಆ ಟ್ರಿಪ್ ಕೊಯ್ ಒಂದು
1: ಸಾಗೊಳ್ಳಿ ಕೆಲಸ ಅವ್ರಿಗೆ,
6: ಅವ್ರಿಗೆ ರಾತ್ರಿ ಎಲ್ಲ ಮಲ್ಕೊಳ್ಳುದು ಹಳ್ಳಿ
1: ಹೆಂಗ್
6: ಹಳ್ಳಿ ಮನೆಗೆ ಮಲ್ಕೊಂಡ್ ರಾತ್ರಿ ಇಡೀ ಕೂಗ್ತಾ ಇಕ್ಕಂದು ಗರ್ನಲ್ ಹೊಡ್ಸುದು ರಾತ್ರಿ ಮಲ್ಕೊಂಡು.
1: ಗರ್ನಲ್ ಹೊಡ್ಸುದ?
6: ರಾತ್ರಿ ಮಲ್ಕೊಂಡು ಗರ್ನಲ್ ಹೊಡ್ಸ್ತೈ ಕಮ್ದು ನಂದಿ.
1: ಎಷ್ಟು ಕಷ್ಟ ಕಣೆ, ಮನುಷ್ಯಗೂ ಕಷ್ಟ ಪ್ರಾಣಿಗಳಿಗೂ ಕಷ್ಟ, ಪಾಪ ಅವಕ್ಕೂ ಕಷ್ಟವೇ. ಅವ್ ಹೊಟ್ಟಿಗಿಲ್ಲದಕ್ಕೆ ಅವ್ ಒಪ್ಪೋದಲ್ಲ,
6: ನಾವು ಬೇಡ ಬೇಡ ಸಾಗೊಳ್ಳೇ ಬೇಡ ಎಂತಕ್ಕೆ ನೀವು ಅದ್ಕಂದು ರಾತ್ರಿ ಎಲ್ಲ ಹಾವು ಬತ್ತದ ಪ್ರಾಣಿ ಎಂತದಾರು ರಾತ್ರಿ ಎಲ್ಲ ಕಚ್ಚರ್ ಕಾಂಬಾರ ಯಾರಿಲ್ಲ ಬೇಡ ಬೇಡ ಅಂದ್ರೆ ಅವ್ರು ಕೇಳ್ತಿಲ್ಲ.
1: ಅಪ್ಪಯ್ಯ ಅಲ್ಲಿ ಹಂಗಿನ ಅಪ್ಪ ಇರ್ಕೂರ
6: ಆದ್ರೂ ಬಿ ನಾವು ಅದಕ್ಕೆ ಫಾರೆಸ್ಟ್ ಪೆಟ್ರೋಲ್ ಹೋದ್ರೆ ಅವ್ರ ಹತ್ರ ಮೀಗ ತಿಂತ 20 ಫೋಟೋ ಕಳ್ಸಿ ಅಂತಾರೆ. ಅಷ್ಟೊತ್ತಿಗೆ ನಾವು ಅಲ್ಲಿ ಫೋಟೋ ಕ್ಯಾಮ್ರಾ ತಗೊಂಡೆ ಮೊಬೈಲ್ ತಗೊಂಡ್ರೆ ಅವಲ್ಲಿ ನಿತ್ಕೊಂತ ಅವ್ರಿಗೆ ರೈತರಿಗೆ ಅನುಕೂಲ ಸರ್ ಇದು ನೋಡಿ ಅಂದ್ರೆ ಗಂಟಿ ತಿಂದಂಗಿತ್ತ ಗಂಟಿ ಅಲ್ಲ ಸರ್ ಮೀಗ ಖಾಲಿ ಮಾಡಿದಂದ್ರೆ ನೀವು ಪ್ರೂಫ್ ತಗೊಂಡ್ಬನ್ನಿ ಫೋಟೋ ತಗೊಂಡ್ಬನ್ನಿ ತಿಂತ ಇದ್ದ ಫೋಟೋ ಕೇಳ್ತಾರೆ ಅವ್ರು. ಹಾಗೂ ನಾ ಎಷ್ಟೋ ಸಲ ಟ್ರೈ ಮಾಡಿದೆ ಆದ್ರೆ ನನಗೊಂದು ಕ್ಯಾಮ್ರಾ ಸಲಹೆ ಆಯ್ಲ ಓಡುತ್ತ
4: ಓಡತ್ತೆ ಬೇಡಮ್ರ ಅವ್ರಿಗೆ, ಗೆದ್ದು ತಿಂತಿದ್ದ ಫೋಟೋ ಬೇಕು.
1: ನೀವೊಂದು ಕೆಲಸ ಮಾಡಿ, ನೆಕ್ಸ್ಟ್ ಯೂಟ್ಯೂಬ್ ಲೈವ್ ಇಡಿ, ಲೈವ್ ಮಾಡ್ಕೊಂಡು ಓಡುದು, ಬರೀ ಅವ್ರು ಮಾತ್ರ ಅಲ್ಲ ಎಲ್ಲರೂ ಕಾಣ್ಕದನ್ನ. ಅಯ್ಯೋ ಎಂತೆಂತ ಪ್ರಶ್ನೆ.
4: ಆದ್ರೆ ನಮ್ಗೆ ಎಷ್ಟು ಬೇಜಾರತ್ತ, ರೈತರದೆಲ್ಲ ಕೆಲವ್ರು ತಿಂತತ್ತ, ನಂಗೆ ಪ್ರೇಮ ಮಿಗ ತಿಂದಿತ್ತು, ಏನಾದ್ರು ಹೆಲ್ಪ್ ಸಿಕ್ಕುತ್ತ ಮಗ ಕೇಂದ್ರ ಫಾರ್ಮೆಂಟ್ ತಂದಿಟ್ಟಿದ್ದೀನಿ ನಾನು, ಕೆಲವ್ರು ಬರ್ದಿದ್ದೆ ಅದ್ರ ಹೇಳುದು ಮಿಗ ತಿಂತ ಇದ್ದ ಫೋಟೋ ಹಾಕಿದ್ರೆ ನಿಮ್ಗೆ ಏನಾದ್ರು ನಾವು ಮಾಡಿ ಕೊಡುವ, ಇಲ್ಲಂದ್ರೆ ಆಗ್ತಿಲ್ಲ ಅಂತರು. ಅಷ್ಟೊತ್ತಿನ ನಮ್ಗೆ ಮಸ್ತ್ ಬೇಜಾರ.
1: ನೀವು ಗೆದ್ದಿಗೂ ಸಿಸಿ ಕ್ಯಾಮ್ರಾ ಹಾಕಾಯ್ತು?
4: ಸಿಸಿ ಕ್ಯಾಮ್ರಾ ಹಾಕ್ರೆ ಹಾಕ್ಲಕ್ಕ, ಅಷ್ಟು ದೂರಿಂದ ಹಾಕಿ
1: ಹಾಕುದು ಹೆಂಗ್? ಅದಕ್ಕೆ ಮಳೆ ನೀರು ಬಿದ್ದಿರದ
4: ಅಲ್ಲಲ್ಲ, ಸೋಲಾರ್ ಇದು ಹಾಕ್ಬಹುದು, ತೋಟಕ್ಕೆಲ್ಲ ಅಳವಡಿಸಿದ್ ನಮ್ಮಲ್ಲಿ ನಾ ಕಂಡಿದೆ ಹಾಕ್ಲಕ್ಕ, ಅದು ಒಂದೊಂದು ಗದ್ದಿಗೆ ಒಂದೊಂದು ಸಿಸಿ ಕ್ಯಾಮ್ರಾ ಹಾಕಿ ಇವ್ರು ಕೊಡ್ತಾರಲ್ಲಿ ಆ ಪ್ರೊಟೆಕ್ಷನ್ ಮಾಡಿ ನಮಗ್ ಕೊಡೋಕೆ ಪಾಪ ಅವ್ರಿಗೆ.
1: ಅದ ಆಪದ ಹಬ್ಬದಲ್ಲ ನಾ ಸುಮ್ನೆ ಹೇಳಿದೆ, ಲೈವ್ ಫೋಟೋಸ್ ತಿಂತಿಪ್ಪದ ಫೋಟೋಸ್ ಅಲ್ಲ, ತಿಂಬುದ ಫೋಟೋ
4: ತೆಗೋದಿ. ಅಧಿಕಾರಿ ಹತ್ರ ಮಾತಾಡ್ರಿ, ನೀವು ತಿನ್ನದಿರೋ ಫೋಟೋ ತಂದ ಕೊಡಿ ಅವ್ರ ಹತ್ರ ಹೇಳಿ. ಯಾ ಈಗ ಅವರಲ್ಲ, ನಾನೇ ರೈತ, ಅದು ನಾವು ಕೃಷಿ ಮಾಡತ್ತೆ, ನನಗೆ ಆಯ್ಲ ಸರ್ ಮತ್ತೊಬ್ಬ
1: ಅಲ್ಲ ಆಪದ ಹೆಂಗೆ. ನೀವು ಫೋಟೋ ತೆಗೋಕೋರ ಅದು ಕಾಂತಕ ಈಗ ಪೋಸ್ಟ್ ಕೊಡತ್ತಾ, ಅದು ಓಡಿ ಹೋಗ್ತಲ್ಲ, ಓಡಿ ಹೋತೋ ಮನ್ಸರು ಬಂದ್ರೆ. ಎನಿವೇಸ್, ಇವತ್ತಿನ ಕೃಷಿ ಸಮಾಚಾರದಲ್ಲಿ ಇಷ್ಟೊತ್ತು ನಾವು ಮಾತಾಡದ್ದು ಮೂರು ಜನ ಕೃಷಿ ಮಹಿಳೆಯರು, ರೈತಾಪಿ ಮಹಿಳೆಯರೊಟ್ಟಿಗೆ. ಮೊಳಹಳ್ಳಿಯವರು ಒಬ್ರು, ವಿನೋದ ಡಿ ಶೆಟ್ಟಿಯವರು, ವನದುರ್ಗ ಸಂಜೀವಿನಿ ಒಕ್ಕೂಟದ ಮೊಳಹಳ್ಳಿಯ ಅಧ್ಯಕ್ಷೆ ಆಗಿರೋರು, ಇನ್ನೊಬ್ರು ಪ್ರೇಮ ಶೆಟ್ಟಿಯವರು, ಕೃಷಿ ಸಖಿ, ಪಾಪ್ಯುಲರ್ ಕೃಷಿ ಸಖಿ ಆಫ್ ಮೊಳಹಳ್ಳಿ, ಮತ್ತೊಬ್ರು ಸುಜಾತ ಶೆಟ್ಟಿಯವರು, ಪ್ರಗತಿಪರ ರೈತ. ಇವರು ಕಾಣಿಯವರು ಕಷ್ಟ ಸಂಕಷ್ಟ ಅದ್ರ ನಡುವೆಯೂ ನಾವು ವ್ಯವಸಾಯ ಮಾಡ್ತಂತ ಆ ಉಮೇದೇನು ಹಾತಿಲ್ಲ. ಸುಜಾತಕ್ಕಂತ ಹೇಳ್ತಿದ್ರೆ ನಾವು ಹಿರ್ಕಂತಂತ, ಆದ್ರೆ ಹಿರ್ಕಂ ಟೈಮ್ ಬಂದಾಗ ಖಂಡಿತವಾಗ್ಲೂ ಅವ್ರು ಹಿರ್ಕಂತಿಲ್ಲ, ಆತಿಲ್ಲ ಅದಿಲ್ಲದೆ. ಹೌದು ಹೌದು.

0: ಈ ತ್ರಿಗುಮೇದ್ ಬರ್ಕರೆ ಮಳೆ ಬೇಕೇ ಬೇಕು. ಹಂಗಾಯ್
1: ಮಳೆ ಇದ್ರೆ ಮಾತ್ರ ಬೆಳೆ ಅಷ್ಟೇ.
0: ಆಯ್ಲಿ, ತುಂಬಾ ಖುಷಿ ಆಯ್ತಾ ನಿಮ್ ಉಮೇದ್ ಈ ಎಂತ ಹೇಳ್ತಾರೆ ಆ ಚಟುವಟಿಕೆ ಆ ಲವಲವಿಕೆ ಹಿಂಗೆ ಇರ್ಲಿ, ನೀವು ಇನ್ನಷ್ಟು ಜನರಿಗೆ ಇನ್ಸ್ಪಿರೇಷನ್. ಆಕ್ಚುಲಿ ಈ ರೇಡಿಯೋ ಕುಂದಾಪುರದ ಈ ಕಾರ್ಯಕ್ರಮಕ್ಕೆ ಇಂತಿಪ್ಪ ಇನ್ನೆಷ್ಟೋ ಕೃಷಿ ಮಹಿಳೆಯರು ಇಲ್ಲ ನಾನು ಈ ಸಲ ಒಂದ್ ಹೊಡ್ಬಿದ್ ಗೆದ್ದಿ ಮಾಡ್ತೀವಿ ಅಂತ ಏರ್ಕ ಹಂಗಿರ್ಕ. ಥ್ಯಾಂಕ್ ಯು ಸೋ ಮಚ್.
1: ನಿಮಗೂ ಕೂಡ ಹಾಗೆ ರೇಡಿಯೋ ಕುಂದಾಪುರ 89.6 FM ಎಸ್ಪೆಷಲಿ ಜ್ಯೋತಿ ಸಾಲಿಗ್ರಾಮ ಅವರಿಗೆ, ಎಲ್ರಿಗೂ ನಮ್ಮ ಒಕ್ಕೂಟದ ಪರವಾಗಿ ಅಥವಾ ನಮ್ಮ ಎಲ್ಲ ಮಹಿಳೆಯರ ಪರವಾಗಿ ನಿಮ್ಗೆ ಧನ್ಯವಾದಗಳು.
0: ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶಯ ಈಡೇರಿಕೆ ಎಲ್ಲ ಏನೆಲ್ಲ ಆಯ್ಕದೆಲ್ಲ ಆಯ್ಲಿ. ಸೊ ಮತ್ ಸಿಗ್ತಾ ಇಪ್ಪ, ನಿಮ್ಮ ಬೆಳೆ ಈ ಸಲ ಸಮೃದ್ಧವಾಗಿರ್ಲಿ. ಥ್ಯಾಂಕ್ ಯು. ಸರಿ,
1: ತುಂಬಾ ಧನ್ಯವಾದ.
0: ಸಿಕ್ಕು ಹಂಗಾರೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ವಕ.
2: ಹೋಯ್, ನಂಗೊಂದ್ ಘನ ಸೀರಿ ತಕಂಕಿತ್ತೆ. ಈ ಆಸಡಿ ತಿಂಗಳಿಗೆ ನಮ್ ಕುಂದಾಪುರದಾಗೆ ಎಲ್ ಘನ ಸೇಲಿತ್ತೆ?
0: ಇಲ್ಲ ಇತ್ತಲ್ಲ, ನಮ್ಮ ಶರಣ್ ಹೋಟೆಲ್ ಕುಂದಾಪುರದಲ್ಲಿ ಇದೇ ಜುಲೈ 25 ಮತ್ತು 26 ಮಲಾರ್ ಫ್ಯಾಷನ್ ಮೇಳ 2026. ಬ್ರಾಂಡೆಡ್ ಸೀರೆಗಳು, ಸಲ್ವಾರ್, ಕುರ್ತೀಸ್, ಮಕ್ಕಳ ಮತ್ತು ಪುರುಷರ ಬಟ್ಟೆಗಳು, ಕೊರಿಯನ್ ಆಭರಣಗಳು, ಆಂಟಿಕ್ ಆಭರಣಗಳು, 1 ಗ್ರಾಮ್ ಆಭರಣಗಳು, ಬ್ಯಾಗ್ಗಳು, ಬೆಡ್ಶೀಟ್ಗಳು, ಹಲವಾರು ಬಗೆಯ ಆಕರ್ಷಕ ತಿಂಡಿ ತಿನಿಸುಗಳು.
2: ಹಾಂಗಾರ್ ಸೈ, ನಾ ಹೊರಟೆ ಮರ್ರೆ, ನೀವು ಬತ್ರಿಯಾ?
0: ಕುಂದಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಮಲಾರ್ ಫ್ಯಾಷನ್ ಮೇಳ, ಬೆಳಿಗ್ಗೆ 9:30 ರಿಂದ ರಾತ್ರಿ 8 ಗಂಟೆಯವರೆಗೆ.

ನಮಸ್ಕಾರ, ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಪಂಚಮಿ ವೈದ್ಯ ಯಕ್ಷ ಸಮಾಗಮದಲ್ಲಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಎಂಬ ಮಹಾವಾಕ್ಯದ ಸಾಕಾರ ಸ್ವರೂಪರಾಗಿ ಯಕ್ಷಗಾನ ಕಲಾ ಪ್ರಪಂಚದಲ್ಲಿ ಜ್ಞಾನ ಸಾಧನೆ ಸಂಪ್ರದಾಯ ಮತ್ತು ಸಂಸ್ಕಾರದ ಚತುರ್ಮುಖ ದೀಪ್ತಿಯಾಗಿ ವಿರಾಜಮಾನರಾದವರು ಪ್ರಾಚಾರ್ಯ ಕೂಡ್ಲಿ ದೇವದಾಸರಾವ್ ಇವರು. ಯಕ್ಷಗಾನವೆಂಬ ಲೋಕಧರ್ಮಿ ನಾಟ್ಯವೇದದ ಸಕಲಾಂಗ ಸೌಂದರ್ಯವನ್ನ ಸ್ವಾನುಭವ ಸ್ವಾಧ್ಯಾಯ ಸಾಧನೆ ಹಾಗೂ ಸತತೋಪಾಸನೆಯ ಮೂಲಕ ಆತ್ಮ ಸಾಕ್ಷಾತ್ಕರಿಸಿಕೊಂಡಿರುವ ಇವರು ಯಕ್ಷ ಸಂಪ್ರದಾಯದ ಅನನ್ಯೋಪಾಸಕರು, ಕಲಾ ಪರಂಪರೆಯ ಅಖಂಡ ಧಾರಕರು, ಗುರು ಪರಂಪರೆಯ ಗರಿಮೆಯ ಪ್ರತಿನಿಧಿಗಳು. ಉಡುಪಿಯ ಯಕ್ಷಗಾನ ಕೇಂದ್ರದ ಪ್ರವೇಶ ಪರೀಕ್ಷೆಯಲ್ಲಿ ಯಕ್ಷ ತಪಸ್ವಿ ಕೋಟಾ ಶಿವರಾಮ ಕಾರಂತರಿಂದ ಸೈ ಎಂಬ ಪ್ರಶಂಸಾ ಪದವನ್ನ ಗಳಿಸಿ ಯಕ್ಷ ವಾದ್ಯ ವಿದ್ವತ್ ಪ್ರವರರಾದ ಕೋಟಾ ಮಹಾಬಲ ಕಾರಂತರ ಪಾದ ಸನ್ನಿಧಿಯಲ್ಲಿ ಮದ್ದಲೆ ವಾದನದ ಮರ್ಮ ಮಾಧುರ್ಯ ಮತ್ತು ಮಾರ್ಗ ಶುದ್ಧಿಯನ್ನ ಅಭ್ಯಸಿಸಿದ ಇವರು ಕೇವಲ ಒಬ್ಬ ಕಲಾವಿದರಲ್ಲ, ಯಕ್ಷಗಾನವೆಂಬ ಮಹಾಕಲಾಯಜ್ಞದ ಸಮಗ್ರೋಪಾಸಕರು. ಚಂಡೆಯ ನಾದದ ಚೈತನ್ಯ, ಮದ್ದಲೆಯ ನಿನಾದದ ಮಾಧುರ್ಯ, ಭಾಗವತಿಕೆಯ ಭಾವ ಗಾಂಭೀರ್ಯ, ನರ್ತನದ ಲಾಸ್ಯ ತಾಂಡವ ವೈಚಿತ್ರ್ಯ, ವೇಷಭೂಷಣದ ರಸ ಸೌಂದರ್ಯ, ಹೀಗೆ ಯಕ್ಷಗಾನದ ಸರ್ವಾಂಗವನ್ನು ಇದಮಿತ್ಥಂ ಎಂದು ಶಾಸ್ತ್ರ ಸಂಪ್ರದಾಯ ಅನುಭವಗಳ ತ್ರಿವೇಣಿ ಸಂಗಮದಲ್ಲಿ ನಿರೂಪಿಸಬಲ್ಲ ವಿರಳ ಪಾಂಡಿತ್ಯ ಶಾಲಿಗಳಲ್ಲಿ ಇವರು ಅಗ್ರಪೂಜ್ಯರು. ಹಿಮ್ಮೇಳ ಮುಮ್ಮೇಳಗಳ ಸಂಪ್ರದಾಯ ಪಥವನ್ನು ಸಾವಿರಾರು ಶಿಷ್ಯರ ಹೃದಯ

0: ಪಟಲದಲ್ಲಿ ಅಚ್ಚೊತ್ತಿ ಕಲೆಯನ್ನು ಕೇವಲ ಬೋಧಿಸದೆ ಕಲೋಪಾಸನೆಯ ಸಂಸ್ಕಾರವನ್ನೇ ಸಂಚಾರಗೊಳಿಸಿದ ಆಚಾರ್ಯ ವರ್ಯರು. ಇವರ ಕರಸ್ಪರ್ಶದಲ್ಲಿ ಶಿಷ್ಯರು ಕಲಾವಿದರಾದರು. ಇವರ ದೃಷ್ಟಿ ಸ್ಪರ್ಶದಲ್ಲಿ ಕಲಾವಿದರು ಸಾಧಕರಾದರು. ಇವರ ಸಂಸ್ಕಾರ ಸ್ಪರ್ಶದಲ್ಲಿ ಸಾಧಕರು ಪರಂಪರೆಯ ಸಂರಕ್ಷಕರಾದರು. ಜ್ಞಾನಂ ಯಸ್ಯ ಭೂಷಣಂ ವಿನಯೋ ಯಸ್ಯ ವಿಭೂಷಣಂ ಸಾಧನಾ ಯಸ್ಯ ಸಂಪತ್ತು ಶಿಷ್ಯ ಪರಂಪರಾ ಯಸ್ಯ ಕೀರ್ತಿಧ್ವಜ. ಅಂತಹ ಮಹೋನ್ನತ ಮಹಾಮನೀಷಿ ಯಕ್ಷ ಕಲಾನಿಧಿ ಗುರುಶ್ರೇಷ್ಠ ಪ್ರಾಚಾರ್ಯ ಕೂಡ್ಲಿ ದೇವದಾಸರಾವ್ ಅವರ ಪಾದಾರವಿಂದಗಳಿಗೆ ನಮ್ಮ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಗೌರವ ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಗುರುಗಳ ನಮಸ್ಕಾರ.
1: ನಮಸ್ಕಾರ.
0: ಮೊದಲನೆಯದಾಗಿ ನಿಮ್ಮ ಬಾಲ್ಯದ ಬಗ್ಗೆ ಹೇಳುವುದಾದ್ರೆ, ನಿಮ್ಮ ಬಾಲ್ಯದ ಜೀವನ ಹೆಂಗಿದ್ದಿತ್ತು, ಮತ್ತೆ ಬಾಲ್ಯದಲ್ಲಿ ಕಂಡ ನಿಮ್ ಯಾವ ಯಕ್ಷಗಾನ ನಿಮ್ಗೆ ಯಕ್ಷಗಾನ ರಂಗಕ್ಕೆ ಬರ್ಕಂತ ಹೇಳಿ ಹೇಳಿ ಪ್ರೇರೇಪಣೆ ನೀಡ್ತಂದೇಳಿ ಹೇಳಿ ಹೇಳ್ತ.
1: ನಾನು ಹುಟ್ಟಿದ್ದು ಉಳ್ತೂರು, ತಕ್ಕಟ್ಟಿನ ಒಳಗೆ ಉಳ್ತೂರು ಅಂತ ಅಲ್ಲಿ ಹುಟ್ಟಿದ. ನನ್ನ ತಾಯಿ ಮನೆ ಉಳ್ತೂರು, ಅಲ್ಲಿ ನಾನು ಸಣ್ಣದಲ್ಲಿ ಇದ್ದದ್ದು. ಆಮೇಲೆ ನಮ್ಮ ಮನೆ ಬಾರ್ಕೂರ್ ಹತ್ರ ಕೂಡ್ಲಿ ಅಂತ, ಹಾಗಾಗಿ ನಾನು ಕೂಡ್ಲಿ ಅಂತ ಹಾಕು, ದೇವದಾಸರಾವ್ ಕೂಡ್ಲಿ ಅಂತ. ಆಮೇಲೆ ಅಲ್ಲಿ ಅಂದ್ರೆ ಬಾಲ್ಯದಲ್ಲಿ ಒಂದು ಎರಡು ಮೂರು ವರ್ಷ ಅಲ್ಲಿ ಬಾರ್ಕೂರ್ನಲ್ಲಿ ರಂಗನಕೆರೆ ಅಂತ, ಅಲ್ಲಿ ಮುಂದೆ ಹನೇಹಳ್ಳಿ ಅಂತ ಒಂದು ಊರಿದೆ, ಅಲ್ಲಿ ಒಂದು ಶಾಲೆ ಇದೆ, ಹನೇಹಳ್ಳಿ ಶಾಲೆ, ಅಲ್ಲಿ ವಿದ್ಯಾಭ್ಯಾಸ ಮಾಡಿದೆ. ಅಲ್ಲಿ ಒಂದು ಮೂರು ನಾಲ್ಕು ವರ್ಷ ಮಾಡಿ ಆಮೇಲೆ ಅಲ್ಲಿಂದ ಪುನಃ ಉಳ್ತೂರಿಗೆ ಶಿಫ್ಟ್ ಆದೆ. ಅಲ್ಲೊಂದು ಎರಡು ವರ್ಷ ಓದಿ ಆಮೇಲೆ ಪುನಃ ಬಾರ್ಕೂರ್ ಹೈಸ್ಕೂಲಲ್ಲಿ ನನ್ನ ವಿದ್ಯಾಭ್ಯಾಸ ಮುಗೀತು. ಮುಗಿಯುವಾಗ ಏನಾಯ್ತಂದ್ರೆ, ನನಗೆ ಯಕ್ಷಗಾನ ಆಸಕ್ತಿ ಬರಲಿಕ್ಕೆ ಕಾರಣ ನನ್ನ ಸೋದರ ಮಾವ. ಸೋದರ ಮಾವ ಅಂದರೆ ತಮ್ಮಯ್ಯ ಪಾಟಾಳಿ ಅಂತ, ಅವರು ಇದರಲ್ಲಿ ಪೋಸ್ಟ್ನಲ್ಲಿ ಪೋಸ್ಟ್ಮ್ಯಾನ್ ಆಗಿದ್ದರು, ಕೆಲಸದಲ್ಲಿದ್ದರು. ಅವ್ರ ಬಾಯಿ ಉಗ್ಗು, ಅವರಿಗೆ ಬಾಯಿ ಮಾತಾಡುವಾಗ ಉಗ್ಗು ಬರ್ತಿತ್ತು, ಆದರೆ ಅವ್ರು ಚೆನ್ನಾಗಿ ಹಾಡ್ತಿದ್ರು, ಹಾಡುವಾಗ ಬರ್ತಿರಲಿಲ್ಲ. ಯಕ್ಷಗಾನ ಪ್ರಸಂಗವೂ ಒಂದೆರಡು ಬರೆದಿದ್ದಾರೆ, ಮತ್ತು ಕವಿತಾ ಶಕ್ತಿ ಇತ್ತು, ಅವ್ರ ಕವನಗಳನ್ನೆಲ್ಲ ಬರಿತಾ ಇದ್ರು, ಒಳ್ಳೆ ಮನುಷ್ಯ. ಅವ್ರ ಮನೆಯಲ್ಲಿ ನಾನು ಇರುವಾಗ ಅವ್ರ ಮನೇಲಿ ದಿನ ಭಜನೆ ಮಾಡ್ತಾಯಿದ್ರು, ಆ ಭಜನೆಯಲ್ಲಿ ನಾನು ಪದ್ಯ ಹೇಳ್ತಿದ್ದೆ. ಆಗ ನನಗೆ ಅದ್ಭುತವಾದ ಒಂದು ವಾಯಿಸಿತ್ತು ಸ್ವರ. ಹಾಗೆ ಅವರಿಗೆ ನನ್ನ ಬಗ್ಗೆ ತುಂಬ, ಇವನು ಏನಾದರೂ ಪದ್ಯ ಹೇಳಿಲಿ, ಯಕ್ಷಗಾನದಲ್ಲಿ ಭಾಗವತ ಆದರೂ ಒಳ್ಳೆಯದು, ಹಾಗೆ ಹೀಗೆಲ್ಲ ಕಲ್ಪನೆ ಇತ್ತು. ಅವರಿಂದಾಗಿ ನನಗೆ ಅದು ಯಕ್ಷಗಾನದ ಬಗ್ಗೆ ಹೆಚ್ಚು ಆಕರ್ಷಣೆ ಬಂತು, ಕಲಿಬೇಕೆನ್ನುವ ಆಸಕ್ತಿ ಬಂತು. ಆಮೇಲೆ ಅವರು ಹೂವಿನ ಕೋಲು ಮಾಡ್ತಾಯಿದ್ರು ನವರಾತ್ರಿಯಲ್ಲಿ. ಹೂವಿನ ಕೋಲಿಗೆ ನಾನು ಅರ್ಥ ಹೇಳಲಿಕ್ಕೆ ಹೋಗ್ತಿದ್ದೆ ಹುಡುಗನಾಗಿ, ಒಂದು ಎರಡು ಮೂರು ವರ್ಷ ಹೋಗಿದ್ದೆ ಅವರೊಟ್ಟಿಗೆ. ಅದನ್ನೆಲ್ಲ ನೋಡಿ ಯಕ್ಷಗಾನದ ಬಗ್ಗೆ ಆಸಕ್ತಿ ಮೂಡಿತ್ತು. ಆಮೇಲೆ ನಾನು ಚೂರ್ಣಿಕೆ ಹೇಳ್ತಾ ಇದ್ದೆ ಊಟಕ್ಕೆ, ಗೊತ್ತಿರಬೇಕು ಬ್ರಾಹ್ಮಣರ ಮನೆಯಲ್ಲಿ ಊಟ ಆದರೆ ವಿಶೇಷಕ್ಕೆ ಚೂರ್ಣಿಕೆ ಹೇಳ್ತಾರೆ. ಅದನ್ನು ಕೇಳಿದ ನಮ್ಮಲ್ಲಿ ಋಷಿಕೇಶ್ ಬಾಯರ್ ಅಂತಿದ್ದಾರೆ, ಬಾರ್ಕೂರ್ನಲ್ಲಿ ಭಾರಿ ದೊಡ್ಡ ಪುರೋಹಿತರು, ಅವರು ಕೇಳಿದಾಗ ಇದು ಯಾರು ಹುಡುಗ ಅಂತ ಅವ್ರು ವಿಚಾರಿಸಿದರು. ಆಮೇಲೆ ಇವ ಒಳ್ಳೆ ಸ್ವರ ಉಂಟು, ಏನು ಮಾಡ್ತಾ ಇದ್ದಾನೆ, ಹೀಗೆ ಶಾಲೆಗೆ ಹೋಗ್ತಾ ಇದ್ದಾನೆ, ಅಯ್ಯೋ ಯಕ್ಷಗಾನ ಎಲ್ಲ ಕಲಿಬೋದು ಮಾರ್ರೆ ಅಂತೆಲ್ಲ ಅವರು ಸ್ವಲ್ಪ ಬೇರೆಯವ್ರ ಹತ್ರ ಹೇಳಿದರು, ನನ್ನ ಹತ್ರ ಹೇಳಿದರು. ಆ ಲೆಕ್ಕದಲ್ಲಿ ನನಗೆ ಯಕ್ಷಗಾನಕ್ಕೆ ಬರಲಿಕ್ಕೆ ಆಸಕ್ತಿ ಬಂತು. ಆಮೇಲೆ ಕಲಿತೆ ಯಕ್ಷಗಾನವನ್ನು.
0: ನೀವೀಗ ಯಕ್ಷಗಾನ ಜರ್ನಿ ಸ್ಟಾರ್ಟ್ ಮಾಡ್ರಲ್ಲ, ಅಷ್ಟೊತ್ತಿಗೆ ನಿಮ್ಮ ಮನೆಗೆ ಅಂತ ಹೇಳಲಿಲ್ಲ?
1: ಮನೆಯಲ್ಲಿ ನಿಜವಾಗಿ ಯಕ್ಷಗಾನಕ್ಕೆ ಹೋಗ್ಲಿಕ್ಕೆ ಮನೆಯವರಿಗೆ ಇಷ್ಟ ಇರಲಿಲ್ಲ. ಯಾಕಂದ್ರೆ ನಂದು ಎಸ್ ಎಲ್ ಸಿ ಆದ ತಕ್ಷಣ ನಾನು ಜೋಗಕ್ಕೆ ನನ್ನ ಮಾವನ ಹೋಟ್ಲ್ ಇತ್ತು, ಒಂದು ತಿಂಗಳು ಅಲ್ಲಿಗೆ ಸುಮ್ಮನೆ ಹೀಗೆ ತಿರುಗಾಡ್ಲಿಕ್ಕೆ ಹೋದ್ದು, ನಾವು ಹೊರಗಡೆ ಹೋದದ್ದಿಲ್ಲ ಅಷ್ಟವರೆಗೆ. ಜೋಗಕ್ಕೆ ಹೋದಾಗ ಅಲ್ಲಿಂದಲೇ ನಾನು ಯಕ್ಷಗಾನ ಕೇಂದ್ರಕ್ಕೆ ಅರ್ಜಿ ಹಾಕಿದೆ, ಉಡುಪಿ ಯಕ್ಷಗಾನ ಕೇಂದ್ರಕ್ಕೆ. ಮನೆಯಲ್ಲಿ ಆಕ್ಚುಲಿ ನನ್ನ ಬಗ್ಗೆ ಯಕ್ಷಗಾನಕ್ಕೆ ಹೋಗಬೇಕನ್ನುವ ಆಸಕ್ತಿ ಮನೆಯವರಿಗಿರಲಿಲ್ಲ. ಹೋಟ್ಲಿಗೆ ಹೋಗಿದ್ರೆ ಏನಾದರೂ ಸಂಪಾದನೆ ಆಗ್ತಿತ್ತು, ಹೋಟ್ಲಿಗೆ ಹೋಗಿ ಮಗ ಅಂತ ಹೇಳ್ತಿದ್ರು ಅವ್ರು. ಯಾಕಂದ್ರೆ ಮುಂದೆ ವಿದ್ಯಾಭ್ಯಾಸ ಮಾಡುವಷ್ಟು ಅನುಕೂಲ ನನಗಿರಲಿಲ್ಲ. ಆರ್ಥಿಕ ಪರಿಸ್ಥಿತಿ ಆ ಕಾಲದಲ್ಲಿ ತುಂಬ ಕೆಟ್ಟದಾಗಿತ್ತು, ಊಟಕ್ಕೆ ಪರದಾಡುವಂಥ ಪರಿಸ್ಥಿತಿ ಇತ್ತು. ಅದಕ್ಕೆ ಏನಾದರೂ ಸ್ವಲ್ಪ ಅನುಕೂಲ ಆಗ್ತದೆ ಹೋಟೆಲಿಗೆ ಹೋದರೆ ಅಂತ ಅವ್ರ ಮನಸ್ಸಲ್ಲಿತ್ತು. ನನಗೆ ಯಕ್ಷಗಾನ ಕಲಿಬೇಕನ್ನೋ ಆಸಕ್ತಿ ಹೆಚ್ಚಾಯಿತು. ನಾನು ಉಡುಪಿ ಯಕ್ಷಗಾನ ಕೇಂದ್ರಕ್ಕೆ ಅರ್ಜಿ ಹಾಕಿದೆ. ಆಮೇಲೆ ಅಲ್ಲಿಂದ ಬೇಗ ಬಂದೆ, ಅದು ಆಗಲ್ಲ ಪತ್ರ ವ್ಯವಹಾರ, ಈಗ ಫೋನ್ ಎಲ್ಲ ಇಲ್ಲ. ಪತ್ರದಲ್ಲಿ ಕಡೆಗೆ ಅವ್ರು ಮಿಸ್ ಆದರೆ ಮನೆಗೆ ಬಂದರೆ ಇವ್ರು ಹೇಳದೇ ಇದ್ರೆ ಯಕ್ಷಗಾನ ಕೇಂದ್ರಕ್ಕೆ ಅವರು ಇಂಟರ್ವ್ಯೂ ಕರೀತಾರೆ, ಕರೆದಾಗ ಇವ್ರು ಹೇಳ್ದಿದ್ರೆ ಹೋಗೋದು ಬೇಡ ಅಂತ. ಹಾಗೇನ ತಿಳ್ಕೊಂಡು ನಾನು ಅಲ್ಲಿಂದ ಹೋಟ್ಲಲ್ಲಿ ಒಂದು ತಿಂಗಳಾದ ಕೂಡಲೇ ಸೀದಾ ಬಂದೆ. ಆಮೇಲೆ ಜೂನ್ನಲ್ಲಿ ಇಂಟರ್ವ್ಯೂ ಆಯಿತು, ಶಿವರಾಮ್ ಕಾರಂತರ ಇಂಟರ್ವ್ಯೂ ಮಾಡಿದ್ದಾರೆ ಶಿವರಾಮ್ ಕಾರಂತರ ನಮ್ಮನ್ನು. ಅವರು ಅಂದರೆ ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ 10 ವಿದ್ಯಾರ್ಥಿಗಳನ್ನು ತಗೊಳ್ತಾ ಇದ್ರು. ಈಗ ಎಲ್ಲ ಕೇಂದ್ರಗಳು ಆ ರೀತಿ ಇಲ್ಲ, 10 ವಿದ್ಯಾರ್ಥಿಗಳಿಗೆ ಒಂದು ವರ್ಷ ಪಾಠ ಮಾಡ್ತಾನೆ. ಹಾಗೆ ನಾನು ಅಲ್ಲಿ ಬಂದೆ. ಒಂದು 60-70 ಜನ ಬರ್ತಾರೆ ಯಾವುದು ಇಂಟರ್ವ್ಯೂಗೆ, ತಗೊಳ್ಳೋದು 10 ಜನ ಮಾತ್ರ. ಅದರಲ್ಲೂ ನಾನು ಆಯ್ಕೆ ಆದೆ. ಆಯ್ಕೆ ಆದೆ ಅಂದರೆ ನಮ್ಮ ಗುರುಗಳು ನೀಲಾವ ರಾಮಕೃಷ್ಣಯ್ಯ ಅಂತ ಅವರು ಕಾರಂತರಿಗೆ ಹೇಳಿ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಿ ನಾನು ಸೇರಿಸಿದ್ದೆ. ಯಾಕೆಂದರೆ ನನಗೆ ಆಗ ನಾನು ಬಹಳ ಸಪೂರ ಸಣ್ಣಕ್ಕಿದ್ದೆ, ಹೆಚ್ಚು ಈಗ ಇದ್ದ ಹಾಗೆಲ್ಲ ಇರಲಿಲ್ಲ. ತುಂಬ ಬೆಳೆದದ್ದು ನಾನು ಯಕ್ಷಗಾನ ಕೇಂದ್ರಕ್ಕೆ ಸೇರಿದ ಮೇಲೆ ಆ ಆಕಾರದಲ್ಲಿ ಸ್ವಲ್ಪ ಎತ್ತರ ಎಲ್ಲ ಆದದ್ದು. ಅಲ್ಲಿ ಏನಾಯ್ತು ಅಂದರೆ ಅವ್ರು ಹೇಳಿದ, ಅವನು ಬರೀ ಸಣ್ಣಕ್ಕಿದ್ದ ನಾ ಹುಡುಗ. ಅಂದರೆ ಅಲ್ಲಿ ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ ಪ್ರಧಾನ ಇರೋದು ಭಾಗವತ್ಗೆ ಮೊದಲೇ ಇದೆ ಅಲ್ಲ, ಪ್ರಧಾನ ಇರೋದು ವೇಷ ಮಾಡಬೇಕನ್ನು ಹೆಜ್ಜೆ ಪ್ರಧಾನ ಅಲ್ಲಿ. ಹಾಗಾಗಿ ಇವನು ಕುಣಿತ ಎಲ್ಲ ಮಾಡಲಿಕ್ಕೆ ಬರೀ ಸಣ್ಣಕ್ಕಿದ್ದಾನೆ, ಬೇಡ ಇತ್ತೇನೋ ಅಂತ ಹೇಳಿದರು. ಆದಮೇಲೆ ನಮ್ಮ ಗುರುಗಳು ಅವನಿಗೆ ಒಳ್ಳೆಯ ವಾಯ್ಸ್ ಇದೆ, ಅವನನ್ನು ಪದ್ಯ ಹೇಳಲಿಕ್ಕೆ ತಯಾರು ಮಾಡ್ಬೋದು ಅಂತ ಅವ್ರಿಗೆ ಸ್ವಲ್ಪ ಹೇಳಿ ಆಮೇಲೆ ಅವರು ನನ್ನನ್ನು ಅವ್ರ ಮನೆಗೆ ಕರ್ಕೊಂಡು ಹೋದರು, ಶಿವರಾಮ್ ಕಾರಂತರ ಮನೆಗೆ. ಅಲ್ಲಿ ನಾನು ಹಾಡನ್ನು ಕೇಳಿ ಅವ್ರಿಗೆ ಖುಷಿಯಾಗಿ ಆಮೇಲೆ ನನ್ನನ್ನು ಅಲ್ಲಿ ಆಯ್ಕೆ ಮಾಡಿದರು. ಅಲ್ಲಿ ಒಂದು ವರ್ಷ ಕಲಿತೆ. ಆಗ ನಮ್ಮ ಗುರುಗಳಾಗಿ ನೀರಾವ ರಾಮಕೃಷ್ಣೇ ಭಾಗವತ್ಗೆ, ಆಮೇಲೆ ಹಿರಡ್ಕ ಗೋಪಾಲರಾಯರು ಮತ್ತು ಮಹಾಬಲ ಕಾರಂತರ ಕೋಟ ಅವರು ಮದ್ದಳಿಗೆ, ಆಮೇಲೆ ಹೆಜ್ಜೆಗೆ ಹೆರಂಜಾಲ್ ವೆಂಕಟರಮಣ ಅಂತ ಅವರಿದ್ದರು. ಈ ಹೆರಂಜಾಲ್ ಗೋಪಾಲ ಅಂತ ಅವರ ಮಗ ಒಬ್ಬ ಭಾಗವತರಿದ್ದಾರೆ, ಅವರ ತಂದೆ. ನಾನು ಹೋಗೋ ತನಕ ವೀರಭದ್ರ ನಾಯಕರು ಇದ್ದರು. ನಾನು ಹೋದ ವರ್ಷ ಅವ್ರು ಬದಲಾಗಿ ವೆಂಕಟರಮಣ ಅವರು ಬಂದರು. ಅವರು ಕೂಡ ವೀರಭದ್ರ ನಾಯಕರ ಶಿಷ್ಯರೇ. ಹಾಗೆ ಅಲ್ಲಿ ಹೆಜ್ಜೆ ಕಲಿತೆ, ಆಮೇಲೆ ತಾಳಗಳೆಲ್ಲ ಆಯಿತು, ಸ್ವಲ್ಪ ಮಟ್ಟಿಗೆ ಪದ್ಯ ಎಲ್ಲ ಕಲಿತೆ. ಮದ್ದಳೆಯಲ್ಲೂ ಆಸಕ್ತಿ ಆಮೇಲೆ ಬಂದದ್ದು.
0: ಗುರುಗಳೇ, ನಿಮ್ಮ ಧ್ವನಿ ಪರೀಕ್ಷೆ ಶಿವರಾಮ್ ಕಾರಂತರ ಮಾಡ್ರಂತ ಹೇಳ್ರಿ, ಅವ್ರ ಜೊತೆಗೆ ಒಂದ್ ವರ್ಷ ಕಲ್ತಿರಿ, ಅವ್ರ ಒಡನಾಟ ಹೆಂಗಿದಿತ್ತ?
1: ಅಂದ್ರೆ ಶಿವರಾಮ್ ಕಾರಂತರು ನಮ್ಮೊಟ್ಟಿಗೆ ಇದ್ರು ಕೂಡ ಅವರು ಯಕ್ಷಗಾನ ಹೇಳ್ಕೊಳ್ಲಿಕ್ಕೆ, ಅಂದ್ರೆ ಅಲ್ಲಿ ಒಂದು ಬ್ಯಾಲೆ ಅಂತ ಒಂದು ತಂಡ ಮಾಡಿದ್ರು, ಯಕ್ಷರಂಗ ಅಂತ. ನಾನು ಸೇರಿದ ವರ್ಷವೇ ಅದು ಆದದ್ದು. ಮೊದಲೊಮ್ಮೆ ಮಾಡಿದ್ರು ಅವ್ರು ಬ್ರಹ್ಮವರದಲ್ಲಿ, ಆಮೇಲೆ ಅದು ಕೈದಾಗಿ ನಾನಿರುವಾಗ ಅಲ್ಲಿ ಪ್ರಾರಂಭ ಆಯ್ತು. ಬ್ಯಾಲೆ ಅಂದ್ರೆ ಯಕ್ಷಗಾನದಲ್ಲಿ ಮಾತಿಲ್ಲ, ಬರೀ ನೃತ್ಯ ಅಭಿನಯಗಳಿಂದ ಯಕ್ಷಗಾನವನ್ನು ಮಾಡುದು. ಅಂದ್ರೆ ಅವರು ಭಾಷೆ ಬಾರದಿರುವ ದೇಶ ಇರ್ಬೋದು ಅಥವಾ ನಮ್ಮಲ್ಲೇ ಇದೆಯಲ್ಲ ಬೇರೆ ರಾಜ್ಯಗಳಿಗೆ, ಅಲ್ಲಿ ಹೋದಾಗ ಅದು ಅವ್ರಿಗೆ ಅರ್ಥ ಆಗುದಿಲ್ಲ ನಾವು ಮಾತಾಡಿದ್ರೆ ಅಂತ ಅವರು ಅದನ್ನ ಮಾಡಿದ್ರು. ಆಗ ಅವ್ರು ಹೇಳ್ಕೊಡ್ಲಿಕ್ಕೆ ಬರ್ತಿದ್ರು ಅವ್ರಿಗ ಅಭಿನಯ ಹೇಗ್ ಮಾಡ್ಬೇಕು. ಅದಕ್ಕೆ ನಾವು ಅಲ್ಲಿ ಎಲ್ಲ ನೋಡ್ತಾ ಇದ್ವಿ ಅವರನ್ನ. ಆಮೇಲೆ ಯಕ್ಷಗಾನವನ್ನು ನಾವು ಈ ನಾ ಮೊದಲು ಹೇಳಿದ ನಾಲ್ಕು ಗುರುಗಳ ಹತ್ರ ನಾನು ಕಲ್ತದ್ದು. ಕಾರಂತರು ಅವರೊಟ್ಟಿಗೆ ಒಡನಾಟ ಅಂದರೆ ಯಕ್ಷರಂಗದಲ್ಲಿ ನಾನು ಆಮೇಲೆ ಇದ್ದಿದ್ದೆ. ಆಗ ಅವರೊಟ್ಟಿಗೆ ನಮಗೆ ಒಡನಾಟ ಆಯಿತು. ಅವರು ಅಭಿನಯಗಳನ್ನ ಮಾಡುವಾಗ ನಾವು ಅವರನ್ನು ನೋಡಿಕೊಂಡು ಮೊದಲೇ ಬಾರಿಸ್ಬೇಕು ಅಥವಾ ಪದ್ಯ ಹೇಳೋರು ಪದ್ಯ ಹೇಳಬೇಕು. ಅದು ತುಂಬ ಒಳ್ಳೆಯ ಅನುಭವ, ಯಾಕಂದರೆ ಅದ್ಭುತವಾದ ಕಲಾವಿದವರು. ಅಂದರೆ ಅವರ ಮುಖದಲ್ಲಿ ಭಾವನೆ ಬಂದ ಹಾಗೆ ನಾನು ಯಾರನ್ನೂ ನೋಡಿಲ್ಲ. ಅಷ್ಟು ಒಳ್ಳೆಯ ಮುಖಭಾವ, ಭಾವನಾತ್ಮಕವಾಗಿ ತುಂಬ ಚೆನ್ನಾಗಿ ಮಾಡ್ತಿದ್ರು ಅವರು. ಅದು ನಮ್ಮಲ್ಲಿ ಇರುವ ಕೆಲವು ಕಲಾವಿದರಿಗೆ ತುಂಬ ಅನುಕೂಲ ಆಗಿದೆ. ಅವರೊಟ್ಟಿಗೆ ಬರ್ತವ್ರು ತುಂಬ ಜನ ಇದ್ದಾರೆ, ನಾವು ಒಂದು 15 ಜನ ಕಲಾವಿದರು ಇದ್ದೇವೆ. ಅದು ಒಳ್ಳೆಯ ಅನುಭವ ಕಾರಂತರೊಟ್ಟಿಗೆ. ಆಮೇಲೆ ನಾನು ಯಕ್ಷಗಾನ ಕೇಂದ್ರದಲ್ಲಿ ಒಂದು ವರ್ಷ ಕಲಿತ ಮೇಲೆ ಅಲ್ಲಿ ಏನಾಯ್ತಂದರೆ ನಾನು ಕಾರಂತರ ಹತ್ರ ಹೋದಾಗ ಅವರು ನನ್ನ ಸ್ವರ ಕೇಳಿ ಖುಷಿಯಾಗಿ ಜಾನುವಾರು ಕಟ್ಟೆ ಗೋಪಾಲ್ ಕಮ್ತಿ ಅಂತ ಒಬ್ಬರು ಭಾಗವತರು, ಹಳೆ ಭಾಗವತರು ಇದ್ದರು, ಅವ್ರ ಹತ್ರ ನೀನು ಕಲಿಬೇಕು ಅಂತ ಅವ್ರ ಮನೆಗೆ ನನ್ನನ್ನು ವಾರಕ್ಕೆ ಒಂದೆರಡು ಸಲ ಕಳಿಸ್ತಾ ಇದ್ರು. ನಾನು ಒಮ್ಮೆ ಹೋದೆ, ನಡ್ಕೊಂಡು ಹೋಗಬೇಕಾಗಿತ್ತು. ಆಗ ಫೋನಿಲ್ಲ ಮತ್ತು ಗಾಡಿಗಳೆಲ್ಲ, ನಮಗೆ ಆಗ ಸಣ್ಣವ ನಾನು ಗೊತ್ತಿರಲಿಲ್ಲ. ಆಗ ಅಲ್ಲಿಗೆ ಬಂದರು ತೆರಳಿದು, ಅವ್ರ ಮನೆಗೆ ನಡ್ಕೊಂಡು ಹೋಗ್ಬೇಕು ಒಂದೊಂದರ ಮೇಲೆ. ಅಲ್ಲಿ ಹೋಗಿ ಒಂದಿನ ಪದ್ಯ ಹೇಳಿ ಬಂದೆ, ಸ್ವಲ್ಪ ಕಲ್ತು ಬಂದೆ. ಎರಡನೇ ಸಲ ನಾನು ಹೋಗುವಾಗ ಅವ್ರ ಮನೆ ತುಂಬ ಜನ ಇದ್ರು, ಒಂದು 50 ಜನ ಬಂದು ಕೂತಿದ್ದಾರೆ. ನಾನಂತ ಅನಿಸಿದೆ, ಓ ಇವ್ರ ಮನೇಲಿ ಏನೋ ಇವತ್ತು ಫಂಕ್ಷನ್ ಇರಬೇಕು ಬಹುಶಃ, ಹಂಗೆ ನಾನು ಇವತ್ತು ಬಂದರೆ ಪಾಠ ಹೆಂಗೂ ಆತಿಲ್ಲ, ಇನ್ನೀಗೆ ಮನೆಗೆ ಹೋಗದೆ ಆಯ್ತು ಅಂದು ಎಣಿಸ್ಕೊಂಡು ಸೀದಾ ಅವ್ರ ಹತ್ರ ಹೋದೆ. ಗುರುಗಳು ಹಂಗಾರೆ ನಾನೀಗ ನಾಳೆ ಇನ್ನೊಂದು ದಿನ ಬಪ್ಪದ ಹೇಳಿ, ಎಂತಕ್ಕೆ ಮಾಡಿಕೊಂಡ್ರು ಅಲ್ಲ, ಇವೆಲ್ಲ ತುಂಬ ಜನ ಇದ್ದಲ್ಲ, ಏನೋ ಫಂಕ್ಷನ್ ಆಯ್ತು ಇತ್ತು ನಿಮ್ಮ ಮನೆಗೆ. ಅಲ್ಲ, ಅವ್ರಿಗೆ ನಿನ್ನ ಕಾಮಕ್ಕೆ ಬಂದದ್ದು, ನಿನ್ನ ಪದ್ಯಕ್ಕೆ ಬಂದದ್ದು. ನನಗೆ ಆಶ್ಚರ್ಯ ಆಯ್ತು, ಯಾಕಂದರೆ ನನ್ನ ಸ್ವರ ಕೇಳಿ ಅವರೆಲ್ಲ ಎಲ್ಲೋ ಪ್ರಚಾರ ಆಯ್ತಲ್ಲ ಸ್ವಲ್ಪ ಒಂದೇ ದಿನದಲ್ಲಿ, ಒಂದು ವಾರದಲ್ಲಿ ಪ್ರಚಾರ ಆಗಿ ಒಳ್ಳೆ ಒಂದು ಮಾಣಿ ಲಾಯಕ್ ಪದ್ಯ ಹೇಳತ್ತು, ಒಳ್ಳೆ ಸ್ವರ ಅಂದ್ಕೊಂಡು ಹಾಗೆ ಅಂತ ಹೇಳಿ ಜನ ಎಲ್ಲ ಕೂಡಿದ್ರು. ನನಗೆ ಆಶ್ಚರ್ಯ ಆಯ್ತು, ಕಡೆಗೆ ಹೇಳಿದೆ. ಆಮೇಲೆ ಅವ್ರ ಹತ್ರ ಒಂದು 4 ಸಲ ಹೋಗುವಾಗ ಕ್ರಮೇಣ ಸ್ವರ ಚೇಂಜ್ ಆಯ್ತು. ಚೇಂಜ್ ಅಂದ್ರೆ ಸ್ವರ ಹೋಯ್ತೆ, ಕಂಪ್ಲೀಟ್ ಸ್ವರ ಹೋಯ್ತು, ಪದ್ಯ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಮೊದಲು ನಾನು ಪದ್ಯ ಅಂದರೆ ಇಳಿ ಶ್ರುತಿಯಲ್ಲಿ ಹಾಡ್ಲಿಕ್ಕೆ ಆಗ್ತಿರಲಿಲ್ಲ ನಂಗೆ, ಈಗ ಹೆಣ್ಮಕ್ಳು ಆಡ್ದಂಗೆ ಬಿಳಿ ಮೂರು ಮೇಲೆ ಕಪ್ಪೆ ಆಡ್ರಲ್ಲ ನನಗೆ ಬಾಯಿ ಹಾಕ್ಲಿಕ್ಕೆ ಆಗುದಿಲ್ಲ. ಯಾಕಂದರೆ ಆ ಸ್ವರ ಏರು ಸ್ವರ, ಈ ಮರಿಯಪ್ಪಾಚಾರ ಸ್ವರ ಇದ್ದಂಗಿನ ಸ್ವರ ಆಗಲಿಕ್ಕೆ. ಹಾಗೆ ನಾನು ಆಗ ಭಾಳ ಹತ್ತಿದ್ದೆ. ನಾನು ಜೀವನದಲ್ಲಿ ಅಷ್ಟು ಯಾವಾಗಲೂ ಅಳಲಿಲ್ಲ, ಯಾಕಂದರೆ ಅಷ್ಟು ತಡಿಲಿಕ್ಕಾಗಲ್ಲ ನನಗೆ. ಯಾಕಂದ್ರೆ ಆ ಪದ್ಯ ಹೇಳುವ ಸುಖವನ್ನು ಅನುಭವಿಸಿದೆ ನಾನು, ಏರಿಸ್ತಾ ಇರಿ ಹೇಳುವಂತ ಇದನ್ನೆಲ್ಲ ಅನುಭವಿಸಿ ಖುಷಿ ಆಯ್ತು. ಆಮೇಲೆ ಬೇಜಾರಾಯಿತು, ಯಕ್ಷಗಾನ ಬಿಡುವ ಏನು ಮಾಡುವಂತಲೇ ಗೊತ್ತಾಗಿಲ್ಲ ನನಗೆ. ಕಡೆಗೆ ಮೇಳಕ್ಕೆಲ್ಲ ಹೋಗುದಿದ್ರೆ ಮೇಳಕ್ಕೆ ಹೋಗ್ಬೇಕು, ಬೇರೆ ದಾರಿ ಇರಲಿಲ್ಲ. ಕಡೆ ನಮ್ಮ ಗುರುಗಳು ಹೇಳಿದ್ರು, ಮದ್ಲಿಗಿದ್ಲಿ ಗೋಲುಗಾತ ಭತ್ತ ಕಾಣು ಮಾಡಿ ಅಂದ್ರೆ. ಕಡೆಗೆ ಅವ್ರು ರಾಮಕೃಷ್ಣಯ್ಯ ಅನ್ನೋರು ನಮ್ಮ ಮಸ್ಕೆ ಬೇರೆಗೆ ಇದ್ದೆ, ನಮ್ಮ ಮನೆಯಿಂದ ಒಂದು ಕಿಲೋಮೀಟ್ರ್ ಈಚೆ ಹತ್ತಿರದಲ್ಲಿದ್ದರು. ಅವ್ರ ಹತ್ರ ಎಲ್ಲ ಹೋಗಿ ಹಾಗೆ ಮತ್ತೆ ನಾನು ಮೊದಲು ಕಲಿಯುವಾಗಲೂ ಒಂಥರ ಏಕಲವಿನಾಂಗ ಅವರು ಎಲ್ಲ ಬಾರಿಸೋದೆಲ್ಲ ನೋಡಿ ನನ್ನ ಎದೆ ತಟ್ಕೊಂಡು ತೊಡೆ ತಟ್ಕೊಂಡು ಎಲ್ಲ ಸ್ವಲ್ಪ ಅಭ್ಯಾಸ ಮಾಡ್ತಿದ್ದೆ, ಅದ್ರ ಬಗ್ಗೆ ಆಸಕ್ತಿ ಇತ್ತು. ಆದ್ರೆ ಸ್ವರ ಹೋದ್ಮೇಲೆ ಅನಿವಾರ್ಯ ಆಯ್ತಲ್ಲ, ಮತ್ತೆ ಹಾಗೆ ಕಲಿತು. ಮತ್ತೆ ಚಂಡೆ ಗಿಂಡೆ ಎಲ್ಲ ಕಲ್ತದ್ದು ನಾವು ಗಂಟೆ ಬಿಟ್ಕೊಂಡೆ ಕಲ್ತು. ಹೋರಿ ಮೇಸೋತ್ತಿಗೆ ಅಲ್ಲೇ ಹಾಡಿ ಹತ್ರ ಎರಡು ಕೋಲ್ ತೆಕ್ಕಂದು ನೆಲಕ್ಕೆ ಬೋಡುದು, ಯಾರು ಗೆದ್ದಿ ಗಂಟೆ ಹೊರ ಮೇಲೆ ಅವ್ರ ಕೂಗ್ರ ಮೇಲೆ ಎಚ್ಚರ ಹಾಕೋದು ನಮಗೆ, ಓ ಗಂಟೆ ಮೇಸು ಬಂದಿದೆ ಅಂದೇಳಿ. ಹೀಗೆ ನಾನು ಅಭ್ಯಾಸ ಮಾಡಿ ಕಡೆಗೆ ಒಂದು ವರ್ಷ ಮೇಳಕ್ಕೆ ಹೋದೆ, ಕಮಲಶಿಲೆ ಮೇಳಕ್ಕೆ ಮೊದಲೇ ಹೋದೆ. ಆವಾಗಲೇ ನಾನು ಮೊದಲೇ ತಕ್ಕಂಡು ಮೊದಲು ಕಮಲಶಿಲೆ ಮೇಳಕ್ಕೆ ಹೋದೆ. ಆಮೇಲೆ ಒಂದು ವರ್ಷ ಮಾಡಿದೆ. ಆಮೇಲೆ ಕಮಲಶಿಲೆ ಮಾಡದಿರುವಾಗ ಮಾರಣಕಟ್ಟೆ ಮಾಡಿದ ಆಟ ಒಂದು ಇಲ್ಲಿ ಕೋಡಿ ಹತ್ರ, ಕುಂದಾಪುರ ಕೋಡಿ ಹತ್ರ ಬ್ಯಾಲೆ ಹತ್ರ ಒಂದು ಆಟ ಆಗಿತ್ತು. ಅಲ್ಲಿ ಹೋದೆ. ಅಲ್ಲಿ ಹೋದಾಗ ನರಸಿಂಹದಾಸರು, ನಾವು ಮೊದಲಿದ್ದು ಕಮಲಶಿಲೆ ಮಾಡಿದ್ರೆ ಸಿಂಹದಾಸರು ಅಂತ ಅವ್ರ ತಮ್ಮ, ನರಸಿಂಹದಾಸರು ನೋಡಿದ್ಮೇಲೆ ಇವರೊಟ್ಟಿಗೆ ಒಂದು ವರ್ಷ ತಿರುಗಬೇಕಂತ ಭಾಳ ಆಸೆ ಆಯ್ತು. ಅದಕ್ಕೆ ಅಂತ ಮಾಡಿದೆ, ಮರದ ವರ್ಷ ಮಾರಣಕಟ್ಟೆ ಮಾಡೋಕ್ಕೆ ಹೋಗೋದಂತ ಮುತ್ತಾಗಡೇರಂತ ಅವರು ಇಲ್ಲಿ ಕುಂದಾಪುರದಲ್ಲಿ ಇದ್ದಿದ್ರು, ಕೊಲ್ಲಮಂದಿರ ಅಂತ ಅವ್ರ ಮನೆ ಇತ್ತು, ಅಲ್ಲಿಗೆ ಹೋದೆ. ಅವರು ಬಾ ಇಬ್ಬರು ವರ್ಷಕ್ಕೆ ಮೇಳಕ್ಕೆ ಬರ್ಕ ನಿಮ್ಮ ಮೇಳಕ್ಕೆ, ನರಸಿಂಹದಾಸರೆಲ್ಲ ಭಾಗವತರು ಅದು ಗೊತ್ತಿಲ್ಲ, ಈಗ ಇದ್ದಾರೆ ಇನ್ನು ಚೇಂಜ್ ಆದ್ರೂ ಆಗ್ಬೋದು, ಮರಿಯಪ್ಪ ಆಚಾರ್ಯರು ಆದರೂ ಆಗ್ಬೋದು ಹಂಗೆ ಹಿಂಗೆ ಅಂದ್ರು. ಅದಕ್ಕೆ ನಾನು ಹೇಳಿದೆ, ಮರಿಯಪ್ಪ ನರಸಿಂಹದಾಸರು ಇದ್ರೆ ಮಾತ್ರ ನಾನು ಬತ್ತೆ, ಬೇರೆ ಯಾರನ್ನ ಬತ್ತಿಲ್ಲ. ಯಾಕೆ ಕಂಡ್ರೆ ನನಗೆ ಅವರೊಟ್ಟಿ ಒಂದು ವರ್ಷ ತಿರುಗ್ಕಂದು ಆಸೆ ಇತ್ತು ಅಂದೆ. ಅಡ್ಡಿಲ್ಲ ಅಂದರೆ ಕಡೆಗೆ ನರಸಿಂಹದಾಸರೇ ಆ ಮೇಳಕ್ಕಾದ್ರೆ ಮತ್ತೊಂದು ವರ್ಷ ಮಾರಣಕಟ್ಟೆ ಮಾಡೋಕ್ಕೆ ಹೋದೆ. ಆಮೇಲೆ ಮೇಳ ಬಿಟ್ಟೆ. ಯಾಕೆ ಬಿಟ್ಟೆ ಅಂದರೆ ಮೇಳದಲ್ಲಿ ಆಗ ತುಂಬ ಕಷ್ಟ, ಕಷ್ಟ ಅಂದರೆ ನಡ್ಕೊಂಡು ಹೋಗಬೇಕಾಗಿತ್ತು, ವೇಷ ಸಾಮಗ್ರಿ ಕೂಡ ಹೊತ್ಕೊಂಡೇ ಹೋಗುದು, ಎಲ್ಲರೂ ನಡ್ಕೊಂಡೇ ಹೋಗುದು, ಎಂಟು ಹತ್ತು ಮೈ ನಡ್ದದ್ದು ತಿಡೀ ರಾತ್ರಿ ನಿದ್ರೆ ಬಿಡ್ಕ. ಮತ್ತೆ ಆಗೆಲ್ಲ ಸಂಬಳ ಎಲ್ಲ ಭಾಳ ಕಡಿಮೆ ನಮ್ಗಂದ್ರೆ, ಜೀವನವೂ ಅದರಲ್ಲೂ ಹೋಗ್ಬೇಕಲ್ಲ, ಹಿರಿಮಗ ಆದ್ರಿಂದ ಜೀವನವೂ ಅದರಲ್ಲೇ ಹೋಗ್ಬೇಕು. ಹಾಗಾಗಿ ನಾನು ಮೇಳ ಬಿಡುವ ಅಂತ ಯೋಚನೆ ಮಾಡಿದೆ. ಹಾಗೆ ಮುತ್ತಾಗಡೆಯವರು ತುಂಬ ಒತ್ತಾಯ ಮಾಡಿದೆ ನನ್ನ, ಮೇಳ ಯಾಕೆ ಬಿಡ್ತೀರಿ, ನಿಮ್ಮಂಥವ್ರು ಮೇಳಕ್ಕಿರ್ಕ, ಯಾಕಂದ್ರೆ ನಮ್ದು ಹಾಳು ರಗಳೇ ಇಲ್ಲ ಏನು, ನಾವು ದುಶ್ಚಾಟೋ ಇನ್ನೊಂದು ಯಾವುದೂ ಇಲ್ಲ, ನನ್ನಷ್ಟಕ್ಕೆ ನಾನು ನನ್ನಷ್ಟಾಗಿ ಇರುವುದು. ಹಾಗೆ ಅವರು ಒತ್ತೆ ಮಾಡಿದರು. ಕಡೆಗೆ ನಾನು ಹೇಳಿದೆ, ಬರುದಿದ್ರೆ ನಿಮ್ಮ ಮೇಳಕ್ಕೆ ಬತ್ತೆ, ನಾನು ಮೇಳಕ್ಕೆ ಹೋಗೋದಿಲ್ಲ ಅಂತ ಮಾಡಿದ್ದೆ. ಆಮೇಲೆ ಉಪ್ಪುರು ಒಂದು ನಕಾರ ಪತ್ರ ಬರೆದಿದ್ರು, ನಾನು ಉಪ್ಪುರು ಉಪ್ಪುರು ಅಂಬರೀಶ್ರ ಮಾಡಕ್ಕೆ ಬಾ ಅಂತ. ಕಡೆ ನಾನು ಹೋಗಿಲ್ಲ. ಆಮೇಲೆ ನಾನು ಹೋಟೆಲಿಗೆ ಹೋದೆ. ಹೋಟೆಲಲ್ಲಿ 8 ವರ್ಷ ಇದ್ದೆ, ದಾಂಡೇಲಿ ಅಂತ ನಮ್ಮ ಗುರುರಾಜ್ ಮಾರ್ಪಳ್ಳಿ ಅಂತ ನನ್ನ ದೋಸ್ತಿ ಒಬ್ರು ಇದ್ರು, ಅವ್ರು ಹೇಳಿದ್ರು ನೀವು ಹೋಟ್ಲಿಗೆ ಹೋಗ್ತಾರೆ, ನಮ್ಮ ಅಪ್ಪಿಂದು ಹೋಟ್ಲ್ ಇತ್ತು ಅಣ್ಣ ಎಲ್ಲ ಇದರಲ್ಲಿ, ಅವ್ರಿಗೆ ಏನೋ ಬೇಕಾಗ್ತ ನಮ್ಮವ್ರು ಯಾರು ಒಳ್ಳೇದು, ನೀನು ಅಲ್ಲಿಗೆ ಹೋತಿ ಹಾಕ್ಯಂಟ್ರು. ಆಯ್ತು ಅಂದ್ ಹೋದೆ. ಅಲ್ಲಿ ಗಮ್ಮತ್ತಂದ್ರೆ ಅಲ್ಲಿ ಹೋದ್ಮೇಲೆ ಯಕ್ಷಗಾನ ನಾನು ಬಿಡಲಿಲ್ಲ, ಯಾಕಂದ್ರೆ ಆ ಹೋಟ್ಲ್ ಸಾವುಕಾರ ಯಕ್ಷಗಾನ ಚಟ ಶುರುವಾಯ್ತು ನನ್ನ ಕಂಡು ಕೂಡಲೇ. ಅವರೆಲ್ಲ ವೇಷ ಮಾಡಲಿಕ್ಕೆ ಶುರು ಮಾಡಿದ್ರು, ವರ್ಷಕ್ಕೆ ಒಂದೆರಡು ಆಟ ಅಲ್ಲ ಶುರು ಆಯ್ತು. ನಾನು ಯಕ್ಷಗಾನ ಬಿಡ್ಕೊಂಡು ಹೋಟ್ಲಿಗೆ ಹೋದ್ದೆ, ಆದರೂ ಯಕ್ಷಗಾನ ನಾನು ಬಿಡಲಿಲ್ಲ.
0: ಅಲ್ಲಿ ನೀವು ಮೊದ್ಲು ಬಾರಿಸಿದ್ರೆ?
1: ಹಾಂ, ಅಲ್ಲಿ ಮೊದ್ಲು ಬಾರಿಸಿದೆ, ಹೇಳಿಕೊಟ್ಟಿದ್ದೆ, ಪದ್ಯ ಹೇಳೋಕೆ ಆಗೋ ಸ್ವರ ಇಲ್ಲ, ಹಂಗೆ ಮೊದ್ಲು ಬಾರಿಸ್ಕೊಂಡು ಮತ್ತೆ ಕುಣಿತ ಎಲ್ಲ ಗೊತ್ತಿತ್ತು, ಎಲ್ಲ ಹೇಳ್ಕೊಡ್ತೀವಿ. ಅಲ್ಲೊಂದು ಕನ್ಯಾ ವಿದ್ಯಾಲಯ ಅಂತ ಒಂದು ಶಾಲೆ ಇತ್ತು, ಹೆಣ್ಮಕ್ಳ ಶಾಲೆ, ಅಲ್ಲಿ ಒಂದು ಬೊಬ್ರವನ ಕಾಳಗ ಮಾಡಿಸಿದೆ. ಹಂಗೆ ಅಲ್ಲಿ ಸುಮಾರು ಆಟ, ವರ್ಷಕ್ಕೆ ಒಂದೆರಡು ಆಟ ಆಗ್ತಾ ಇತ್ತು. ಆಮೇಲೆ ಏನಾಯ್ತು ಕೇಳಿದ್ರೆ, ಶಂಭು ಹೆಗಡೆಯವರ ಒಂದು ಕೇಂದ್ರ ಮಾಡಿದ್ರು ಇಲ್ಲಿ ಶ್ರೀಮಯ ಕಲಾ ಕೇಂದ್ರ ಅಂತ ಗುಣವಂತೆಗೆ ಅವ್ರ ಮನೆ ಹತ್ರ. ಅಲ್ಲಿ ಪ್ರಾರಂಭಕ್ಕೆ ನಮ್ಮ ಗುರುರಾಜ್ ಮಾರ್ಪಳ್ಳಿ ನಮ್ಮ ದೋಸ್ತಿ ಅವರೇ ಅಲ್ಲಿ ಗುರುಗಳಾಗಿದ್ರು. ಅಲ್ಲಿ ಏನಾಯ್ತಂದ್ರೆ ಅವರು ಒಂದು ತಿಂಗಳು ಬಾಂಬೆ ಗಿಂಬೆಲ್ಲ ತಿರುಗಾಟಕ್ಕೆ ಹೋಗೋರು ಇದ್ರು, ಕೇಂದ್ರ ಶಿರು ಒಂದು 2-3 ತಿಂಗಳು ಆಗಿತ್ತಷ್ಟೇ. ಇಲ್ಲಿಗೆ ಅವರು ಮಾರ್ಪಳ್ಳಿಯವರು ಹೋಗ್ತಿದ್ರು ಅಲ್ಲಿಗೆ, ಇಲ್ಲಿ ಪಾಠ ಮಾಡ್ಲಿಕ್ಕೆ ಯಾರು ಅಂತ ಅವರಿಗೆ ಸಮಸ್ಯೆ ಆಯಿತು. ಅಲ್ಲಿ ಪಾಠ ಮಾಡಲಿಕ್ಕೆ ಎಲ್ರಿಗೂ ಆಗುದಿಲ್ಲ ಅಲ್ಲ, ಯಕ್ಷಗಾನದ್ದು ಅಲ್ಲಿಗೆ ಹೆಜ್ಜೆ ಹೇಳಿಕೊಡ್ಬೇಕು, ತಾಳೆ ಹೇಳಿಕೊಡ್ಬೇಕು, ಎಲ್ಲ ಹೇಳಿಕೊಡ್ಬೇಕು. ಅದಕ್ಕೆ ದೇವದಾಸ ಬಂದ್ರೆ ಆಗ್ಬೋದು, ಅವ್ನು ನಮ್ಮ ತಂದೆ ಹೋಟ್ಲಲ್ಲಿದ್ದಾನೆ ನೋಡು ಅವ್ರಿಗೆ ಕೇಳ್ತೇನಂತ ಅವ್ರು ನನಗೆ ಫೋನ್ ಮಾಡಿ ಆಮೇಲೆ ಅವ್ರ ತಂದೆಗೆಲ್ಲ ಹೇಳಿ ಮತ್ತು ಒಂದು ತಿಂಗಳ ಮಟ್ಟಿಗೆ ನಾನು ಒಂದೋ ಎರಡು ತಿಂಗಳ ಮಟ್ಟಿಗೆ ಅಲ್ಲಿ ಬಂದೆ. ಅಲ್ಲಿ ಬಂದು ಅಲ್ಲಿ ಪಾಠ ಮಾಡಿದೆ. ಆಮೇಲೆ ಅಲ್ಲಿಂದ ಪುನಃ ಹೋಟೆಲಿಗೆ ಹೋದೆ. ಅಲ್ಲಿ ಆಮೇಲೆ ಸ್ವಲ್ಪ ಸಮಯ ಆದಮೇಲೆ ಮಾರ್ಪಳ್ಳಿಯವರು ಅಲ್ಲಿ ಬಿಟ್ಟೋದ್ರು. ಇವ್ರು ನನ್ನನ್ನು ನಾನು ನೋಡಿದೆ ಅಲ್ಲ ಶಂಭೇಗಡಿಯವರು. ಕಡೆ ನಾನು ಮತ್ತೆ ಸ್ವಲ್ಪ ಸಮಯ ಬಿಟ್ಟು ಹೋಟೆಲ್ ಬಿಟ್ಟು ನನ್ನ ತಂಗಿ ಮದುವೆ ಆಯಿತು, ನಾನು ಊರಿಗೆ ಬಂದೆ. ಮತ್ತೆ ಪುನಃ ಅಲ್ಲಿ ನನ್ನನ್ನು ಕರ್ಕೊಂಡೋದ್ರು, ಒಂದು ವರ್ಷ ಅಲ್ಲಿ ಮಾಡಿದೆ. ಆಮೇಲೆ ಮತ್ತೆ ಎಲ್ಲಿಯೂ ದೂರ ಆಗುತ್ತೆ ಮನೆಗಂತೂ ಬೇರೆ ಕಾರಣಕ್ಕೆ ಅಲ್ಲಿಂದ ಬಿಟ್ಟೆ. ಬಿಟ್ಟು ರಂಗಾಯಣಕ್ಕೆ ಹೋದೆ. ರಂಗಾಯಣ ಅಲ್ಲ, ಅಲ್ಲಿಂದ ಮೊದಲು ನೀನಾಸಮಿಗೆ ಹೋದೆ. ನೀನಾಸಮ್ನ 2 ವರ್ಷ ತಿರುಗಾಟ ಮಾಡಿದೆ. ತಿರುಗಾಟ ಮಾಡಿ ನಾಟಕ ತಂಡದಲ್ಲಿ ಅಲ್ಲಿ 2 ವರ್ಷ ಆದಮೇಲೆ ಅಲ್ಲಿ ಬಿಟ್ಟೆ. ಆಮೇಲೆ 1 ವರ್ಷ ರಂಗಾಯಣಕ್ಕೆ ಹೋದೆ, ಬಿ ವಿ ಕಾರಂತರಿದ್ರು ಅವರೊಟ್ಟಿಗೆ ಅಲ್ಲಿ ನಾಟಕಕ್ಕೆಲ್ಲ ಭಾಗವಹಿಸಿ ಎಲ್ಲ ಇದು ಬಾರಿಸುವಂಥದ್ದು ಕೆಲವು ಹಾಡುವಂಥದ್ದೆಲ್ಲ ಇರ್ತದೆ ನಾಟಕ ಸಂಬಂಧಪಟ್ಟು. ಅದರಲ್ಲಿ ಮಾಡಿ ಆಮೇಲೆ ಪುನಃ ಶಂಭೇವಡಲ್ಲಿ ಯಾರು ಗುರುಗಳು ಸರಿ ಇಲ್ಲ ಅಂತ ಪುನಃ ಬಂದು ಕರ್ಕೊಂಡೋದ್ರು ಮತ್ತೊಂದು ವರ್ಷ. ಅಲ್ಲಿ ಮತ್ತೊಂದು ವರ್ಷ ಹೋಗಿ ಅಲ್ಲಿ ಆಮೇಲೆ ಏನಾಯ್ತು, ಅಲ್ಲಿದ್ದಾಗ ಇಲ್ಲಿ ಪುರಾಣಿಕ ಅಂತೇಳಿ ಒಬ್ರು ಇದ್ರು, ಭಾಗವತರು ಮಂದಿರ ಇದ್ರ ಕೇಂದ್ರದಲ್ಲಿ ಉಡುಪಿ ಕೇಂದ್ರದಲ್ಲಿ ಅವ್ರು ತೀರಿ ಹೋದ್ರು ಅದೇ ಟೈಮ್ನಲ್ಲಿ. ಅಲ್ಲಿ ನಾನು ಮತ್ತೆ ಗಣಪತಿ ಭಟ್ರು ಇತ್ತು ಅಷ್ಟ ಆಗ ಶ್ರೀಮಯ್ಯ ಕಲಾ ಕೇಂದ್ರದಲ್ಲಿ. ಅಲ್ಲಿ ಇವ್ರು ತೀರಿ ಹೋದ್ಮೇಲೆ ಅಲ್ಲಿ ಪಾಠಕರು ಅಲ್ಲಿಗೆ ಬಂದರು ಇಲ್ಲಿ ಬಿಟ್ಟು. ನಾವು ಮೂರು ಜನ ಇತ್ತು, ನಾನು ಹೆಜ್ಜೆಗೆ, ಪಾಠಕರು ಮೊದಲಿಗೆ, ಆಮೇಲೆ ಇದನ್ನು ಗಣಪತಿ ಭಟ್ರು ಭಾಗವತಿಗೆ. ನಾವು ಎಲ್ಲದರಲ್ಲೂ ಕೈ ಆಡಿಸಿತ್ತು, ಅದು ಬೇರೆ ಪ್ರಶ್ನೆ. ಹಾಗೆ ಅಲ್ಲಿ ಒಂದು ವರ್ಷ ಇದು ಕಡೆಗೆ ಪಾಠಕರು ಬಿಟ್ಟ ಜಾಗಕ್ಕೆ ಉಡುಪಿಯಲ್ಲಿ ಕರೆ ಬಂತು ನನಗೆ, ನನ್ನ ಮನೆ ಹತ್ತಿರ ಆಗುತ್ತೆ ಅಂತೇಳಿ ನಾನು ಉಡುಪಿ ಸೇರಿಕೊಂಡೆ. ಉಡುಪಿಯಲ್ಲಿ 19 ವರ್ಷ ಇದ್ದೆ ನಾನು ಕೇಂದ್ರದಲ್ಲಿ. ಆಗ ಉಡುಪಿಯಲ್ಲಿ ಕೇಂದ್ರದಲ್ಲಿ ಪಾಠ ಮಾಡಬೇಕು, ಮತ್ತೆ ಅಲ್ಲಿ ಯಕ್ಷರಂಗ ಅಂತ ಒಂದು ಬ್ಯಾಲೆ ಇದೆಯಲ್ಲ, ಅದಕ್ಕೂ ನಾವು ಮದ್ದಳೆಗೆ ಹೋಗ್ಬೇಕು. ಅಲ್ಲಿ ಟೂರ್ ಎಲ್ಲ ಇರ್ತದೆ, ಬೇರೆ ಬೇರೆ ಕಡೆ ಟೂರ್ ಎಲ್ಲ ಇರ್ತದೆ, ಅದಕ್ಕೆಲ್ಲ ಹೋಗ್ತಾ ಇದ್ದೆ. 19 ವರ್ಷ ಅಲ್ಲಿದ್ದೆ.
0: ಈಗ ಪ್ರಸ್ತುತ ನೀವು ಯಾವ ಕೇಂದ್ರದಲ್ಲಿ?
1: ಈಗ ನಾನು ಅಲ್ಲಿ ಬಿಟ್ಟ ಮೇಲೆ, ಉಡುಪಿ ಕೇಂದ್ರ ಬಿಟ್ಟ ಮೇಲೆ ಮನೆಯಲ್ಲಿ ಇದ್ದೆ ಸ್ವಲ್ಪ ಸಮಯ. ಆಮೇಲೆ ಇಲ್ಲಿ ತಕ್ಕಟ್ಟೆಯಲ್ಲಿ ಒಂದು ಕೇಂದ್ರ ಪ್ರಾರಂಭ ಆಯ್ತು ಅಂತ ಗೊತ್ತಾಯ್ತು. ಕಡೆಗೆ ನಮ್ಮ ಸಿರಿಯಾರದ ಕೃಷ್ಣಾನಂದ ಶಣಿಯವ್ರ ಹತ್ರ ಕೇಂದ್ರ ಬತ್ರಿ ಅಂದೇಳಿ ಅವ್ರನ್ನ, ಅವ್ರಿಗೆ ಬೇರೆ ಒಂಥರ ಕೆಲಸ ಇತ್ತು, ನಂಗೆಲ್ಲ ಆತಿಲ್ಲ, ನಾನು ನಿಮ್ಗೊಂದು ಜನ ತೋರಿಸ್ತೆ ಅಂದೇಳಿ ವೈದ್ಯರು ಸುಜೇಂದ್ರ ಹಂದೆ ಉರಾಳ್ರು ಸುದರ್ಶನ ಉರಾಳ್ರು ಇವ್ರನ್ನೆಲ್ಲ ಕರ್ಕೊಂಡು ನಮ್ಮ ಮನೆ ಬಂದು ಒತ್ತಾಯ ಮಾಡಿ ಕಡೆ ನಾನು ಇಲ್ಲಿ ತಕ್ಕಟ್ಟೆ ಹೈಗ್ರೀವ ಕಲ್ಯಾಣ ಮಂಟಪ ಬಂದು ಅಲ್ಲಿ ಕೇಂದ್ರದಲ್ಲಿ ಇದ್ದೆ. ಈಗ ಪ್ರಸ್ತುತ ಅಲ್ಲೇ ಇದ್ದನಿಗೆ ಒಂದು 10 ವರ್ಷ ಚಿಲ್ಲರೆ ಆಯ್ತು ಕಾಣ್ತದೆ, ಅಲ್ಲೇ ಈಗ ಕೆಲಸ ಮಾಡ್ತಾ ಇದ್ದೇನೆ.
0: ಈಗ ನೀವು ಪ್ರಸ್ತುತ ಯಕ್ಷಗುರುಗಳಾಗಿದ್ರಿ, ಒಬ್ಬ ಯಕ್ಷಗುರುಗೆ ಒಂದು ಕೇಂದ್ರ ಇಲ್ಲದೆ ಅವ್ರಿಗೆ ಬದುಕುಕ್ಕೆ ಸಾಧ್ಯ ಇತ್ತ?
1: ಅಂದ್ರೆ ಸಾಧ್ಯ ಇಲ್ಲ ಅಂತಲ್ಲ, ಈಗ ಮನೆಯಲ್ಲಿ ಪಾಠ ಮಾಡಿಯೂ ಬದುಕಬಹುದು, ಆದ್ರೆ ಕೇಂದ್ರ ಇದ್ರೆ ಒಂದು ತುಂಬಾ ಜನ ಸಿಗ್ತಾರೆ. ಈಗ ನಾವು ಮನೆಯಲ್ಲಿ, ನನಗೂ ಪಾಠ ಈಗಲೂ ಮನೆಯಲ್ಲಿ ಮಾಡ್ತೀರ ಕೇಳುವರು ತುಂಬಾ ಜನ ಇದ್ದಾರೆ, ನಾನೇ ಮಾಡುದಿಲ್ಲ. ಆದರೆ ಮತ್ತೆ ನಾವು ಒಂದೇ ಮಾಡೋದಿಲ್ಲ, ಅಲ್ಲಿ ಸಂಘದ ಆಟಗಳು ಸಿಗ್ತದೆ, ಬೇರೆ ಬೇರೆ ಕಾರ್ಯಕ್ರಮಗಳು ಸಿಗ್ತದೆ, ಅದಕ್ಕೆಲ್ಲ ನಾನು ಹೋಗ್ತಾ ಇದ್ದೆ. ಆದರೆ ಒಂದು ಕೇಂದ್ರ ಅಂತಿದ್ರೆ ಸ್ವಲ್ಪ ನಮಗೊಂದು ಅನುಕೂಲ, ಮತ್ತೆ ವಿದ್ಯಾರ್ಥಿಗಳು ನಾವು ಹುಡುಕೋದು ಬೇಡ, ಅವರು ಅಲ್ಲಿಗೆಲ್ಲ ಬರ್ತಾರೆ, ಅವ್ರಿಗೆ ಬೇಕಾದನ್ನು ಹೇಳಿಕೊಡ್ಬೋದು. ಕೇಂದ್ರವೇ ಅನಿವಾರ್ಯ ಏನಲ್ಲ. ಮತ್ತೆ ನಮ್ಮದು ಸ್ವಲ್ಪ ಬೇಸಾಯ ಇತ್ತಾಗ ಅದನ್ನು ಮಾಡ್ತಿದ್ದೆ. ನಾವು ಮತ್ತೆ ಯಾವ ಕೆಲಸಕ್ಕೂ ಹಿಂದೆ ಬೀಳುವರಲ್ಲ, ಕಳತನ ಮತ್ತೆ ದರೋಡೆ ಮಾಡೋದಿಲ್ಲ ಬಿಟ್ಟರೆ ಮತ್ತೆ ಯಾವ ಕೆಲಸವೂ ನಾವು ಹಮಾಲಿ ಬೇಕಾದ್ರೆ ನಾನು ಬಸ್ ಸ್ಟ್ಯಾಂಡಾಗ ಮಾಡೋಕ್ಕೂ ತಯಾರಿದ್ದವ, ಯಾಕಂದರೆ ದುಡಿಲಿಕ್ಕೆ ಯಾವುದಾದ್ರೇನು. ಆದರೆ ಯಕ್ಷಗಾನದಲ್ಲಿ ಈಗ ತುಂಬ ನಾವು ಕಲಿಯುವ ಮಕ್ಕಳಿಗೆ ಸಿಗ್ತಾರೆ. ಈಗ ನಮ್ಮ ಮನೆಯಲ್ಲೇ ಪಾಠ ಮಾಡಿ ನಾನು ಒಂದು 2 ಸಲ ಪ್ರಯತ್ನ ಮಾಡಿದ್ದೆ. ಅದೇನಾಗ್ತಂದ್ರೆ ನಾನೀಗ ಇಲ್ಲಿ ಕೇಂದ್ರದಲ್ಲಿ ಇರೋದ್ರಿಂದ ಅದು ಮನೆಗೆ ಹೋದಕ್ಕೂ ಹೊಂದಾಣಿಕೆ ಎತ್ತಿಲ್ಲ, ಅವ್ರು ಬಪ್ ಟೈಮ್ ಯಾವುದು ಆ ಟೈಮಿಂಗ್ ಎಲ್ಲ ಹೊಂದಾಣಿಕೆ ಎತ್ತಿಲ್ಲ. ಈಗಲೂ ಕೂಡ ನಾನೊಂದು 2 ವಡ್ಡರ್ಸಲ್ಲಿ ಒಂದು ಕ್ಲಾಸ್ ಕಾಬಡಿಯಲ್ಲಿ ಮೊನ್ನೆ ಶುರು ಆಯ್ತು, ಈಗ ವಾರಕ್ಕೆ 3 ದಿನ ಕಾಬಡಿಯಲ್ಲಿ 1 ದಿನ ವಡ್ಡರ್ಸಿಗೆ 2 ಕ್ಲಾಸಿಗೆ ಹೋಗ್ತಾ ಇದ್ದೆ ನಾನು ಸಾಯಂಕಾಲ ಮೇಲೆ. ಅಂದ್ರೆ ಅವ್ರಿಗೆ ಹಗಲಿಗೆ ಪುರುಸೋತಿರುವುದಿಲ್ಲ, ಎಲ್ಲ ಉದ್ಯೋಗ ಮಾಡುವರು. ಅವರಿಗೆ ಗುರುಗಳು ಎಂತ ಮಾಡೋದಿಗೆ, ನಾವು ಸಾಯಂಕಾಲ ಮಾಡ ನೀವು ಅಲ್ಲಿಂದ ಬಪ್ಪತ್ತಿಗೆ ನಿಮ್ಮ ತಕ್ಕಟ್ಟೇನು ಬರುವಾಗ ನಮ್ಮ ಮನೆಗೆ ಇಲ್ಲಿ ಬಂದು ಹೇಳಿಕೊಡ್ಲಕ್ಕ ಅಂತ. ಆಯ್ತಾ, ಆಸಕ್ತಿ ಇದ್ದವ್ರಿಗೆ ಹೇಳಿಕೊಡೋದು ನಮಗೆ ಒಂದು ಖುಷಿಯ ಕೊಡುವಂತ ವಿಷಯ, ಅದಕ್ಕೆ ಅಲ್ಲಿಗೆ ಕ್ಲಾಸ್ ಶುರು ಮಾಡಿದ್ದೆ, ಈಗ ನಡೆಸ್ತಾ ಇದ್ದೆ. ನನಗೆ
0: ನೀವು ಆ ಕಾಲದಲ್ಲಿ ಯಕ್ಷಗಾನ ಕಲಿತಿಪ್ಪತ್ತಿಗೆ ಯಕ್ಷಗಾನ ಹೆಂಗಿದಿತ್ತ?
1: ಯಕ್ಷಗಾನ ಅಂದ್ರೆ ನಾವು ಕಲಿತಿಪ್ಪತ್ತಿಗೆ ಹಳೆ ಪ್ರಸಂಗ ಮಾತ್ರ ಆತಿತ್ತು, ಮತ್ತೆ ಅದೇ ಹೇಳಿದ್ನಲ್ಲ ಹಾಗೆ ನಡ್ಕೊಂಡು ಹೋಗುದು ಆ ಥರ ಎಲ್ಲ. ಯಕ್ಷಗಾನ ಮಾಡೋದು ಭಾಳ ಕಷ್ಟ, ಮತ್ತು ಕೆಲವು ಮೇಳದಲ್ಲಿ ಯಕ್ಷಗಾನ ಆಟಗಳೇ ಸಿಗ್ತಿರಲಿಲ್ಲ ಆ ಟೈಮಿಗೆ. ಮಂದಾರ್ತಿ ಮೇಳಕ್ಕೆ ಈಗ 40 ವರ್ಷಕ್ಕೆ 5 ಮೇಳಕ್ಕೆ ಬುಕ್ ಆಗಿದೆ ಈ ಕಾಲದಲ್ಲಿ. ಆ ಕಾಲದಲ್ಲಿ ನಮ್ಮ ಗೋರ್ಪಾಡಿ ವಿಟ್ಲಯ್ಯ ಅಂತ ಅವ್ರು ಭಾಗವತರಿದ್ರು, ಅವ್ರು ಹೇಳ್ತಿದ್ರು 2 ದಿನ ನಾವು ಆಟ ಇಲ್ಲೇ ಮಲಗಿತ್ತು ಮರ್ರೆ. ಕಡೆ ರಾಮಗಾಣಿಗರು ಅಂತ ಹರಡಿ ರಾಮಗಾಣಿಗರು ಅವರು ಅವ್ರನ್ನ ಕರೆದು, ಹೋಯ್ ಇವತ್ತು ಮನ್ಕಂತ ಕಾಂಬು ಎಲ್ಲರೂ ಒಂದು ಆಟ ಮಾಡೋಕ್ಕಾಗ್ತ ಚಂದ ಐತಿ, 4 ಜನರ ಹತ್ರ ಕೇಂದ್ರ ಮಾಡುವ ಅಂದೇಳಿ ಕರ್ಕೊಂಡು ಹೋಗಿರಂತ ಅವ್ರು ಹೇಳಿದ್ ನಾನು ಕೇಳಿದ್ದೆ. ಆಗ ಆಟ ಸಿಗ್ತಿರ್ಲಿಲ್ಲ. ಈಗ ಹರಕೆ ಆಟವೇ ಮಂದರ್ತಿ ಮಾಡೋದು, 5 ಮಾಳ ಇದ್ರು ಪೂರೈಸ್ಕೊಂಬಾರ್ತಾರೆ. ಈಗ ಮಳೆಗಾಲದಕ್ಕೂ ಮಾಡ್ತಾರೆ, ಬೇಸಿಗೆಯಲ್ಲೂ ಮಾಡ್ತಾರವ್ರು. ಹಂಗೆ ಅಷ್ಟು ಇಂಪ್ರೂವ್ ಆಗಿದೆ ಈಗ. ಆ ಕಾಲದಲ್ಲಿ ಕಷ್ಟ ಇತ್ತು ಆಟ, ಈಗ ಬಯಲಾಟಿಕಲ್ ಆಟ ಸಿಗುವುದಿಲ್ಲ. ಮತ್ತೆ ಆಗ ಅವರಿಗೆ ಕೊಡುವಂಥ ಹಣವೂ ಕಮ್ಮಿ, ಎಲ್ಲವೂ ಕಮ್ಮಿ, ನಮಗೆ ಸಂಬಳ ಕಮ್ಮಿ. ಆದರೂ ಆಗ ಬೇರೆ, ಈಗ ನಮ್ಗೆ 4 ಅಣಿಗೆ ಜಾಸ್ತಿ ಸಿಕ್ತಿತ್ತಾಗ, ಈಗ ಸಿಕ್ಕುತ್ತಾ? ಅದು ಪೂರೈಸ್ತಿತ್ತು ನಮ್ಗೆ ಅದರಲ್ಲೇ. ಅಂದ್ರೆ ತುಂಬಾ ಅಂತಲ್ಲ, ಅದು ಜೀವನಕ್ಕೆ ಸಾಕತ್ತ ಅಂತ ಹೇಳಿ ಅಲ್ಲ. ಆದ್ರೆ ನಮ್ಗೆ ಈ ಯಕ್ಷಗಾನದ ಒಂದು ಮೇಳ ತಿರುಗಿ ಅದನ್ನ ಕಲಿಕ ಅನ್ನುವ ಚಟ ಅಂತ ಹೇಳ್ತಾರಲ್ಲ, ಅದು ಇದ್ದದ್ರಿಂದ ನಾವು ಮೇಳದಾಗಿತ್ತು. ಈಗ ನಮ್ಗೆ ನಂಗೆ ಅನ್ಸುತ್ತೆ, ನಾನು ಹಂಗೆ ಅಷ್ಟು ಕಷ್ಟದಾಗೆಲ್ಲ ಇದ್ದಿತ್ತಲ್ಲ, ನಮ್ಗಿಂತ ಹಿಂದೆ ಇನ್ನೂ ಕಷ್ಟ ಇದ್ದಿತ್ತು, ಬಹಳ ಕಷ್ಟ ಇತ್ತು. ನಾವು ಕೆಲಸ ಮೇಳದ ಹೋಪತ್ತಿಗೆ ಈ 10 ಮೈಲ್ ನಡುಕಿರುತ್ತೆ, ನಮ್ ದಾರಿ ಗೊತ್ತಿರುವುದಿಲ್ಲ, ಇಂತೆಲ್ಲ ಆಟ ಅಂತ ಹೇಳ್ತಾರೆ. ನಾವು ಕೇಂತ ಕೇಂತ ಹೋಗ್ಬೋದು, ಕೆಲಸ ಎಲ್ಲ ಒಂದ್ ಎರಡು ಪರ್ಲಂಗ್ ದಾರಿ ಹೋಗೋದಕ್ಕೆ ಒಂದ್ ಮೈಲ್ ಸುತ್ತ ಇದ್ದು ಗೊತ್ತಿಲ್ಲದೆ ಹಂಗೆಲ್ಲ ಹೋಗಿ ಅಲ್ಲಿ ಹೋಗ್ಬೋದಿಗೆ 3 ಗಂಟೆ ಆಯ್ತು, ಮಧ್ಯಾಹ್ನ ಊಟ ಇಲ್ಲ. ಅಲ್ಲಿ ಹೋದ ಮೇಲೆ ಅವ್ರು ಆಟ ಆಡಿಸೋರು ಯಾರಿದ್ರು, ಅವರು ನಿಮ್ಗೆ ಎಂತೆಲ್ಲ ಬೇಕು, ಆಮೇಲೆ ಚೀಟಿ ಬರುದು ಅಕ್ಕಿ ಇದು ಇದನ್ನೆಲ್ಲ ಸಾಮಗ್ರಿ, ಅವ್ರು ಮತ್ತೆ ಒಂದ್ ಮೇಲೆ ಆಚೆಗೆ ಯಾರನ್ನೋ ಕಳಿಸಿ ಅದನ್ನೆಲ್ಲ ತಂದು ಊಟ ಅಪ್ಪತ್ತಿಗೆ 5 ಗಂಟೆ ಆಯ್ತು ಅಂದ್ರೆ ಒಂದೇ ಊಟ. ಅಷ್ಟೊಂದು ನಾವು ಅಲ್ಲಿ ಹೋಟ್ಲ್ ಗಿಟ್ಲಿ ಇದ್ದದನ್ನೆಲ್ಲ ಜಾಲಾಡಿ ನಮ್ಮ ಹೊಟ್ಟೆ ತುಂಬಿಸ್ಕೊಳಕ್ಕೆ ಆ ಪರಿಸ್ಥಿತಿ ಎಲ್ಲ ಇತ್ತು. ದಿನ ಅಂತಲ್ಲ, ಒಮ್ಮೊಮ್ಮೆ ಹಂಗೆ ಆತಿತ್ತು. ಆಗ ಕಷ್ಟ ಇತ್ತು ಅಷ್ಟು, ಮೇಳವು ನಡೆಸೋದು ಕಷ್ಟ ಇತ್ತು, ಕಲಾವಿದರಿಗೂ ಕಷ್ಟ ಇತ್ತು. ಈಗ ಮೇಳ ಎಲ್ಲ ಎಷ್ಟು ಸಣ್ಣ ಮೇಳ ಆದ್ರೂ ವೆಹಿಕಲ್ ಇಲ್ಲದ ಮೇಳವೇ ಇಲ್ಲ, ಈಗ ನಡ್ಕೊಂಡು ಪಂಚಾಯತ್ಗೆ ಇಲ್ಲ, ಈಗ ಏನಿದ್ರು ವೆಹಿಕಲ್ ಆಗಿ ಹೋಗ್ತದೆ. ದೊಡ್ಡ ದೊಡ್ಡ ಮೇಳದಲ್ಲಿ ಒಳ್ಳೊಳ್ಳೆ ವ್ಯವಸ್ಥೆಗಳಿತ್ತು, ಸಣ್ಣ ಸಣ್ಣ ಮೇಳ ಸಾಧಾರಣ ಇರುತ್ತೆ. ಆದ್ರೆ ತುಂಬಾ ಮೇಳ ಇದೆ, ಹೇಗೆ ಆಟ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಈಗ ತುಂಬಾ ಮೇಳ ಆಗಿದೆ, ನಾವು ಕಲುವತ್ತಿಗೆಲ್ಲ ಅಥವಾ ನಾವು ಹೋಗ್ಪತ್ತಿ ಇಷ್ಟೆಲ್ಲ ಮೇಳ ಇರಲ್ಲ. ಈಗ ವರ್ಷಕ್ಕೆ ಒಂದೊಂದು ಮೇಳ ಹುಟ್ಟುತ್ತು, ಒಂದೊಂದು ಸಾಯಿತು, ಹೇಳೋಕಾತಿಲ್ಲ. ಹಂಗಿತ್ತೀಗ ಪರಿಸ್ಥಿತಿ.
0: ನಿಮ್ಗೆ ಈಗ ಸ್ವತಃ ಯಕ್ಷಗಾನ ಕಲಾವಿದರಾಗಿ ಯಕ್ಷಗಾನ ಪ್ರಿಯರಾಗಿ ಯಾವ್ಯಾವ ಪ್ರಸಂಗಗಳು ಇಷ್ಟ, ಲೈಕ್ ಈಗ ಹಳೆ ಪ್ರಸಂಗಗಳ ಹೊಸ ಪ್ರಸಂಗಗಳ?
1: ನಾನು ಹೊಸ ಪ್ರಸಂಗ ನೋಡುದೇ ಇಲ್ಲ, ಕುತೂಹಲಕ್ಕೆಲ್ಲಾದ್ರೂ ಒಮ್ಮೊಮ್ಮೆ ನೋಡುದುಂಟು, ಅದು ನೋಡ್ಲಿಕ್ಕೆ ಆಗುದಿಲ್ಲ ನನ್ನ ಹತ್ರ. ನಮ್ಗೆ ಹಳೆ ಪ್ರಸಂಗವೂ ಇಷ್ಟ, ಹಳೆ ಪ್ರಸಂಗದಲ್ಲಿ ವಿಷಯ ಇರ್ತದೆ. ನಾವು ಒಂದೇ ಪ್ರಸಂಗ ಒಂದು 10-6 ಬಾರಿ ಕಂಡ್ರು ಅದು ಖುಷಿ ಕೊಡತ್ತೆ. ಹೊಸ ಪ್ರಸಂಗದಲ್ಲಿ ನಮ್ಗೆ ಏನು ನಮ್ಗೆ ಅದು ಸಿಗುದಿಲ್ಲ ಆ ರುಚಿ. ಒಟ್ಟು ಪ್ರಸಂಗ ಅಂದ್ರೆ ಏನು ಗೊತ್ತಾ, ಅಲ್ಲಿ ಕಥೆಯೇ ನೆನಪಿರುವುದಿಲ್ಲ. ನಮ್ಮ ನಾನು ಹೇಳ್ತಕೊಂಡಿದ್ದು ಈ ಪ್ರಸಂಗದ ಹೊಸ ಪ್ರಸಂಗ ಮಾಡ ಎಂತ ಕತೆ, ಕತೆ ಕಂಡವರಿಗೆ 4 ಸಲ ಕಂಡು ಅವ್ರು ಆ ಪಾತ್ರ ಎಂತದ್ದು ಅದ್ರ ಹೆಸರು ನೆನಪಿರುವುದಿಲ್ಲ. ಕೃಷ್ಣರಾಜಿ ಬಂದ್ರೆ ಅಲ್ಲಿ ಕೊಂಡದ ಕುಳಿ ಬಂದ್ರೆ ಅವ್ರು ಇವ್ರಿಗೆ ಯುದ್ಧ ಆಯ್ತು ಹಿಂಗಿಂದ ಅಂದ್ರೆ ಕಲಾವಿದರ ಹೆಸರು ಹೇಳ್ಕೊಂಡು ಕತೆ ಹೇಳ್ತಾರೆ ಬಿಟ್ರೆ ಆ ಪಾತ್ರ ಎಂತದ್ದು. ಮತ್ತೆ ಅವ್ರು ಏನಾದ್ರು ತಪ್ಪು ಮಾತಾಡಿದ್ರು ನಮ್ಗೆ ಗೊತ್ತಾಗುದಿಲ್ಲ. ಪುರಾಣದ ಪ್ರಸಂಗ ಮಾಡೋದು ಕಷ್ಟ, ಯಾಕೆಂದ್ರೆ ಪುರಾಣ ಸಾಧಾರಣ ಎಲ್ರಿಗೂ ಗೊತ್ತಿರುತ್ತೆ, ನಮ್ಮ ಈ ಭಾಗದಲ್ಲಿ ಸಾಧಾರಣ ಎಲ್ರಿಗೂ ಗೊತ್ತಿರುತ್ತೆ, ಯಕ್ಷಗಾನದಿಂದೇ ಅಭ್ಯಾಸ ಆಯ್ತದ. ಹಂಗಾಗಿ ತಪ್ಪು ಹೇಳೋಕೆ ಆತಿಲ್ಲ, ಆಗ ತಪ್ಪು ಹೇಳೋಕೆ ಯಾಕಂದ್ರೆ ಅಲ್ಲಿ ಎದುರು ಕೂತವ್ರಿಗೆ ಗೊತ್ತಿರ್ತೀವಿ ಮತ್ತೆ ತಪ್ಪು ಹೇಳ್ದ ಅಂದೇಳಿ. ಹೊಸ ಪ್ರಸಂಗದ ಎಂತ ಗೊತ್ತಿಲ್ಲ, ಯಾಕಂದ್ರೆ ಅದು ಎಂತವೂ ನೆನಪಿರೋದಿಲ್ಲ, ಅದು ಅವ್ರು ಮಾಡದೆ. ಹಂಗಾಗಿ ಹೊಸ ಪ್ರಸಂಗ ಮಾಡೋಕ್ಕೂ ಸುಲಭ ಒಂದು ಲೆಕ್ಕದಾಗೆ. ಅದು ಈಗ ಅಲ್ಲ, ಈಗ ಸಿನಿಮಾ ಪದ್ಯ, ಬಾಂಗ್ಡ ಪದ್ಯ ಎಲ್ಲ ಪದ್ಯವನ್ನು ಯಕ್ಷಗಾನಕ್ಕೆ ಹಾಕ್ತಿರೋದು, ನಮ್ಗೆ ಅದೆಲ್ಲ ಇಷ್ಟ ಆಗುದಿಲ್ಲ. ಆದರೆ ನೋಡೋರು ಇದ್ದಾರೆ, ಏನು ಮಾಡೋದು, ನಾವು ಹೇಳಿದರೆ ಅದು ಕೇಳ್ತಾರೆ, ಯಾರು ಮೇಳದವರು ಮಾಡ್ತಾರೆ. ಮತ್ತೊಂದಂದರೆ ಯಕ್ಷಗಾನ ಯಾವಾಗಲೂ ಒಂದು ಕಲೆ ಉದ್ಯಮಕ್ಕೆ ಒಂದು ವ್ಯಾಪಾರ ಅಂತ ಮಾಡಿದ ಕೂಡಲೇ ಆ ಕಲೆ ಆ ಕಲೆಯಾಗಿ ಉಳಿದಿಲ್ಲ, ಅದು ಹಾಳಾಗಿ ಆಯ್ತು ಸ್ವಲ್ಪ ಮಟ್ಟಿಗೆ ಆದ್ರೆ. ಯಾಕಂದ್ರೆ ಅವ್ರಿಗೆ ಅವ್ರಿಗಲ್ಲಿ ದುಡ್ಡೇ ಮುಖ್ಯ ಇರುತ್ತೆ, ಅದು ಅನಿವಾರ್ಯ ಕೂಡ. ಆದ್ರೆ ಅವ್ರು ಮೇಳವೇ ಮಾಡುದೇನು ಅವ್ರಿಗೆ ಅನಿವಾರ್ಯ ಅಲ್ಲ. ಆದ್ರೆ ಮಾಡಿದಾಗ ಅವರಿಗೆ ದುಡ್ಡು ಬೇಕಾದ ಇಷ್ಟು ಜನ ಸಾಕ್ತಾರೆ, ಅಥವಾ ಈಗ ಒಂದು ಡೇರೆ ಮೇಳ ಮಾಡಿದಾಗ ಖರ್ಚು ತುಂಬಾ ಬತ್ತು, ಆಗೆಲ್ಲ ಅವರು ಏನೇನೋ ಸರ್ಕಸ್ ಮಾಡ್ಕತ್ ಯಕ್ಷಗಾನ ಇದರಲ್ಲಿ. ಅದು ಯಾಕಂದ್ರೆ ಅಲ್ಲಿ ಗಲ್ಲಾಪಟ್ಟಿಗೆ ಮುಖ್ಯ ಅಂಶ ಆತ್, ಹಂಗಾಗಿ ಅದು ಬಹಳ ಸಂಕೀರ್ಣ, ಅದಕ್ಕೆ ಉತ್ತರ ಕೊಡು ಅದು ಮಾಡ್ಕ ಬೇಡ್ದ ಅಂತ. ಆದ್ರೆ ಯಕ್ಷಗಾನ ಆಗೇನಾಗತ್ತಂದ್ರೆ ಅದ್ರ ಸ್ವರೂಪ ಬದಲಾವಣೆ ಆಯ್ತು. ಈಗಂತೂ ಸಿಕ್ಕಾಪಟ್ಟೆ ಬದಲಾವಣೆ ಇದೆ ಯಕ್ಷಗಾನದಾಗೆ. ಅದು ಇನ್ನೂ ಹಾಳು ಮಾಡೋದು, ಇನ್ನೂ ಹಾಳು ಮಾಡೋದು ಕಷ್ಟ ಇತ್ತು, ಹಾಳಪ್ಪಷ್ಟ ಆಯ್ತು. ಅಲ್ಲಿ ಒಳ್ಳೇದು ಆಯ್ತು ಕೆಲವು, ಇಲ್ಲ ಅಂತ ನಾ ಹೇಳುವುದಿಲ್ಲ. ಆದ್ರೆ ಅಂದ್ರೆ ಈ ಕಲಾವಿದರಿಗೆ ತಾವು ಏನು ಮಾಡ್ತೇವೆ, ಅದು ಯಾವ್ದನ್ನು ಎಷ್ಟು ಮಾಡಬೇಕು ಅದು ಗೊತ್ತಿರ್ಬೇಕು. ಯಾರೋ ನಗಾಡತ್ರು ಚಪ್ಪಾಳೆ ಹೊಡಿತರ ಅಂತ ಬಾಯಿ ಬಂದೆಲ್ಲ ಹೇಳೋದು, ಬಾಯಿ ಬಂದೆಲ್ಲ ಮಾಡಿದರೆ ಅದು ಖುಷಿ ಕೊಡೋದಿಲ್ಲ. ಯಾಕಂದರೆ ಯಕ್ಷಗಾನ ಅನ್ನೋದು ಮುಖ್ಯ ಹೆಚ್ಚು ಹಾಳಾಗ್ಲಿಕ್ಕೆ ಕಾರಣ ಅಂದರೆ ಅವರವ್ರ ಸ್ವಂತಿಗೆ ತೋರಿಸ್ಲಿಕ್ಕೆ ಹೋಗಿ ಹಾಳಾದ್ರು. ಮೇಳ ಅಂದರೆ ಎಲ್ಲ ಸೇರಿ ಒಂದು ಏನೋ ಕಟ್ಟಿ ಕೊಡ್ಕಲ್ಲ, ಇದಂಗಲ್ಲ. ಭಾಗವತರಿಗೆ ನಾನೇ ಕಾಣಬೇಕು ಅಂತ ಅವನ ಆಲಾಪನೆ ಒಂದಷ್ಟು ಮಾಡೋದು, ಒಂದಷ್ಟು ಪದ್ಯವನ್ನು ವಿಸ್ತಾರ ಮಾಡೋದು. ಮೊದಲೇ ಅವರು ನಿಜವಾಗಿ ಮೊದಲು ಕಾಣಿಸ್ಕೊಳ್ಲಿಕ್ಕೆ ಆಗ್ತಿರ್ಲಿಲ್ಲ, ಆಮೇಲೆ ಅವ್ರಿಗೆ ಮೈಕನ್ನು ನಾವೆಲ್ಲ ಹೋಗುವಾಗ ಮೊದಲೇ ಮೈಕ್ ಅಂತ ಕೊಡ್ತಿರ್ಲಿಲ್ಲ. ಆಗ ಎಂತ ಮಾಡಿದ್ರು ಕೆಲವರು 2 ಮೊದಲೇ 3 ಮೊದಲೇ ಹಿಂಗೆ ಇಟ್ಟುಕೊಂಡು 5 ಮೊದಲೇ ವಾದನೆ ಹಿಂಗೆಲ್ಲ ಪ್ರಚಾರ ಮಾಡಿಕೊಂಡು ನಿಜವಾಗಿ ಬಾರಿಸೋದು 2 ಕೈಯಲ್ಲಿ, ವಿಶೇಷ ಅದ್ರಾಗೆ ಅಂತ ಇಲ್ಲ. ಆದರೆ ಅದೊಂದು ಆಕರ್ಷಣೆ ಜನರಿಗೆ ಕಾಮ ಅಂತ. ಮತ್ತೆ ಈಗ ಡೇರೆ ಮಾಡಿದವ್ರಿಗೆ ಈ ವರ್ಷ ಮಾಡಿದ ಪ್ರಸಂಗ ಬರೋಷ ನಡೆಯುವುದಿಲ್ಲ, ಯಾಕಂದ್ರೆ ಅವ್ರು ಈ ವರ್ಷ ಮಾಡಿದ ಏನೇನು ಗಿಮಿಕ್ಸ್ ಇತ್ತು ಅದು ಬರೋಷಕ್ಕಾದ್ರೆ ಬರೋಷಕ್ಕೆ ಬೇರೆ ಆಯ್ಕೆ, ಹಾಗಿದ್ರೆ ಮಾತ್ರ ನಡೀತದೆ. ಹಾಗಾಗಿ ಹಳೆ ಪ್ರಸಂಗಕ್ಕೆ ಆ ಸಮಸ್ಯೆ ಇಲ್ಲ. ಮತ್ತು ಹಳೆ ಪ್ರಸಂಗ ನೀವು ಎಷ್ಟು ಸಲ ಕಂಡ್ರು ಅದು ಖುಷಿ ಕೊಡತ್ತೆ. ಒಂದೇ ಪ್ರಸಂಗ 4 ಸಲ ಕಂಡ್ರು ಬೇಜಾರತ್ತಿಲ್ಲ, ಯಾಕಂದ್ರೆ ಅಷ್ಟು ಸತ್ವ ಇತ್ತು ಅದಕ್ಕೆ. ಹೊಸ ಪ್ರಸಂಗ ನಡೀತು ಒಂದೇ ವರ್ಷ, ಅದ್ರ ಮೇಲೆ ಅದನ್ನ ಯಾರು ಕಾಂಬರಿಲ್ಲ. ಹಾಗಾಗಿ ನಾನಂತೂ ಹೊಸ ಪ್ರಸಂಗ ನೋಡೋದು ಬಹಳ ಕಮ್ಮಿ, ಎಲ್ಲೋ ಒಂದೆರಡು ನೋಡಿದ್ದೆ, ಆದರೆ ನಮ್ಗೆ ಖುಷಿ ಕೊಡುವುದಿಲ್ಲ. ಅದು ಯಾರೋ ಹೇಳಿದ್ರೆ ಅದು ಭಾಳ ಒಳ್ಳೆ ಇತ್ತು, ಹಂಗಿತ್ತು ಹಿಂಗಿತ್ತು ಅಂತ ಹೇಳತ್ ಕಣ್ಕಂಡು ಕಾಮ ಅಂತ ಹೋಗ್ತದೆ. ಹೋದ್ಮೇಲೆ ಮತ್ತದು ಬೇಜಾರತ್ತೆ, ಬೇಡ ಐತಿ ಬಪ್ಪದಂದೇಳಿ ಹಂಗತ್ತೆ. ಆದ್ರಿಂದ ಹಳೆ ಪ್ರಸಂಗವಿ ಆಡಿದ್ರು ಒಳ್ಳೇದು. ಅದರಲ್ಲಿ ಈಗ ಅನೇಕ ತುಂಬಾ ಕಥೆಗಳ ಒಳಗೊಳಗಿತ್ತು. ಈಗ ತೆಂಕಿನವ್ರು ಮಾಡ್ತಾರೆ ಹಾಗೆ ಹೊಸ ಹೊಸ ಅಂದ್ರೆ ಹೊಸ್ತಂದ್ರೆ ಪ್ರಸಂಗ ಹಳತೆ ಆ ಕಥೆಗಳೆಲ್ಲ ಹೊಸ್ತು ಎಲ್ಲಿಂದ ಅದನ್ನ ಸೆಟ್ಟಿಂಗ್ ಮಾಡಿ ಅವ್ರು ತುಂಬಾ ಚೆನ್ನಾಗಿ ಅದನ್ನ ಅಳವಡಿಸ್ಕೊಂಡು ಲೈಕ್ ಮಾಡ್ತಾರೆ ಆಟ. ಹಾಗೆ ಮಾಡ್ಲಕ್ಕೆ ನಮ್ಮಲ್ಲಿ ಅದನ್ನ ಯಾರು ಮಾಡೋರಿಲ್ಲ. ಹೊಸ ಪ್ರಸಂಗ ಒಗ್ಗಿಯೋಯ್ದ್ರು ನಮ್ಮಲ್ಲಿ ಜನ ಹಂಗೆ ಮಾಡಿ ಇಟ್ಟಿದ್ರು. ಮೇಳದವರು ಯಜಮಾನರು ಇರ್ಬೋದು, ಕಲಾವಿದರು ಇರ್ಬೋದು, ಅದೇ ಹೇಳಿದ್ನಲ್ಲ ವ್ಯಾಪಾರಕ್ಕೆ ಬಂದ ಕೂಡಲೇ ಅದು ಅದರ ಸ್ವಂತಿಕೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗಿ ಹತ್ತು. ಅದೆಂತ ಮಾಡೋಕ್ಕಿಲ್ಲ.
0: ಒಬ್ಬ ಕಲಾವಿದ ಅವನ್ನ ಅವನ್ ತನ್ನ ಪಾತ್ರದಲ್ಲಿ ಬೆರೆತು ಹೋಯ್ಕಾದ್ರೆ ಎಂತೆಲ್ಲ ವ್ಯವಸ್ಥೆಗಳನ್ನ ಅವನ್ ಮಾಡ್ಕೊಳಕ
1: ಅಂದ್ರೆ ಅವನು ಪುರಾಣ ಜ್ಞಾನ ಮಾಡ ತುಂಬಾ ಓದಬೇಕು ಪುರಾಣ ಕಥೆಗಳನ್ನ. ಆಮೇಲೆ ಭಾವ ಅಭಿನಯ ಅದೆಲ್ಲ ಜಾಸ್ತಿ ಬೇಕು. ಯಾಕಂದ್ರೆ ಕುಣಿತಕ್ಕಿಂತ ಭಾವನೆ ಹೆಚ್ಚು ಪ್ರಮುಖ ಆಗುತ್ತೆ. ಯಾಕಂದ್ರೆ ಭಾವನೆ ಅನ್ನೋದು ಮನುಷ್ಯನಿಗೆ ಎಲ್ಲರಿಗೂ ಭಾವನೆ ಒಂದೇ. ಇಲ್ಲಿ ಇರುವವನು ಮರ್ಕುದೆ ಮರ್ಕು ಕಣ್ಣಗೆ ನೀರ್ಬಪ್ಪದು, ಅಮೇರಿಕದಾಗ ಇದ್ದ ಮರ್ಕರು ಕಣ್ಣಗೆ ನೀರ್ಬಪ್ಪದು ಅಲ್ದಾ. ಹಂಗಾಗಿ ಭಾವನೆ ನಗಾಡು ಇರ್ಬೋದು ಅಥವಾ ಸಿಟ್ಟಿರ್ಬೋದು, ಪ್ರತಿಯೊಂದು ಭಾವ ಮನುಷ್ಯನಿಗೆ ದೇಶ ಇರಲಿ ಕಾಲ ಎಲ್ಲವೂ ಒಂದೇ ಥರ. ಆದ್ರಿಂದ ಭಾವ ಬೇಗ ಮುಟ್ತದೆ, ನೀವು ಕುಣಿತ ಮಾಡಿದ್ಕೊಳ್ಳೋ ಮುಟ್ತದೆ ಅಂತ ಹೇಳಕ್ ಬರುವುದಿಲ್ಲ ಭಾವನೆ. ಅದು ಅದಕ್ಕೆ ಕಾರಂತರು ಹಾಗೆ ಮಾಡಿದ್ದು, ಭಾವನಾತ್ಮಕವಾಗಿ ಅವರು ಮಾತನ್ನ ತೆಗೆದ್ರು. ಅದನ್ನ ಹೊರಗಡೆ ಹೋದಾಗ ತುಂಬಾ ನಾವು ನೋಡಿದ್ದೇವೆ, ಬೇರೆ ದೇಶಗಳಿಗೆ ಹೋದಾಗ ಬೇರೆ ಸ್ಟೇಟ್ಗಳಿಗೆ ಹೋದಾಗ ತುಂಬಾ ಅವರು ಖುಷಿ ಪಡ್ತಾರೆ. ಯಾಕಂದ್ರೆ ಅಲ್ಲಿ ಭಾವ ಹೆಚ್ಚು ಮುಖ್ಯ ಆಗ್ತದೆ. ಮತ್ತೆ ಅವರು ಅದಕ್ಕೆ ಸ್ಯಾಕ್ಸೋಫೋನು ವಯಲಿನ್ ಸೇರಿಸಿದ್ದಾರೆ ಹಾಡುಗಳಿಗೆ ಬ್ಯಾಲೆಗೆ, ಅದೆಲ್ಲ ತುಂಬಾ ಪರಿಣಾಮ ಆಗ್ತದೆ. ಅಂದ್ರೆ ನಮ್ಮಲ್ಲಿ ಅವ್ರು ಹಾಳು ಮಾಡಿದ್ರನ್ನುವ ಒಂದು ಕೆಲವು ಜನರ ಇದೆ, ಕಾರಂತರು ಅದನ್ನ ಮಾಡಿದ್ರು ಹೀಗೆ ಮಾಡಿದ್ರು ಸಂಪ್ರದಾಯ ತೆಗೆದ್ರು. ನಿಜವಾಗಿ ಅವ್ರು ಹಾಳು ಮಾಡಲಿಲ್ಲ. ಯಾಕಂದ್ರೆ ಅವರಿಗೆ ಹೊರಗಡೆ ಹೋದಾಗ ತುಂಬಾ ಈಗ ಮಾತಾಡಿದ್ರು ಈ ತಾಳ್ಮದ್ಲೆ ಹಂಗೆ ಕೆಲವರು ತುಂಬ ಮಾತಾಡೋರು ಇರ್ತಾರೆ. ಮಾತಾಡಿದ್ಕೂಡ ಅವ್ರಿಗೆ ಭಾಷೆ ಬಾರದಿದ್ದವ್ರಿಗೆ ಇವ್ರ ಮಾತು ಎಂತೂ ಅರ್ಥ ಆಗುದಿಲ್ಲ, ಆಗ ಸುಮ್ಮನೆ ಅವರಿಗೆ ಬೋರ್ ಆಗ್ತದೆ. ಹಾಗಾಗಿ ಭಾವನೆ ಹೇಳಿದ್ನಲ್ಲ, ಎಲ್ಲ ದೇಶದವರು ಎಲ್ಲ ಯಾವ ಊರಿಗೆ ಹೋದ್ರು ಭಾವನೆ ಎಲ್ಲ ಒಂದೇ. ಅಳುವಾಗ ಅತ್ತಂಗೆ ಕಾಣ್ತದೆ, ನಗಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ಸಂತೋಷ ಅಂತ. ಆದ್ರಿಂದ ಅದು ಭಾವನಾತ್ಮಕವಾಗಿ ಮಾಡಬೇಕಾದ್ದು ಬಹಳ ಮುಖ್ಯ, ಅದು ಮಾಡಬೇಕು. ಮತ್ತೆ ಹಿರಿಯರು ಯಾರಾದ್ರೆ ಆ ವೇಷ ಅಂತ ಈಗ ಶ್ರೀವೇಷ ಮಾಡುವವರು ಹಳೆ ಕಲಾವಿದರಿದ್ದಾರೆ ಎಷ್ಟೋ ಜನ, ಅವ್ರ ಹತ್ರ ಕೇಳ್ಕೊಳ್ಬೇಕು ಅವ್ರು ಈ ವೇಷವನ್ನು ಹೇಗೆ ಮಾಡ್ತಿದ್ರು, ನೀವು ಹೇಗೆ ಮಾಡ್ತಿದ್ರಿ ಅದನ್ನೆಲ್ಲ ಗೊತ್ತಿದ್ದವ್ರ ಹತ್ರ ಸ್ವಲ್ಪ ತಿಳ್ಕೊಂಡ್ರೆ ತುಂಬ ಅನುಕೂಲ. ಮತ್ತೆ ನೈತಿಕ ಬಲ ಇಟ್ಕೊಳ್ಬೇಕು. ನಾನು ಭಾಳ ಹೇಳುದು ಅದೇ, ಅವನು ದುಶ್ಚಟಗಳ ಬಲಿಯಾಗುವುದು ಅದೆಲ್ಲ, ಅದು ಈಗ ಕಲಾವಿದ್ರ ಅಂತಲ್ಲ ಅದು ಎಲ್ರಿಗೂ ಸಂಬಂಧಪಟ್ಟದ್ದೇ. ಮನುಷ್ಯ ಆದವ ಅವ ನೈತಿಕ ಬಲ ಇಲ್ಲದಿದ್ರೆ ಅವನಿಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಬಹಳ ಮುಖ್ಯ. ಅದು
0: ಗುರುಗಳ, ನೀವೀಗ ಪ್ರಸ್ತುತ ಹಿಮ್ಮೇಳ ಮತ್ತೆ ಮುಮ್ಮೇಳ ಗುರುಗಳಾಗಿದ್ರಿ ಅಲ್ಲ, ಈಗ ನೀವು ಗುರುಗಳ ಇಪ್ಪತ್ತಿಗೆ ಈಗ ಮೇಳ ದಾಟೆ ಎಲ್ಲ ಕಂಡ್ರೆ ಎಂತ ಬದ್ಲಾಯ್ಕಂದೇಳಿ ಅನ್ಸತ್ ನಿಮ್ಗೆ, ಎಂತ ಬದ್ಲು ಮಾಡ್ಕಣಕ ಅವ್ರ
1: ಮೇಳದಾಟ ಅಂದ್ರೆ. ಮೇಳದಲ್ಲಿ ಈಗ ಪೂರ್ವರಂಗ ನಾವಿಲ್ಲಿ ಕೇಂದ್ರದಲ್ಲಿ ಹೇಳ್ಕೊಡ್ತೇವೆ, ಪೂರ್ವರಂಗ ಮೇಳದಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ. ಅದು ಎಷ್ಟೋ ಜನ ಈಗ ಸಂಗೀತಗಾರರಿಗೆ ಪೂರ್ವರಂಗ ಅವ್ರು ಪೂರ್ವ ಕಲಿತಾರೋ ಇಲ್ಲೋ ನಂಗೆ ಗೊತ್ತಿಲ್ಲ. ಅಂದರೆ ಪೂರ್ವರಂಗ ಭಾಳ ಮುಖ್ಯ ಆಗ್ತದೆ ಯಕ್ಷಗಾನ ಕಲಿಕೆಯಲ್ಲಿ. ಭಾಳ ಹಿಂದೆ ಕೇಂದ್ರಗಳಿರಲಿಲ್ಲ ಯಕ್ಷಗಾನ ಮೇಳಕ್ಕೊಬ್ಬ ಕಲಾವಿದ ಒಬ್ಬ ಸಣ್ಣ ಪ್ರಾಯದಲ್ಲಿ ಹೋಗಿ ಕೋಡಂಗಿ ಮಾಡಿ ಆಮೇಲೆ ಶ್ರೀವೇಷ ಆಮೇಲೆ ಇದು ಒಡ್ಡೋಲ್ಗ ವೇಷ ಹೀಗೆ ಒಂದೊಂದೇ ವೇಷ ಮಾಡಿ ಹಂತ ಹಂತವಾಗಿ ಬೆಳೀತಿದ್ರು, ನೋಡಿಕೊಂಡೇ ಕಲಿತಿದ್ರು. ಯಕ್ಷಗಾನ ನೋಡಿ ಕಲಿದ ಜಾಸ್ತಿ. ಆಮೇಲೆ ಈಗ ಕೇಂದ್ರಗಳು ಅನಿವಾರ್ಯ, ಯಾಕಂದ್ರೆ ಕೇಂದ್ರ ಇಲ್ದಿದ್ರೆ ಹೇಳ್ಕೊಡೋರೇ ಇಲ್ಲ. ಮೇಳದಲ್ಲಿ ಏನಾಗಿದೆ ಅಂದ್ರೆ ಮೊದಲು ಮೇಳದಲ್ಲಿ ಎಲ್ಲರೂ ಇರ್ತಿದ್ರು, ಇಡೀ ಬಿಡಾರದಲ್ಲಿ ಬೆಳಿಗ್ಗೆ ಸಾಯಂಕಾಲದವರೆಗೆ ಇರ್ತಿದ್ರು, ಮತ್ತೆ ರಾತ್ರಿ ಇಡೀ ಮೇಳದಲ್ಲಿ ಆಟಕ್ಕೆ ಇಡೀ ರಾತ್ರಿ ಇದ್ದಂದ್ರೆ ಇರ್ತಿದ್ರು. ಮನೆಗೆಲ್ಲ ಹೋಗುದು ಬಹಳ ಕಡಿಮೆ, ಯಾಕಂದ್ರೆ ರಜೆ ಗಿಜೆ ಮಾಡ್ಕೊಂಡು ಮನೆ ಹೋಗ್ತಿದ್ರು ಬಿಟ್ರೆ. ಈಗ ಮೇಳಕ್ಕೆ ಹೋಗಿ ನೋಡಿದ್ರೆ ಬಿಡಾರದಲ್ಲಿ ಒಬ್ರು ಇರುವುದಿಲ್ಲ, ಹಗಲಿಗೆ ಒಂದ್ ನಾಲ್ಕು ಜನ ಕೆಲಸ ಮಾಡೋರು ರಂಗಸ್ಥಳ ಹಾಕೋರು ಅವರಿಬ್ರು ಬಿಟ್ರೆ, ಅಥವಾ ದೂರದ ಕಲಾವಿದ್ರು ಮನೆ ಹೋಗ್ಲಿಕ್ಕೆ ಅಸಾಧ್ಯ ಆದವ್ರು ಮಾತ್ರ ಅಲ್ಲಿ ಇರ್ತಾರೆ. ಈಗ ಏನಂದ್ರೆ ಮೇಳಕ್ಕೆ ಅವ್ರ ಆಟ ಶುರುವಾಗುವಾಗ ಇನ್ ಮೊದಲೇ ಗೊತ್ತಿರ್ತದೆ ಕೆಲವರಿಗೆ, ಈ ವಾಟ್ಸಪ್ ಗಿಡ್ಸಪ್ ಎಲ್ಲ ಇದೆ ಎಲ್ಲ, ಅಥವಾ ಬೇರೆಯವ್ರಿಗೆ ಫೋನ್ ಮಾಡಿ ಕೇಳ್ತಾರೆ ಇವತ್ತು ಯಾವ ಪ್ರಸಂಗ ಅಲ್ಲಿ ಇದ್ದ ಕಲಾವಿದ್ರ ಹತ್ರ ನಂದು ಯಾವ್ದು ವೇಷ ಅಂತೆಲ್ಲ ಕೇಳ್ತಾರೆ. ಅದನ್ನ ಕೇಳ್ಕೊಂಡು ಆ ವೇಷಕ್ಕೆ ತಯಾರಿ ಎಷ್ಟೊತ್ತಿಗೆ ಬರ್ತದಂತ ಅಂದಾಜ್ನಲ್ಲಿ ಅದಕ್ಕೆ ಬರ್ತಾರೆ, ಬೈಕ್ ತಗೊಂಡು ಕಾರ್ ತಗೊಂಡು ಬರ್ತಾರೆ, ಆಮೇಲೆ ಆ ವೇಷ ಮಾಡಿ ಕೂಡಲೇ ಮನೆ ಹೋಗ್ತಾರೆ. ಹಾಗಾಗಿ ಈಗ ಕಲೀಲಿಕ್ಕೆ ಅಂತ ಆಗುದಿಲ್ಲ ಮೇಳದಲ್ಲಿ. ಸಣ್ಣ ಮಕ್ಕಳು ಹೋದ್ರೆ ಅವ್ರಿಗೆ ಕಲೀಲಿಕ್ಕೆ ಯಾರು ಹೇಳ್ಕೊಡೋರು ಯಾರಿಲ್ಲ, ಹಾಗಾಗಿ ಕೇಂದ್ರಗಳು ಅನಿವಾರ್ಯ. ಆದ್ರೆ ನಾವೀಗ ಕೇಂದ್ರದಲ್ಲಿ ಪೂರ್ವರಂಗ ಹೇಳ್ಕೊಡ್ಬೇಕಾಗತ್ತೆ. ಯಕ್ಷಾನ ಹೇಳ್ಕೊಡುವಾಗ ಬರೀ ಮೇಳಕ್ ಬೇಕಾಗಿಯೇ ಹೇಳಿಕೊಡುದಲ್ಲ, ಪೂರ್ವರಂಗ ಕಲ್ತಿರ್ಬೇಕು. ಒಬ್ಬ ಭಾಗವತ ಆದವ ಪೂರ್ವರಂಗ ಕಲ್ತಿರ್ಬೇಕು. ಮೊದಲೇ ಚಂಡೆ ಎಲ್ಲರೂ ಕೂಡ ಅದನ್ನ ತಕ್ಕ ಮಟ್ಟಿಗಾದ್ರೂ ಮಾಡಬೇಕು. ಈಗ ಕಾಲಮಿತಿ ಬಂದಿದೆ ಈಗಿನ ಸನ್ನಿವೇಶದಲ್ಲಿ, ಈಗ ಅದು ಒಂದು ಗಂಟೆಗೆ ಮುಗೀತದೆ. ಆದ್ರಿಂದ ಅದನ್ನೆಲ್ಲ ಮಾಡೋದು ಸ್ವಲ್ಪ ಕಷ್ಟ ಆಗುದು. ಆದ್ರೆ ಎಲ್ಲವನ್ನು ಬಿಡಬಾರ್ದು. ಪೂರ್ವರಂಗ ಇವತ್ತು ಮಾಡಿದ್ದನ್ನೇ ನಾಳೆ ಬೇಡಬೇಕಂತಿಲ್ಲ. ಮತ್ತೊಂದು ಸನ್ನಿವೇಶ ಅದ್ರ ತುಂಬಾ 3 ಗಂಟೆ ಹೊತ್ತು ಮಾಡುವಷ್ಟು ಉಂಟು ಪೂರ್ವರಂಗದಲ್ಲಿ. ನಾವು ಮೊದಲು 7 ಗಂಟೆಗೆ ಆಟ ಶುರುವಾದ್ರೆ 10 ಗಂಟೆಗೆ ಒಡ್ಡೋಲ್ಗಾಗುದು. ಅಲ್ಲಿ ತನಕ ಪೂರ್ವರಂಗ ಇತ್ತು, 3 ಗಂಟೆ ಹೊತ್ತು ಪೂರ್ವರಂಗ. ಅದರಿಂದ ಅಭ್ಯಾಸ ಆಗ್ತದೆ ಮಾಡುವವರಿಗೆ, ಕೆಲ ಮಕ್ಕಳಿಗೆ ಅಭ್ಯಾಸ, ಹೆಜ್ಜೆಗಳು ಎಲ್ಲ. ಮತ್ತೊಂದು ಒಡ್ಡೋಲ್ಗಗಳು, ಪಾಂಡವರು ಒಡ್ಡೋಲ್ಗ, ಬಣ್ಣದ ಒಡ್ಡೋಲ್ಗ, ಕಿರಾತ ಒಡ್ಡೋಲ್ಗ, ಇದನ್ನು ಮಾಡುವುದೇ ಇಲ್ಲ. ಯಾರು ಯಾರಿಗೂ ಗೊತ್ತಿಲ್ಲ. ನಾವು ಹೇಳಿಕೊಟ್ಟ ವಿದ್ಯಾರ್ಥಿಗಳೇ ಮೇಳದಲ್ಲಿ ಹೋದ್ರೆ ಅವರಿಗೆ ಅವಕಾಶ ಇಲ್ಲ ಮಾಡಲಿಕ್ಕೆ, ಯಾಕಂದ್ರೆ ಅಲ್ಲಿ ಮಾಡುವುದಿಲ್ಲ. ಅವ್ರು ಕಲ್ತದಲ್ಲಿ ಮರ್ತು ಹೋಗಿ ನನ್ನ ಹತ್ರ ಪುನಃ ಪುನಃ ಕೇಳ್ತಾ ಇರುವವರು ಇದ್ದಾರೆ. ಈಗ 2-3 ಜನ ವಿದ್ಯಾರ್ಥಿಗಳು ಅದೊಂಚೂರು ನೆನಪು ಮಾಡಿ ಇದು ನಂಗೆ ಹೇಳಿ ಗುರುಗಳಂತ ಅವ್ರು ಕಲ್ತಿದ್ದಾರೆ. ಮೇಳದಲ್ಲಿ ಅದು ಬಳಕೆ ಇಲ್ಲದೆ ಅದು ಮರ್ತು ಹೋಗಿದೆ ಅವರಿಗೆ, ಯಾವ್ದಾದ್ಮೇಲೆ ಯಾವ್ದು ಏನೇನು ಮಾಡ್ಬೇಕಂತ. ಇನ್ನೊಂದು ಯುದ್ಧ ಕುಣಿತಗಳು, ಅದು ಇಲ್ಲ. ಯುದ್ಧ ಅಂದ್ರೆ ಈಗ ಸಿನಿಮಾದ ಯುದ್ಧ ಆಗಿದೆ, ಹೀಗೆ ಬಂದ್ರು ಹಿಂಗೆ ಚೂರಿ ಹಾಕಿದ್ರೆ ಆಚೆ ಹೋದ್ರು. ಆ ಯುದ್ಧದಲ್ಲಿ ಒಂದು ಸೌಂದರ್ಯ ಇದೆ ಆ ಕುಣಿತ ಮಾಡಿದ್ರೆ, ಅದನ್ನೆಲ್ಲ ಮಾಡಬೇಕು. ಮತ್ತೆ ಒಡ್ಡೋಲ್ಗಗಳು, ತೈದಾತ, ಇದೆಲ್ಲ ಮಾಡೋದು ಈಗ ಕಮ್ಮಿ ಆಗಿದೆ. ಈ ತೆರೆ ಒಡ್ಡೋಲ್ಗ, ಆ ಕೃಷ್ಣನ ಒಡ್ಡೋಲ್ಗ, ಕೃಷ್ಣನ ಒಡ್ಡೋಲ್ಗ ಮಾಡ್ತಾರೆ. ಬಂದನು ದೇವರ ದೇವ ಹೇಳ್ತಾರೆ, ದೇವ ಬಂದ ದೇವರ ದೇವ ಬಂದ ಅಂತ ಒಂದು ಹಾಡೆಲ್ಲ ಇದೆ, ಕೂತು ಮಾಡುವಂತ ತೆರೆ ಹಿಡಿದು, ಅದೆಲ್ಲ ಬಹಳ ಚೆನ್ನಾಗಿದೆ. ಅದು ಇನ್ನು ಏನು ಕ್ರಮೇಣ ಏನಾತ್ಕೊಂಡ್ರೆ ಅದು ಎಲ್ಲ ಮರ್ತೋ ನೆಕ್ಸ್ಟ್ ಜನರೇಷನ್ ಅಲ್ಲಿ ಅದು ಇತ್ತನೇ ಗೊತ್ತಿಲ್ಲ ಕೆಲವರಿಗೆ, ಈಗಲೇ ಕೆಲವರಿಗೆ ಗೊತ್ತಿಲ್ಲ. ನಾವು ಮಾಡೋದು ಹೌದು ಅದು ಹಂಗಿತ್ತ ಇದು ಹಿಂಗಿತ್ತ ಕೇಂದ್ರ ಅಂದ್ರೆ ಅದನ್ನೆಲ್ಲ ಉಳಿಸ್ಕೊಳ್ಬೇಕು. ಹೊಸ ಮಾಡಲಿ, ಪ್ರಸಂಗ ಮಾಡಲಿ, ಮಾಡುವಾಗ ಇದು ಕೂಡ ಒಂದೊಂದು ಸಂದರ್ಭಕ್ಕೆ, ಈಗ ಎಲ್ಲವೂ ಒಂದೇ ದಿನ ಮಾಡೋಕೆ ಆತಿಲ್ಲ. ಆ ಸಂದರ್ಭಕ್ಕೆ ಬಣ್ಣದ ವೇಷ ಬಂದಾಗ ಬಣ್ಣದ ದೊಡ್ಡದಲ್ಗ ಮಾಡುದು ದಿನ ಏನು ಬತ್ತಿಲ್ಲ. ಆ ಮಟ್ಟಿ ತಂಕಿನವರು ಬಣ್ಣದ ವೇಷ ಯಾವುದು ಬಿಡುವುದಿಲ್ಲ, ಮತ್ತು ಒಡ್ಡೋಲು ಕೂಡ ಚೆನ್ನಾಗಿ ಮಾಡ್ತಾರೆ ಅವರು. ಅವರು ಅದನ್ನು ಬಿಡುವುದಿಲ್ಲ. ನಮ್ಮಲ್ಲಿ ಬಣ್ಣದ ವೇಷ ಯಾರು ಮಾಡ್ತಾರೆ? ಈಗ ಬಹಳ ಕಮ್ಮಿ ಬಣ್ಣ ವೇಷ ಮಾಡುವರಿಲ್ಲ. ಅದಿಂದ ಕ್ರಮೇಣ ಹೋಗ್ತದೆ ಬಡಗಲ್ಲಿ ಬಣ್ಣದ ವೇಷ. ನನ್ನ ಲೆಕ್ಕದಲ್ಲಿ ನಮ್ಮ ಅಜ್ಜ ಒಬ್ರು ಮಾಡ್ತಿದ್ರು, ಅವರೇ ಸಾಧಾರಣ ಲಾಸ್ಟ್ ಲಾಸ್ಟ್ ಆಗಿ ಬಂದಿತ್ತು. ನಮ್ಮ ಸಕ್ಕಟ್ಟ ಲಕ್ಷ್ಮಣಯ್ಯ ಅಂತ, ಅವ್ರು ನಮ್ಮ ಅಮ್ಮನ ಸೋದರ ಮಾವ. ಅವರು ಒಬ್ರು ಮಾಡ್ತಿದ್ರು, ಈಗ ಆಮೇಲೆ ಮಾಧು ನಾಯಕನೊಬ್ರು ಮಾಡ್ತಿದ್ರು ಅವ್ರ ನಂತರ. ಆಮೇಲೆ ಸ್ವಲ್ಪ ಮಟ್ಟಿ ನಮ್ಮ ಎಳ್ಳಂಪಳ್ಳಿ ಜಗನ್ನಾಥ ಆಚಾರ್ಯ ಮಾಡ್ತಾ ಇದ್ದಾರೆ. ಈಗ ಒಬ್ರೊಬ್ರು ಮಾಡ್ತಾರೆ, ಆದ್ರೆ ಅಷ್ಟೆಲ್ಲ ಅಲ್ಲಿ ಅವಕಾಶವೇ ಕೊಡುವುದಿಲ್ಲ ಮೇಳದಲ್ಲಿ. ಯಾಕಂದ್ರೆ ಅವ್ರು ಹೇಳುದಂದ್ರೆ ನಮ್ಗೆ 1 ಗಂಟೆ ಅಲ್ಲ ಮುಗಿಬೇಕು, ಇಡೀ ರಾತ್ರಿ ಇರುವಾಗ ಮಾಡಿದ್ದು ಅದೇ ಅವರು. ಈಗ 1 ಗಂಟೆ ಅಂದ್ರೆ ಹೇಳಲಿಕ್ಕೆ ಒಂದು ಕಾರಣ ಒಳ್ಳೆಯಾಯ್ತು. ಹಾಗಾಗಿ ಅದನ್ನೆಲ್ಲ ಒಮ್ಮೆಮ್ಮೆ ಆದ್ರೂ ಮಾಡಬೇಕು, ಅಪರೂಪಕ್ಕಾದ್ರು. ಕಲಾವಿದ್ರು ಮನಸ್ಸು ಮಾಡಿದ್ರೆ ಆಗ್ತದೆ, ಇಲ್ಲ ಅಂತ ಏನಿಲ್ಲ, ಮಾಡ್ಬೋದು. ಇವರಿಗೆ ಮಾಡ್ಲಿಕ್ಕೆ ಇಷ್ಟ ಇಲ್ಲದ್ರೆ ಏನು ಮಾಡುದು, ಅಥವಾ ಗೊತ್ತಿಲ್ಲದಿದ್ರೆ ಏನು ಮಾಡುದು, ಅದು ಕಲ್ತ್ಕೊಳ್ಬೇಕು. ಯಾವುದನ್ನು ನಾವು ಕಲ್ತಿಟ್ಟುಕೊಂಡ್ರೆ ಈಗ ನಾನೇನು ವೇಷ ಮಾಡುದಿಲ್ಲ, ಮಾಡಲಿಲ್ಲ ಅಂದ್ರೆ ಒಂದೆರಡು ಅಕಸ್ಮಾತ್ ಮಾಡಿರ್ಬೋದು, ಅದು ಬೇರೆ ಪ್ರಶ್ನೆ. ಆದ್ರೆ ನನಗೆ ಅದೆಲ್ಲ ಗೊತ್ತಿದೆ, ನಾವು ಹೇಳ್ಕೊಡ್ತೇವೆ. ಆ ಮಕ್ಕಳು ಯೂಸ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಹಾಗಾಗಬಾರ್ದು. ಅದನ್ನು ಮೇಳದವರು ಕಲಿಬೇಕು, ಆ ಕಲ್ತ್ರೆ ಮಾತ್ರ ಅದು ಬಳಸ್ಕೊಳ್ಲಿಕ್ಕೆ ಆಗ್ತದೆ. ಹಾಗಾಗಿ ನಾವೀಗ ಮಕ್ಕಳಿಗೆ ಈಗ ಪೂರ್ವರಂಗ ಪೂರ್ಣ ಹೇಳಿಕೊಡ್ತೇವೆ, ಆದ್ರೆ ಅವ್ರಿಗೆ ಮೇಳಕ್ಕೆ ಹೋದ್ಮೇಲೆ ಅದು ಸ್ವಲ್ಪವೂ ಮಾಡುದಿಲ್ಲ, ಎಲ್ಲ ಒಂದೆರಡು ಇದು 1-5 ನಿಮಿಷ ಮಾಡ್ತಾರೆ. ಕೆಲವು ಮೇಳದಲ್ಲಿ ಅದು ಮಾಡುದಿಲ್ಲ, ಸೀದಾ ಪ್ರಸಂಗಕ್ಕೆ ಹೋಗ್ತಾರೆ. ಹಾಗಾಗಿ ಅದನ್ನೆಲ್ಲ ಮಾಡಬೇಕು, ಕಲಿಬೇಕು ಅಂತ ನಾನು ಹೇಳುದು.
0: ಈಗ ನೀವು ವೇಷ ಮಾಡಿದೆ ಅಂದ್ರೆ ಅಲ್ಲ, ಯಾವ್ದೆಲ್ಲ ವೇಷ ಮಾಡಿರಿ ಅಂದ್ರೆ?
1: ನಾನು ವೇಷ ಅಂದ್ರೆ ಕಲಿಯುವಾಗ ಒಂದು ವೇಷ ಮಾಡಿದ್ದೆ, ಅದೊಂದು ಪ್ರಸಂಗದಲ್ಲಿ. ಆಮೇಲೆ ನಾನು ವೇಷ ಮಾಡಿದ್ದು ಕಮ್ಮಿ, ನನಗೆ ವೇಷ ಅಂದ್ರೆ ಸ್ವಲ್ಪ ಆಸಕ್ತಿ ಇಲ್ಲ ಅದರಲ್ಲಿ. ಆಮೇಲೆ ತಕ್ಕಟ್ಟೆಗೆ ಬಂದ್ಮೇಲೆ ನಮ್ಮ ವೆಂಕಟೇಶ್ ವೈದ್ಯರು ಒತ್ತಾಯಕ್ಕೆ ಅಲ್ಲಿ ಹಿಮ್ಮೇಳದವ್ರದ್ದು ಒಂದು ಆಟ ಮಾಡಿದ್ರು 4 ವರ್ಷ ಕೆಳಗೆ. ಆವಾಗ ಒಂದು ಮಹಿಷಾಸುರ ಮಾಡಿದ್ದೆ, ಆ ವೇಷ ಮಾಡಿದ್ದೆ ಅಲ್ಲಿ, ಮತ್ತೆ ನಾನು ಮಾಡಲಿಲ್ಲ. ನನಗೆ ವೇಷದಲ್ಲಿ ಸ್ವಲ್ಪ ಆಸಕ್ತಿ ಕಮ್ಮಿ, ಯಾಕೋ ಗೊತ್ತಿಲ್ಲ, ಅದು ಅದೊಂದು ಆಗುದಿಲ್ಲ. ಹಾಗಾಗಿ ಹೇಳ್ಕೊಡ್ತೇನೆ ಬಿಟ್ರೆ, ಮಕ್ಕಳಿಗೆಲ್ಲ ತುಂಬಾ ಹೇಳ್ಕೊಟ್ಟಿದ್ದೇನೆ, ಅದೆಲ್ಲ ಬೇರೆ. ಆದ್ರೆ ವೇಷ ಮಾಡುದು ಕಮ್ಮಿ.
0: ಈಗಲೂ ನಿಮ್ಗೆ ವೇಷ ಮಾಡ್ಕೊಂಬಂಗಿಲ್ಲ?
1: ಇಲ್ಲ ಇಲ್ಲ, ಈಗೆಲ್ಲ ನಮ್ಗೆ ವರ್ಷ ಆಯ್ತಲ್ಲ, ಇನ್ನಂತ ವೇಷ ಮಾಡುದು.
0: ಈಗ ನೀವು ಕೇಂದ್ರದಲ್ಲಿ ಗುರುಗಳಾಗಿದ್ರಲ್ಲ, ಅಲ್ಲಿಗ ನೀವು ಒಂದಷ್ಟು ಯಕ್ಷಗಾನ ಮಾಡಿಸ್ತೀರಿ, ಅಲ್ಲಿನ ಯಕ್ಷಗಾನ ಪ್ರಸ್ತುತಿಗೂ ಮೇಳದ ಯಕ್ಷಗಾನ ಪ್ರಸ್ತುತಿಗೂ ಎಂತ ಡಿಫ್ರೆನ್ಸ್ ಇತ್ತು?
1: ಕೇಂದ್ರದಲ್ಲಿ ಅಂದ್ರೆ ಒಂದು ಲಿಮಿಟೇಷನ್ ಇದೆ ಇಷ್ಟೇ. ಅಂದ್ರೆ ಅಲ್ಲಿ ಮಕ್ಕಳೆಲ್ಲ ಮಾಡುವಾಗ ಹೆಚ್ಚಾಗಿ ಬಾಯಪಾಠದ ಅರ್ಥವೇ ಇರ್ತದೆ, ಯಾಕಂದ್ರೆ ಅವರಿಗೆ ಹಾಗೆ ಹೇಳಲಿಕ್ಕೆ ಬರುದಿಲ್ಲ. ಆದ್ರೂ ಒಂದು ಶಿಸ್ತಿರ್ತದೆ ಹೀಗೆ ಅಂತ, ಅದು ನೋಡ್ಲಿಕ್ಕೆ ಖುಷಿಯಾಗುತ್ತೆ ನಿಜವಾಗಿ. ಈಗ ಮೇಳದ ಇನ್ನು ಸಂಪ್ರದಾಯ ನನ್ನ ಲೆಕ್ಕದಲ್ಲಿ ಉಳಿಬೇಕಿದ್ರೆ ಹೀಗೆ ಕೇಂದ್ರದಲ್ಲಿ ಅಥವಾ ಈ ಹವ್ಯಾಸಿ ಕಲಾವಿದರು ಸಂಘಗಳಲ್ಲೇ ಉಳಿಬೇಕು ಅನ್ನೋ ಕಾಣ್ತದೆ. ಮೇಳದಲ್ಲ ಅಂದರೆ ಅವರು ಅವರಿಗೆ ಒಬ್ಬರೊಬ್ಬರು ಕಲಾವಿದರು ಹೊಂದ್ಕೊಂಡು ಅವ್ರವ್ರು ಮಾಡ್ತಾರೆ. ಅದು ತುಂಬ ವ್ಯತ್ಯಾಸ ನೋಡುವಾಗ ಕಾಣ್ತದೆ. ಅವರದ್ದು ಒಳ್ಳೇದಾಗ್ಬೋದು ಇಲ್ಲ ಅಂತಲ್ಲ, ಆದರೆ ಕೆಲವು ಸಲ ಶಿಸ್ತಿರುವುದಿಲ್ಲ. ಎಲ್ಲಿಂದೋ ಬರ್ತಾರೆ, ಎಷ್ಟೊತ್ತಿಗೂ ಬರ್ತಾರೆ, ಅಲ್ಲಿ ಪದ್ಯಗಳು ವ್ಯತ್ಯಾಸ ಆಗುತ್ತೆ. ಮತ್ತು ಅವರು ಕೆಲವು ಹೊಂದಾಣಿಕೆ ಮಾಡಿಕೊಂಡು ಮಾಡೋರು ಇದ್ದಾರೆ. ಈಗ ಹಿಮ್ಮೇಳ ಅವರಿಗೆ ಬೇಕಾದ ಹಿಮ್ಮೇಳ ಇದ್ದರೆ ಓಕೆ, ಇಲ್ಲದಿದ್ದರೆ ಸ್ವಲ್ಪ ಗಡಿಬಿಡಿ ಆಗ್ತದೆ ಅವರಿಗೂ. ಅಂದರೆ ಯಾವುದೇ ಒಂದು ಪ್ರಸಂಗ ಮಾಡೋದಿದ್ರೆ ಒಂದು ರಿಹರ್ಸಲ್ ಅಂತ ಮಾಡ್ಕೊಳ್ಬೇಕು, ಅದು ಬಹಳ ಮುಖ್ಯ. ಈಗ ಹೊಸ ಪ್ರಸಂಗ ಮಾಡುವಾಗ ಈಗಲೂ ರಿಹರ್ಸಲ್ ಮಾಡ್ತಾರೆ, ಯಾಕಂದ್ರೆ ಅದು ಏನಂದೇ ಅವ್ರಿಗೆ ಗೊತ್ತಿರೋದಿಲ್ಲ, ಅದು ಅನಿವಾರ್ಯ ಮಾಡ್ತಾರೆ. ಹಳೆ ಪ್ರಸಂಗಕ್ಕೂ ಒಂದು ರಿಹರ್ಸಲ್ ಅನ್ನೋ ಒಂದು ಸಣ್ಣ ಮಟ್ಟದಲ್ಲಾದರೂ ಮಾಡಿಕೊಂಡ್ರೆ ಅದು ಹೆಚ್ಚು ಪರಿಣಾಮ ಆಗ್ತದೆ. ಇಲ್ಲದ್ರೆ ರಂಗದಲ್ಲಿ ಹೋದ್ಮೇಲೆ ಅಲ್ಲಿ ಯಾವ್ದು ಮಾಡ್ತಾರೋ ಇದು ಮಾಡೋದೋ ಇದು ಇದು ಈ ಪದ್ಯ ಇದೆಯೋ ಆ ಪದ್ಯ ಬಿಡ್ತಾರೋ ಹೀಗೆಲ್ಲ ಗೊಂದಲ ಇರ್ತದೆ. ಅದು ಮಾತಾಡ್ಕೊಳ್ಬೇಕು ಒಂದೇ. ಈಗ ಕೆಲವು ಮೇಳದ್ರೆ ಮಾಡ್ತಾರೆ ಇಲ್ಲ ಅಂತಲ್ಲ, ಆದ್ರೆ ಅದು ಹೆಚ್ಚು ನಾವು ಟ್ರಯಲ್ ಮಾಡಿದಾಗ. ಈಗ ಒಂದು ನಾಟಕ ಮಾಡಬೇಕಿದ್ರೆ ಎಷ್ಟು ಟ್ರಯಲ್ ಮಾಡ್ತಾರೆ ಅವ್ರು? ನಾನು ಏನೋ ಸಮಯದಲ್ಲಿ ಇದ್ದವ್ರು, 2 ವರ್ಷ ಇದ್ದಾವ, 3 ತಿಂಗಳು ಟ್ರಯಲ್ ಮಾಡ್ತಾರೆ. ಒತ್ತಿರೇಟ್ ಕೊಡ್ಬೇಕಿದ್ರೆ ಮಾಡುದು 3ನೇ ನಾಟಕ, ಮೊದಲು 2 ಮಾಡ್ತಿದ್ರು, ಆಮೇಲೆ 3 ಮಾಡ್ತಾ ಇದ್ರು. ತಿಂಗಳುಗಟ್ಟಲೆ ಅವ್ರು ರಿಹರ್ಸಲ್ ಮಾಡ್ತಾರೆ, ಗಂಟೆ ಗಟ್ಟಲೆ ಮಾಡ್ತಾರೆ, ದಿನ ಇಡೀ 3 ತಿಂಗಳು ಟ್ರಯಲ್ ಮಾಡ್ತಾರೆ. ಅದಕ್ಕೆ ಓರ್ಸಿದ್ರೆ ನಾವು ಮಾಡೋದು ಏನೂ ಅಲ್ಲ. ಆದ್ರೆ ನಮ್ಗೆ ಅಲ್ಲಿ ಹಾಗೆ ಅರ್ಥ ಹೇಳೋದ್ರಲ್ಲಿ ಬಾಯ್ಪಾಠ ಅರ್ಥ ಅಲ್ಲ, ಹಾಗೆ ಕಲಾವಿದರು ಹೇಳ್ತಾರೆ, ಚೆನ್ನಾಗಿ ಹೇಳ್ತಾರೆ ಇಲ್ಲ ಅಂತಲ್ಲ. ಆದರೆ ಅದಕ್ಕೊಂದು ಯಾವುದು ಚೌಕಟ್ಟು ಇದ್ರೆ ಇನ್ನೂ ಚಂದ ಮಾಡ್ಬೋದು. ನಮ್ಮ ಕಲಾವಿದರು ಅದ್ಭುತ ಮಾಡುವ ಮಾಡೋರು ಇದ್ದಾರೆ, ಅವರು ಇದಕ್ಕೆ ಒಳಗು ಪಡಬೇಕು, ಅವರು ಟ್ರಯಲ್ಗೆ ಒಳಪಡಬೇಕು. ಅದು ಟ್ರಯಲ್ ಅಂದರೆ ಮೂಗು ಮರಿತಾರೆ ನಮ್ಮಲ್ಲಿ, ಕಲಾವಿದರು ಟ್ರಯಲಿಗೆ ಬರೋದಿಲ್ಲ. ನಾನು ಆಟ ದಿನ ಮಾಡ್ತೇನೆ, ಹಾಗೂ ಆಗಬಾರ್ದು. ಟ್ರಯಲಿಗೆ ಹೋಗ್ಬೇಕು, ಅವನು ಎಷ್ಟು ದೊಡ್ಡ ಕಲಾವಿದನೇ ಆಗಲಿ, ಅದು ಅವನು ಆ ಕಾಲ ಟ್ರಯಲಿಗೆ ಹೋಗಿದ್ರೆ ಅವನನ್ನು ಇನ್ನೂ ಅವನಲ್ಲಿರುವ ಪ್ರತಿಭೆ ಜಾಸ್ತಿ ಹೊರಹೊಮ್ಮಲಿಕ್ಕೆ ಒಂದು ಕಾರಣ ಆಗ್ತದೆ. ಹಾಗೆ ಮತ್ತೆ ಅದೇ ಹೇಳಿದ್ನಲ್ಲ, ಒಬ್ಬರೊಬ್ಬರನ್ನೇ ತೋರಿಸುವಂಥದ್ದಾಗಬಾರ್ದು. ನಾವೀಗ ಕೇಂದ್ರದಲ್ಲಿ ಆಟ ಮಾಡುವಾಗ ಅಲ್ಲಿ ಒಂದು ಪಾತ್ರವೇ ಮಿಂಚುದಲ್ಲ, ಎಲ್ಲ ಪಾತ್ರಗಳಿಗೆ ಅವಕಾಶ ಕೊಡ್ತಿತ್ತು. ಈಗ ಕೆಲವು ಇದರಲ್ಲಿ ಏನಾಗುತ್ತೆ ಅಂದರೆ ಒಂದು ಪ್ರಸಂಗದಲ್ಲಿ ಒಂದೇ ಒಬ್ಬನೇ ಮೇಯ್ನು, ಅವನೇ ಕಾಣೋದು, ಬೇರೆಯವರೆಲ್ಲ ಒಟ್ಟು ಹರಕೆ ಬಲಿ ಅಷ್ಟೇ. ಹಾಗೆ ಆಗಬಾರ್ದು, ಎಲ್ಲ ಪಾತ್ರಗಳಿಗೂ ಒಂದು ಅವಕಾಶ ಸಿಗಬೇಕು. ಇದೆ ಅದರ ರಂಗದಲ್ಲಿ ಇದೆ, ಈ ಪ್ರಸಂಗದಲ್ಲಿ ಇದೆ. ಒಂದೇ ಪದ್ಯ ಆಗಲಿ, ಅದನ್ನು ಅವನು ಚಂದ ಮಾಡಿ ಮಾಡೋ ಹಾಗೆ ಮಾಡಬೇಕು. ಹಾಗಾಗಿ ಆ ರೀತಿ ಸಪೋರ್ಟ್ ಇದ್ದು ಮಾಡಿದ್ರೆ ಮಾತ್ರ ಯಕ್ಷಗಾನ ಒಳ್ಳೆ ಆಗುತ್ತೆ. ಒಬ್ಬನನ್ನೇ ಕಾಣಿಸ್ಕೊಳ್ಳೋದು, ಭಾಗವತ ತಾನು ಕಾಣಿಸ್ಕೊಳ್ಳೋದು, ಮೊದಲೇಗಾರ ತಾನಿಸ್ಕೊಳ್ಳೋದು, ಅದರಿಂದ ಕಲೆ ಹಾಳಾಗ್ತದೆ. ಎಲ್ಲ ಒಟ್ಟು ಸೇರಿ ಒಂದು ಆಟ ಆಗಬೇಕು, ಎಲ್ಲರೂ ಸಮಾನ ಮನಸ್ಕರಾಗಿ ಮಾಡಿದರೆ ಆಟ ಚೆನ್ನಾಗಾಗುತ್ತೆ.
0: ಇಷ್ಟು ವರ್ಷದಿಂದ ಯಕ್ಷಗಾನ ರಂಗದಾಗಿದ್ರಿ, ಒಬ್ಬರ ಹಿರಿಯ ಕಲಾವಿದ್ರು ಅಂತ ಹೇಳಕ್, ನಿಮಗೆ ಆದ ಸನ್ಮಾನಗಳು ಯಾವುದೆಲ್ಲ?
1: ಸನ್ಮಾನ ತುಂಬ ಸಂಘಗಳು ಮಾಡಿದೆ. ಅದು ಮನೆಯಲ್ಲಿ ಇಡ್ಲಿಕ್ಕೆ ಜಾಗ ಇಲ್ಲದೆ ನಾನು ಕೆಲವೆಲ್ಲ ಗಾರ್ಡೇಜಲ್ಲಿ ಹಾಕಿ ಇಟ್ಟಿದ್ದೆ. ಅದನ್ನ ಈಗ ಮೊನ್ನೆ ಒಂದು ಗೋಡೆಗೆಲ್ಲ ಹೊಡೆದಿಟ್ಟಿದ್ದೇನೆ. ಒಂದು 10-15 ಸನ್ಮಾನ ಪತ್ರ ಇದೆ. ಆಮೇಲೆ ಮುಖ್ಯವಾಗಿ ನಮ್ಮಲ್ಲಿ ಇವರು ಕಲಾರಂಗದವರು ಬಿವಿ ಆಚಾರ್ಯ ಪ್ರಶಸ್ತಿ ಅಂತ ಕೊಡ್ತಾರೆ, ಅಲ್ಲಿ ತುಂಬ ಪ್ರಶಸ್ತಿ ಕೊಡ್ತಾರೆ. ಅದೊಂದು 2 ವರ್ಷ ಹಿಂದೆ ಬಂದಿದೆ. ಈ ವರ್ಷ ಅಕಾಡೆಮಿದು, ಯಕ್ಷಗಾನ ಅಕಾಡೆಮಿದು ಪಿವಿ ಹಾಸ್ಯಗಾರರು, ಕರ್ಕಿ ಪಿವಿ ಹಾಸ್ಯಗಾರರ ದತ್ತಿನಿಧಿ ಪ್ರಶಸ್ತಿ ಒಂದು ಇತ್ತೀಚೆಗೆ ನನಗೆ ಬಂದಿದೆ. ಅಂದರೆ ಅವ್ರ ಮೊಮ್ಮಗ ಆನಂದ ಹಾಸ್ಯಗಾರರು ಅಂತ ಅವರು ಅಮೆರಿಕದಲ್ಲಿದ್ದಾರೆ, ನನಗೆ ಅವ್ರ ಪರಿಚಯ ಇಲ್ಲ. ಅವರು ನನ್ನ ಹಾಡುಗಳನ್ನು ನಾನು ಪ್ರಚಾರ ಬಯಸುವಲ್ಲ, ಆದರೆ ನನ್ನ ಸಣ್ಣ ಮಗ ಸ್ವಲ್ಪ ನನ್ನನ್ನು ಪ್ರಚಾರ ಮಾಡಿದ್ದಾನೆ. ಈಗ ಯೂಟ್ಯೂಬಿಗೆಲ್ಲ ನನ್ನ ಹಾಡುಗಳನ್ನೆಲ್ಲ ಹಾಕಿ ಅದು ಅವರು ಅಮೆರಿಕದಲ್ಲಿ ಆನಂದ ಹಾಸ್ಯಗಾರರು ಕೇಳಿ ಅವರು ನನ್ನ ಫ್ಯಾನ್ ಆಗಿದ್ದಾರೆ ಈಗ ಅಷ್ಟು. ಹಾಗಾಗಿ ಅವರಿಗೆ ನನಗೆ ಕೊಡಬೇಕು ಆ ಪ್ರಶಸ್ತಿ. ಫಸ್ಟ್ ವರ್ಷ ಏನಾಯ್ತಂದ್ರೆ ಇಲ್ಲಿ ಉತ್ತರ ಕನ್ನಡದವ್ರಿಗೆ ಕೊಟ್ಟರು, 2ನೇ ವರ್ಷ ಕರ್ಗಲ್ ವಿಶ್ವೇಶ್ವರ ಭಟ್ರಿ ಕೊಟ್ಟರು, 3ನೇ ವರ್ಷ ನಮ್ಮ ನಡುತಿಟ್ಟಿನ ಯಕ್ಷಗಾನದವ್ರಿಗೆ ಕೊಡಬೇಕಂತ ಅವ್ರಿಗೆ ಆಸೆ ಇದ್ದಿತ್ತು. ಅವ್ರು ನನ್ನನ್ನು ಸಂಪರ್ಕ ಮಾಡಿದರು. ಕಡೆಮನೆಯವರು ಒಬ್ರು ಹೇಳಿದ್ರೆ ಇದ್ದಾರಲ್ಲ ಕಡೆಮನೆ, ಹೆಸರು ನೆನಪಾಗೋದಿಲ್ಲ, ಅವ್ರನ್ನ ಸಂಪರ್ಕ ಮಾಡಿ ನನ್ನನ್ನು ನನ್ನ ನಂಬರ್ ತಗೊಂಡು ನಂಗೆ ಫೋನ್ ಮಾಡಿದರು. ನಾನು ಹೇಳಿದೆ ನಾವು ಪ್ರಶಸ್ತಿಗೆಲ್ಲ ಆಸೆ ಪಡೋರು, ನಾವು ಹಿಂದೆ ಹೋಗೋರಲ್ಲ ಮರ್ರೆ, ಇಲ್ಲ ನಮಗೆ ನಿಮ್ಮಂಥವರೇ ಬೇಕು ಅಂತ ಹೇಳಿ ಅವರು ಕಡೆಗೆ ಅಕಾಡೆಮಿ ಹೇಳಿ ಮಾಡಿದರು. ಯಾಕಂದರೆ ಅವರಿಗೆ ಸಂಪೂರ್ಣ ಹೇಳಲಿಕ್ಕೆ ಬರುವುದಿಲ್ಲ, ಅಕಾಡೆಮಿ ಕೊಟ್ಟಾಗಿದ್ದವ್ರದ್ದು ತಿಂದಿದೆ ಅಂತ. ಆದರೆ ಇವ್ರ ಮಾತನ್ನು ಅವರು ತಗೊಂಡು ನನಗೆ ಅದು ಈ ಸಲ ಪ್ರದಾನ ಆಯಿತು ಮೊನ್ನೆ, ಅದೊಂದು ಪ್ರಶಸ್ತಿ ಬಂದ. ಮತ್ತು ತುಂಬ ಸಂಘಗಳಲ್ಲಿ ತುಂಬ ಆಗಿದೆ. ಕೆಲವರು ಮಾಮೂಲಿ ಅಂದರೆ ಈ ಮೊಮೆಂಟೋ ಕೊಡ್ತಾರಲ್ಲ ಅದೆಲ್ಲ ಒಂದು 2-3 ಚೀಲೆಲ್ಲ ಒರಳೆ ಹಿಡ್ದು ಹೋಯ್ತು, ಕೆಲವೆಲ್ಲ ಹಾಳಾಗಿದೆ, ಅದು ಇಡಲಿಕ್ಕೆ ಜಾಗ ಇಲ್ಲ ನನಗೆ. ಅದು ಎಂತ ಮಾಡ್ಲಿಕ್ಕೆ ಆಗೋದು, ನಾವು ಮನೆ ಸಣ್ಣದು, ನಾವು ಎಲ್ಲೆಲ್ಲಿ ಇಡುದು ಅದನ್ನು. ಈಗ ಮೊನ್ನೆ ಒಬ್ಬರು ಹೇಳಿ, ಒಬ್ಬರು ಮಾಸ್ಟರ್ ನಮ್ಮಲ್ಲಿ ಬಂದವರು ಹೇಳಿದರು, ಅದನ್ನು ಸ್ವಲ್ಪ ಹೊರಗೆ ಆದರೆ ಒಂದು ಕೆಲವು ಇಡಿ ಮರ ಅಂತ. ಅದನ್ನು ಮೊನ್ನೆ ಆಚಾರ ಹತ್ರ ಹೇಳಿ ಎಲ್ಲ ಈಗ ಮನೆಯಲ್ಲಿ ಗೋಡೆಗೆಲ್ಲ ಹೊಡೆದಿಟ್ಟಿದ್ದೇನೆ. ಮತ್ತೆ ನಮ್ಮದು ನೀನ ಅಲ್ಲಿರುವಾಗ ತುಂಬ ತಿರುಗಾಟ ಮಾಡಿದ್ದೆ ನಾನು. ಎಲ್ಲಿ ನೀನಾಂಸಮ್ ಅಲ್ಲ, ಇಲ್ಲಿ ಉಡುಪಿಯಲ್ಲಿ ಕೇಂದ್ರದಲ್ಲಿರುವಾಗ. ಆಗ ನಾವು ಸಾಧಾರಣ ಆಲ್ಮೋಸ್ಟ್ ಎಲ್ಲ ಭಾರತದ ಎಲ್ಲ ಪ್ರದೇಶಗಳಿಗೆ ಹೋಗಿದ್ದೇವೆ, ಬೇರೆ ವಿದೇಶಗಳಿಗೂ ಹೋದದ್ದುಂಟು.
0: ನೀವೀಗ ವಿದೇಶಕ್ಕೆಲ್ಲ ಹೋಯ್ದೆ ಅಂತ ಹೇಳಿ, ಹೋಯ್ರಿ?
1: ನಾನು ಫಸ್ಟ್ ಹೋದ್ದು 40 ದಿವಸದ ಒಂದು ಟೂರು. 1 ತಿಂಗಳು ಜರ್ಮನಿ, 5 ದಿನ ಸ್ಕಾಟ್ಲೆಂಡು, 5 ದಿನ ಸ್ವೀಡನ್. 3 ದೇಶಗಳಿಗೆ ಒಮ್ಮೆಗೆ ಹೋಗಿತ್ತ. ಆಮೇಲೆ ಸಿಂಗಾಪುರ, ಸ್ವಿಟ್ಜರ್ಲ್ಯಾಂಡ್, ಐರ್ಲ್ಯಾಂಡ್, ಆಸ್ಟ್ರೇಲಿಯಾ, ಒಟ್ಟೊಂದು 7 ದೇಶಕ್ಕೆ ಹೋಗಿದ್ದೆ. ಎಲ್ಲವೂ ನೆನಪಾಗುವುದಿಲ್ಲ ಈಗ. ಅಲ್ಲಿ ಅನುಭವ ಅಂದರೆ ಅಲ್ಲಿ ತುಂಬ ಚೆನ್ನಾಗಿ ನೋಡ್ತಾರೆ ಯಕ್ಷಗಾನವನ್ನು. ನಾವು ಬೇಲೆ ತಗೊಂಡದ್ದು, ಮಾತಿನ ಯಕ್ಷಗಾನ ಅಲ್ಲ, ಕಾರಂತರೊಟ್ಟಿಗೆ ಹೋದ್ದು. ಅವರಿಗೆ ವೇಷ ಆಶ್ಚರ್ಯ ಅಂದರೆ ನಮ್ಮಲ್ಲಿ ಬಣದ ವೇಷ ಬೇಡ. ಅಲ್ಲಿಯವರು ಚೌಕಿಗೆ ಬಂದರೆ ಬಣದವ್ರ ಹತ್ರ ಇರೋದು ವಿಡಿಯೋ ಮಾಡಿಕೊಂಡು. ಬಣದ ವೇಷ ಅಂದರೆ ಅಷ್ಟು ಮುಗಿಬಿಡ್ತಾರೆ ಅಲ್ಲಿಯವರು. ಬೇರೆ ವೇಷಕ್ಕಿಂತ ಯಕ್ಷಗಾನದ ಬಣದ ವೇಷ ಅಂದರೆ ಅವ್ರಿಗೆ ಭಾಳ ಖುಷಿ. ಮತ್ತು ತುಂಬ ಚೆನ್ನಾಗಿ ಆಟ ನೋಡ್ತಾರೆ. ಮತ್ತು ಅವ್ರು ಕೇಳುವ ಪ್ರಶ್ನೆಗಳಿಗೆ ನಮಗೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅಷ್ಟು ಅವ್ರು ತಿಳ್ಕೊಂಡಿರ್ತಾರೆ. ನಾವು ಹೇಳೋದು ಅವ್ರಿಗೇನು ಗೊತ್ತಿಲ್ಲ ಅಂತ. ಆದರೆ ನಮ್ಮಿಂದ ಹೆಚ್ಚು ಓದ್ಕೊಂಡಿರ್ತಾರೆ ಅವ್ರು ನಮ್ಮ ಪುರಾಣಗಳ ಬಗ್ಗೆ. ತುಂಬ ಜನ ಅಲ್ಲಿ ಇಲ್ಲಿಯವರು ಕೆಲವರು ಇದ್ದ ಅಲ್ಲಿ ಇದ್ದವರು ಇದ್ದಾರೆ, ಇಲ್ಲಿಯವರು ಇದ್ದಾರೆ ಅಲ್ಲಿಯವರು. ಆ ಅಲ್ಲಿಯವರು ಕೂಡ ಅದನ್ನು ಓದಿರ್ತಾರೆ ತುಂಬ. ಹಾಗಾಗಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಎಲ್ಲ ಇದೆ ಅಲ್ಲಿ ಯಕ್ಷಗಾನಕ್ಕೆ. ತುಂಬ ಖುಷಿ ಪಡ್ತಾರೆ. ಅಲ್ಲಿ ಒಂದು ಸಮಸ್ಯೆ ನಮಗೆ ಬೇರೆ ಏನಿಲ್ಲ, ಊಟದ್ದೇ ಒಂದು ಸಮಸ್ಯೆ. ಅಲ್ಲಿ ಫಾರಿನ್ಗೆ ಹೋದಾಗ ಅಂದರೆ ನಮಗೆ ಬೇಕಾದ ಆಹಾರಗಳಲ್ಲಿ ಸಿಗುವುದಿಲ್ಲ. ಮತ್ತು ಇಲ್ಲ ಅಂತ ಹೇಳಲಿಕ್ಕೆ ಒಂದು 2 ಕಡೆ ಸಿಕ್ಕಿದೆ. ಸಿಂಗಾಪುರದಲ್ಲಿ ಒಂದು ಡೆಲ್ಲಿ ಅವ್ರದ್ದೊಂದು ಹೋಟ್ಲ್ ಇತ್ತು, ಒಳ್ಳೆ ಊಟ, ಬೆಂಡಿ ಬಾಜಿ. ಅವ್ರು ಈಗಲೂ ನನಗೆ ನೆನಪು ಉಂಟು, ಬಿಂಡಿ ಬಾಜಿ, ಬಿಂಡಿ ಬಾಜಿ. ಅವ್ರು ಬೆಂಡೆಕಾಯ್ದು ಬಾಜಿ ಮಾಡ್ತಾಯಿದ್ರು. ಅದು ನಮ್ಮ ಅನ್ನ ಎಲ್ಲವೂ, ನಮ್ಮ ಚಪಾತಿ ಗಿಪಾತಿ ಎಲ್ಲವೂ ಸಿಕ್ತಿತ್ತು. ಆಮೇಲೆ ಸ್ವಿಟ್ಜರ್ಲೆಂಡಿಗೆ ಹೋದಾಗ ಒಂದು ಮೇಡಮ್ ಈ ಕಡೆಯವರೇ ಇದ್ರು, ಅವರು ಒಂದು ಇಂಡಿಯಾದವರೇ, ಅವರು ನಮಗೆ ಮಾಡಿ ಹಾಕ್ತಿದ್ರು. 2 ದೇಶದಲ್ಲಿ ನಮ್ಗೆ ಒಳ್ಳೆ ಆತಿಥ್ಯ ಸಿಕ್ಕಿದೆ. ಅಂದರೆ ಆತಿಥ್ಯ ಎಲ್ಲ ಕಡೆ ಕೊಟ್ಟಿದ್ದಾರೆ, ಆದರೆ ನಮಗೆ ನಮ್ಮ ಊಟವೇ ಸಿಕ್ಕಿದ ಆಯ್ತು, ಖುಷಿ ಆಯ್ತು. ಅನ್ನ ಗಿನ್ನ ಎಲ್ಲ ಸಿಗ್ತದೆ. ಮತ್ತು ನಾವು ಬೆಲ್ಜಿಯಮಿಗೆ ಹೋದಾಗ ಒಮ್ಮೆ ಹಾಗೆಗಿತ್ತು, ನಾವು ಟ್ರಯಲ್ ಮಾಡ್ತಾ ಇತ್ತು, ಟ್ರಯಲ್ ಮಾಡಿ ಊಟಕ್ಕೆ ಬನ್ನಿ ಅಂದರು. ನಾವು ಪ್ಯೂರ್ ವೆಜ್ ಬೇಕು ಅಂತ ಹೇಳಿತ್ತು, ನಾನ್ ವೆಜ್ ಇಲ್ಲ ಅಂತ. ಅಡ್ಡಿಲ್ಲ ಅಂದ್ರು. ನಾವು ಹೋಗುವಾಗ ಹಾಕಿದ್ದಾರೆ, ನಮ್ಮ ನೋಡಿ ಒಂದ್ಸಲ ಗಾಬರಿ ಆಗೋಯ್ತು. ಎಂತಂದ್ರೆ ವೆಜ್ ಅಂದ್ರೆ ಅಂತ ಗೊತ್ತಾ, ಈ ಕ್ಯಾಬೇಜ್ ಅನ್ನೆಲ್ಲ ಕಟ್ ಮಾಡಿ, ಹಸಿ ಕ್ಯಾಬೇಜ್ ಅನ್ನು ಕಟ್ ಮಾಡಿ ಅದ್ರ ಮೇಲೆ ಮೀನು ಸಾರು ಹಾಕಿ ಇಟ್ಟಿದ್ದಾರೆ. ನಾವು ಮೀನು ಇದೆಲ್ಲ ಕಾಣ್ತಾರೆ, ನಮ್ಗೆ ಗೊತ್ತಾಯ್ತು ಮೀನು ಅಂತ. ನಾವು ತಿಂದಿದ್ರು ಅದನ್ನ ನೋಡಿದ ಕೂಡ ಗೊತ್ತಾಯ್ತು ಮೀನು. ನಾವು ಹೇಳ್ತೀವಿ ಇದು ನಮ್ಗೆ ವೆಜ್ ಹೇಳಿದ್ದಲ್ಲ. ಹೌದು ಅದು ವೆಜ್ಜೇ. ಅಲ್ಲ ನಾವು ಅಲ್ಲ, ನಿಮ್ಮ ಇಂಡಿಯಾದಿಂದ ಮೊನ್ನೆ ಬಂದಿದ್ದಾರೆ ಇಲ್ಲಿ ಈ ಕಡೆ, ಅವರು ಕಲ್ಕತ್ತಾ ಕಾರವಾರದ ಅವರಲ್ಲ, ಗೋವಾದವ್ರು. ಅವ್ರು ಮೀನು ಅಂದ್ರೆ ಅಲ್ಲಿ ಮಾಮೂಲಿ ಎಲ್ಲರೂ ತಿಂತಾರೆ, ಬ್ರಾಹ್ಮಣರು ಮೀನು ತಿಂತಾರೆ ಅಲ್ಲಿ ಕೆಲವು ಕಡೆ. ಹಾಗಾಗಿ ನಾವು ಹೇಳ್ತೀವಿ ನಂಗೆ ಬೇಡ ಬೇಡ ಅಂದ್ಕೊಳ್ಳಿ ಅಂತ ಮಾಡಿದ್ರು ಅವರು, ಅದ್ರ ಹೋಳೆಲ್ಲ ತೆಗೆದಿಟ್ಟು ತಿನ್ನಿ ಅಂತಾರೆ. ನಾವು ಹೇಳಿದ್ವಿ ಇದು ಬೇಡ ನಮ್ಗೆ ಅಂತಾರೆ, ಬೇರೆ ಏನಾದ್ರು ಇದ್ರ ಕೊಡಿ, ಬ್ರೆಡ್ ಗಿಡ್ ಇದ್ರು ಕೊಡಿ ಸಾಕು, ಇದು ಬೇಡ ಮತ್ತೆ ನಾವು ವಾಪಸ್ ಮಾಡಿ. ನಾವು ತಿಂದವರೆಲ್ಲ ಅದನ್ನು ಜೀವನದಲ್ಲಿ, ಮತ್ತು ತಿನ್ನುವರಿಗೂ ಅದು ಅಲ್ಲಿದು ಟೇಸ್ಟ್ ಆಗೋದಿಲ್ಲ. ಇಲ್ಲಿಯ ಟೇಸ್ಟ್ ಬೇರೆ, ಅಲ್ಲಿಯ ಟೇಸ್ಟ್ ಬೇರೆ. ಹಾಗಾಗಿ ಮತ್ತೆ ನಮ್ಮಲ್ಲಿ ಕೂಡ ಕಲ್ಕತ್ತಾ ಕೇರಳಕ್ಕೆ ಹೋದರೆ ವೆಜ್ ಹೋಟ್ಲೇ ಇಲ್ಲ, ನಾನ್ ವೆಜ್ ಹೋಟ್ಲೇ ಇರೋದು. ವೆಜ್ ಸಿಗ್ತದೆ, ನಾನ್ ವೆಜ್ ಹೋಟ್ಲೇ ಇರೋದು. ನಾವು ಹಾಗೆ ಆಯಿತು ಒಂದ್ಸಲ, ಅಲ್ಲೊಂದು ಬೇಳೆ ಇದು ಸಮುದ್ರ ಹತ್ರ ಹೋಗಿತ್ತು, ಅಲ್ಲೊಂದು ಹೋಟ್ಲ್ ಇತ್ತು, ನಾವು ಮಸಾಲೆ ದೋಸೆ ಹೇಳಿತ್ತು, ಮಾಡಿಕೊಟ್ಟ. ಮಾಡಿಕೊಟ್ಟು ನಾವು ತಿಂತಾಯಿತ್ತು, ನಮ್ಮ ಕಾಲಂಶ ತಿಂದಾಗಿದೆ. ಆಮೇಲೆ ಮತ್ತೊಬ್ಬ ಯಾರೋ ಬಂದ ಅಲ್ಲಿ ಲೋಕಲ್ ಗಿರಾಕಿ ಬಂದ, ಅವನೆಂತ ಮೀನು ಎಂಥದ್ದು ಕೇಳಿದ. ಅದು ಮೀನನ್ನು ಕರೆದು ಅಂತ ಮಾಡಿ ನೀರು ಸಿಟ್ಟಿದ್ದಾರೆ. ಆ ಮೀನನ್ನು ನಾವು ದೋಸೆ ಹಾಕಿದ್ದಾನಲ್ಲ, ಅದೇ ಕಲ್ಲಿಗೆ ಹಾಕಿ ಮಗಚಿ ಕೊಟ್ಟ ಅವನಿಗೆ. ನಾವು ಎಂತ ಮಾಡೋದಾಗ, ನಾವು ತಿಂದಾಯ್ತು ಹೊಟ್ಟೆಗೆ, ಮಾತಿ ಮಾಡುದ. ಇದೆಲ್ಲ ಅನುಭವ ಇದೆ, ಯಾಕಂದ್ರೆ ನಮ್ಗೆ ಅನಿವಾರ್ಯ, ನಮ್ಗೆ ಹೊಟ್ಟೆಗೆ ತಿನ್ನಲೇಬೇಕಲ್ಲ. ಆಮೇಲೆ ಕಲ್ಕತ್ತಕ್ಕೆ ಹೋದಾಗ ನಾವು ಹುಡ್ಕೊಂಡೋಗಿ ಒಂದು ಮೀನು ಮಾರ್ಕೆಟ್ ಹತ್ರ ಒಂದು ಸಣ್ಣದೊಂದು ಗಾಡಿ ಅಂಗಡಿ ಇತ್ತು, ಅಲ್ಲಿ ಮಸಾಲೆ ದೋಸೆ ಸಿಕ್ತಿತ್ತು, ಅಲ್ಲೇ ತಿಂದದ್ದು. ಮತ್ತೆ ಅನ್ನಗಿನ್ನ ಎಂತೂ ತಿನ್ನಲಿಲ್ಲ ಸುಮಾರು ದಿನ ಕಲ್ಕತ್ತಕ್ಕೆ ಹೋದಾಗ. ವೆಜ್ಜೇ ಇಲ್ಲ ಇಲ್ಲಿ, ಹಿಂಗೆ ಸಣ್ಣ ಸಣ್ಣ ಅಂಗಡಿ ಎಲ್ಲ ಒಂದೊಂದು ಕಡೆ ಇರ್ತದೆ. ಆಮೇಲೆ ನಾವೊಂದು ಸಮೋಸ ತಗೊಳ್ಳಿಕ್ಕೂ ಹೋಯ್ತು. ನಾನು ಕೃಷ್ಣಮೂರ್ತಿ ಭಟ್ ಅಂತಿದ್ರು ನಮ್ಮಲ್ಲಿ ಉಡುಪಿ ಕೇಂದ್ರದಲ್ಲಿ, ಅವರು ಸಮೋಸ ತಗೊಂಡ್ರು. ಗುರುಗಳ ಇದರಲ್ಲಿ ಒಳಗೆ ಅಂತಾರೆ ಬೇರೆ ಹಾಕಿದ್ರೆ ನಮ್ಮ ನಾನ್ ವೆಜ್ ಹಾಕಿ. ಅವ್ರು ಪುನಃ ಕೇಳುದು, ನಾನ್ ವೆಜ್ ಏನಾ, ನಾನ್ ವೆಜ್ ಇಲ್ಲ ಅಲ್ಲ ಇದರಲ್ಲಿ, ವೆಜ್ ವೆಜ್ ಏನಾ, ಪ್ಯೂರ್ ವೆಜ್ ಏನಾ ಅಂತ ಹೇಳ್ತಿದ್ರು. ಅವರು ಹೇಳಿದ್ರು ನಾನ್ ವೆಜ್ ಇಲ್ಲ. ಆದ್ರೂ ಅವ್ರಿಗೆ ಡೌಟ್ ಇದೇನು ಅಂತ ಅಂದ್ರೆ ನಮ್ಗೆ ಅಷ್ಟು ಅನುಮಾನ ಬರುವಷ್ಟು. ಅದ್ರ ಎಲ್ಲಿ ನೋಡಿದ್ರು ಅದೇ ಇರುದು ಅಲ್ಲಿ, ಮಾಮೂಲಿ ವೆಜ್ ಸಿಗುವುದೇ ಇಲ್ಲ. ಅದೊಂದು ದೊಡ್ಡ ಸಮಸ್ಯೆ. ಕಲ್ಕತ್ತಾ ಮತ್ತೆ ಕೇರಳ ಮತ್ತೆಲ್ಲ ಕಡೆ ಸಿಗ್ತದೆ, ಸಮಸ್ಯೆ ಇಲ್ಲ. ಫಾರಿನ್ ಅಲ್ಲಿ ಸಿಗ್ತದೆ ಅಂದ್ರೆ ನಮ್ಮ ಊಟ ಸಿಗುದಿಲ್ಲ. ಮತ್ತೆ ನಾವು ಕಾಣೆ ಬಾಳೆಹಣ್ಣು ಇದ್ರ ಹಣ್ಣುಗಳನ್ನ ತಿನ್ಕೊಂಡು ಕೆಲವು ದಿನ ಕಳೆದದ್ದು. ಮತ್ತೆ ಬೆಣ್ಣೆ ಇದೆಲ್ಲ ಸಿಗ್ತದೆ, ರೆಡಿಮೇಡ್ ಎಲ್ಲ ಪ್ಯಾಕೆಟ್ ಆಗಿ ಬರ್ತದೆ ಫ್ರಿಡ್ಜ್ ಅಲ್ಲಿ ಇಟ್ಟದ ಅದೆಲ್ಲ ಬರ್ತದೆ. ಅದನ್ನೆಲ್ಲ ತಿನ್ಕೊಂಡು ಬದುಕಿದ್ ಬಿಟ್ರೆ ಬೇರೆ ನಮ್ಗೆ ಬೇಕಾದ ಆಹಾರ ಅಲ್ಲಿ ಸಿಗುದು ಕಷ್ಟ. ಅಂದ್ರೆ ಇರ್ತದೆ ಇಲ್ಲ ಅಂತಲ್ಲ, ಈ ಹೋಟೆಲ್ ಇರ್ತದೆ. ನಾವೀಗ ಬೆಂಗಳೂರಲ್ಲಿದ್ರೆ ಡೆಲ್ಲಿಯಲ್ಲಿ ಒಂದು ಹೋಟೆಲ್ ಇದೆ ಅಂತ ಅಷ್ಟು ದೂರ ಇರ್ತದೆ, ನಾವು ಅಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ನಾವು ಇದ್ದ ಏರಿಯಾದಲ್ಲಿ ಇದ್ರೆ ಮಾತ್ರ ತಿನ್ಬೋದಲ್ಲ, ಹಾಗೆಲ್ಲ ಆಗ್ತದೆ ಕೆಲವೊಮ್ಮೆ.
0: ಗುರುಗಳ ಇದಿಷ್ಟೀಗ ನಿಮ್ಮ ಯಕ್ಷಗಾನದ ಜೀವನ ಅಂತ ಹೇಳಿದ್ರೆ, ನಿಮ್ದೀಗ ವೈಯಕ್ತಿಕ ಜೀವನದ ಬಗ್ಗೆ ಹೇಳಿ.
1: ಹಾ, ವೈಯಕ್ತಿಕ ಅಂದ್ರೆ ನನಗೊಂದು ಮದುವೆ ಆಗಿದೆ, ಒಂದೇ ಆದದ್ದು. ಆಮೇಲೆ ಇಬ್ರು ಮಕ್ಕಳು, ಗಂಡು ಮಕ್ಕಳು, ಒಬ್ಬ ನಿರಂಜನ, ಇನ್ನೊಬ್ಬ ನಾಗರಾಜ ಅಂತ. ಇಬ್ರು ಲೆಕ್ಚರ್ ಈಗ ಎಮ್ ಎಸ್ ಸಿ ಬಿ ಎಡ್ ಆಗಿ, ಒಬ್ಬನು ಬಳ್ಳಾರಿಲಿದ್ದಾನೆ, ಇನ್ನೊಬ್ಬನು ಬಳ್ಳಾರಿಲಿ ಇದ್ದ ಈಗ ಊರಿಗೆ ಬಂದಿದ್ದಾನೆ. ಸುಜ್ಞಾನ ಕಾಲೇಜ್ ಪಿ ಯು ಕಾಲೇಜಲ್ಲಿ ಇದ್ದಾನೆ. ಇಬ್ರು ಫಿಸಿಕ್ಸ್ ಲೆಕ್ಚರ್. ದೊಡ್ಡವನಿಗೆ ಮದುವೆ ಆಗಿದೆ, ಒಂದು ಮಗು ಇದೆ. ಅವಳು ಸೊಸೆ ಹೆಸರು ಅಶ್ವಿನಿ ಅಂತ, ಮಗುವಿನ ಹೆಸರು ಶ್ರೀಶಾ ಅಂತ, ನನ್ನ ಹೆಂಡತಿ ಹೆಸರು ಶಾಲಿನಿ ಅಂತ. ನನ್ನ ಹೆಸರು ಯಾಕೂ ಗೊತ್ತಿದೆ, ದೇವದಾಸ್ ಕೂಡ್ಲಿ. ಮತ್ತೆ ನಾವು ಆರಾಮದಲ್ಲಿದ್ದೇವೆ, ಏನು ಸಮಸ್ಯೆಗಳೇನಿಲ್ಲ. ಯಾಕಂದ್ರೆ ಸಮಸ್ಯೆ ಶುರು ಆಗುದು ಅತೃಪ್ತಿ ಇದ್ದಾಗ. ನಮ್ಗೆ ತೃಪ್ತಿ ಇದೆ, ನಾವು ಇದ್ದದ್ರಲ್ಲಿ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿಕೊಂಡು ಮೊದಲಿಂದ ಬೆಳ್ಕೊಂಡು ಬಂದವನ, ಎಷ್ಟು ಬೇಕು ಅಷ್ಟೇ. ನಾವು ಐಷಾರಾಮಿ ಜೀವನದಲ್ಲೂ ನಾವು ಫಾರಿನ್ಗೆ ಹೋದಾಗ ದೊಡ್ಡ ದೊಡ್ಡ ಹೋಟೆಲ್ ಫೈವ್ ಸ್ಟಾರ್ ಹೋಟೆಲ್ ಇದ್ದು ಗೊತ್ತಿದೆ. ಇಲ್ಲಿ ಮೇಳಕ್ಕೆ ಹೋದಾಗ ಸುಗ್ಗಿ ಗದ್ದೆ ಬದಿ ಹಂಚ್ಕಟ್ಟದ ಮಲ್ಕೊಂಡು ನಮ್ಗೆ ಅಭ್ಯಾಸ ಇದೆ, ಎರಡನ್ನೂ ನಾನು ನೋಡಿದ್ದೇನೆ. ಹಾಗಾಗಿ ನಾವು ಯಾವುದಕ್ಕೂ ತಲೆ ಬಿಸಿ ಮಾಡ್ಕೊಳ್ಳೋದಿಲ್ಲ, ಖುಷಿಯಲ್ಲಿದ್ದೇವೆ. ಮತ್ತು ನನ್ನ ಹೆಂಡತಿ ತುಂಬ, ನಮಗೆ ಮಕ್ಕಳು ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ನನಗೆ ಯಕ್ಷಗಾನದ ಬಗ್ಗೆ ಅನುಕೂಲವಾಗಿಯೇ ಇದ್ದಾರೆ. ಯಾಕಂದ್ರೆ ನಾವೀಗ ಆಟಕ್ಕೆ ಹೋದಾಗ ಕೆಲವೊಮ್ಮೆ 2 ಗಂಟೆ 3 ಗಂಟೆಗೆಲ್ಲ ಬರ್ತೇವೆ. ಆಗ ಅವರನ್ನು ಕೆಲವರಿಗೆ ಸಮಸ್ಯೆ ಆಗ್ತದೆ, ನೀವು ಅಷ್ಟೊತ್ತಿಗೆಲ್ಲ ಬಂದರೆ ರಗಳೆ ಆಗ್ತದೆ ಅಂತಂದು ಕೆಲವರು ಬೈಯೋರು ಇದ್ದಾರೆ. ನನ್ನ ಹೆಂಡತಿ ಅದೇನು ಹೇಳಿಲ್ಲ, ಎಷ್ಟೊತ್ತಿಗೆ ಹೋದರೂ ಅಲ್ಲಿ ಖುಷಿಯಲ್ಲೇ ಇದು ಮಡೆ ಊಟ ಎಲ್ಲ ಹಾಕ್ತಿದ್ಲು, ಎಲ್ಲ ವ್ಯವಸ್ಥೆ ಇರ್ತಿದ್ವು. ಮತ್ತು ನಮ್ದು ಈಗಲೂ ಹಾಗೆ, ನಾವೀಗ ಮನೆ ಹೋಗುವಾಗ ಟೈಮಿಂಗ್ ಎಲ್ಲ ಇಲ್ಲ, ಆಟಕ್ಕೆ ಹೋದಾಗ ಲೇಟ್ ಆಗ್ತದೆ. ಈಗ ಒಂದು ಕಾಲಮಿತಿ, ಈಗ ಸಂಘದಲ್ಲೂ ಕೂಡ ಕಾಲಮಿತಿ 1 ಗಂಟೆ ಅವರಿಗೆ ಆಟ ಆಗ್ತದೆ, ಮನೆ ಹೋಗಿ 2 ಗಂಟೆ 3 ಗಂಟೆ ಆಗ್ತದೆ. ಆಗ ಖುಷಿಯಲ್ಲಿ ಅವರು ಇರ್ತಾರೆ, ಏನು ತೊಂದರೆ ಇಲ್ಲ, ಅದಕ್ಕೆ ಇವಾಗ ಆಕ್ಷೇಪ ಏನಿಲ್ಲ. ಮಕ್ಕಳು ಅಷ್ಟೇ, ಮಕ್ಕಳಿಗೆ ಯಕ್ಷಗಾನದ ಬಗ್ಗೆ ಆಸಕ್ತಿ ಇದೆ, ನನ್ನ ಮೊಮ್ಮಗನಿಗೂ ಇದೆ, ಸೊಸೆಗೂ ಇದೆ. ಮೊಮ್ಮಗ ಭಾಳ ಕುಣಿತಾನೆ, ಈಗ ಅವನು ಫೋನ್ ಮಾಡಿದರೆ ಅಲ್ಲಿ ವಿಡಿಯೋ ಕಾಲ್ ಮಾಡ್ತಾನೆ ಮನೆಗೆ. ಆಟ ಅಜ್ಜವಾಡೆ ಪೋತೇರ, ಅವನು ತುಳು ಮಾತಾಡುದು, ಆಟಕ್ಕೆ ಹೋತೇರಾ ಅಂತ ಕೇಳ್ತಾನೆ. ನಾನು ಇಲ್ಲ ಅಜ್ಜ ಇಲ್ಲ ಅಂದ ಕೂಡ ಅವ್ನು ಕೇಳ್ತಾನೆ ಆಟಕ್ಕೆ ಹೋತೇನಾ ಅಂತ. ಅವನಿಗೆ ಗೊತ್ತುಂಟು, ಅವನಿಗೆ 4.5 ವರ್ಷ ಅಷ್ಟೇ, ಈಗ ಎಲ್ ಕೆ ಜಿ ಏನೋ ಹೋಗ್ತಾ ಇದ್ದಾನೆ. ನೆಕ್ಸ್ಟ್ ಈಗ ನೋಡ್ಬೇಕು, ಅವನಿಗೆ ಬಳ್ಳಾರಿಲಿ ಇದ್ದಾನೆ, ಇವ ಒಬ್ಬ ಊರಲ್ಲಿದ್ದಾನೆ. ಇದಿಷ್ಟು ನಮ್ಮ ಸಂಸಾರದ ಕತೆ.
0: ಗುರುಗಳ, ನೀವೀಗ ಗುರುಗಳಾಗಿ ಸೇವೆ ಸಲ್ಲಿಸ್ತಿದ್ರಿ, ಮತ್ತೆ ನಿಮ್ಗೆ 1000+ ಜನ ಶಿಷ್ಯಂದ್ರಿದ್ರಲ್ಲ, ಅವರೆಲ್ಲ ಈಗ ಯಕ್ಷಗಾನ ರಂಗದಲ್ಲಿ ಇದ್ರ ಪರ್ಫಾರ್ಮ್ ಮಾಡ್ತಾರ, ಅದನ್ನ ಕಂಡು ನಿಮಗೆ ಹೆಂಗೆ ಅನ್ಸುತ್ತೆ?
1: ನಮಗೆ ಅದನ್ನು ಬಂದು ನಿಜವಾಗಿ ಖುಷಿ ಆಗುತ್ತೆ. ಈಗ ತುಂಬ ಜನ ಭಾಗವತರು ಇದ್ದಾರೆ, ಕೆಲವರು ಮೊದಲಿಗರು, ನಮ್ಮ ಹತ್ರ ಕಲಿತವರು, ಹೆಜ್ಜೆ ಕಲಿತವರು ಎಲ್ಲ ಒಳ್ಳೊಳ್ಳೆ ವಿಸ್ತಾರಗಳಿ ಅಥವಾ ಒಳ್ಳೆ ಕಲಾವಿದರಾಗಿತ್ತು ಆಗಿರೋ. ನನಗೆ ನಮ್ಮ ಶಿಷ್ಯರು ನಮ್ಮಿಂದ ಮೀರಿದ್ರೆ ಭಾಳ ಖುಷಿ. ನಮಗೊಂದು ಲೆವೆಲಲ್ಲಿ ಇದ್ದೆ ನಾವಂದ್ರೆ, ಮೇಳಕ್ಕೆ 2 ವರ್ಷ ಹೋದದ್ದು ನಾನು, ಅದರಿಂದ ಮತ್ತೆಲ್ಲ ಹೇಳಿಕೊಡೋದೇ ನಮ್ದು ಉದ್ಯೋಗ ಆಗಿದೆ. ಈ ವರ್ಷ ಒಂದು 10-20 ವರ್ಷದಿಂದ ಅದೇ ಆಗಿದೆ. ನಮ್ಮ ಹತ್ರ ಕಲಿತ ಮಕ್ಕಳು ನಮ್ಮಿಂದ ಹೆಚ್ಚು ಪ್ರತಿಭಾವಂತರಾಗಿ ಅವರು ಒಂದು ರಂಗದಲ್ಲಿ ಮಿಂಚಿದ ನಮ್ಗೆ ಖುಷಿ ಪಡ್ತೇನೆ ನಾನು. ನಂಗೆ ಭಾಳ ಖುಷಿ, ಅವ ನಮ್ಮ ಶಿಷ್ಯ ಅಂತ ಹೇಳ್ಕೊಳ್ಳಿ ಖುಷಿ ಆಗುತ್ತೆ. ಅದು ಕೆಲವರಿಗೆ ಹೊಟ್ಟೆ ಕಿಚ್ಚು ಆಗೋದು ಅದೆಲ್ಲ, ನಮ್ಮಿಂದ ಮೀರಿ ಹೋಗ್ತಾನಂತ. ಹಾಗಿನ ಗುರುಗಳು ಇದ್ದಾರೆ, ಕೆಲವು ಗುರುಗಳು ನಾನು ಕೇಳಿದ್ದೇನೆ, ನಾನು ಪೂರ ಹೇಳಿಕೊಡೋದಿಲ್ಲ ಅವರಿಗೆ, ಅಂದರೆ ಪೂರ ಹೇಳಿಕೊಟ್ರೆ ಮತ್ತೆ ನಮ್ಗೆ ಬೆಲೆ ಇಲ್ಲ ಅಂತ ಹಾಗೆಲ್ಲ ತಿಳ್ಕೊಳ್ಳೋರು ಇದ್ದಾರೆ ಇಲ್ಲ ಅಂತಲ್ಲ. ನಮಗೆ ನನಗೆ ಗೊತ್ತಿದ್ದ ನಾನು ಪ್ರಾಮಾಣಿಕವಾಗಿ ಇನ್ನೊಬ್ರಿಗೆ ಹೇಳ್ತೇನೆ, ಎಷ್ಟೊತ್ತಿಗೆ ಕೇಳಿದ್ರು ಹೇಳ್ತೇನೆ, ನಂಗೆ ಬೇಜಾರಿಲ್ಲ ಅದ್ರ ಬಗ್ಗೆ. ಇಲ್ಲಿ ತಕ್ಕಟ್ಟಲ್ಲಿ ನಾನು ಕೆಲವೊಮ್ಮೆ ಏನಾಗಿತ್ತಂದ್ರೆ, ಕೆಲವೊಮ್ಮೆ ಉದ್ಯೋಗಸ್ಥರು ಬರ್ತಿದ್ರು, ಈ ಲೈನ್ ಮ್ಯಾನ್ ಆಗಿರ್ಬೋದು, ಬೇರೆ ಬೇರೆ ಉದ್ಯೋಗ ಮಾಡೋರು ಮಾಸ್ಟರ್ಗಳು, ಅವರಿರಲ್ಲ, ಅವರಿಗೆ ಬೇಗ ಬರ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ 7 ಗಂಟೆ ಮೇಲಾದ್ರೆ ಬರ್ ನಮ್ದಿಲ್ಲಿ 7 ಗಂಟೆಗೆ ಕ್ಲಾಸ್ ಮುಗಿದಂತ ಇತ್ತು. ಕಡೆಗೆ ಅವ್ರು ಕೇಳಿದ್ರು, ಒಂದು 2-3 ಜನ ಕೇಳಿದ್ರು, ಅದ್ರೊಂದು 2 ಜನಕ್ಕೆ ಸುಮಾರಾಗಿ ಮೊದಲೆಲ್ಲ ಕಲಿತು ಎಲ್ಲ ಕಲಾವಿದರು ಆಗಿದ್ದಾರೆ ಹವ್ಯಾಸಿಯಾಗಿ. ಆಗ ನಾನು ಹೇಳಿದೆ, ನಾ ಈಗ ಮನೆಗೆ ಹೋಗಿ ಮತ್ತೆ ಕಡಿಯುದು ಅಂತದಿಲ್ಲ, ರಾತ್ರಿ ಹೋಗಿ ಹೋಗುವಾಗ ಲೇಟ್ ಆದರೂ ಅಡ್ಡಿಲ್ಲ, ನೀವು ಬನ್ನಿ, ನಾವೊಂದು 8:00 9:00 ಕ್ಲಾಸ್ ಮಾಡುವ ಅಂತ ನಾಲ್ಕಾರು ಜನಕ್ಕೆ ಒಂದೆರಡು ನಾಲ್ಕಾರು ವರ್ಷಕ್ಕೆ ಹೇಳ್ಕೊಟ್ಟಿದ್ದೇನೆ. ಈಗ ಅಂಥವ್ರು ಕಮ್ಮಿ ಆಗಿದೆ, ಹಾಗಾಗಿ ಏಳು ಗಂಟೆಗೆ ಹೋಗಿ, ಏಳಂದರೆ ಏಳುವರೆ ಆಗ್ತದೆ, ಹೇಳಿಕ್ಕಾಗ ನಾವು ಏಳಂದ್ರೆ ಏಳು ಗಂಟೆಗೆ ಹೋಗೋದೇನಿಲ್ಲ, ಅಲ್ಲಿ ಮಾತುಕತೆ ಆಗಿ ಮತ್ತೆ ಯಾರು ಬಂದರೆ ಹೀಗೆಲ್ಲ ಲೇಟ್ ಆಗ್ತದೆ, ತುಂಬ ಲೇಟ್ ಆಗೋದಿಲ್ಲ ಅಷ್ಟೇ, ಸ್ವಲ್ಪ ಬೇಗ ಹೋಗ್ತೇನೆ ಅಷ್ಟೇ.
0: ಗುರುಗಳೇ, ಇಷ್ಟೊತ್ತು ನಮ್ಮ ಜೊತೆಗಿದ್ದ, ನಾವು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಒಳ್ಳೆ ಮಾಡಿ ಉತ್ತರ ಕೊಟ್ಟಿರಿ, ಧನ್ಯವಾದಗಳು.
1: ಆಯ್ತು, ನಂದು ನಮಸ್ಕಾರ.
0: ಕೇಂದ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಈ ಭಾಗವತಿಕೆ ಹಾಡುಗಳು ದಿನೇಶ್ ಉಪ್ಪೂರರ ಯಕ್ಷಗಾನ ಸಂಗ್ರಹದಿಂದ.

ಯಕ್ಷ ಸಮಾಗಮ ಭಾಗವತಿಕೆಯಲ್ಲಿ ಯಕ್ಷಗುರು ಕಿಶೋರ್ ಕುಮಾರ್ ಆರೂರು, ಪದ್ಯ ರಚನೆಯಲ್ಲಿ ಶಾಂತಾ ವಾಸುದೇವ ಪೂಜಾರಿ ಆನ್ಗಳ್ಳಿ, ಮದ್ದಳೆಯಲ್ಲಿ ಅನಂತಕೃಷ್ಣ ನಾವುಡ ಮತ್ತು ಚಂಡೆಯಲ್ಲಿ ಸಾತ್ಯಕಿ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.